ಆಕಾಶವಾಣಿ ಧಾರವಾಡ ತರಂಗಾಂತರ 392.16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್. ನಮ್ಮ ಡಿಜಿಟಲ್ ಪ್ರಸಾರ 756 ಕಿಲೋಹರ್ಟ್ಸ್ ತರಂಗಾಂತರಗಳಲ್ಲಿ ಲಭ್ಯವಿದ್ದು ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲೂ ಕೇಳುವಿರಿ. ಇಂದು ಮಂಗಳವಾರ. ರಾಷ್ಟ್ರೀಯ ಪಂಚಾಂಗ ಶಾಲಿ ವಾಹನಶಕ್ಕೆ 1948 ಆಷಾಢ ಮಾಸದ 30ನೇ ದಿನ, ಅಂದರೆ 2026 ಇಸ್ವಿ ಜುಲೈ ತಿಂಗಳ 21ನೇ ತಾರೀಕು. ಈಗ ಸಮಯ 5:56:42. ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ಶುಭೋದಯ ಮತ್ತು ಅಶ್ವಿನಿಯ ನಮಸ್ಕಾರ.

0: ಇದುವರೆಗೆ ಭಕ್ತಿಗೀತೆಗಳ ಕಾರ್ಯಕ್ರಮ ವಂತನ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ.
1: ಶ್ರೋತೃ ಬಾಂಧವರೇ, ಪ್ರತಿ ಬುಧವಾರ ಬೆಳಿಗ್ಗೆ 6:35 ಪ್ರಸಾರವಾಗುತ್ತಿದೆ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಸುಬೋಧ ಸಮಾಲೋಚನೆ. ಪ್ರಾಯೋಜಕರು ವಿವೇಕಾನಂದ ಶಿಕ್ಷಣ ಸಂಸ್ಥೆ, ಬಿಳಿಗಿ.
0: ಈಗ ಸಪ್ನ ಕಟ್ಟಿ ಅವರಿಂದ ಚಿಂತನ.
2: ಹುದುಗಿಹುದದಲ್ಲಿ ಪರಮಾತ್ಮ, ಉದರಾತ್ಮ ನಿವಾಸ ಮಂಕುತಿಮ್ಮ ಅಂತ DVG ಅವರು ಒಂದು ಕಡೆ ಹೇಳಿದ್ದಾರೆ. ಅಹಮಾತ್ಮ ನರೋಭೂತ್ವ ಪಚಾಮ್ಯನ್ಯಂ ಚತುರ್ವಿಧಂ ಅಂತ ಶ್ರೀಕೃಷ್ಣ ಪರಮಾತ್ಮನೂ ಹೇಳಿದ್ದಾನೆ. ಅಂದರೆ ಜಠರದ ಕಾಳಜಿಯೂ ಒಂದು ತರಹದ ಪರಮಾತ್ಮನ ಸೇವೆಯೇ. ಸಕಲ ಕಾರ್ಯಗಳಿಗೂ ಬೇಕೇ ಬೇಕಾದಂಥ ವಸ್ತು ಆಹಾರ. ಆಹಾರ ಒಂದು ಮೂಲಭೂತ ಅವಶ್ಯಕತೆಯೇನೋ ಸರಿ, ಆದರೆ ಇಂದು ಅದೊಂದು ಬರಿದೇ ಮೂಲ ಅವಶ್ಯಕತೆಯಾಗಿ ಉಳಿದಿಲ್ಲ. ತಿನ್ನಲೇ ಬಾಳುತ್ತೇವೇನೋ ಅನ್ನೋ ಭಾವನೆ ಬರುವಂತಿದೆ ನಮ್ಮ ಇಂದಿನ ಬದುಕು. ಆದ್ದರಿಂದ ಇಂದು ಉಪವಾಸದ ಮಹತ್ವ ಎಂದಿಗಿಂತಲೂ ಹೆಚ್ಚಾಗಿದೆ. ಸಂಸ್ಕೃತದಲ್ಲಿ ಉಪ ಅಂದರೆ ಹತ್ತಿರ, ವಾಸ ಎಂದರೆ ಇರುವುದು. ಅಂದರೆ ಕೆಲವೊಮ್ಮೆಯಾದರೂ ನಮ್ಮ ಮೂಲಭೂತ ಅವಶ್ಯಕತೆ ಮರೆತು ಭೌತಿಕ ಹಸಿವಿನಿಂದ ದೂರವಾಗಿ ಪರಮಾತ್ಮನ ಅಥವಾ ನಮ್ಮ ಅಂತರಂಗದ ಹತ್ತಿರ ಹೋಗುವುದು ಎಂದರ್ಥ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಏಕಾದಶಿ ಇರಲಿ, ನವರಾತ್ರಿ ಇರಲಿ ಅಥವಾ ರಂಜಾನೇ ಇರಲಿ, ಉಪವಾಸವಂತೂ ಇದ್ದೇ ಇರುತ್ತದೆ. ಇದು ಕೇವಲ ಆಹಾರ ತ್ಯಾಗವಲ್ಲ, ಇದೊಂದು ಶುದ್ಧೀಕರಣ ಕ್ರಿಯೆ. ಮನಸ್ಸಿನದು ಹೌದು, ದೇಹದ್ದು ಹೌದು. ಇಂದು ನ್ಯೂಸ್ ಪೇಪರ್ ಎತ್ತಿಕೊಳ್ಳಿ, ಇಲ್ಲ TV ಬಟನ್ ಒತ್ತಿ, ತಿನಸುಗಳ ಜಾಹೀರಾತಿನ ಮಹಾಪೂರವೇ ಹರಿದು ಬರುತ್ತದೆ. ಈ ನಿರಂತರ ಪ್ರಚೋದನೆಗೆ ನಾವೆಲ್ಲ ಒಳಗಾಗುತ್ತಲೇ ಹೋಗುತ್ತೇವೆ. ಆದ್ದರಿಂದ ಈ ನಿರಂತರ ಪ್ರಚೋದನೆಗೆ ಬೇಡ ಎಂದು ಹೇಳುವ ಶಕ್ತಿಯೇ ಉಪವಾಸ ಅಂತ ಒಂದು ನವೀನ ವ್ಯಾಖ್ಯೆಯನ್ನೇ ಕೊಡಬಹುದೋ ಏನೋ. ಇದು ನಮ್ಮ ಮೇಲೆ ನಮಗಿರುವ ನಿಯಂತ್ರಣವನ್ನು ಕೂಡ ತೋರಿಸುತ್ತದೆ. ವಿಜ್ಞಾನ ಹೇಳುವಂತೆ ನಾವು ಉಪವಾಸ ಇದ್ದಾಗ ನಮ್ಮ ದೇಹದ ಜೀವಕೋಶಗಳು ತಮ್ಮನ್ನು ತಾವೇ ಸ್ವಚ್ಛಗೊಳಿಸಿಕೊಳ್ಳುತ್ತವೆ. ಇದನ್ನು ಆಟೋಫ್ಯಾಜಿ ಎಂದು ಕರೆಯುತ್ತಾರೆ. ಹೀಗಾಗಿ ಉಪವಾಸ ಎಂದರೆ ಬರಿದೇ ತೂಕ ಇಳಿಸುವುದಕ್ಕಲ್ಲ, ಬದಲಾಗಿ ಸಂಪೂರ್ಣ ದೇಹದ ಆರೋಗ್ಯ ಹೆಚ್ಚಿಸುವುದಕ್ಕೆ. ಇಂದಿನ ವೇಗದ ಬದುಕಿನಲ್ಲಿ ನಾವು ಓವರ್ ಕನ್ಸಂಪ್ಷನ್ ಅಂದರೆ ಅತಿಯಾದ ಬಳಕೆಗೆ ಬಲಿಯಾಗಿದ್ದೇವೆ. ಬರೀ ಆಹಾರ ಮಾತ್ರವಲ್ಲ, ಮಾಹಿತಿ ಮತ್ತು ಡಿಜಿಟಲ್ ಲೋಕದ ಅತಿಯಾದ ಹರಿವಿನ ನಡುವೆ ಸಿಲುಕಿದ್ದೇವೆ. ಹೀಗಾಗಿ ನಮಗೆ ಆಹಾರದ ಉಪವಾಸದಷ್ಟೇ ಡಿಜಿಟಲ್ ಉಪವಾಸ ಕೂಡ ಮುಖ್ಯವಾಗಿದೆ. ಸದಾ ಮೊಬೈಲ್ ನೋಟಿಫಿಕೇಶನ್ಗಳ ಗದ್ದಲದಲ್ಲಿ ನಮಗೆ ಸ್ವಲ್ಪ ಸಮಯದ ಮೌನ ಅಥವಾ ಸ್ಕ್ರೀನ್ನಿಂದ ದೂರ ಇರುವುದು ಹೊಸ ಚೈತನ್ಯ ನೀಡುತ್ತದೆ. ದೈಹಿಕ ಉಪವಾಸದ ಇನ್ನೂ ಕೆಲವು ಆಯಾಮ ನೋಡೋಣ. ಇದು ನಮಗೆ ಸಂಯಮವನ್ನು ಕಲಿಸುತ್ತದೆ. ಬಿಸಿಲಲ್ಲಿ ನಡೆದವನಿಗೆ ನೆರಳಿನ ಬೆಲೆ ತಿಳಿಯುವಂತೆ ಇದು ನಮಗೆ ಆಹಾರದ ಬೆಲೆ ತಿಳಿಸುತ್ತದೆ ಮತ್ತು ನಮ್ಮಲ್ಲಿರುವ ಸಮೃದ್ಧಿಯ ಬಗ್ಗೆ ಕೃತಜ್ಞತೆಯನ್ನು ಮೂಡಿಸುತ್ತದೆ. ಕೃತಜ್ಞತೆಯ ಮಾನಸಿಕ ಸ್ಥಿತಿ ಏನಿದೆಯಲ್ಲ, ಅದೊಂದು ಅತ್ಯಂತ ಆನಂದಕರ ಸ್ಥಿತಿ. ಇದರಲ್ಲಿ ಸದಾ ನನಗೆ ಇದು ಬೇಕು ಅದು ಬೇಕು ಅನ್ನೋ ಮನೋಭಾವ ಹೋಗಿ ನಾನು ಇತರರಿಗೆ ಏನು ಮಾಡಬಹುದು ಅಂತ ತನ್ನನ್ನು ತಾನೇ ಕೇಳಿಕೊಳ್ಳುವ ಒಂದು ಮೆಂಟಲ್ ಶಿಫ್ಟ್ ಅಂತಾರಲ್ಲ, ಅದು ಉಂಟಾಗುತ್ತದೆ. ಸ್ನೇಹಿತರೆ, ಉಪವಾಸ ಎಂದರೆ ಶರೀರವನ್ನು ದಂಡಿಸುವುದಲ್ಲ, ಬದಲಾಗಿ ಪ್ರೀತಿಸುವುದು. ನಮ್ಮ ಸಂಸ್ಕೃತಿಯಲ್ಲಿ ಹೇಳಿರುವ ವ್ರತದ ಉದ್ದೇಶವೂ ಇದೆ, ಮನಸ್ಸನ್ನು ದೃಢಗೊಳಿಸುವುದು. ಮುಂದಿನ ಬಾರಿ ನೀವು ಉಪವಾಸ ಮಾಡುವಾಗ ಅದು ಕೇವಲ ಹೊಟ್ಟೆಗಾಗಿ ಅಲ್ಲದೆ ನಿಮ್ಮ ಮನಸ್ಸಿನ ಮತ್ತು ಆಲೋಚನೆಗಳ ಶುದ್ಧೀಕರಣಕ್ಕಾಗಿಯೂ ಇರಲಿ. ನೆನಪಿಡಿ, ಉಪವಾಸ ಒಂದು ಸಮಗ್ರ ಕ್ರಿಯೆ. ಉಪವಾಸ ಮಾಡುವಾಗ ಮನಸ್ಸು ಅಶಾಂತವಾಗೋ ವಿಡಿಯೋ ಇತ್ಯಾದಿಗಳನ್ನು ನೋಡುವುದು ಬೇಡ. ಭಜನೆ ಸತ್ಸಂಗಗಳಲ್ಲಿ ಸಮಯ ಕಳೆಯಿರಿ. ಆದರೆ ಎಲ್ಲರಿಗೂ ಪೂರ್ತಿ ನಿರಾಹಾರ ಉಪವಾಸ ಒಮ್ಮೆಲೇ ಸಾಧ್ಯವಾಗಲಿಕ್ಕಿಲ್ಲ. ಕ್ರಮೇಣ ಆಹಾರ ಪ್ರಮಾಣ ತಗ್ಗಿಸುತ್ತಾ ಹೋಗಬಹುದು. ಒಟ್ಟಿನಲ್ಲಿ ದೇಹ ಮನಸ್ಸುಗಳಿಗೆ ವಿಶ್ರಾಂತಿ ನೀಡುವುದು ಮುಖ್ಯ ಉದ್ದೇಶ. ಹಸಿವಿನ ತೀವ್ರ ಅನುಭವ ಇದ್ದಾಗಲೇ ನಮಗೆ ಜಗತ್ತಿನಾದ್ಯಂತ ಇರುವ ಒಂದು ಹೊತ್ತಿನ ಊಟವೂ ಸಿಗದ ಕೋಟ್ಯಾಂತರ ಜನರ ನೋವು ಅರ್ಥವಾಗುತ್ತದೆ. ಸೇವೆಯ

0: ಮನೋಭಾವ ಮೂಡುತ್ತದೆ ಅಂತ ನನ್ನ ವೈಯಕ್ತಿಕ ಅನಿಸಿಕೆ.
1: ಇದುವರೆಗೆ ಸಪ್ನಾ ಕಟ್ಟಿ ಅವರಿಂದ ಚಿಂತನ ಕೇಳಿದ್ರಿ, ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ರೈತರಿಗೆ ಸಲಹೆ.
2: ಏನು ರಂಗ ಕೈಗೆ ಬ್ಯಾಂಡೇಜು?
3: ಬಿದ್ಬಿಟ್ಟಾಕ. ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
4: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಹಿಂದೆ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ಡಾಕ್ಟರ್ ಎಸ್ಆರ್ ರಾಮನಗೌಡರ್ ಆರೋಗ್ಯ ದಂಗಳ ಪ್ರಾಯೋಜಿತ ಕಾರ್ಯಕ್ರಮ ಪ್ರತಿ ಗುರುವಾರ ಬೆಳಿಗ್ಗೆ 8:30. ಪ್ರಾಯೋಜಕರು ಡಾಕ್ಟರ್ ಎಸ್ಆರ್ ರಾಮನಗೌಡರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಮಾಳಾಪುರ, ಧಾರವಾಡ.
6: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
7: ರೈತ ಬಾಂಧವರೇ ನಮಸ್ಕಾರ. ಶೇಂಗಾ ಬೆಳೆಯು ನಮ್ಮ ರಾಜ್ಯದ ಪ್ರಮುಖ ಎಣ್ಣೆಕಾಳು ಬೆಳೆಯಾಗಿದ್ದು, ಈ ಬೆಳೆಯನ್ನು ಮುಖ್ಯವಾಗಿ ಮಳೆಯಾಶ್ರಿತ ಬೆಳೆಯಾಗಿ ಮುಂಗಾರು ಹಂಗಾಮಿನಲ್ಲಿ ಹಾಗೂ ನೀರಾವರಿ ಲಭ್ಯವಿರುವ ಪ್ರದೇಶಗಳಲ್ಲಿ ಹಿಂಗಾರು ಅಂದರೆ ಬೇಸಿಗೆ ಬೆಳೆಯಾಗಿ ಬೆಳೆಯಲಾಗ್ತದೆ. ಶೇಂಗಾ ಬೆಳೆಯ ಇಳುವರಿಯನ್ನು ಕುಂಠಿತಗೊಳಿಸುವಲ್ಲಿ ಜೈವಿಕ ಮತ್ತು ಅಜೈವಿಕ ಒತ್ತಡಗಳು ಕಾರಣಗಳಾಗಿವೆ. ಅದರಲ್ಲಿ ಮುಖ್ಯವಾಗಿ ಜೈವಿಕ ಕಾರಣಗಳಾದ ರೋಗ ಮತ್ತು ಕೀಟಗಳ ಬಾಧೆಯಿಂದ ಸುಮಾರು 10-90% ಇಳುವರಿ ನಷ್ಟವನ್ನು ಅಂದಾಜಿಸಲಾಗಿದೆ. ಆದ್ದರಿಂದ ಶೇಂಗಾ ಬೆಳೆಯನ್ನು ಪೀಡಿಗಳಿಂದ ರಕ್ಷಿಸಲು ರೋಗ ಮತ್ತು ಕೀಟಗಳ ಬಾಧೆಯಿಂದ ಉಂಟಾಗುವ ಲಕ್ಷಣಗಳನ್ನು ಮತ್ತು ಅವುಗಳ ನಿರ್ವಹಣೆಗೆ ಅನುಸರಿಸಬೇಕಾದ ಕ್ರಮಗಳನ್ನು ನೋಡುವುದಾದರೆ, ಬೀಜಕೊಳೆ ಹಾಗೂ ಸಸಿ ಸೊರಗು ರೋಗದ ಲಕ್ಷಣಗಳು ಏನಪ್ಪಾ ಅಂದರೆ, ಬೀಜಗಳು ಮೊಳಕೆ ಒಡೆಯದೆ ಭೂಮಿಯಲ್ಲಿ ಕೊಳಿತವೆ. ಅಂತಹ ಬೀಜಗಳ ಮೇಲೆ ವಿವಿಧ ಪ್ರಕಾರದ ಶಿಲೀಂಧ್ರಗಳು ಬೆಳೆದಿರುತ್ತವೆ. ಮೊಳಕೆ ಒಡೆದ ಮೇಲೆ ಸಸಿಗಳು ನಾಶವಾಗಿ ಹೊಲದಲ್ಲಿ ಬೆಳೆ ಅಂಗಳವಾಗ್ತದೆ. ಇದರ ನಿರ್ವಹಣಾ ಕ್ರಮಗಳು ಏನಪ್ಪಾ ಅಂದರೆ, ಪ್ರತಿ ಕಿಲೋಗ್ರಾಂ ಬೀಜಕ್ಕೆ 2 ಗ್ರಾಂ ಕ್ಯಾಪ್ಟನ್ 80 WP ಅಥವಾ ತೈರಾಮ್ 75 WP ಅಥವಾ ಟ್ರೈಕೋಡರ್ಮ 10 ಗ್ರಾಂ ಶಿಲೀಂಧ್ರನಾಶಕದಿಂದ ಬೀಜೋಪಚಾರ ಮಾಡಬೇಕು. ಇನ್ನು ಶಿಲೀಂಧ್ರದ ಕತ್ತುಕೊಳೆ ರೋಗದ ಲಕ್ಷಣಗಳು ಏನಪ್ಪಾ ಅಂದರೆ, ಬೆಳೆಯ ಯಾವುದೇ ಹಂತದಲ್ಲಿ ರೋಗ ಉಂಟಾಗಬಹುದು. ನೆಲದ ಸಮಾನಾಂತರದ ಕಾಂಡಕ್ಕೆ ಬಿಳಿ ಬಣ್ಣದ ಶಿಲೀಂಧ್ರದ ಸೋಂಕು ಕಂಡುಬರುವುದು. ರೋಗ ಪೀಡಿತ ಗಿಡ ಮೊದಲು ಗಿಡ್ಡದಾಗಿದ್ದು ಹಳದಿ ಬಣ್ಣಕ್ಕೆ ತಿರುಗ್ತದೆ, ನಂತರ ಪೂರ್ತಿ ಗಿಡ ಒಣಗಿ ಸಾಯ್ತದೆ. ಅಂತಹ ಗಿಡಗಳನ್ನು ಪರೀಕ್ಷಿಸಿದಾಗ ಬಿಳಿ ಬೂಸ್ಟು ಕಾಂಡದ ಮೇಲೆ ಬೆಳೆದಿರುವುದು ಕಂಡುಬರ್ತದೆ ಹಾಗೂ ಸಾಸಿವೆ ಕಾಳಿನ ಗಾತ್ರ ಹಾಗೂ ಬಣ್ಣ ಹೊಂದಿದ ಶಿಲೀಂಧ್ರದ ಬೀಜಗಳು ಕಂಡುಬರ್ತವೆ. ರೋಗ ಲಕ್ಷಣಗಳು ಕಾಯಿ ಹಾಗೂ ಕಾಯಿ ದೇಟಿಗೂ ಹರಡುವುದು. ಗಿಡಗಳನ್ನು ಕೀಳುವ ವೇಳೆ ಕಾಯಿಗಳು ಭೂಮಿಯಲ್ಲಿ ಉಳಿಯುವು. ಇದರ ನಿರ್ವಹಣಾ ಕ್ರಮಗಳು ಏನಪ್ಪಾ ಅಂದರೆ, ಪ್ರತಿ ಕಿಲೋಗ್ರಾಂ ಬೀಜಕ್ಕೆ 2 ಗ್ರಾಂ ಕ್ಯಾಪ್ಟನ್ 80 WP ಅಥವಾ ತೈರಾಮ್ 75 WP ಅಥವಾ ಟ್ರೈಕೋಡರ್ಮ 10 ಗ್ರಾಂ ಶಿಲೀಂಧ್ರನಾಶಕದಿಂದ ಬೀಜೋಪಚಾರ ಮಾಡಬೇಕು. ಇಲ್ಲವೇ ಪ್ರತಿ ಕಿಲೋಗ್ರಾಂಗೆ ಬೀಜಕ್ಕೆ 3 ಗ್ರಾಂ ಕಾರ್ಬೆಕ್ಸಿನ್ 75 WP ಜೊತೆಗೆ ತೈರಾಮ್ ಅಥವಾ 3 ಗ್ರಾಂ ಕಾರ್ಬನ್ ಡೈಜಿಮ್ ಜೊತೆಗೆ ಮ್ಯಾಂಕೋಜೊಬ್ ಅನ್ನು ಉಪಯೋಗಿಸಬಹುದು. ಇಲ್ಲವೇ 1 ಗ್ರಾಂ ಟೆಬೋಕೋನಾಜಾಲ್ ಶೇ2 DS ಬೀಜೋಪಚಾರ ಮಾಡಿ ಬಿತ್ತಬೇಕು. ರೋಗವು ಹೆಚ್ಚು ಕಂಡುಬಂದ ಹೊಲವನ್ನು ಸಜ್ಜೆ, ಜೋಳ ಅಥವಾ ಮೆಕ್ಕೆಜೋಳದಿಂದ ಪರಿವರ್ತನೆ ಒಳಪಡಿಸಬೇಕು. ಮಾಗಿ ಉಳುಮೆಯನ್ನು ಹೆಚ್ಚು ಆಳವಾಗಿ ಮಾಡಿ ಮಣ್ಣಿಗೆ ಹೆಚ್ಚು ಹಸಿರೆಲೆ ಗೊಬ್ಬರ, ಕಾಂಪೋಸ್ಟ್ ಅಥವಾ ಎರೆಹುಳು ಗೊಬ್ಬರ ಹಾಕಬೇಕು. ಶೇಂಗಾ ಅಥವಾ ಔಡಲ ಅಥವಾ ಬೇವಿನ ಹಿಂಡಿಯನ್ನು 200 ಕಿಲೋಗ್ರಾಂ ಪ್ರತಿ ಎಕರೆ ಮಣ್ಣಿನಲ್ಲಿ ಬೆರೆಸುವುದು ಉತ್ತಮ. ಇನ್ನು ಎಲೆ ಚುಕ್ಕೆ ರೋಗ. ಈ ರೋಗದ ಲಕ್ಷಣಗಳು ಏನಪ್ಪಾ ಅಂದರೆ, ಕಂದು ಬಣ್ಣದ ವೃತ್ತಾಕಾರದ ಚುಕ್ಕೆಗಳು ಬೆಳೆಯ ಕೆಳಭಾಗದ ಎಲೆಗಳ ಮೇಲೆ ಮೊದಲು ಕಾಣಿಸಿಕೊಂಡು ನಂತರ 2-3 mm ಗಾತ್ರದ ಕಪ್ಪು ಚುಕ್ಕೆಗಳಾಗಿ ಕಾಣಿಸಿಕೊಳ್ಳುವು. ರೋಗ ಲಕ್ಷಣಗಳು ಎಲೆದೇಟು ಹಾಗೂ ಕಾಂಡಭಾಗದ ಮೇಲೆ ಸಹ ಕಂಡುಬರುತ್ತದೆ. ತೀವ್ರವಾಗಿ ರೋಗ ಹರಡಿದಾಗ ಎಲೆಗಳು ಹಾಗೂ ದೇಟು ಉದುರಿ ಬೀಳುತ್ತವೆ. ಇದರ ನಿರ್ವಹಣಾ ಕ್ರಮಗಳು ಏನಪ್ಪ ಅಂದ್ರೆ, ಪ್ರತಿ ಲೀಟರ್ ನೀರಿಗೆ 2 ಗ್ರಾಂ ಕ್ಲೋರೋಥ್ಲೋನಿನ್ 75 WP ಅಥವಾ 1.0 ಮಿಲಿಲೀಟರ್ ಎಕ್ಸಾಕೋನಾಜಾಲ್ 5 EC ಅಥವಾ 1.0 ಮಿಲಿಲೀಟರ್ ಡೈಫನ್ ಕೋನಾಜಾಲ್ 25 EC ಅಥವಾ 2.0 ಗ್ರಾಂ ಕಾರ್ಬನ್

0: ಡೈಜಿಮ್ ಜೊತೆಗೆ ಮ್ಯಾಂಕೋಜಬ್ 75 WP ಅಥವಾ 1.5 ಮಿಲಿಲೀಟರ್, ಟೆಬೋಕೋನಾಜಾಲ್ 250 EC ಅಥವಾ 2.5 ಗ್ರಾಂ, ಝೈನಬ್ ಜೊತೆಗೆ ಎಕ್ಸಾಕೋನಾಜಾಲ್ ಶೇಕಡಾ 4% ಬೆರೆಸಿ ತಯಾರಿಸಿದ ದ್ರಾವಣದ ಸಿಂಪರಣೆಯನ್ನ ಬೆಳೆಯು 35 ರಿಂದ ಹಾಗೂ 50 ದಿನದ ಅವಧಿಯಲ್ಲಿ ಈ ಸಿಂಪರಣೆ ಮಾಡಬೇಕು.
1: ಇದುವರೆಗೆ ರೈತರಿಗೆ ಸಲಹೆಯನ್ನ ಕೇಳಿದ್ರಿ. ಆಕಾಶವಾಣಿ ಧಾರವಾಡ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಈಗ ಅಡವಿ ಸೋಮಾಪುರದ ಚನ್ನಪ್ಪ ವೀರಪ್ಪ ಅಂಗಡಿ ಮತ್ತು ಸಂಗಡಿಗರಿಂದ ಗೀಗಿ ಪದಗಳು.

ಇದುವರೆಗೆ ಅಡವಿ ಸೋಮಾಪುರದ ಚನ್ನಪ್ಪ ವೀರಪ್ಪ ಅಂಗಡಿ ಮತ್ತು ಸಂಗಡಿಗರಿಂದ ಗೀಗಿ ಪದಗಳನ್ನು ಕೇಳಿದ್ರಿ. ಜನಪದ ಸಂಗೀತ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು.

ಐದು ನಿಮಿಷಕ್ಕೆ ಭಕ್ತಿಗೀತೆಗಳ ಕಾರ್ಯಕ್ರಮ ಅರ್ಪಣ. 9:30 ಸಂದೇಶ ಆಧಾರಿತ ನಂದನ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. 10:30 ಭಾವಗೀತೆಗಳು, 10:45 ಜನಪದ ಸಂಗೀತ ಕಾರ್ಯಕ್ರಮ ಪ್ರಸಾರವಾಗಲಿದೆ. 11:00 ನಾಟಕ ಕಿರುಕೊಳ ಖಾತೆ, ರಚನೆ ಎಸ್ಎನ್ ಕಿತ್ತೂರ್, ನಿರ್ಮಾಣ ಮನೋಹರ ಕುಲಕರ್ಣಿ.

ಆಕಾಶವಾಣಿ ಧಾರವಾಡ. ಕೇಳುಗರೆ, ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳು ಹೀಗಿವೆ. 7:15 ವಚನಾಮೃತ ಸಾಪ್ತಾಹಿಕ ಸಂಚಿಕೆ, ಪ್ರಸ್ತುತಿ ಶರಣಬಸವ ಚೋಳಿನ್, ಪ್ರಾಯೋಜಕರು ಶ್ರೀ ಬಸವೇಶ್ವರ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ. 7:45 ಚಿತ್ರಗೀತೆಗಳನ್ನು ಕೇಳುವಿರಿ. 8:30 ಕರ್ನಾಟಕ ಸಂಗೀತ ಕಾರ್ಯಕ್ರಮದಲ್ಲಿ ಬಳ್ಳಾರಿ ಎಂ ರಾಘವೇಂದ್ರ ಅವರ ಗಾಯನ ಪ್ರಸಾರವಾಗಲಿದೆ. ಅನಂತ್ ಕುಲಕರ್ಣಿ ಅವರಿಂದ ಸುಗಮ ಸಂಗೀತ 9:05. 9:15

11:30ಕ್ಕೆ ಪಂಡಿತ್ ಬಸವರಾಜ್ ರಾಜ್ಗುರು ಅವರ ಗಾಯನ ಪ್ರಸಾರವಾಗಲಿದೆ. 12:05ಕ್ಕೆ ವನಿತಾ ವಿಹಾರ ರೂಪಕ ಜನೆಯರ ಚಿತ್ತ ಜಾನಪದ ದತ್ತ ನಡೆಸಿಕೊಡುತ್ತಾರೆ ಮಂಡ್ಯದ ಜಾನಪದ ಜನೆಯರು ತಂಡದವರು. 12:35ಕ್ಕೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಮೊದಲಿಗೆ ಐವಿಎಫ್ ಚಿಕಿತ್ಸೆ ಹಾಗೂ ಇತರ ಸ್ತ್ರೀ ರೋಗ ಸಮಸ್ಯೆಗಳಿಗೆ ಚಿಕಿತ್ಸೆ, ಈ ಕುರಿತಂತೆ ಡಾಕ್ಟರ್ ಗೀತಾ ಭರತ್ ಉತ್ತೂರ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ನಂತರ ಹೃದಯದ ಶಸ್ತ್ರಚಿಕಿತ್ಸೆಯಲ್ಲಿ ಅರವಳಿಕೆಯ ಪ್ರಾಮುಖ್ಯತೆ, ಅರವಳಿಕೆ ತಜ್ಞರಾದ ಡಾಕ್ಟರ್ ಗಣೇಶ್ ನಾಯಕ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಮಂಜುಳಾ ಪುರಾಣಿಕ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 11:00ಗೆ ಪ್ರಗತಿ ಪಥ, 11:20ಕ್ಕೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ರಡ್ಡೆರಟ್ಟಿಯ ಕರಪ್ಪ ಸಿದ್ದಪ್ಪ ಮಳಲಿ ಮತ್ತು ಸಂಗಡೆಗರಿಂದ ಡೊಳ್ಳಿನ ಪದಗಳನ್ನು ಕೇಳುವಿರಿ. 11:30ಕ್ಕೆ ಹಲೋ ಅಭಿಲಾಷ ನೇರ ಫೋನಿನ್ ಕಾರ್ಯಕ್ರಮ, 2:40ಕ್ಕೆ ಹೊಸ ಹಾಡುಗಳು, 3:00 ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಹಿಂದಿ ಕಾರ್ಯಕ್ರಮಗಳನ್ನು FM 103 MHz ಕಂಪನಾಂಕಗಳಲ್ಲಿ ಕೇಳುವಿರಿ.

ಸಂಜೆಯ ಪ್ರಸಾರದಲ್ಲಿ ಸಂಜೆ 5:30 ಟೀ ಟೈಮ್ ಚಿತ್ರಗೀತೆಗಳು, 6:30 ಅವಲೋಕನ ಬೆಂಗಳೂರು ಕೇಂದ್ರದಿಂದ, 6:51 ಕೃಷಿ ರಂಗ, ಎಸ್ಟಿಎಂ ಆರೋಗ್ಯ ಸಂವಾದ ನೇರ ಫೋನಿನ್ ಕಾರ್ಯಕ್ರಮ. ವಿಷಯ ಹಲ್ಲು ಮುರಿದಾಗ ಮಾಡಬೇಕಾದ ಮತ್ತು ಮಾಡಬಾರದ ವಿಷಯಗಳು. ವಿಷಯ ತಜ್ಞರು ಡಾಕ್ಟರ್ ಪ್ರಿಯಾಂಕಾ ಮೋತಿ, ನಡೆಸಿಕೊಡುತ್ತಾರೆ ಕುಮಾರ್ ಅಗಡಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎಸ್ಟಿಎಂ ಆಸ್ಪತ್ರೆ ಸತ್ತೂರು ಧಾರವಾಡ. 7:45 ಮಹಿಳೆ ಅಂದು ಇಂದು ಈ ಕುರಿತು ಮಾತನಾಡುತ್ತಾರೆ ಜಯಶ್ರೀ ಕುಲಕರ್ಣಿ. 8:00 ಯುವ ವಾಣಿ, ಪ್ರಚಲಿತ ಸಮಾಜದಲ್ಲಿ ಸಮೂಹ ಮಾಧ್ಯಮಗಳ ಪಾತ್ರ ಕುರಿತು ಚರ್ಚೆ ಕೇಳುವಿರಿ. 8:15 ಪಾರ್ಲಿಮೆಂಟ್ ರಿವ್ಯೂ ದಿಲ್ಲಿ ಕೇಂದ್ರದಿಂದ. 8:30 ಪುಷ್ಪಹಾರ್. 9:15 ಸ್ಪಾಟ್ಲೈಟ್ ಬೆಂಗಳೂರು ಕೇಂದ್ರದಿಂದ. 9:30 ರಂಗಭೂಮಿಯ ಹಿರಿಯ ನಾಟಕಕಾರ ಸಂಗಮೇಶ್ ಗುರವ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಮಂಜುಳಾ ಪುರಾಣೇಕ್. 10:00 ಸಂಸತ್ತಿನ ಕಾರ್ಯಕಲಾಪದಲ್ಲಿ ನಡೆಯುವ ಧ್ವನಿ ಮುದ್ರಣದ ಪ್ರಸಾರ ದಿಲ್ಲಿ ಕೇಂದ್ರದಿಂದ. ಇವಿಷ್ಟು ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳು.

0: सूचितं यत् अस्य वर्षस्य जून मास पर्यन्तं देशे प्रायः एकोनपञ्चाशल्लक्षाधिक पञ्चपञ्चाशत् कोटि उपयोक्तारः यूपीआई इत्यनेन सह सम्बद्धाः जाताः इति वार्ताः।
1: आकाशवाणी धारवाड ಈಗ ಸಮಯ 7:02.
2: ಮೈಸೂರ್ ಸ್ಯಾಂಡಲ್ ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಪಾಲಕರೇ, ನಿಮ್ಮ ಮಕ್ಕಳು ಯಶಸ್ವಿ ಇಂಜಿನಿಯರ್ ಆಗಬೇಕೇ? ಪ್ರತಿಷ್ಠಿತ ಕೆಎಲ್ಎಸ್ ವಿಡಿಐಟಿ ಹಳಿಯಾಳ ಇದಕ್ಕಾಗಿ ಸದಾ ಸಿದ್ಧ. ಎಐಸಿಟಿಇ ಹಾಗೂ ಯುಜಿಸಿ ಮಾನ್ಯತೆ, ನ್ಯಾಕ್ ಎ ಶ್ರೇಣಿ, 7 ಇಂಜಿನಿಯರಿಂಗ್ ಕೋರ್ಸ್ಗಳು, 85 ಹೆಚ್ಚು ಅನುಭವಿ ಶಿಕ್ಷಕರು, 200 ಸಂಶೋಧನಾ ಲೇಖನಗಳು, 35 ಅಧಿಕ ಪೇಟೆಂಟ್ಗಳು, 35 ಹೆಚ್ಚು ಕೈಗಾರಿಕೆಗಳೊಡನೆ ಒಡಂಬಡಿಕೆ. ರಾಜ್ಯದ ಪ್ರಪ್ರಥಮ ರಾಯಲ್ ಎನ್ಫೀಲ್ಡ್ ತರಬೇತಿ ಕೇಂದ್ರ, ಎಐ ಆಧಾರಿತ ತರಬೇತಿ, ಸಂಶೋಧನೆಗಾಗಿ 200 ಲಕ್ಷಕ್ಕೂ ಅಧಿಕ ಅನುದಾನ. ಹುಬ್ಬಳ್ಳಿ ಧಾರವಾಡ ದಾಂಡೇಲಿ ಬೆಳಗಾವಿಯಿಂದ ಬಸ್ ಹಾಗೂ ವಿದ್ಯಾರ್ಥಿನಿಯರಿಗೆ ಪಿಂಕ್ ಬಸ್ ವ್ಯವಸ್ಥೆ, ಸುಸಜ್ಜಿತ ಹಾಸ್ಟೆಲ್ ಹಾಗೂ ಮೆಸ್. ಸಿಇಟಿ ಕೋಡ್ E135, ಕಾಮೆಡ್ ಕೆ ಕೋಡ್ E74.
4: ಏನು ರಂಗ, ಕೈಗೆ ಬ್ಯಾಂಡೇಜು?
5: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
4: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ. 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೆ KSU.WSSP.Karnataka.GOV.inನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
6: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
7: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
6: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ಲರಿ ಫೆಸ್ಟಿವಲ್ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
7: ಕೊಡುಗೆಗಳು July 9-August 9 ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
1: ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಪ್ರಕಟಣೆಗಳು ಬೆಂಗಳೂರು ಕೇಂದ್ರದಿಂದ. ನಂತರ 7:05 ಪ್ರದೇಶ ಸಮಾಚಾರ ಕೇಳುವಿರಿ ನಮ್ಮ ನಿಲಯದಿಂದ.

ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

0: ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸರನ್ನು ಸಂಗೀತ ಕ್ಷೇತ್ರಕ್ಕೆ ಕೊಡುಗೆಯಾಗಿ ನೀಡಿದಂತಹ ನಾಡು
1: ನಮ್ಮ ಕನ್ನಡ ನಾಡು.
2: ಹಂಪಿಯ ವಿಜಯ ವಿಠಲ ದೇವಾಲಯದ ಕಲ್ಲಿನ ಕಂಬಗಳಲ್ಲಿ ಸಂಗೀತದ ಸಪ್ತ ಸ್ವರಗಳನ್ನು ನುಡಿಸಿದ ಮಹಾಶಿಲ್ಪಿಗಳ ತವರೂರು
1: ನಮ್ಮ ಕನ್ನಡ ನಾಡು.

ಈ ಮಧ್ಯಾಹ್ನ 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ರೂಪಕ ಜನ್ನಯ್ಯರ ಚಿತ್ತ ಜಾನಪದ ದತ್ತ ನಡೆಸಿಕೊಡುವರು ಮಂಡ್ಯದ ಜಾನಪದ ಜನ್ನಯ್ಯರ ತಂಡದವರು. ಇದು ಮೈಸೂರು ಕೇಂದ್ರದ ಕೊಡುಗೆ.

0: ಸಮುದ್ರದಲ್ಲಿ ಸ್ನಾನಕ್ಕೆಂದೇ ಬೇರೆ ತೆರೆಗಳಿರುವುದಿಲ್ಲ.
1: ಬಂದ ತೆರೆಗಳಿಗೆ ತಲೆಯೊಡ್ಡಿ ಸ್ನಾನ ಮಾಡಬೇಕು.
0: ಹಾಗೆಯೇ ಬದುಕಿನಲ್ಲಿ ಸಂತೋಷಕ್ಕೆಂದೇ ಬೇರೆ ದಿನಗಳಿರುವುದಿಲ್ಲ.
1: ಎಲ್ಲ ದಿನಗಳಲ್ಲೂ ಸಂತೋಷಕ್ಕೆ ಅವಕಾಶ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಮುಖ್ಯಾಂಶಗಳು. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಶೀಘ್ರದಲ್ಲಿ ಪೂರ್ಣಗೊಳಿಸುವಂತೆ ಮುಖ್ಯ ಚುನಾವಣಾ ಅಧಿಕಾರಿ ವಿ ಅನ್ಬುಕುಮಾರ್ ಅಧಿಕಾರಿಗಳಿಗೆ ಸೂಚನೆ. ಶೈಕ್ಷಣಿಕ ವಲಯಕ್ಕೆ ಸಂಬಂಧಪಟ್ಟಂತೆ ದೇಶದ ಶಾಲೆಗಳಲ್ಲಿನ ದಾಖಲಾತಿ ಸಂಖ್ಯೆ 25 ಕೋಟಿಗೆ ಏರಿಕೆ. ಭದ್ರಾ ಮೇಲ್ದಂಡೆ ಯೋಜನೆಗೆ ಕೇಂದ್ರ ಅರಣ್ಯ ಇಲಾಖೆಯಿಂದ ತಾತ್ವಿಕ ಅನುಮೋದನೆ. ಹಂಪಿಯ ಪ್ರಮುಖ ಪಾರ್ಕಿಂಗ್ ಸ್ಥಳಗಳಲ್ಲಿ ಪ್ಲಾಸ್ಟಿಕ್ ಕ್ರಷಿಂಗ್ ಯಂತ್ರ ಸ್ಥಾಪನೆ. ನಿರುಪಯುಕ್ತ ಬಾಟಲಿಗಳು ಪರಿಸರಕ್ಕೆ ಸೇರದಂತೆ ಕ್ರಮ. ಈಗ ವಾರ್ತೆಗಳ ವಿವರ. ರಾಜ್ಯಾದ್ಯಂತ ನಡೆಯುತ್ತಿರುವ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಕಾರ್ಯಕ್ರಮ ಯಶಸ್ವಿಯಾಗಿ ಸಾಗುತ್ತಿದ್ದು, ರಾಜ್ಯದಲ್ಲಿ ಸುಮಾರು 5.5 ಕೋಟಿ ಮತದಾರರ ಪೈಕಿ 3.5 ಕೋಟಿ ಮತದಾರರ ಪರಿಶೀಲನಾ ಕಾರ್ಯ ಪೂರ್ಣಗೊಂಡಿದೆ. ಅರ್ಹ ನಾಗರಿಕರ ಹೆಸರು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಯಾಗುವಂತೆ ಸಾರ್ವಜನಿಕರು ಸಹಕರಿಸುವಂತೆ ಮುಖ್ಯ ಚುನಾವಣಾ ಅಧಿಕಾರಿ ಅನ್ಬುಕುಮಾರ್ ತಿಳಿಸಿದ್ದಾರೆ. ಧಾರವಾಡದಲ್ಲಿ ಜಿಲ್ಲಾಡಳಿತದ ಸಹಯೋಗದಲ್ಲಿ ಸುಮಾರು 500 ವಿದ್ಯಾರ್ಥಿಗಳಿಂದ ಆಯೋಜಿಸಲಾದ ಮಾನವ ಸರಪಳಿ ಉದ್ಘಾಟಿಸಿ ಅವರು ಮಾತನಾಡಿದರು. 18 ವರ್ಷ ವಯಸ್ಸು ಪೂರ್ಣಗೊಳಿಸಿದ ಯುವ ಮತದಾರರು ಈ ಅಭಿಯಾನದ ಪ್ರಯೋಜನ ಪಡೆದು ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರನ್ನು ಕಡ್ಡಾಯವಾಗಿ ನೋಂದಾಯಿಸಿಕೊಳ್ಳಬೇಕು. ಪ್ರತಿಯೊಬ್ಬ ಅರ್ಹ ನಾಗರಿಕರ ಹೆಸರು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಯಾಗುವಂತೆ ಎಲ್ಲರೂ ಸಹಕರಿಸಬೇಕು ಎಂದು ಹೇಳಿದರು.
1: ನೀವೆಲ್ಲ 18 ವಯಸ್ಸು ಆದವರು ಯಾರ್ಯಾರಿದ್ದೀರಿ, ಕೂಡಲೇ ಪ್ರಾಸೆಸ್ ಮುಗಿಯೊಳಗೆ ತಾವೆಲ್ಲರ ಫಾರ್ಮ್ 6 ಅನ್ನ ಅಪ್ಲೈ ಮಾಡಬೇಕು ನಾನು ನಿಮ್ಮಲ್ಲಿ ಕೋರ್ತೀನಿ. ಮತ್ತೆ ಯಾವತ್ತೆಲ್ಲ ತಾವು 18 ವಯಸ್ಸು ಪೂರ್ತಿ ಮಾಡ್ತೀರಿ ಆವಾಗ ಖಂಡಿತವಾಗಿ ಫಾರ್ಮ್ 6 ಅನ್ನು ಅಪ್ಲೈ ಮಾಡಬೇಕು. ಈ ಕಾರ್ಯಕ್ರಮದ ಒಟ್ಟು ಉದ್ದೇಶ ಏನಂದ್ರೆ ಎವ್ರಿ ಎಲಿಜಿಬಲ್ ವೋಟರ್ ಶುಡ್ ಬಿ ಎನ್ರೋಲ್ಡ್ ಇನ್ ಟು ದಿ ವೋಟರ್ ಲಿಸ್ಟ್ ಅಂತ. ಹಂಗಾದ್ರೆ ಪ್ರತಿಯೊಂದು ಅರ್ಹ ಮತದಾರರು ಸಮೇತ ನಮ್ಮ ವೋಟ್ ಲಿಸ್ಟ್ ಹೆಸರು ಇರಬೇಕು, ಅವರು ನೋಂದಣಿ ಆಗಬೇಕೆಂಬುದೇನೆ. ಅದರಿಂದ ಈಗಾಗಲೇ ಯಾರು ಮತದಾರ ಇದ್ದಾರೆ ಅವರಿಗೆ SAR ಫಾರ್ಮ್ ಕೊಟ್ಟು ಅವರು ತುಂಬಿಸಿಕೊಂಡು ನಾವು ಅವ್ರಿಗೆ ನೋಂದಣಿ ಮಾಡ್ತೀವಿ. ಆದ್ರೆ 18 ವಯಸ್ಸು ಯಾರ್ಯಾರೆಲ್ಲ ಪೂರ್ತಿ ಮಾಡ್ತಾರೋ ಅವ್ರಿಗೂ ಸಮೇತ ಈ ಅಭಿಯಾನ ಅನುಕೂಲ ಆಗಲಿ, ಈ ಅಭಿಯಾನ ಮುಖಾಂತರ ಅವ್ರಿಗೂ ಮಾಹಿತಿ ಬರಲಿ, ಮತ್ತು ಈ ಸಂದರ್ಭದಲ್ಲಿ ಭಾಗವಹಿಸಿದ ಎಲ್ಲರಿಗೂ, ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ CEO ಕಾರ್ಪೊರೇಷನ್ ಕಮಿಷನ್ ಎಲ್ಲರಿಗೂ ನಾನು ಮತ್ತೊಮ್ಮೆ ಧನ್ಯವಾದ ಅರ್ಪಿಸ್ತೇನೆ. ಬಹಳ ಉತ್ತಮ ರೀತಿಯಲ್ಲಿ ಕೆಲಸ ಆಗ್ತಾ ಇದೆ. ಅದೇ ರೀತಿಯಲ್ಲಿ ಎಲ್ಲಾ ಅರ್ಹ ಮತದಾರರಿಗೂ ಮತ್ತೊಮ್ಮೆ ಮಾಹಿತಿ ಕೊರತೆ ಏನಿದೆ ಏನು ಆಗದಂತೆ ನೋಡಿಕೊಂಡು ಎಲ್ಲರಿಗೂ ಮಾಹಿತಿ ಕೊಡುವ ಕ್ರಮ ಆಗಲಿ ಅಂತ, ಮತ್ತು ನಗರ ಪ್ರದೇಶದಲ್ಲಿ ಹೆಚ್ಚಿನ ಇನ್ನೂ ಜಾಗೃತಿ ಮೂಡಿಸುವ ಅವಕಾಶ ಇದ್ರೆ ಅದನ್ನ ಕಾರ್ಪೊರೇಷನ್ ಕಮಿಷನ್ ಮತ್ತು ಅವರ ತಂಡಗಳು ದಯವಿಟ್ಟು ಮಾಡಬೇಕೆಂದು ಕೋರ್ತೀನಿ.
0: ಚುನಾವಣಾ ಆಯೋಗದ ಆದೇಶದಲ್ಲಿನ ಮಾರ್ಗಸೂಚಿಗಳು ಮತ್ತು ನಿರ್ದೇಶನಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಯಾವುದೇ ರೀತಿಯ ಲೋಪ ಅಥವಾ ತಪ್ಪುಗಳಿಗೆ ಅವಕಾಶ ನೀಡದೆ ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಮುಖ್ಯ ಚುನಾವಣಾ ಅಧಿಕಾರಿ ಅನ್ಬುಕುಮಾರ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಧಾರವಾಡ ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರಗಳ ಮತಗಟ್ಟೆ ಮಟ್ಟದ ಅಧಿಕಾರಿಗಳು ಮತದಾರರ ಮನೆ ಮನೆಗಳಿಗೆ ಭೇಟಿ ನೀಡಿ ಗಣತಿ ನಮೂನೆಗಳನ್ನು ವಿತರಿಸುವ ಹಾಗೂ ಗಣಕೀಕರಣದ ಕುರಿತು ಪ್ರಗತಿ ಪರಿಶೀಲಿಸಿ ಅವರು ಮಾತನಾಡಿದರು. ಮತದಾರರ ಪಟ್ಟಿ ಪರಿಷ್ಕರಣೆಗೆ ಸಂಬಂಧಿಸಿದ ಎಲ್ಲ ಮಾಹಿತಿಯನ್ನು ಮಾನ್ಯತೆ ಪಡೆದ ರಾಜಕೀಯ ಪಕ್ಷಗಳಿಗೆ ಸಕಾಲದಲ್ಲಿ ನೀಡಬೇಕು. ಪಾರದರ್ಶಕತೆ ಮತ್ತು ವಿಶ್ವಾಸಾರ್ಹತೆಯನ್ನು ಕಾಪಾಡುವ ಉದ್ದೇಶದಿಂದ ಪರಿಷ್ಕರಣೆ ಪ್ರಕ್ರಿಯೆಯ ಪ್ರತಿಯೊಂದು ಹಂತದ ಮಾಹಿತಿಯನ್ನು ಅಧಿಕೃತವಾಗಿ ಹಂಚಿಕೊಳ್ಳಬೇಕು. ಪರಿಷ್ಕರಣಾ ಕಾರ್ಯದ ಪ್ರಗತಿ ಹಾಗೂ ಎದುರಾಗುವ ಸಮಸ್ಯೆಗಳ ಕುರಿತು ವಾರಕ್ಕೊಮ್ಮೆ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳೊಂದಿಗೆ ಸಭೆ ನಡೆಸಬೇಕು. ಸಭೆಯಲ್ಲಿ ಪಡೆದ ಸಲಹೆ ಹಾಗೂ ಆಕ್ಷೇಪಣೆಗಳನ್ನು ದಾಖಲಿಸಿಕೊಂಡು ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ತಿಳಿಸಿದರು. ರಾಮನಗರ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ಗಣತಿ ನಮೂನೆಗಳ ವಿತರಣೆ, ಸಂಗ್ರಹಣೆ ಮತ್ತು ಡಿಜಿಟಲೀಕರಣ ಕಾರ್ಯ ಪ್ರಗತಿಯಲ್ಲಿದೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಅಂಗವಾಗಿ ಮತದಾರರು ಬೂತ್ ಮಟ್ಟದ ಅಧಿಕಾರಿಗಳನ್ನು ಸುಲಭವಾಗಿ ಸಂಪರ್ಕಿಸಲು ಅನುಕೂಲವಾಗುವಂತೆ ವಾರಾಂತ್ಯಗಳಲ್ಲಿ ವಿಶೇಷ ಜನಸಂಪರ್ಕ ಕಾರ್ಯಕ್ರಮಗಳನ್ನು ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯಿತಿಗಳು ಹಾಗೂ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಸುಮಾರು 150 ಕ್ಯಾಂಪ್ಗಳನ್ನು ಆಯೋಜಿಸುತ್ತಿರುವುದಾಗಿ ಜಿಲ್ಲಾಧಿಕಾರಿ ಯಶವಂತ್ ವಿ ಗುರುಕರ್ ತಿಳಿಸಿದ್ದಾರೆ. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣಾ ಕಾರ್ಯವು ಕೊಡಗು ಜಿಲ್ಲೆಯಲ್ಲಿ ನಡೆಯುತ್ತಿದ್ದು, ಈಗಾಗಲೇ 100%ರಷ್ಟು ಗಣತಿ ನಮೂನೆ ವಿತರಿಸಲಾಗಿದೆ. ಆ ನಿಟ್ಟನಲ್ಲಿ ಗಣತಿ ನಮೂನೆ ಡಿಜಿಟಲೀಕರಣ ಕಾರ್ಯವು ನಡೆಯುತ್ತಿದ್ದು, ಇದರಲ್ಲೂ ಸಹ 100%ರಷ್ಟು ಪ್ರಗತಿ ಸಾಧಿಸಲು ಎಲ್ಲರೂ ಕೈಜೋಡಿಸಲು ಜಿಲ್ಲಾಧಿಕಾರಿ SJ ಸೋಮಶೇಖರ್ ಮನವಿ ಮಾಡಿದ್ದಾರೆ. ಶೈಕ್ಷಣಿಕ ವಲಯಕ್ಕೆ ಸಂಬಂಧಪಟ್ಟ 2025-26

0: ಆರನೆಯ ಸಾಲಿನ ಕೇಂದ್ರೀಕೃತ ಜಿಲ್ಲಾ ಮಾಹಿತಿ ವ್ಯವಸ್ಥೆಯ ಪ್ರಕಾರ ದೇಶದ ಶಾಲೆಗಳಲ್ಲಿನ ದಾಖಲಾತಿ ಸಂಖ್ಯೆ 25 ಕೋಟಿಗೆ ಏರಿಕೆಯಾಗಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಲೋಕಸಭೆಗೆ ತಿಳಿಸಿದ್ದಾರೆ. ಲಿಖಿತ ಉತ್ತರದಲ್ಲಿ ಅವರು ದೇಶಾದ್ಯಂತ ನಿವ್ವಳ ದಾಖಲಾತಿ ಪ್ರಮಾಣದಲ್ಲಿ ಏರಿಕೆಯಾಗಿದ್ದು ಪ್ರಾಥಮಿಕ ಮಾಧ್ಯಮಿಕ ಮತ್ತು ಪ್ರೌಢಶಾಲಾ ಹಂತಗಳಲ್ಲಿ ಮಕ್ಕಳ ದಾಖಲಾತಿ ಪ್ರಮಾಣ ಹೆಚ್ಚಾಗಿದೆ ಎಂದು ತಿಳಿಸಿದ್ದಾರೆ. ಜತೆಗೆ ಹೆಣ್ಣು ಮಕ್ಕಳ ದಾಖಲಾತಿಯಲ್ಲೂ ಏರಿಕೆಯಾಗಿದ್ದು ಶಾಲೆಗಳಲ್ಲಿ ಕುಡಿಯುವ ನೀರು, ಶೌಚಾಲಯ, ವಿದ್ಯುತ್ ಸೌಲಭ್ಯ ಸೇರಿದಂತೆ ಕಂಪ್ಯೂಟರ್ ಹಾಗೂ ಅಂತರ್ಜಾಲದ ಸೇವೆಗಳನ್ನು ಕಲ್ಪಿಸಲಾಗಿದೆ. 2020 ಶೈಕ್ಷಣಿಕ ನೀತಿಯ ಮಾದರಿ ಶಾಲೆಗಳಾಗಿ ಪಿಎಂಶ್ರೀ ಶಾಲೆಗಳನ್ನು ಸ್ಥಾಪಿಸಲಾಗುತ್ತಿದೆ. ದೇಶದಲ್ಲಿ ಪ್ರಸ್ತುತ 13,000 ಪಿಎಂಶ್ರೀ ಶಾಲೆಗಳು ಕಾರ್ಯನಿರ್ವಹಿಸುತ್ತಿವೆ ಎಂದು ಹೇಳಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಸಂಸದ ಗೋವಿಂದ ಕಾರಜೋಳ್ ಅವರ ಸತತ ಪ್ರಯತ್ನದ ಫಲವಾಗಿ ಭದ್ರಾ ಮೇಲ್ದಂಡೆ ಯೋಜನೆಯ ಪ್ಯಾಕೇಜ್ 1 ವಿದ್ಯುತ್ ಗೋಪುರಗಳ ನಿರ್ಮಾಣಕ್ಕೆ ಕೇಂದ್ರ ಅರಣ್ಯ ಮತ್ತು ಪರಿಸರ ಸಚಿವಾಲಯ ತಾತ್ವಿಕ ಅನುಮೋದನೆ ನೀಡಿದೆ. ಭದ್ರಾ ಮೇಲ್ದಂಡೆ ಯೋಜನೆಯ ಮೊದಲ ಹಂತದಲ್ಲಿ ತುಂಗಾ ಜಲಾಶಯದಿಂದ 17.54 ಟಿಎಂಸಿ ನೀರನ್ನು ಭದ್ರಾ ಜಲಾಶಯಕ್ಕೆ ತುಂಬಿಸುವ ಕಾರ್ಯ ಕೈಗೆತ್ತಿಕೊಳ್ಳಲಾಗಿದೆ. ಈ ಅನುಮೋದನೆಯಿಂದಾಗಿ ಭದ್ರಾ ಮೇಲ್ದಂಡೆ ಯೋಜನೆಯ ಕಾಮಗಾರಿಗೆ ಮತ್ತಷ್ಟು ವೇಗ ದೊರೆಯಲಿದ್ದು ಬರ ಪೀಡಿತ ಪ್ರದೇಶಗಳಿಗೆ ನೀರಾವರಿ ಸೌಲಭ್ಯ ಕಲ್ಪಿಸುವ ನಿಟ್ಟನಲ್ಲಿ ಪ್ರಮುಖ ಮೈಲಿಗಲ್ಲಾಗಲಿದೆ. ವಿಶ್ವ ಪರಂಪರಾ ತಾಣವಾದ ಹಂಪಿಯಲ್ಲಿ ನಿರುಪಯುಕ್ತ ನೀರಿನ ಬಾಟಲಿಗಳು ಪರಿಸರಕ್ಕೆ ಸೇರದಂತೆ ಹಂಪಿ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಪುರಾತತ್ವ ಇಲಾಖೆಗಳು ಜಂಟಿಯಾಗಿ ಮಹತ್ವದ ಹೆಜ್ಜೆ ಇರಿಸಿವೆ. ಹಂಪಿಯ ಪ್ರಮುಖ ಪಾರ್ಕಿಂಗ್ ಸ್ಥಳಗಳಲ್ಲಿ ಪ್ಲಾಸ್ಟಿಕ್ ಕ್ರಷಿಂಗ್ ಯಂತ್ರಗಳನ್ನು ಸ್ಥಾಪಿಸಲಾಗುವುದು ಎಂದು ಹಂಪಿ ವಿಶ್ವ ಪರಂಪರೆ ಪ್ರದೇಶ ನಿರ್ವಹಣಾ ಪ್ರಾಧಿಕಾರದ ಆಯುಕ್ತ ರಮೇಶ್ ವಟ್ಕಲ್ ಹೇಳಿದ್ದಾರೆ.
4: ರಾಜ್ಯ ಮಟ್ಟದ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಆಯುಕ್ತರು CSR ಅನುದಾನ ಕೊಟ್ಟಿದ್ದಾರೆ. ಸ್ಪೆಷಲಿ ಹಂಪೆ ಸುತ್ತಮುತ್ತ ಆಗ್ತಾ ಇರತಕ್ಕಂತ ಪೆಟ್ ಬಾಟಲ್ ಪೊಲ್ಯೂಷನ್ ಗಳನ್ನ ಕಂಟ್ರೋಲ್ ಮಾಡೋ ಸಲುವಾಗಿ ನಮಗೆ 20 lakh rupees ದುಡ್ಡು ಕಳಿಸಿದ್ದಾರೆ. ಮತ್ತೆ ಒಂದು 40 lakh ಒಂದು ಕಳಿಸಿದ್ದಾರೆ. ಆ 20 lakh ಅಲ್ಲಿ ಬ್ಯಾಟರಿ ವೆಹಿಕಲ್ ತಗೋಬೇಕು ಅಂತ ಒಂದು ಪ್ಲಾನ್ ಆಗಿದೆ. ಅದೇ ರೀತಿ ಅವರು ಪೊಲ್ಯೂಷನ್ ಕಂಟ್ರೋಲ್ ಸಲುವಾಗಿ ಆಮೇಲೆ ವೇಸ್ಟ್ ಪೆಟ್ ಬಾಟಲ್ ಎಲ್ಲ ಕಡೆ ಸ್ಥಳದಲ್ಲಿ ಬೀಳಾರ್ದಂಗೆ ಕಂಟ್ರೋಲ್ ಮಾಡೋ ಸಲುವಾಗಿ 40 lakh ಕೊಟ್ಟಿದ್ದಾರೆ. ನಾವು ಈಗ ಸದ್ಯದ ಮಟ್ಟಿಗೆ 3 machine ಗೆ ಟೆಂಡರ್ ಕರೆದಿದ್ದೀವಿ. ಈಚ್ ಮಿಷಿನ್ ಕಾಸ್ಟ್ ನಿಯರ್ ಅಬೌಟ್ 12 lakh ಅನ್ನ ಇದೆ. ಅದರಲ್ಲಿ ನಮ್ಮ ಇರ್ತಕ್ಕಂತ ನೀರು ಕುಡಿದು ಖಾಲಿಯಾದಂತ ಈ ಪೆಟ್ ಬಾಟ್ಲು ಬಿಸ್ಲರಿ 2 bottles ಹಾಕಿದ್ರೆ ಯು ವಿಲ್ ಗೆಟ್ ದ 1 rupee ಕಾಯಿನ್ ರಿಟರ್ನ್ ಆಗಿ. ಇದರಿಂದ ಜನರು ಎಲ್ಲಿ ಬೇಕಲ್ಲಿ ತಮ್ಮ ಪ್ಲಾಸ್ಟಿಕ್ ಬಾಟ್ಲ್ ಗಳನ್ನ ಹಾಕೋದು ತಪ್ಪುತ್ತೆ. ಮತ್ತೆ ಅದು ಮಿಷಿನ್ ನಲ್ಲಿ ಒಯ್ದು ಹಾಕೋದ್ರಿಂದ ಅದು ವೆಂಡಿಂಗ್ ಪೌಡರ್ ಆಗ್ತದೆ. ಆ ಪೌಡರ್ ಅನ್ನ ಕೆಲವೊಂದು ಕಂಪನಿಗಳು ಅದರಿಂದ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂದ್ರೆ ಟಾರ್ ಯೂಸ್ ಮಾಡ್ತಕ್ಕಂಥವ್ರು, ಬ್ಯಾಗ್ಸ್ ಮಾಡೋರು, ಅವರೆಲ್ಲ ಪೌಡರ್ ಆದಂತ ಪೆಟ್ ಬಾಟ್ಲ್ ಗಳನ್ನ ತಗೊಂಡೋಗಿ ಪರ್ ಕೆಜಿ 25 rupees ಹಂಗೆ ಪರ್ ಕೆಜಿ ನಮಗೆ ಉಲ್ಟಾ ರಿಟರ್ನ್ ದುಡ್ಡು ಕೊಟ್ಟು ಹೋಗ್ತಾರೆ. ಇದನ್ನ ಕಂಪನಿಯವರು 1 ವರ್ಷ ಮೇಂಟೈನ್ ಮಾಡ್ತಾರೆ. ನೆಕ್ಸ್ಟ್ ಮುಂದಿನ ವರ್ಷಗಳಲ್ಲಿ ಸಹ ಕೂಡ ಅವರಿಗೆ ಮೇಂಟೈನ್ ಮಾಡಲಿಕ್ಕೆ ಒಂದು ಅಗ್ರಿಮೆಂಟ್ ಸಹ ಕೂಡ ಮಾಡಿಕೊಂಡು ಇಲ್ಲಿ ಆದಷ್ಟು ಹಂಪೆ ಸುತ್ತಮುತ್ತ ಏರಿಯಾಗಳಲ್ಲಿ ಬಾಟ್ಲ್ಗಳಿಂದ ಆಗ್ತಕ್ಕಂಥ ಪೊಲ್ಯೂಷನ್ ಅನ್ನು ಕಡಿಮೆ ಮಾಡಬೇಕಂತ ಒಂದು ಯೋಜನೆಯನ್ನು ಹಾಕೊಂಡಿದ್ದೀವಿ ಪ್ರಾಧಿಕಾರದ ವತಿಯಿಂದ. ಅದಕ್ಕೆ ತಮ್ಮೆಲ್ಲರ ಸಹಕಾರ ಮತ್ತು ಸಾರ್ವಜನಿಕರು ಯಾವುದೇ ರೀತಿಯ ಪೆಟ್ ಬಾಟ್ಲ್ಗಳನ್ನ ಎಲ್ಲಿ ಬೇಕಲ್ಲಿ ಬಿಸಾಡದೆ ಆ ಒಂದು ವೆಂಡಿಂಗ್ ಮಿಷಿನ್ ನಲ್ಲಿ ಕೊಟ್ಟು ಅದರಿಂದ ತಮಗೂ ಲಾಭ ಆಗ್ತದೆ, ತಮಗೆ ತಾವು ಮಾಡಿದಂತ ಒಂದು ಇದರಲ್ಲಿಂದ 1 rupee ಕಾಯಿನ್ ಬರ್ತದೆ, 2 PET bottles ಕ್ರಶ್ ಮಾಡಲಿಕ್ಕೆ ಒಂದು ಅವಕಾಶ ಆಗುತ್ತೆ. ಅದರಲ್ಲಿ ಕೂಡ ಕಸದಿಂದ ರಸ, ಆ ರೀತಿ ನಾವು ಪೆಟ್ ಬಾಟಲ್ ಇಂದ ಮುಂದೆ ಇನ್ನೂ ಹೆಚ್ಚಿನ ಉಪಯೋಗಗಳನ್ನು ಮಾಡಬಹುದಾಗಿದೆ.
0: ಕುಮಟಾದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಬೆಂಗಳೂರು ಸಂಸ್ಥೆಯಿಂದ CSR ನಿಧಿಯಡಿಯಲ್ಲಿ ನಿರ್ಮಿಸಿದ ಟ್ರಾಮಾ ಕೇರ್ ಸೆಂಟರ್ನ ಉದ್ಘಾಟನೆಯನ್ನು ಇಂದು ಬೆಳಗ್ಗೆ 10 ಗಂಟೆಗೆ ಆಯೋಜಿಸಲಾಗಿದೆ. ಕಾರ್ಯಕ್ರಮದಲ್ಲಿ ಟ್ರಾಮಾ ಕೇರ್ ಸೆಂಟರ್ ಅನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ಹಾಗೂ ತುರ್ತು ಚಿಕಿತ್ಸಾ ವಿಭಾಗ ಮತ್ತು ಶಸ್ತ್ರ ಚಿಕಿತ್ಸಾ ಕೊಠಡಿಯನ್ನು ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ನಿರ್ದೇಶಕ ರಜನೀಶ್ ಶರ್ಮಾ ಉದ್ಘಾಟಿಸಲಿದ್ದು ಶಾಸಕ ದಿನಕರ್ ಕೆ ಶೆಟ್ಟಿ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸ್ವರ ಸಾಮ್ರಾಟ್ ಪಂಡಿತ್ ಬಸವರಾಜ ರಾಜಗುರು ರಾಷ್ಟೀಯ ಸ್ಮಾರಕ ಟ್ರಸ್ಟ್ ವತಿಯಿಂದ ಪದ್ಮಭೂಷಣ, ಸ್ವರ ಸಾಮ್ರಾಟ್ ಪಂಡಿತ್ ಬಸವರಾಜ್ ರಾಜ್ಗುರು ಅವರ 35ನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಇಂದು ಬೆಳಗ್ಗೆ 9:30 ಧಾರವಾಡದ ಹೊಸ ಯಲ್ಲಾಪುರದಲ್ಲಿರುವ ಪಂಡಿತ್ ಬಸವರಾಜ್ ರಾಜ್ಗುರು ಅವರ ಸಮಾಧಿ ಸ್ಥಳದಲ್ಲಿ ಪೂಜಾ ಕಾರ್ಯಕ್ರಮ ಹಾಗೂ ಸಂಗೀತ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಕರ್ನಾಟಕ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದ ಚಂದ್ರಕಾಂತ್ ಬೆಲ್ಲದ್, ಭಾರತೀ ದೇವಿ ರಾಜಗುರು, ಡಾ ಮಲ್ಲಿಕಾರ್ಜುನ್ ಮನ್ಸೂರ್ ರಾಷ್ಟೀಯ ಸ್ಮಾರಕ ಟ್ರಸ್ಟ್ನ ಅಧ್ಯಕ್ಷರಾದ ಪಂಡಿತ್ ಎಂ ವೆಂಕಟೇಶ್ ಕುಮಾರ್,

0: ಟ್ರಸ್ಟ್ ಸಮಿತಿಯ ಸದಸ್ಯರು, ಪಂಡಿತ್ ಬಸವರಾಜ ರಾಜಗುರು ಅವರ ಶಿಷ್ಯಂದಿರು ಸೇರಿದಂತೆ ಅನೇಕರು ಪಾಲ್ಗೊಳ್ಳಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಶೀಘ್ರದಲ್ಲಿ ಪೂರ್ಣಗೊಳಿಸುವಂತೆ ಮುಖ್ಯ ಚುನಾವಣಾ ಅಧಿಕಾರಿ ವಿ ಅನಂತಕುಮಾರ್ ಅಧಿಕಾರಿಗಳಿಗೆ ಸೂಚನೆ. ಶೈಕ್ಷಣಿಕ ವಲಯಕ್ಕೆ ಸಂಬಂಧಪಟ್ಟಂತೆ ದೇಶದ ಶಾಲೆಗಳಲ್ಲಿನ ದಾಖಲಾತಿ ಸಂಖ್ಯೆ 25 ಕೋಟಿಗೆ ಏರಿಕೆ. ಭದ್ರಾ ಮೇಲ್ದಂಡೆ ಯೋಜನೆಗೆ ಕೇಂದ್ರ ಅರಣ್ಯ ಇಲಾಖೆಯಿಂದ ತಾತ್ವಿಕ ಅನುಮೋದನೆ. ಹಂಪಿಯ ಪ್ರಮುಖ ಪಾರ್ಕಿಂಗ್ ಸ್ಥಳಗಳಲ್ಲಿ ಪ್ಲಾಸ್ಟಿಕ್ ಕ್ರಷಿಂಗ್ ಯಂತ್ರ ಸ್ಥಾಪನೆ. ನಿರುಪಯುಕ್ತ ಬಾಟಲಿಗಳು ಪರಿಸರಕ್ಕೆ ಸೇರದಂತೆ ಕ್ರಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ ಧಾರವಾಡ ಸಾಪ್ತಾಹಿಕ ಸಂಚಿಕೆ ಶ್ರೀ ಬಸವೇಶ್ವರ ಪೀಠ ವಚನಾಮೃತ ವಚನ ನಿರ್ವಚನ ಹಾಗೂ ವಚನ ಗಾಯನದ ವಿಶೇಷ ಕಾರ್ಯಕ್ರಮ ವಚನಾಮೃತ.
2: ಪ್ರಸ್ತುತಿ ಮಂಜುಳಾ ಪುರಾಣಿಕ್.
1: ಕೇಳಿ ವಚನಾಮೃತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಮುರುಗೋಡು ಮಹಾಂತ ಶಿವಯೋಗೀಶ್ವರ ಶತಮಾನೋತ್ಸವ ಸ್ಮಾರಕ, ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ. ವಚನಕಾರರ ಜೀವನ, ಸಾಹಿತ್ಯ, ಸಾಧನೆ, ತತ್ವ, ಮೌಲ್ಯ ಹಾಗೂ ಒಟ್ಟಿನಲ್ಲಿ ಶರಣರು ರೂಪಿಸಿದ ಸರ್ವಮಾನ್ಯವಾದ ತತ್ವ, ಸಿದ್ಧಾಂತ, ಸಾಹಿತ್ಯ ಹಾಗೂ ಸಂಸ್ಕೃತಿಯನ್ನು ಅಧ್ಯಯನ, ಸಂಶೋಧನೆ ಹಾಗೂ ಗ್ರಂಥ ಪ್ರಕಟಣೆಯ ಮೂಲಕ ಪ್ರಸಾರ ಮಾಡುವಲ್ಲಿ ನಿರತವಾಗಿದೆ ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
3: ಇದುವರೆಗೆ ಬಸವೇಶ್ವರ ಪೀಠದಿಂದ ಸಾವಿರಾರು ವಿದ್ಯಾರ್ಥಿಗಳು ಬಸವ ಅಧ್ಯಯನ ಮಾಡಿದ್ದಾರೆ. ಸ್ನಾತಕೋತ್ತರ 2 ಹಾಗೂ 3ನೇ ಸೆಮಿಸ್ಟರ್ಗಳಿಗೆ ಬಸವ ಡಿಪ್ಲೊಮಾ ಹಾಗೂ ಬಸವ ಅಧ್ಯಯನದಲ್ಲಿ ಒಇಸಿ ಓಪನ್ ಇಲೆಕ್ಟಿವ್ ಕೋರ್ಸ್ ಪೇಪರ್ಗಳನ್ನು ನೀಡಲಾಗಿದೆ.
1: 22,000 ವಚನಗಳ ಮೂಲ ಆಕರಗಳ ವಚನ ಬ್ಯಾಂಕ್ ಅನ್ನು ಶ್ರೀ ಬಸವೇಶ್ವರ ಪೀಠದಲ್ಲಿ ಸ್ಥಾಪಿಸಲಾಗಿದೆ.
3: ಶ್ರೀ ಬಸವೇಶ್ವರ ಪೀಠವು ನಿರಂತರವಾಗಿ ಪುಸ್ತಕಗಳ ಪ್ರಕಟಣೆ, ವಿಶೇಷ ಉಪನ್ಯಾಸ, ವಿಚಾರ ಸಂಕಿರಣಗಳನ್ನು ಆಯೋಜನೆ ಮಾಡುತ್ತಾ ಬಂದಿದೆ.
1: ಕಾಲೇಜು ವಿದ್ಯಾರ್ಥಿಗಳಿಗಾಗಿ ವಚನಕಾರರು ಹಾಗೂ ವ್ಯಕ್ತಿತ್ವ ವಿಕಸನ ಎಂಬ ಕಾರ್ಯಕ್ರಮವನ್ನು ಏರ್ಪಡಿಸುತ್ತಾ ಬರಲಾಗಿದೆ.
3: ಶ್ರೀ ಮುರುಗೋಡು ಮಹಾಂತ ಶಿವಯೋಗೀಶ್ವರ ಶತಮಾನೋತ್ಸವ ಸ್ಮಾರಕ, ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
1: ಶ್ರೀ ಮುರುಗೋಡು ಮಹಾಂತ ಶಿವಯೋಗೀಶ್ವರ ಶತಮಾನೋತ್ಸವ ಸ್ಮಾರಕ, ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
4: ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ತುಮಕೂರು. ಶ್ರೀ ವಿಜಯ್ ಕುಮಾರ್ ಕಂಬಾರ್ ಅವರ ಸಾರಥ್ಯದಲ್ಲಿ ವಚನ ಸಾಹಿತ್ಯ, ಬಸವತತ್ವ, ಶರಣರ ಸಿದ್ಧಾಂತಗಳನ್ನು ಜಗತ್ತಿನಾದ್ಯಂತ ಪ್ರಸಾರ ಮಾಡುತ್ತಿದೆ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ತುಮಕೂರು.
5: ಕೇಳುಗರಿಗೆಲ್ಲ ನಮಸ್ಕಾರ. 12ನೇ ಶತಮಾನ ಕನ್ನಡ ಸಾಹಿತ್ಯದ ವಸ್ತು ರೀತಿಗಳೆರಡರಲ್ಲೂ ಕೋಲಾಹಲಕಾರಿಯಾದ ಕ್ರಾಂತಿಯೊಂದು ನಡೆದು ಹೋದ ಕಾಲ. ಸಾಹಿತ್ಯಿಕವಾಗಿ ವಚನ ಗದ್ಯವೂ ಅಲ್ಲ, ಪದ್ಯವೂ ಅಲ್ಲದ ವಿಶಿಷ್ಟ ಸಾಹಿತ್ಯ ಪ್ರಕಾರ. ಮೇಲು ಕೇಳಿಲ್ಲದ ಬಡವ ಬಲ್ಲಿದರೆಂಬ ಅಂತರವಿಲ್ಲದ ಸ್ತ್ರೀ ಪುರುಷ ಇಬ್ಬರಿಗೂ ಸಮಾನತೆ ನೀಡಿದ ಒಂದು ವಿಶಿಷ್ಟ ಸಮಾಜವನ್ನ ಅವರು ನಿರ್ಮಿಸಲು ಹೊರಟರು. ವಚನಕಾರರ ಮುಖ್ಯ ಗುರಿ ಸಮಾಜ ಪರಿವರ್ತನೆ. ಈ ಕಾರ್ಯದಲ್ಲಿ ಅವರಿಗೆ ಬೋಧನೆ ಮಾಡಲು ದೊರೆತ ಆಧಾರವೇ ವಚನ ಸಾಹಿತ್ಯ. ಅವರು ಮುಖ್ಯವಾಗಿ ಸಾಹಿತ್ಯ ರಚಿಸಬೇಕೆಂದು ಹೊರಟವರಲ್ಲ, ಅವರ ಮುಖ್ಯ ಗುರಿ ಸಮಾನ ಸಮಾಜದ ನಿರ್ಮಾಣ.
4: ಈ ಕಾರ್ಯದಲ್ಲಿ ಅವರಿಗೆ ಬೋಧನೆ ಮಾಡಲು ದೊರೆತ ಆಧಾರವೇ ವಚನ ಸಾಹಿತ್ಯ. ಅವರು ಮುಖ್ಯವಾಗಿ ಸಾಹಿತ್ಯ ರಚಿಸಬೇಕೆಂದು ಹೊರಟವರಲ್ಲ, ಅವರ ಮುಖ್ಯ ಗುರಿ ಸಮಾನ ಸಮಾಜದ ನಿರ್ಮಾಣ. ಅಂಥ ಶರಣರ ಗುರಿಗಳನ್ನೇ ಮೂಲವಾಗಿಸಿಕೊಂಡು ನಿರ್ಮಾಣವಾಗುತ್ತಿದೆ ವಚನಾಮೃತ ಕಾರ್ಯಕ್ರಮ. ಇಂಥ ಅಭೂತಪೂರ್ವ ಸಂಚಿಕೆಗೆ ನಮ್ಮ ಅಭಿಮಾನಿ ಕೇಳುಗರಿಗೆಲ್ಲ ಹೃದಯಪೂರ್ವಕ ಸ್ವಾಗತ.

ಹನ್ನೆರಡನೇ ಶತಮಾನದ ಶರಣರದ್ದು ಕಾಯಕ ಪ್ರಧಾನ ಸಂಸ್ಕೃತಿ. ಶರಣರು ಜಗತ್ತಿಗೆ ನೀಡಿದ ಅಮೂಲ್ಯ ಕೊಡುಗೆ ಕಾಯಕ ತತ್ವ. ಅಂತೆಯೇ ಜನಪದರು ಕಾಯಕವ ಮಾಡುದಕ ನಾಯಕನು ಬಸವಯ್ಯ ಎಂದು ಹಾಡಿದ್ದಾರೆ. ಕಾಯಕವಿಲ್ಲದೆ ಲಿಂಗ, ಜಂಗಮ, ಗುರು ಯಾರೇ ಆಗಲಿ ಉಣ್ಣಬಾರದು ಎಂದು ಸಾರಿದ ಶರಣರದ್ದು ಅಪ್ಪಟ ಕಾಯಕ ಜೀವಿಗಳ ಚಳುವಳಿ.

0: ಕಾಯಕ ಎಂಬ ಶಬ್ದ ಕಾಯ ಎಂಬ ಪದದಿಂದ ಬಂದದ್ದು. ಕಾಯ ಮಾಡುವ ಕೆಲಸವೇ ಕಾಯಕ. ಮುಖ್ಯವಾಗಿ ಅದು ದೈಹಿಕ ಶ್ರಮವನ್ನ ಸೂಚಿಸುತ್ತದೆ. ದುಡಿಮೆಯನ್ನು ಕೆಲಸ ಅನ್ನುವುದಕ್ಕಿಂತ ಕಾಯಕ ಎಂದಾಗ ಅದಕ್ಕೆ ಹೆಚ್ಚಿನ ಮಹತ್ವ ಪ್ರಾಪ್ತವಾಗುತ್ತದೆ. ದುಡಿಮೆಗೆ ಶರಣರು ಎಂತಹ ಮಹತ್ವ ನೀಡಿದ್ದರು ಎನ್ನುವುದನ್ನ ಅರಿಯಲು ನಾವು ವಚನಕಾರ ವೀರ ಸಂಗಯ್ಯನ ವಚನವೊಂದನ್ನ ಪರಿಭಾಷಿಸಬೇಕು.
1: ಅನ್ನವದಂಪಿಸಿ ಕೊಂಬುದು ಅಧಮ ಜಾತಿ, ಮನ್ನಣೆಯಿಂದ ನೀಡಿದ್ದ ಕೊಂಬುದೇ ಮಧ್ಯಮ ಜಾತಿ, ಯಾರನ್ನೂ ಬೇಡದೆ ಕೃಷಿಯ ಮಾಡಿ ಉಂಬುದೇ ಅಪೂರ್ವ ಜಾತಿ.
0: ವಚನಕಾರ ಇಲ್ಲಿ ಜಾತಿ ವ್ಯಾಖ್ಯಾನ ಮಾಡುವುದು ದುಡಿಮೆಯ ಆಧಾರದಲ್ಲಿ. ದುಡಿದು ತಿನ್ನುವುದೇ ಶ್ರೇಷ್ಠ ಎನ್ನುವ ನಿಲುವಿಗೆ ಬಂದಿರುವುದು ವಚನಕಾರರ ಕಾಯಕ ದೃಷ್ಟಿಗೆ ನಿದರ್ಶನವಾಗಿದೆ.

ಕಾಯಕದ ಮೌಲ್ಯವು ಗುರು ಮೌಲ್ಯ, ಜಂಗಮ ಮೌಲ್ಯ, ಲಿಂಗ ಮೌಲ್ಯಗಳಿಗಿಂತ ಮಿಗಿಲಾಗಿ ನಿಲ್ಲುತ್ತದೆ ಎಂಬುದನ್ನು ಸೂಚಿಸುತ್ತದೆ. ಯಾವುದೇ ಕಾಯಕವಿರಲಿ, ಅದು ಸಮಾನ ಎನ್ನುವ ಅವರು ಅದರ ಮೂಲಕ ಸಮಾಜದಲ್ಲಿ ಸಮಾನತೆಯನ್ನು ತರಲು ಪ್ರಯತ್ನಿಸಿದರು. ರಾಜನ ಕೆಲಸವಾಗಲಿ ಸೇವಕನ ಕೆಲಸವಾಗಲಿ ಯಾವುದೂ ದೊಡ್ಡದಲ್ಲ, ಯಾವುದೂ ಸಣ್ಣದಲ್ಲ, ಎಲ್ಲದಕ್ಕೂ ತನ್ನದೇ ಆದ ಮಹತ್ವವಿದೆ ಎಂದು ಸಾರಿದರು.

0: ಬದುಕು ಎಷ್ಟು ನಿಸ್ಪೃಹವಾಗಿರಬೇಕು ಎಂಬುದನ್ನ ಈ ವಚನ ವಿವರಿಸಿದೆ. ನಡೆ ನುಡಿ ಮಾತ್ರವಲ್ಲ, ನಮ್ಮ ದುಡಿಮೆ ಕೂಡ ಪ್ರಾಮಾಣಿಕವಾಗಿರಬೇಕು ಎನ್ನುವ ಶರಣರು ಹೀಗೆ ಪ್ರಾಮಾಣಿಕವಾಗಿ ದುಡಿದು ತಂದು ಅಷ್ಟೇ ಪ್ರಾಮಾಣಿಕವಾಗಿ ಜಂಗಮ ಕರ್ಪಿಸುವುದನ್ನ ಹೇಳುತ್ತಾರೆ. ಇದನ್ನೇ ಬಸವಣ್ಣನವರು ಅನ್ಯರ ಮನೆಗೆ ಹೋಗಿ ತನ್ನುದರವ ಹೊರೆಯದ ಅಚ್ಚ ಶರಣನ ಕಂಡರೆ ನಿಶ್ಚಯವಾಗಿ ಕೂಡಲ ಸಂಗಯ್ಯನೆಂಬೆ ಎನ್ನುತ್ತಾರೆ.
1: ಕಾಯಕವೆಂದು ಕಾಯವ ಬಳಲಿಸದೆ, ತನು ಕರಗದೆ, ಮನ ಬೇಯದೆ, ಬೇಡಿ ಕಾಡಿ ಮಾಡುವುದು ಕಾಯಕವೇ
0: ಎಂದು ಪ್ರಶ್ನಿಸುವಲ್ಲಿ ಶರಣರ ನಿಜವಾದ ದೃಷ್ಟಿ ಅಡಗಿದೆ. ಒಟ್ಟಾರೆ ಶರಣರು ಸಾರಿದ ಕಾಯಕ ತತ್ವ ಇಡೀ ಭಾರತೀಯ ದರ್ಶನದ ಇತಿಹಾಸದಲ್ಲೇ ವಿನೂತನವಾಗಿದೆ. ಜಗತ್ತಿಗೆ ಶರಣರು ನೀಡಿದ ಬಹುದೊಡ್ಡ ಕಾಣಿಕೆಯಾಗಿದೆ.
2: ಮನದೊಡೆಯ ಮಹಾದೇವ ಮನವ,
1: ಮನದೊಡೆಯ ಮಹಾದೇವ ಮನವ ನೋಡಿಹನೆಂದು, ಮನುಜರ ಕೈಯಿಂದ ಒಂದೊಂದ ನುಡಿಸುವನು. ಇದಕ್ಕೆ ಕಳವಳಿಸದಿರು ಮನವೇ, ಕಾತರಿಸದಿರು ಮನವೇ, ನಿಜವ ಮರೆಯದಿರು ಕಂಡ ನಿಶ್ಚಿಂತನಾಗಿರು ಮನವೇ. ಬಸವಣ್ಣ ಪ್ರಿಯ ಚನ್ನ ಸಂಗಯ್ಯನು ಬೆಟ್ಟದ ನಿತಪರಾಧವನು, ಒಂದು ಬೊಟ್ಟಿನಲ್ಲಿ ತೊಡೆದವನು.

0: ಶ್ರೀಮತಿ ಸೀಮಾ ಶಶಿರಾಜ್ ವನಕಿ ಇವರು ಸಾಹಿತಿ ಮತ್ತು ರಂಗಕಲಾವಿದರು. ಯಶಸ್ವಿ ಗೃಹಿಣಿಯಾಗಿ ಹಲವಾರು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿಯೂ ತೊಡಗಿಕೊಂಡ ಶ್ರೇಯಸ್ಸು ಅವರದ್ದು. ಇದೀಗ ಅವರ ವಚನ ವಿಶ್ಲೇಷಣೆ.
1: ಪ್ರಸ್ತುತ ವಚನ ಅಕ್ಕನಾಗಲಂಬಿಕಾ ತಾಯಿಯವರದ್ದು. ಬಸವಣ್ಣ ಪ್ರಿಯ ಚನ್ನ ಸಂಗಯ್ಯ ಎಂಬ ಅಂಕಿತದಿಂದ ವಚನಗಳನ್ನು ಬರೆದಿದ್ದಾರೆ. ಸಹೋದರಿಯಾಗಿ ನಾಗಲಾಂಬಿಕೆ ತಮ್ಮ ಪೂರ್ವಾರ್ಧ ಜೀವನದಲ್ಲಿ ಬಸವಣ್ಣನವರು ರೂಪಿಸಿದರೆ, ಉತ್ತರಾರ್ಧದಲ್ಲಿ ಮಗನಾದ ಚನ್ನ ಬಸವಣ್ಣನವರನ್ನು ರೂಪಿಸಿದ್ದಾರೆ. ಅನುಭವ ಮಂಟಪದಲ್ಲಿ ಅನನ್ಯ ಪಾತ್ರವನ್ನು ವಹಿಸಿದ ಈಕೆ ಕಲ್ಯಾಣ ಕ್ರಾಂತಿಯ ಸಂದರ್ಭದಲ್ಲಿ ಶರಣ ಬಳಗದ ನೇತೃತ್ವವನ್ನು ವಹಿಸಿ ವಚನ ರಕ್ಷಣೆಯ ಕೆಲಸದಲ್ಲಿಯೇ ಉಳವೆಯ ಪರಿಸರದಲ್ಲಿ ಐಕ್ಯಳಾದಳೆಂದು ತಿಳಿಯುತ್ತದೆ. ಪ್ರಸ್ತುತ ವಚನವು ಅಕ್ಕನಾಗಮ್ಮ ತಾಯಿಯವರು ಮನಸ್ಸು ಮತ್ತು ಜೀವನದಲ್ಲಿ ಬಂದಿರುವ ಮತ್ತು ಬರಬಹುದಾದಂತಹ ಎಡರುಗಳು, ಹೀಗೆ ಅನೇಕ ವಿಷಯಗಳ ಬಗ್ಗೆ ಒಂದೇ ವಚನದಲ್ಲಿ ಅತ್ಯಂತ ಮನೋಹರವಾಗಿ ತಿಳಿಸಿದ್ದಾರೆ. ಮನದ ಒಡೆಯ ಮಹಾದೇವನಿಗೆ ನಮ್ಮ ಮನಸ್ಸನ್ನು ಪರೀಕ್ಷಿಸುವುದು ಎಂದರೆ ಬಹಳ ಸಂತೋಷವೆನ್ನುತ್ತಾರೆ. ಮನುಷ್ಯನ ಅಂತರಾಳದ ಮನಸ್ಸಿನ ಒಡೆಯನು ಯಾರು? ಮಹಾದೇವ ಹೌದಲ್ಲವೇ? ಹಾಗಿದ್ದ ಮೇಲೆ ತಾನು ಇರುವ ಮನೆ ಶುಚಿಯಾಗಿದೆಯೇ? ಮನಸ್ಸು ಗಟ್ಟಿಯಾಗಿದೆಯೋ ಅಥವಾ ಟೊಳ್ಳಾಗಿದೆಯೋ? ತಾಳ್ಮೆ, ಶ್ರದ್ಧೆ, ಭಕ್ತಿ ಮತ್ತು ಏಕಾಗ್ರ ಚಿತ್ತತೆ ಇವೆಲ್ಲವೂ ಮಹಾದೇವನು ಇರಲು ಬೇಕಾಗಿರುವ ವಾತಾವರಣಗಳು. ಹಾಗಾಗಿ ದೇವನು ಇವೆಲ್ಲವನ್ನು ಪರೀಕ್ಷಿಸಿ ನೋಡಿಯೇ ಮನದಲ್ಲಿ ಉಳಿಯುವ. ಮನಸ್ಸಿನಲ್ಲಿ ಉಳಿಯಲು ಇಷ್ಟೆಲ್ಲಾ ವಿಷಯವನ್ನು ನೋಡುವ ಮಹಾದೇವ ಮನಸ್ಸನ್ನು ಪರೀಕ್ಷೆಗೆ ಒಳಪಡಿಸದೆ ಬಿಡುವಣೆ ಸಾಧ್ಯವೇ ಇಲ್ಲ. ಹಾಗಾಗಿ ಪರೀಕ್ಷೆಗೆ ಒಳಪಡದ ಮನಸ್ಸು ತಳವಿಲ್ಲದ ಕೊಡದಂತೆ. ಅಂತಹ ಟೊಳ್ಳು ಹುಸಿ ಮನಸ್ಸು ಶಿವನಿಗೆ ಬಲು ದೂರ. ಹಾಗಾಗಿ ಶಿವನು ಮನುಷ್ಯನ ಪರೀಕ್ಷೆಗಾಗಿ ಒಬ್ಬೊಬ್ಬರ ಕೈಯಿಂದ ಒಂದೊಂದ ಮಾಡಿಸುವನು. ಅಂತಹ ಶಿವನ ಪರೀಕ್ಷೆಗೆ ಅಂಜದೆ ಅಳುಕದೆ ಒಮ್ಮಣದಿಂದ ಭಕ್ತಿ ಮಾಡಿ ತೇರ್ಗಡೆಯಾದರೆ ಅಂತಹ ಮನಸ್ಸಿನಲ್ಲಿ ಶಿವನು ಗಟ್ಟಿಗಣಾಗಿ ನಿಲ್ಲಲು ಸಾಧ್ಯ. ಮತ್ತು ಶಿವನು ಒಡ್ಡುವ ಪರೀಕ್ಷೆಗಳನ್ನು ಸಮಸ್ಯೆಗಳೆಂದು ಭಾವಿಸದೆ, ಮತ್ತೊಬ್ಬರು ನುಡಿಯುವ ಮಾತಿಗೆ ಧೃತಿಗೆಡದೆ ಶಾಂತವಾಗಿರಬೇಕು. ಏಕೆಂದರೆ ಸಕಲ ಜೀವಾತ್ಮರಿಗೂ ಲೇಸನೇ ಬಯಸಬೇಕೆಂದು ಹೇಳಿರುವವರು ನಮ್ಮ ಶರಣರು. ಅಂತಹುದ್ದರಲ್ಲಿ ಇನ್ನೊಬ್ಬರು ಆಡುವ ಮಾತು ಅದು ಶರಣ ಮಾತೆಂದೇ ಬಯಸಬೇಕು. ಇಂತಹ ಗಟ್ಟಿತನದ ನಿಲುವು ನಮ್ಮ ಶರಣರಿಗೆ ಮಾತ್ರ ಸಾಧ್ಯ. ಕಳವಳಿಸದಿರು ಮನವೆ ಎನ್ನುವಲ್ಲಿ ಬರುವ ಮಾತುಗಳು ಶಿವನಿಶ್ಚಿತತೆಯನ್ನು ಮನನ ಮಾಡಿಕೊಳ್ಳಬೇಕಾದ ಸಂದರ್ಭತೆಯನ್ನು ತಿಳಿಸುತ್ತಾರೆ. ನಿಂದೆಗಳು ಬಂದಾಗ ಮನಸ್ಸು ಎಲ್ಲಿಲ್ಲದ ನೋವಿಗೆ ಒಳಪಡುತ್ತದೆ. ಅಂತಹ ಕಷ್ಟಗಳು ಸರ್ವೇ ಸಾಮಾನ್ಯವಾಗಿ ಬರುತ್ತಿರುತ್ತವೆ, ಹೋಗುತ್ತಿರುತ್ತವೆ. ಇದಕ್ಕೆ ಎಂದಿಗೂ ಧೃತಿಗೆಡಬಾರದು. ಅವೆಲ್ಲವೂ ಮಹಾದೇವನ ಲೀಲೆಗಳು ಎಂದು ಭಾವಿಸಬೇಕು. ಈ ಸತ್ಯವನ್ನು ತಿಳಿದು ಮನಸ್ಸನ್ನು ಶಾಂತವಾಗಿ ಇಟ್ಟುಕೊಳ್ಳಬೇಕು. ಆಗ ನಮ್ಮ ಮನಸ್ಸು ನಿಶ್ಚಿಂತವಾಗಿರುವುದು. ಒಮ್ಮಣದಿಂದ ಉಳಿ ಎನ್ನುವುದು ಅಕ್ಕನಾಗಮ್ಮನವರ ಮಾತು. ಶಿವನು ತಾನೇ ಬಯಸಿ ನೀಡುವ ಪರೀಕ್ಷೆಗಳು, ತೊಂದರೆಗಳು, ಕಷ್ಟಗಳು, ನಿಂದೆಗಳು ಇವೆಲ್ಲವನ್ನು ತಾಳಿಕೊಂಡಿದ್ದೇಯಾದರೆ ನೀನು ಮಾಡಿರುವ ಬೆಟ್ಟದಷ್ಟು ಅಪರಾಧಗಳನ್ನು ಒಂದೇ ಬೊಟ್ಟಿನಲ್ಲಿ ಅಳಿಸಿಬಿಡುತ್ತಾನೆ. ಬಸವಣ್ಣ ಪ್ರಿಯ ಚನ್ನ ಸಂಗಯ್ಯನು ತನ್ನ ಪರೀಕ್ಷೆಯಲ್ಲಿ ತೇರ್ಗಡೆಯಾದವರ ಪಾಪಗಳನ್ನು ತಾನೇ ತೊಡೆದು ಹಾಕುವ. ಇಲ್ಲಿ ಬಸವಣ್ಣ ಪ್ರಿಯ ಚನ್ನ ಸಂಗಯ್ಯ ಎಂಬ ಈ ಅಂಕಿತನಾಮವು ಬಸವಣ್ಣನವರಿಗೆ ಪ್ರಿಯನಾದ ಚನ್ನ ಸಂಗಮೇಶ್ವರ ಎಂಬುದಾಗಿಯೂ ಮತ್ತು ಬಸವಣ್ಣನವರ ಜೊತೆ ಚನ್ನ ಬಸವಣ್ಣನವರು ತಮ್ಮ ಮಗನಾಗಿದ್ದು ಮತ್ತು ಸಂಗಯ್ಯ ಎಂಬುವವರು ಬಸವಣ್ಣನವರಿಗೆ ಜನಿಸಿದ್ದ ಶಿಶುವಾಗಿದ್ದು ಈ ಮೂವರೂ ಅಕ್ಕನಾಗಮ್ಮನವರ ಪ್ರೀತಿ ಪಾತ್ರರೆಂದು ಅವರ ಹೆಸರನ್ನು ಜೋಡಣೆಯೊಂದಿಗೆ ಬಸವಣ್ಣ ಪ್ರಿಯ ಚನ್ನ ಸಂಗಯ್ಯ ಎಂತಲೂ ಕರೆದಿರಬಹುದು. ಇಂತಹ ಮಹಾದೇವನು ತನ್ನನ್ನು ನಂಬಿ ಮಾಡುವವರ ಪಾಪಗಳನ್ನು ತೊಡೆದು

0: ಸತ್ಯತೆಯತ್ತ ಮುಖ ಮಾಡಿಸುವ ಅಕ್ಕನಾಗಮ್ಮನವರ ಅಮರವಾಣಿ ಈ ವಚನವಾಗಿದೆ. ಅವರ ನಿಜದ ನಿಲುವನ್ನು ತೋರಿಸುತ್ತದೆ. ನಾವೇನೇ ಮಾಡಿದರೂ, ಯಾವುದೇ ಕೆಲಸದಲ್ಲಿದ್ದರೂ ಸರಿ, ಅದು ಸತ್ಯದ ಮಾರ್ಗದಲ್ಲಿಯೇ ಅಥವಾ ನಿಜವಾಗಿದ್ದರೆ ಶಿವನು ನೀಡುವ ಕಷ್ಟಗಳು ನಿಂದೆಗಳು ಪರಿಹಾರವಾಗಿ ಒಳ್ಳೆಯ ಸಮೃದ್ಧಿಯ ಬದುಕು ನಮಗೆ ದೊರೆಯುತ್ತದೆ. ಜೀವನದಲ್ಲಿ ಬರುವ ಸಮಸ್ಯೆಗಳಿಗೆ ಕಾರಣರು ನಾವು ಮತ್ತಾರಾದರೂ ಇದ್ದಾರೆಯೇ ಎಂಬ ಸತ್ಯದಿಂದ ನಿಧಾನವಾಗಿ ಯೋಚಿಸಿ ಅರಿತು ಬಾಳುವುದನ್ನು ಕಲಿಯಬೇಕೆಂದು ಸ್ಪಷ್ಟವಾಗಿ ಬೋಧಿಸಿದ್ದಾರೆ.
1: ವಚನ ನಿರ್ವಚನ ಹಾಗೂ ವಚನ ಗಾಯನದ ವಿಶೇಷ ಕಾರ್ಯಕ್ರಮ ವಚನಾಮೃತ ಇದುವರೆಗೆ ಪ್ರಸಾರವಾಯಿತು.
2: ಪ್ರಸ್ತುತಿ ಮಂಜುಳಾ ಪುರಾಣಿಕ್.
1: ಪ್ರಸ್ತುತಿ ನೆರವು ಶೈಲಜಾ ರಾಜ್ಕುಮಾರ್.
3: ಸಹಕಾರ ಬಸವೇಶ್ವರ ಪೀಠದ ಸಂಯೋಜಕರಾದ ಪ್ರೊಫೆಸರ್ ನಿಜಲಿಂಗಪ್ಪ ಮಟ್ಟಿಹಾಳ್. ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ತುಮಕೂರು. ಶ್ರೀ ವಿಜಯ್ ಕುಮಾರ್ ಕಂಬಾರ್ ಅವರ ಸಾರಥ್ಯದಲ್ಲಿ ವಚನ ಸಾಹಿತ್ಯ, ಬಸವತತ್ವ, ಶರಣರ ಸಿದ್ಧಾಂತಗಳನ್ನು ಜಗತ್ತಿನಾದ್ಯಂತ ಪ್ರಸಾರ ಮಾಡುತ್ತಿದೆ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ತುಮಕೂರು.
1: ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಮುರುಗೋಡು ಮಹಾಂತ ಶಿವಯೋಗೀಶ್ವರ ಶತಮಾನೋತ್ಸವ ಸ್ಮಾರಕ, ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
4: ಮುಂದಿನ ವಾರ ಮತ್ತೊಂದು ಸಂಚಿಕೆಯೊಂದಿಗೆ
5: ಮತ್ತೆ ಭೇಟಿಯಾಗೋಣ.
4: ನಮಸ್ಕಾರ.
5: ನಮಸ್ಕಾರ.
6: ಆಕಾಶವಾಣಿ ಧಾರವಾಡ.
7: ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡದ ಪ್ರಕಟಣೆ.
8: ಇನ್ನು ವಿದೇಶದಲ್ಲಿರುವ ನಿಮ್ಮ ಬಂಧುಗಳಿಗೆ ಆಹಾರ ಪದಾರ್ಥಗಳು, ಔಷಧಿಗಳು, ಉಡುಗೊರೆಗಳು ಹಾಗೂ ದಾಖಲೆಗಳನ್ನು ಕಳುಹಿಸುವುದು ಇನ್ನಷ್ಟು ಸುಲಭ.
7: ಭಾರತೀಯ ಅಂಚೆಯ ಮೂಲಕ 150 ಹೆಚ್ಚು ದೇಶಗಳಿಗೆ ಪಾರ್ಸೆಲ್ ಮತ್ತು ದಾಖಲೆಗಳನ್ನು ಅತ್ಯಂತ ಕೈಗೆಟುಕುವ ದರದಲ್ಲಿ ರವಾನಿಸಬಹುದು. ಉದ್ಯಮಿಗಳ ರಫ್ತು ಸೇವೆಗಳಿಗೂ ಭಾರತೀಯ ಅಂಚೆ ವಿಶ್ವಾಸಾರ್ಹ ಆಯ್ಕೆ. ಡಾಕ್ ಸೇವಾ ಆಪ್ ಮೂಲಕ ವಿವಿಧ ದೇಶಗಳ ಅಂಚೆ ದರಗಳನ್ನು ಪರಿಶೀಲಿಸಿ ಮನೆಯಲ್ಲೇ ಬುಕಿಂಗ್ ಮಾಡಿ ಪೋಸ್ಟ್ಮ್ಯಾನ್ ಮೂಲಕ ಪಿಕಪ್ ಸೌಲಭ್ಯ ಪಡೆಯಿರಿ.
9: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಮ್ಮ ವಾಟ್ಸ್ಆಪ್ ಸಹಾಯವಾಣಿ 9449849350.
10: ಪಿಎಂ ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
2: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
1: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ಲರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
2: ಕೊಡುಗೆಗಳು July 9 to August 9 ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ಏನು ರಂಗ, ಕೈಗೆ ಬ್ಯಾಂಡೇಜು?
5: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
4: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
0: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
6: ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ವಾರ್ತಾ ಪ್ರಸಾರ ಬೆಂಗಳೂರು ಕೇಂದ್ರದಿಂದ.
7: ಹೌದೇ, ಅವ್ರಿಗೆ ಎಮರ್ಜೆನ್ಸಿ ದುಡ್ಡು ಬೇಕಿತ್ತಂತೆ, ನಾನು ಹಾಕ್ಬಿಟ್ಟೆ, ಗೌರಿಗೂ ಬಂದಿತ್ತಂತೆ, ಅವಳು ಹಾಕ್ಬಿಟ್ಟಿದ್ದಾಳೆ. ಆಮೇಲೆ ಯಾಕೋ ಡೌಟ್ ಬಂದು ಸಹ ನಾ ಫೋನ್ ಮಾಡಿ ಕೇಳಿದ್ರೆ

0: ನಮ್ಮಮ್ಮ ಮನೇಲಿ ತಲೆನೋವು ಅಂತ ಮಲಗಿದ್ದಾರೆ, ನಿಮ್ಗೆ ಯಾಕೆ ಮೆಸೇಜ್ ಮಾಡ್ತಾರೆ ಅಂದ್ಲು ಕಣೆ.
1: ಹಾಗಾದ್ರೆ ಇದು ಫ್ರಾಡ್ ಅನ್ಸುತ್ತೆ. ಮೊದ್ಲು ನಿಮ್ಮ ಅಕೌಂಟ್ ಗಳನ್ನೆಲ್ಲ ಬ್ಲಾಕ್ ಮಾಡಿ, ಸೈಬರ್ ಪೊಲೀಸ್ ಗೆ ಕಂಪ್ಲೇಂಟ್ ಕೊಡ್ಬೇಕು.
2: ಸೈಬರ್ ಅಪರಾಧದ ಬಗ್ಗೆ ಎಚ್ಚರವಿರಲಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಎಚ್ ಚೇತನಾ ರಾಜೇಂದ್ರ. ಮುಖ್ಯಾಂಶಗಳು: ರಾಷ್ಟಪತಿ ದ್ರೌಪದಿ ಮುರ್ಮು ಮೂರು ದೇಶಗಳ ಪ್ರವಾಸ, ಉತ್ತರ ಮ್ಯಾಸಿಡೋನಿಯಾ ಅಧ್ಯಕ್ಷರೊಂದಿಗೆ ಇಂದು ದ್ವಿಪಕ್ಷೀಯ ಮಾತುಕತೆ. ಸಂಸತ್ ಭವನದಲ್ಲಿಂದು ಎನ್ಡಿಎ ಸಂಸದೀಯ ಪಕ್ಷದ ಸಾಪ್ತಾಹಿಕ ಕಾರ್ಯತಂತ್ರ ಸಭೆ, ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಭಾರತದ ಮೊದಲ ಡೆಂಗ್ಯೂ ಲಸಿಕೆ ಕ್ಯೂಡೆಂಗಾಗೆ ಕೇಂದ್ರ ಔಷಧ ನಿಯಂತ್ರಣ ಮಹಾನಿರ್ದೇಶನಾಲಯ ಅನುಮೋದನೆ. ಉಕ್ರೇನ್ನಲ್ಲಿ ವಾಣಿಜ್ಯ ಹಡಗಿನ ಮೇಲೆ ದಾಳಿ, ನಾಲ್ವರು ಭಾರತೀಯರ ಸಾವು, ಓರ್ವ ಸಿಬ್ಬಂದಿಗೆ ಗಂಭೀರ ಗಾಯ, ಭಾರತ ಖಂಡನೆ. ಎಫ್ಐಎಚ್ ಯುವ ಹಾಕಿ 5S ಏಷ್ಯನ್ ಚಾಂಪಿಯನ್ಶಿಪ್ ಭಾರತದ ಕಿರಿಯ ಪುರುಷ ಮತ್ತು ಮಹಿಳಾ ತಂಡಗಳಿಂದ ಶುಭಾರಂಭ. ವಾರ್ತೆಗಳ ವಿವರ: ಮೂರು ರಾಷ್ಟಗಳ ಪ್ರವಾಸದಲ್ಲಿರುವ ರಾಷ್ಟಪತಿ ದ್ರೌಪದಿ ಮುರ್ಮು ತಮ್ಮ ಪ್ರವಾಸದ ಎರಡನೇ ಚರಣದ ಭಾಗವಾಗಿ ಉತ್ತರ ಮ್ಯಾಸಿಡೋನಿಯಾಗೆ ತಲುಪಿದ್ದಾರೆ. ಭಾರತದ ರಾಷ್ಟಪತಿಯ ಮೊದಲ ಭೇಟಿ ಇದಾಗಿದೆ. ಪ್ರವಾಸದ ಅವಧಿಯಲ್ಲಿ ರಾಷ್ಟಪತಿಗಳು ಉತ್ತರ ಮ್ಯಾಸಿಡೋನಿಯಾದ ಅಧ್ಯಕ್ಷರಾದ ಗೋರ್ಡಾನ ಸಿಲ್ಜಾನೋವ್ಕಾ ಡಾವ್ಕೋವಾ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಇದರೊಂದಿಗೆ ಪ್ರಧಾನಮಂತ್ರಿ ಕ್ರಿಸ್ಟಿಜನ್ ಮಿಕೋಸ್ಕಿ ಮತ್ತು ಅಸೆಂಬ್ಲಿಯ ಸ್ಪೀಕರ್ ಅಫ್ರಿಮ್ ಗಾಸಿ ಅವರನ್ನು ಭೇಟಿಯಾಗಲಿರುವ ಅವರು ಉತ್ತರ ಮ್ಯಾಸಿಡೋನಿಯಾದ ಸಂಸತ್ತನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ನಂತರ ಭಾರತ ಉತ್ತರ ಮ್ಯಾಸಿಡೋನಿಯಾ ಉದ್ಯಮ ವೇದಿಕೆಯಲ್ಲೂ ಪಾಲ್ಗೊಳ್ಳಲಿದ್ದಾರೆ. ತಮ್ಮ ಭೇಟಿಯ ಅವಧಿಯಲ್ಲಿ ರಾಷ್ಟಪತಿಗಳು ಸೆಂಟ್ ಸ್ಪಾಸ್ ಚರ್ಚ್ಗೆ ಭೇಟಿ ನೀಡಲಿದ್ದು ಮ್ಯಾಸಿಡೋನಿಯಾದ ಪ್ರಸಿದ್ದ ಕ್ರಾಂತಿಕಾರಿ ಗೋಚೆ ಡೆಲ್ಚೇವ್ ಅವರ ಸ್ಮಾರಕಕ್ಕೆ ಪುಷ್ಪನಮನ ಸಲ್ಲಿಸಲಿದ್ದಾರೆ. ರಾಷ್ಟೀಯ ಪ್ರಜಾಸತ್ತಾತ್ಮಕ ಒಕ್ಕೂಟ ಎನ್ಡಿಎ ಸಂಸದೀಯ ಪಕ್ಷದ ಸಾಪ್ತಾಹಿಕ ಕಾರ್ಯತಂತ್ರ ಸಭೆ ಮಂಗಲ್ ಮಿಲನ್ ಇಂದು ಬೆಳಗ್ಗೆ ಸಂಸತ್ ಭವನದಲ್ಲಿ ನಡೆಯಲಿದೆ. ಪ್ರಧಾನಿ ನರೇಂದ್ರ ಮೋದಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಸಾಂಪ್ರದಾಯಿಕವಾಗಿ ಸಂಸತ್ತಿನ ಅಧಿವೇಶನಗಳ ಸಮಯದಲ್ಲಿ ಮಂಗಳವಾರದಂದು ಮೈತ್ರಿಕೂಟದ ಸಂಪೂರ್ಣ ಏಕತೆಯನ್ನು ಪ್ರದರ್ಶಿಸುವ ಉದ್ದೇಶದಿಂದ ಸಭೆಗಳನ್ನು ನಡೆಸಲಾಗುತ್ತದೆ. ಭಾರತದ ಮೊದಲ ಡೆಂಗ್ಯೂ ಲಸಿಕೆಗೆ ಕೇಂದ್ರ ಔಷಧ ನಿಯಂತ್ರಣ ಮಹಾನಿರ್ದೇಶನಾಲಯ ಡಿಸಿಜಿಐ ಮಾರುಕಟ್ಟೆ ಅನುಮೋದನೆ ನೀಡಿದ್ದು, ಟಕೇಡಾ ಬಯೋಫಾರ್ಮಸ್ಯೂಟಿಕಲ್ಸ್ ಇಂಡಿಯಾ ಅಭಿವೃದ್ದಿಪಡಿಸಿರುವ ಕ್ಯೂಡೆಂಗಾ ಲಸಿಕೆ ದೇಶದಲ್ಲಿ ಬಳಕೆಗೆ ಅನುಮೋದನೆ ಪಡೆದಿದೆ. ಈ ಅನುಮೋದನೆಯು ಡೆಂಗ್ಯೂ ವಿರುದ್ದದ ಭಾರತದ ಹೋರಾಟದಲ್ಲಿ ಮಹತ್ವದ ಮೈಲಿಗಲ್ಲಾಗಿದೆ ಎಂದು ಕಂಪನಿ ತಿಳಿಸಿದೆ. 4-60 ವರ್ಷ ವಯಸ್ಸಿನವರು ಈ ಲಸಿಕೆಯನ್ನು ಪಡೆಯಬಹುದಾಗಿದ್ದು, ಈ ಹಿಂದೆ ಡೆಂಗ್ಯೂ ಸೋಂಕು ತಗುಲಿದೆಯೇ ಇಲ್ಲವೇ ಎಂಬುದನ್ನು ಪರೀಕ್ಷಿಸುವ ಅಗತ್ಯವಿಲ್ಲ. ಇತರ ಕೆಲವು ಡೆಂಗ್ಯೂ ಲಸಿಕೆಗಳಿಗಿಂತ ಭಿನ್ನವಾಗಿ ಕ್ಯೂಡೆಂಗಾ ಲಸಿಕೆ ಪಡೆಯುವ ಮೊದಲು ಸೋಂಕಿನ ಪೂರ್ವ ಪರೀಕ್ಷೆ ಕಡ್ಡಾಯವಿಲ್ಲ. ನಗರೀಕರಣ, ಹವಾಮಾನ ಬದಲಾವಣೆ, ಸೊಳ್ಳೆಗಳ ವಾಸಸ್ಥಾನದ ಬದಲಾವಣೆ ಹಾಗೂ ಜನಸಂಖ್ಯೆ ಹೆಚ್ಚಳದಿಂದ ಕಳೆದ 2 ದಶಕಗಳಲ್ಲಿ ಭಾರತದಲ್ಲಿ ಡೆಂಗ್ಯೂ ಪ್ರಕರಣಗಳು ಗಣನೀಯವಾಗಿ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಈ ಅನುಮೋದನೆ ಮಹತ್ವ ಪಡೆದುಕೊಂಡಿದೆ. ಕ್ಯೂಡೆಂಗಾ 4 ವಿಧದ ಡೆಂಗ್ಯೂ ವೈರಸ್ಗಳ ವಿರುದ್ದ ರಕ್ಷಣೆ ನೀಡುವ ಲೈವ್ ಅಟೆನ್ಯೂಟೇಟೆಡ್ ಟೆಟ್ರಾವಾಲೆಂಟ್ ಲಸಿಕೆಯಾಗಿದೆ. ಈ ಲಸಿಕೆಗೆ ಈಗಾಗಲೇ ಐರೋಪ್ಯ ಒಕ್ಕೂಟ, ಬ್ರಿಟನ್, ಬ್ರೆಜಿಲ್, ಇಂಡೋನೇಷ್ಯಾ, ಅರ್ಜೆಂಟೀನಾ ಸೇರಿದಂತೆ 40 ಕ್ಕೂ ಹೆಚ್ಚು ದೇಶಗಳಲ್ಲಿ ಅನುಮೋದನೆ ದೊರೆತಿದೆ. ವಿಶ್ವ ಆರೋಗ್ಯ ಸಂಸ್ಥೆಯ ಪೂರ್ವ ಅರ್ಹತಾ ಮಾನ್ಯತೆಯನ್ನು ಈ ಲಸಿಕೆ ಪಡೆದಿದ್ದು, ಯುನಿಸೆಫ್ ಮತ್ತು ಪ್ಯಾನ್ ಅಮೆರಿಕನ್ ಹೆಲ್ತ್ ಆರ್ಗನೈಸೇಷನ್ನಂತಹ ಜಾಗತಿಕ ಸಂಸ್ಥೆಗಳು ಇದನ್ನು ಖರೀದಿಸಲು ಅರ್ಹವಾಗಿದೆ. ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ನವದೆಹಲಿಯಲ್ಲಿ ಪನಾಮಾ ವಿದೇಶಾಂಗ ಸಚಿವ ಝೇವಿಯರ್ ಎಡ್ವರ್ಡೊ ಮಾರ್ಟಿನೆಸ್ ಆಚಾ ವಾಸ್ಕೇಜ್ ಅವರೊಂದಿಗೆ ಉನ್ನತ ಮಟ್ಟದ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಸಭೆಯಲ್ಲಿ ಮಾತನಾಡಿದ ಸಚಿವ ಡಾ ಜೈಶಂಕರ್, ಲ್ಯಾಟಿನ್ ಅಮೆರಿಕ ಮತ್ತು ಕೆರೆಬಿಯನ್ ವಲಯಕ್ಕೆ ಪನಾಮಾ ಪ್ರಮುಖ ಹೆಬ್ಬಾಗಿಲಾಗಿದ್ದು, ಅದರೊಂದಿಗಿನ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವುದು ಭಾರತಕ್ಕೆ ಅತ್ಯಂತ ಮಹತ್ವದ್ದಾಗಿದೆ ಎಂದು ಪ್ರತಿಪಾದಿಸಿದರು. ಉಭಯ ನಾಯಕರು ಉದ್ಯಮ, ಅಭಿವೃದ್ದಿ, ನೌಕಾಪಡೆ, ಆರೋಗ್ಯ, ಕೃಷಿ, ಶಿಕ್ಷಣ, ಡಿಜಿಟಲ್ ತಂತ್ರಜ್ಞಾನ ಹಾಗೂ ಬಹುಪಕ್ಷೀಯ ವೇದಿಕೆಗಳಲ್ಲಿ

ಸಹಕಾರ ವೃದ್ಧಿಸುವ ಕುರಿತು ವಿಸ್ತೃತವಾಗಿ ಚರ್ಚಿಸಿದರು. ಅಯೋಧ್ಯೆಯ ರಾಮಮಂದಿರದಲ್ಲಿ ಭಕ್ತರು ನೀಡಿದ ಕಾಣಿಕೆಗಳ ದುರುಪಯೋಗದ ಆರೋಪದ ಕುರಿತು ತನಿಖೆ ನಡೆಸಲು ವಿಶೇಷ ತನಿಖಾ ತಂಡ ಎಸ್ಐಟಿ ರಚಿಸುವ ಸಾಧ್ಯತೆ ಬಗ್ಗೆ ಉತ್ತರ ಪ್ರದೇಶ ಸರ್ಕಾರ ನ್ಯಾಯಾಲಯಕ್ಕೆ ಮಾಹಿತಿ ನೀಡುವಂತೆ ಸುಪ್ರೀಂಕೋರ್ಟ್ ಸೂಚಿಸಿದೆ. ಜೊತೆಗೆ ಈ ವಿಚಾರವನ್ನು ರಾಜಕೀಯಗೊಳಿಸದಂತೆ ಅರ್ಜಿದಾರರಿಗೆ ಎಚ್ಚರಿಕೆ ನೀಡಿದೆ. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್, ನ್ಯಾಯಮೂರ್ತಿಗಳಾದ ಜಯಮಲ್ಯ ಬಾಗ್ಚಿ ಮತ್ತು ವಿ ಮೋಹನ್ ಅವರನ್ನೊಳಗೊಂಡ ಪೀಠ ಉತ್ತರ ಪ್ರದೇಶ ಸರ್ಕಾರದ ಪರ ಹಾಜರಾದ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರಿಗೆ ಎಫ್ಐಆರ್ ದಾಖಲಿಸುವ ಮೊದಲು ಪ್ರಕರಣವನ್ನು ಪರಿಶೀಲಿಸಿದ್ದ ಎಸ್ಐಟಿಗೆ ಸ್ಥಳೀಯ ಪೊಲೀಸರ ಬದಲಾಗಿ ತನಿಖೆಯ ಹೊಣೆ ನೀಡಬಹುದೇ ಎಂಬ ಬಗ್ಗೆ ಸರ್ಕಾರದ ಸೂಚನೆ ಪಡೆದು ತಿಳಿಸುವಂತೆ ನಿರ್ದೇಶಿಸಿದೆ. ಈ ಪ್ರಕರಣದ ವಿಚಾರಣೆಯನ್ನು ಸುಪ್ರೀಂಕೋರ್ಟ್ ಇದೇ ತಿಂಗಳ 27ರಂದು ಮುಂದುವರೆಸಲಿದ್ದು ಎಸ್ಐಟಿ ತನಿಖೆಯ ಸಾಧ್ಯತೆ ಕುರಿತು ಉತ್ತರ ಪ್ರದೇಶ ಸರ್ಕಾರ ತನ್ನ ನಿಲುವು ತಿಳಿಸಲಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ಉಕ್ರೇನ್ನ ಒಡೆಸಾ ಬಂದರಿನಿಂದ ಹೊರಟಿದ್ದ ಎಂವಿ ಗೋಲ್ಡನ್ ಲಿಯೋ ವಾಣಿಜ್ಯ ಹಡಗಿನ ಮೇಲಿನ ದಾಳಿಯನ್ನು ಭಾರತ ತೀವ್ರವಾಗಿ ಖಂಡಿಸಿದೆ. ಈ ದಾಳಿಯಲ್ಲಿ ನಾಲ್ವರು ಭಾರತೀಯರು ಮೃತಪಟ್ಟಿದ್ದು ಒಬ್ಬರು ಗಂಭೀರ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಘಟನೆ ನಡೆದ ಸಂದರ್ಭದಲ್ಲಿ ಹಡಗಿನಲ್ಲಿದ್ದ 17 ಸಿಬ್ಬಂದಿ ಪೈಕಿ 5 ಭಾರತೀಯರು ಇದ್ದರು ಎಂದು ಸಚಿವಾಲಯ ತಿಳಿಸಿದೆ. ವಾಣಿಜ್ಯ ಹಡಗುಗಳನ್ನು ಗುರಿಯಾಗಿಸುವುದು, ನಾಗರಿಕ ಸಿಬ್ಬಂದಿಯ ಜೀವಕ್ಕೆ ಅಪಾಯ ಉಂಟುಮಾಡುವುದು ಹಾಗೂ ಸಮುದ್ರ ಮಾರ್ಗದ ಸಂಚಾರ ಮತ್ತು ವಾಣಿಜ್ಯ ಸ್ವಾತಂತ್ರ್ಯಕ್ಕೆ ಅಡ್ಡಿಪಡಿಸುವುದು ಖಂಡನೀಯ ಎಂದು ಭಾರತ ತಿಳಿಸಿದೆ. ಉಕ್ರೇನ್ನಲ್ಲಿರುವ ಭಾರತೀಯ ರಾಯಭಾರಿ ಕಚೇರಿ ಪರಿಸ್ಥಿತಿಯನ್ನು ನಿಕಟವಾಗಿ ಗಮನಿಸುತ್ತಿದ್ದು ಸಂತ್ರಸ್ತರಿಗೆ ಸಾಧ್ಯವಿರುವ ಎಲ್ಲಾ ನೆರವು ಒದಗಿಸುತ್ತಿದೆ ಎಂದು ಸಚಿವಾಲಯ ತಿಳಿಸಿದೆ. ಮೃತಪಟ್ಟ ಭಾರತೀಯರ ಕುಟುಂಬಗಳಿಗೆ ಕೇಂದ್ರ ಸರ್ಕಾರ ತೀವ್ರ ಸಂತಾಪ ಸೂಚಿಸಿದ್ದು ಗಾಯಾಳು ಶೀಘ್ರ ಗುಣಮುಖರಾಗಲಿ ಎಂದು ಹಾರೈಸಿದೆ. ಲೇಬರ್ ಪಕ್ಷದ ನೂತನ ನಾಯಕ ಆಂಡಿ ಬರ್ಹ್ಯಾಮ್ ಬ್ರಿಟನ್ನ ನೂತನ ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ. ಪ್ರಧಾನಿ ಕೀರ್ ಸ್ಟಾರ್ಮರ್ ಅವರ ರಾಜೀನಾಮೆ ಹಿನ್ನೆಲೆಯಲ್ಲಿ 56 ವರ್ಷದ ಗ್ರೇಟರ್ ಮ್ಯಾಂಚೆಸ್ಟರ್ನ ಮಾಜಿ ಮೇಯರ್ ಆಗಿರುವ ಆಂಡಿ ಬರ್ನ್ಹ್ಯಾಮ್ ಅವರನ್ನು ನೂತನ ಸರ್ಕಾರ ರಚಿಸುವಂತೆ ರಾಜ 3ನೇ ಚಾರ್ಲ್ಸ್ ಅವರು ಆಹ್ವಾನಿಸಿದರು. ಇದಕ್ಕೂ ಮೊದಲು ಬ್ರಿಟನ್ನ ಪ್ರಧಾನಮಂತ್ರಿಯಾಗಿ ತಮ್ಮ ಅಂತಿಮ ಭಾಷಣವನ್ನು 10 ಡೌನಿಂಗ್ ಸ್ಟ್ರೀಟ್ನಲ್ಲಿ ಮಾಡಿದ ಕೀರ್ ಸ್ಟಾರ್ಮರ್ ಬಳಿಕ ರಾಜ ಚಾರ್ಲ್ಸ್ರನ್ನು ಭೇಟಿ ಮಾಡಿ ಅಧಿಕೃತವಾಗಿ ರಾಜೀನಾಮೆ ಸಲ್ಲಿಸಿದರು. ರಾಷ್ಟೀಯ ಹೆದ್ದಾರಿಗಳಲ್ಲಿ ಪ್ರಯಾಣವನ್ನು ಇನ್ನಷ್ಟು ಸುಲಭ ಮತ್ತು ಪ್ರಯಾಣಿಕ ಸ್ನೇಹಿಯನ್ನಾಗಿಸಲು ರಾಜ್ಮಾರ್ಗ್ ಯಾತ್ರಾ ಮೊಬೈಲ್ ಆಪ್ನಲ್ಲಿ ಡಿಜಿಟಲ್ ಲೋಕಲ್ ಪಾಸ್ ಹಾಗೂ ಮಾರ್ಗಮಿತ್ರ ಸಹಾಯ ಕೇಂದ್ರ ಎಂಬ 2 ಹೊಸ ಡಿಜಿಟಲ್ ಸೇವೆಯನ್ನು ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರ ಆರಂಭಿಸಿದೆ. ಡಿಜಿಟಲ್ ಸೇವೆಯನ್ನು ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರ ಆರಂಭಿಸಿದ್ದು ಈ ಕುರಿತು ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವಾಲಯ ಮಾಹಿತಿ ನೀಡಿದೆ. ಹೊಸದಾಗಿ ಪರಿಚಯಿಸಲಾದ ಡಿಜಿಟಲ್ ಲೋಕಲ್ ಪಾಸ್ ಸೌಲಭ್ಯದ ಮೂಲಕ ಅರ್ಹ ಪ್ರಯಾಣಿಕರು ಟೋಲ್ ಪ್ಲಾಜಾಗೆ ತೆರಳದೆ ರಾಜಮಾರ್ಗ ಯಾತ್ರಾ ಮೊಬೈಲ್ ಆಪ್ನಲ್ಲೇ ಮಾಸಿಕ ಟೋಲ್ ಪಾಸ್ ಅನ್ನು ಖರೀದಿಸಬಹುದು ಎಂದು ತಿಳಿಸಿದೆ. ಈ ಸೌಲಭ್ಯವನ್ನು ಮೊದಲ ಹಂತದಲ್ಲಿ ದೆಹಲಿಯಲ್ಲಿ ಆರಂಭಿಸಲಾಗಿದ್ದು ಮುಂಬರುವ ತಿಂಗಳುಗಳಲ್ಲಿ ದೇಶದೆಲ್ಲೆಡೆ ವಿಸ್ತರಿಸಲಾಗುವುದು ಎಂದು ಸಚಿವಾಲಯ ತಿಳಿಸಿದೆ. ನವದೆಹಲಿಯಲ್ಲಿ ನಿನ್ನೆ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಆರ್ಥಿಕತೆ ಮತ್ತು ಪ್ರವಾಸೋದ್ಯಮ ಸಚಿವ ಅಬ್ದುಲ್ಲಾ ಬಿನ್ ತೌಕ್ ಅಲ್ ಮರ್ರಿ ಹಾಗೂ ಅವರ ನಿಯೋಗದೊಂದಿಗೆ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಸಭೆ ನಡೆಸಿದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಪಿಯೂಷ್ ಗೋಯಲ್, ಭಾರತ ಯುಎಇ ನಡುವಿನ ವ್ಯಾಪಾರ, ಹೂಡಿಕೆ, ಪ್ರವಾಸೋದ್ಯಮ ಮತ್ತು ಸಂಪರ್ಕ ವ್ಯವಸ್ಥೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಭಾಗಿತ್ವವನ್ನು ಮತ್ತಷ್ಟು ಬಲಪಡಿಸುವ ಮಾರ್ಗಗಳ ಕುರಿತು ಚರ್ಚೆ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ವಿರುದ್ದ ಭಾರೀ ಪ್ರತೀಕಾರ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಜೋರ್ಡಾನ್ನಲ್ಲಿ ಇಬ್ಬರು ಹಾಗೂ ಇರಾಕ್ನಲ್ಲಿ ಒಬ್ಬರು ಸೇರಿದಂತೆ ಇತ್ತೀಚೆಗೆ 3 ಅಮೆರಿಕದ ಯೋಧರು ಮೃತಪಟ್ಟ ಹಿನ್ನೆಲೆಯಲ್ಲಿ ಇರಾನ್ ಇದಕ್ಕೆ ಹಲವು ಪಟ್ಟು ಬೆಲೆ ತರಬೇಕಾಗುತ್ತದೆ ಎಂದು ಅವರು ಹೇಳಿದ್ದಾರೆ. ಈ ನಡುವೆ ಅಮೆರಿಕ ಪಡೆಗಳು ಇಂದು ಇರಾನ್ ವಿರುದ್ದ ಮತ್ತೊಂದು ಸುತ್ತಿನ ವೈಮಾನಿಕ ದಾಳಿಯನ್ನು ಆರಂಭಿಸಿದೆ. ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ನೀಡಿರುವ ಅಮೆರಿಕದ ಕೇಂದ್ರೀಯ ಕಮಾಂಡ್ ಸೆಂಟ್ಕಾಮ್ ಹೋರ್ಮುಜ್ ಜಲಸಂಧಿಯಲ್ಲಿ ವಾಣಿಜ್ಯ ಹಡಗುಗಳ ಮೇಲೆ ದಾಳಿ ನಡೆಸಲು ಬಳಸಲಾಗುತ್ತಿರುವ ಇರಾನ್ನ ಸೇನಾ ಸಾಮರ್ಥ್ಯವನ್ನು ಮತ್ತಷ್ಟು ಕುಗ್ಗಿಸುವ ಉದ್ದೇಶದಿಂದ ಈ ಕಾರ್ಯಾಚರಣೆ ನಡೆಸಲಾಗಿದೆ ಎಂದು ತಿಳಿಸಿದೆ. ಒಮಾನ್ನ ಮಸ್ಕಟ್ನಲ್ಲಿ ನಿನ್ನೆ ನಡೆದ ಎಫ್ಐಎಚ್ ಯುವ ಹಾಕಿ 5S ಏಷ್ಯನ್ ಚಾಂಪಿಯನ್ಶಿಪ್ 2026 ಪಂದ್ಯಾವಳಿಯಲ್ಲಿ ಭಾರತದ ಕಿರಿಯ ಪುರುಷ ಮತ್ತು ಮಹಿಳಾ ತಂಡಗಳು ಗೆಲುವಿನೊಂದಿಗೆ ತಮ್ಮ ಆಟ ಆರಂಭಿಸಿವೆ. ಟೂರ್ನಿಯ ಉದ್ಘಾಟನಾ ದಿನ ನಡೆದ ಮಹಿಳೆಯರ ವಿಭಾಗದ ಪಂದ್ಯದಲ್ಲಿ ಭಾರತ ತಂಡ ಕಜಕಿಸ್ತಾನವನ್ನು 8-3 ಗೋಲುಗಳಿಂದ ಸೋಲಿಸಿತು.

0: ವಿಭಾಗದಲ್ಲಿ ಭಾರತ ತಂಡ ತನ್ನ ಮೊದಲ ಪಂದ್ಯದಲ್ಲಿ ಬಾಂಗ್ಲಾದೇಶವನ್ನು 7-3 ಗೋಲುಗಳಿಂದ ಮಣಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟಪತಿ ದ್ರೌಪದಿ ಮುರ್ಮು 3 ದೇಶಗಳ ಪ್ರವಾಸ, ಉತ್ತರ ಮ್ಯಾಸಿಡೋನಿಯಾ ಅಧ್ಯಕ್ಷರೊಂದಿಗೆ ಇಂದು ದ್ವಿಪಕ್ಷೀಯ ಮಾತುಕತೆ. ಸಂಸತ್ ಭವನದಲ್ಲಿಂದು ಎನ್ಡಿಎ ಸಂಸದೀಯ ಪಕ್ಷದ ಸಾಪ್ತಾಹಿಕ ಕಾರ್ಯತಂತ್ರ ಸಭೆ, ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಭಾರತದ ಮೊದಲ ಡೆಂಗ್ಯೂ ಲಸಿಕೆ ಕ್ಯೂಡೆಂಗಾಗೆ ಕೇಂದ್ರ ಔಷಧ ನಿಯಂತ್ರಣ ಮಹಾನಿರ್ದೇಶನಾಲಯ ಅನುಮೋದನೆ. ಉಕ್ರೇನ್ನಲ್ಲಿ ವಾಣಿಜ್ಯ ಹಡಗಿನ ಮೇಲೆ ದಾಳಿ, 4 ಭಾರತೀಯರ ಸಾವು, ಓರ್ವ ಸಿಬ್ಬಂದಿಗೆ ಗಂಭೀರ ಗಾಯ, ಭಾರತ ಖಂಡನೆ. ಎಫ್ಐಎಚ್ ಯುವ ಹಾಕಿ 5S ಏಷ್ಯನ್ ಚಾಂಪಿಯನ್ಶಿಪ್ ಭಾರತದ ಕಿರಿಯ ಪುರುಷ ಮತ್ತು ಮಹಿಳಾ ತಂಡಗಳಿಂದ ಶುಭಾರಂಭ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ.
1: ಆಕಾಶವಾಣಿ ಧಾರವಾಡ. ಈಗ ಕನ್ನಡ ಚಿತ್ರಗೀತೆಗಳು.

0: ಭಾರತದ ಮೊದಲ ಡೆಂಗ್ಯೂ ಲಸಿಕೆ ಕ್ಯೂಡೆಂಗಾಗೆ ಕೇಂದ್ರ ಔಷಧ ನಿಯಂತ್ರಣ ಮಹಾನಿರ್ದೇಶನಾಲಯ ಅನುಮೋದನೆ. ಉಕ್ರೇನ್ನಲ್ಲಿ ವಾಣಿಜ್ಯ ಹಡಗಿನ ಮೇಲೆ ದಾಳಿ, ನಾಲ್ವರು ಭಾರತೀಯರ ಸಾವು, ಓರ್ವ ಸಿಬ್ಬಂದಿಗೆ ಗಂಭೀರ ಗಾಯ, ಭಾರತ ಖಂಡನೆ. ಎಫ್ಐಎಚ್ ಯುವ ಹಾಕಿ 5S ಏಷ್ಯನ್ ಚಾಂಪಿಯನ್ಶಿಪ್ ಭಾರತದ ಕಿರಿಯ ಪುರುಷ ಮತ್ತು ಮಹಿಳಾ ತಂಡಗಳಿಂದ ಶುಭಾರಂಭ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ.
1: ಆಕಾಶವಾಣಿ ಧಾರವಾಡ. ಈಗ ಕನ್ನಡ ಚಿತ್ರಗೀತೆಗಳು.
2: ಪಾಲಕರೇ, ನಿಮ್ಮ ಮಕ್ಕಳು ಯಶಸ್ವಿ ಇಂಜಿನಿಯರ್ ಆಗಬೇಕೇ? ಪ್ರತಿಷ್ಠಿತ KLS VDIT ಹಳಿಯಾಳ ಇದಕ್ಕಾಗಿ ಸದಾ ಸಿದ್ಧ. AICTE ಹಾಗೂ UGC ಮಾನ್ಯತೆ, NAC A ಶ್ರೇಣಿ, 7 ಇಂಜಿನಿಯರಿಂಗ್ ಕೋರ್ಸ್ಗಳು, 85 ಹೆಚ್ಚು ಅನುಭವಿ ಶಿಕ್ಷಕರು, 200 ಸಂಶೋಧನಾ ಲೇಖನಗಳು, 35 ಅಧಿಕ ಪೇಟೆಂಟ್ಗಳು, 35 ಹೆಚ್ಚು ಕೈಗಾರಿಕೆಗಳೊಡನೆ ಒಡಂಬಡಿಕೆ. ರಾಜ್ಯದ ಪ್ರಪ್ರಥಮ ರಾಯಲ್ ಎನ್ಫೀಲ್ಡ್ ತರಬೇತಿ ಕೇಂದ್ರ, AI ಆಧಾರಿತ ತರಬೇತಿ. ಸಂಶೋಧನೆಗಾಗಿ 200 ಲಕ್ಷಕ್ಕೂ ಅಧಿಕ ಅನುದಾನ. ಹುಬ್ಬಳ್ಳಿ, ಧಾರವಾಡ, ದಾಂಡೇಲಿ, ಬೆಳಗಾವಿಯಿಂದ ಬಸ್ ಹಾಗೂ ವಿದ್ಯಾರ್ಥಿನಿಯರಿಗೆ ಪಿಂಕ್ ಬಸ್ ವ್ಯವಸ್ಥೆ. ಸುಸಜ್ಜಿತ ಹಾಸ್ಟೆಲ್ ಹಾಗೂ ಮೆಸ್. CET ಕೋಡ್ E135, ಕಾಮೆಡ್ ಕೆ ಕೋಡ್ E74.
3: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
4: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
3: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ರಿ ಫೆಸ್ಟಿವಲ್ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
4: ಕೊಡುಗೆಗಳು ಜುಲೈ 9 ರಿಂದ ಆಗಸ್ಟ್ 9ರವರೆಗೆ ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
1: ಯಶ್ ಚಾಣಕ್ಯ ಅವರ ಧ್ವನಿಯಲ್ಲಿ ಕೇಳಿ ಶ್ರೀದೇವಿ ಚಿತ್ರದ ಗೀತೆ.

0: బాల్, కజ్జి హుళకడ్డి సాయి బాల్, గుళ్ళే గజకర్ణ సాయి బాల్, కెసరు హుణ్ణ
1: సాయి బాల్.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
4: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
3: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ರಿ ಫೆಸ್ಟಿವಲ್ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
4: ಕೊಡುಗೆಗಳು ಜುಲೈ 9 ರಿಂದ ಆಗಸ್ಟ್ 9 ರವರೆಗೆ ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
5: ಬಿಕೆ ಸುಮಿತ್ರಾ ಅವರ ಧ್ವನಿಯಲ್ಲಿ ಕೇಳಿ ಉಪಾಸನೆ ಚಿತ್ರದ ಗೀತೆ.

ಎಂ ರಾಘವೇಂದ್ರ ಅವರ ಗಾಯನ. ಜೊತೆ ವಾದ್ಯಗಾರರು ವಯಲಿನ್ ಕೆ ಚಾರುಲತಾ, ಮೃದಂಗಂ ರಾಧಾಕೃಷ್ಣನ್. ಕೇಳಿ ಶಂಕರಾಭರಣ ರಾಗ ತ್ಯಾಗರಾಜರ ಕೃತಿ.

ಇದುವರೆಗೆ ಕರ್ನಾಟಕ ಸಂಗೀತ ಕಾರ್ಯಕ್ರಮದಲ್ಲಿ ಬಳ್ಳಾರಿ ಎಂ ರಾಘವೇಂದ್ರ ಅವರ ಗಾಯನದಲ್ಲಿ ಶಂಕರಾಭರಣ ರಾಗ ತ್ಯಾಗರಾಜರ ಕೃತಿಯನ್ನ ಕೇಳಿದಿರಿ. ವಯಲಿನ್ ಸಾಥ್ ನೀಡಿದವರು ಕೆ ಚಾರುಲತಾ, ಮೃದಂಗಂ ರಾಧಾಕೃಷ್ಣನ್. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು.

0: ಆಕಾಶವಾಣಿ ಧಾರವಾಡ.
1: ಪಿಎಂ ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ಏನು ರಂಗ, ಕೈಗೆ ಬ್ಯಾಂಡೇಜು
2: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿ ವರೆಗೆ ಸಹಾಯ ಸಿಗುತ್ತೆ.
0: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSUWSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
4: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
3: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ಲರಿ ಫೆಸ್ಟಿವಲ್ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
4: ಕೊಡುಗೆಗಳು July 9-August 9 ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಶರತ್ತುಗಳು.
5: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
6: ಸ್ವರಾಂಜಲಿ ಸಂಗೀತ ದಿಗ್ಗಜರ ಸ್ಮೃತಿ ಚಿತ್ರ. ಅಭಿಮಾನಿ ಶ್ರೋತೃಗಳೇ, ಶಾಸ್ತ್ರೀಯ ಸಂಗೀತದೊಂದಿಗೆ ಮಿಳಿತಗೊಂಡು ಅದಕ್ಕ ಇಂಬು ಕೊಡುವಂತಹದ್ದು ಹಾರ್ಮೋನಿಯಂ ಅನ್ನೋ ಸಂವಾದಿನಿಯ ಸೆಳಕು ಅದು. ಸರಿಗಮಗಳನ್ನ ಆರಾಧಿಸಿ ಸಂವಾದಿನಿಯ ಸಂತ ಎನಿಸಿಕೊಂಡವರು ರಾಮ್ಭಾವು ಬಿಜಾಪುರೆ ಅನ್ನೋ ಸಂಗೀತ ದಿಗ್ಗಜರು. ಆ ಕಲಾವಿದರ ಜೀವನ ಸಂಗೀತದ ಎಳೆ ಎಳೆಯ ಪದರು ಸಂವಾದಿನಿ ಸಂತನ ಸುಸ್ವರ ಸಿಂಚನ ಅನ್ನೋ ಸ್ವರಾಂಜಲಿಯ ಕದರು. ಕೇಳ್ರಿ, ಪ್ರತಿ ಶುಕ್ರವಾರ ಮುಂಜಾನೆ 6:35 ರಾತ್ರಿ 8:15
7: ಸಂವಾದಿನಿ ಸಂತನ ಸುಸ್ವರ ಸಿಂಚನ.
6: ಸ್ವರಾಂಜಲಿಯ ಈ ನಡೆ ಸಂವಾದಿನಿ ಸಂತನ ಜೀವನ ಸಾಧನೆಯೆಡೆ.
0: ಆತ್ಮೀಯ ಕೇಳುಗರೆ, ಪ್ರತಿ ಶನಿವಾರ ಬೆಳಿಗ್ಗೆ 9:30 10:30 ಸಿನಿ ಕ್ವಿಜ್ ನಂದನ.
8: ನಮ್ಮ ಸಿನಿಮಾ, ನಿಮ್ಮ ಸಿನಿಮಾ, ನಮ್ಮ ಸಿನಿಮಾ, ಕನ್ನಡ ಸಿನಿಮಾ.
0: ಕನ್ನಡ ಚಲನಚಿತ್ರ ಕ್ಷೇತ್ರಕ್ಕೆ ಸಂಬಂಧಿಸಿದ ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನ.
8: ಭಾರಿ ಸಿನಿಮಾ, ಸಿನಿಮಾ, ಸಿನಿಮಾ, ಸಿನಿಮಾ, ಸಿನಿಮಾ, ಸಿನಿಮಾ, ಸಿನಿಮಾ, ಸಿನಿಮಾ, ಸಿನಿಮಾ.
0: ಕನ್ನಡ ಸಿನಿಮಾ ಕುರಿತು ನಾವು ಕೇಳುವ ಪ್ರಶ್ನೆಗಳಿಗೆ ನೀವು ಉತ್ತರಿಸಲು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15 ಹಾಗೂ 244-344-16. STD ಸಂಖ್ಯೆ 0836.
9: ಮೂಕಿ ಸಿನಿಮಾ, ಟಾಕಿ ಸಿನಿಮಾ, ಜಗದ ಜನರಂಜನೀಯ.
0: ನಿಮ್ಮ ಮೆಚ್ಚಿನ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಶನಿವಾರ 9:30 ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನಾ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು

0: ಆಕಾಶವಾಣಿ ಧಾರವಾಡ.
1: ಏನು ರಂಗ ಕೈಗೆ ಬ್ಯಾಂಡೇಜು?
2: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ. 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೆ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
4: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
3: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ಲರಿ ಫೆಸ್ಟಿವಲ್ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ, ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
4: ಕೊಡುಗೆಗಳು July 9-August 9 ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
0: ಅನಂತ್ ಕುಲಕರ್ಣಿ ಅವರಿಂದ

ಇದುವರೆಗೆ ಅನಂತ್ ಕುಲಕರ್ಣಿ ಅವರಿಂದ ಸುಗಮ ಸಂಗೀತ ಕೇಳಿದ್ರಿ. ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಭಕ್ತಿಗೀತೆಗಳ ಕಾರ್ಯಕ್ರಮ ಅರ್ಪಣಾ. ಮೊದಲಿಗೆ ಕೇಳಿ ಪಂಡಿತ್ ಎಂ ವೆಂಕಟೇಶ್ ಕುಮಾರ್ ಅವರ ಧ್ವನಿಯಲ್ಲಿ ವ್ಯಾಸರಾಯರ ಕೃತಿ.

0: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ,
1: ಬರೀ ಒಂದು ಕ್ಲಿಕ್ನಲ್ಲಿ ಅದ್ಭುತ.
2: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ, ಆರ್ಬಿಐ ಹೇಳುತ್ತೆ.
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಶ್ರೋತೃ ಬಾಂಧವರೇ, ಪ್ರತಿ ಬುಧವಾರ ಬೆಳಿಗ್ಗೆ 6:35 ಪ್ರಸಾರವಾಗುತ್ತಿದೆ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಸುಬೋಧ ಸಮಾಲೋಚನೆ. ಪ್ರಾಯೋಜಕರು ವಿವೇಕಾನಂದ ಶಿಕ್ಷಣ ಸಂಸ್ಥೆ ಬಿಳಿಗಿ.

ಪಾಲಕರೇ, ನಿಮ್ಮ ಮಕ್ಕಳು ಯಶಸ್ವಿ ಇಂಜಿನಿಯರ್ ಆಗಬೇಕೇ? ಪ್ರತಿಷ್ಠಿತ ಕೆಎಲ್ಎಸ್ ವಿಡಿಐಟಿ ಹಳಿಯಾಳ ಇದಕ್ಕಾಗಿ ಸದಾ ಸಿದ್ಧ. ಎಐಸಿಟಿಇ ಹಾಗೂ ಯುಜಿಸಿ ಮಾನ್ಯತೆ, ನ್ಯಾಕ್ ಎ ಶ್ರೇಣಿ, 7 ಇಂಜಿನಿಯರಿಂಗ್ ಕೋರ್ಸ್ಗಳು, 85 ಹೆಚ್ಚು ಅನುಭವಿ ಶಿಕ್ಷಕರು, 200 ಸಂಶೋಧನಾ ಲೇಖನಗಳು.

0: 35 ಅಧಿಕ ಪೇಟೆಂಟ್ಗಳು, 35 ಹೆಚ್ಚು ಕೈಗಾರಿಕೆಗಳೊಡನೆ ಒಡಂಬಡಿಕೆ. ರಾಜ್ಯದ ಪ್ರಪ್ರಥಮ ರಾಯಲ್ ಎನ್ಫೀಲ್ಡ್ ತರಬೇತಿ ಕೇಂದ್ರ, ಎಐ ಆಧಾರಿತ ತರಬೇತಿ. ಸಂಶೋಧನೆಗಾಗಿ 200 ಲಕ್ಷಕ್ಕೂ ಅಧಿಕ ಅನುದಾನ. ಹುಬ್ಬಳ್ಳಿ ಧಾರವಾಡ ದಾಂಡೇಲಿ ಬೆಳಗಾವಿಯಿಂದ ಬಸ್ ಹಾಗೂ ವಿದ್ಯಾರ್ಥಿನಿಯರಿಗೆ ಪಿಂಕ್ ಬಸ್ ವ್ಯವಸ್ಥೆ. ಸುಸಜ್ಜಿತ ಹಾಸ್ಟೆಲ್ ಹಾಗೂ ಮೆಸ್. ಸಿಇಟಿ ಕೋಡ್ E135, ಕಾಮೆಡ್ ಕೆ ಕೋಡ್ E74.
1: ಸೋನು ನಿಗಮ್ ಅವರು ಹಾಡಿರುವ ಜಂಗ್ಲಿ ಚಿತ್ರದ ಗೀತೆಯನ್ನು ಈಗ ಕೇಳೋಣ.

ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಅಣ್ಣಾ ಬಾಂಡ್ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಇನ್ನು ಮುಂದೆ ಕೇಳಿ ಗಂಗಾ ಯಮುನಾ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ.

0: ಇದುವರೆಗೆ ನಂದನ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದ್ರಿ. ಆಕಾಶವಾಣಿ ಧಾರವಾಡ.
1: ಪಿಎಂ ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಶಾನ್ ಸ್ವಾಸ್ಥ್ಯ.
1: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
2: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
3: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
2: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ರಿ ಫೆಸ್ಟಿವಲ್ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
3: ಕೊಡುಗೆಗಳು July 9 to August 9 ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಶರತ್ತುಗಳು ಅನ್ವಯ.
4: ಏನು ರಂಗ, ಕೈಗೆ ಬ್ಯಾಂಡೇಜು?
5: ಬಿದ್ಬಿಟ್ಟಾಗ ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
4: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18 to 60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
6: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
7: ಪ್ರತಿ ಗುರುವಾರ ಮುಂಜಾನೆ 6:35 ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಹಾಗೂ ಕಲಬುರಗಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಪ್ರಾಯೋಜಕರು ಶ್ರೀ ಗುರು ಬಸವ ಮಹಾಮನೆ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಚನ್ನಯ್ಯನಗಿರಿ, ಮನಗುಂಡಿ, ಧಾರವಾಡ.
8: ನಿಸರ್ಗ ಜ್ಞಾನ

ಈಗ ಭಾವಗೀತೆಗಳು. ಮೊದಲಿಗೆ ಕೇಳಿ ಗೀತಾ ಕುಲಕರ್ಣಿ ಅವರ ಧ್ವನಿಯಲ್ಲಿ ಡಾಕ್ಟರ್ ಗೋವಿಂದ ಮಣ್ಣೂರ್ ಅವರ ರಚನೆ.

ಇದುವರೆಗೆ ಬಾಲಚಂದ್ರ ನಾಕೋಡ್ ಅವರ ಧ್ವನಿಯಲ್ಲಿ ಎಂಡಿ ಗೋಗೇರಿ ಅವರ ರಚನೆಯನ್ನ ಕೇಳಿದ್ರಿ. ಇನ್ನು ಮುಂದೆ ಕೇಳಿ ಎಚ್ ಕೆ ನಾರಾಯಣ ಅವರು ಹಾಡಿರುವ ಆರ್ ಜಿ ಕುಲಕರ್ಣಿ ಅವರ ರಚನೆ.

ಇದುವರೆಗೆ ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳನ್ನು ಕೇಳಿದ್ರಿ. ಇನ್ನು ಮುಂದೆ ಜನಪದ ಸಂಗೀತ ಕಾರ್ಯಕ್ರಮ. ಮೊದಲಿಗೆ ಕೇಳಿ ಇಂಗಳಗಿಯ ವೀರೇಶ್, ಉಮೇಶಪ್ಪ ಬಡಿಗೇರ್ ಮತ್ತು ಸಂಗಡಿಗರಿಂದ ಗೀಗೀ ಪದ.

0: ಯಲ್ಪಾರಟ್ಟಿಯ ಮಾನಂದ ಬಸಯ್ಯ ಹಿರೇಮಠ್ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದ ಕೇಳಿದ್ರಿ. ಜನಪದ ಸಂಗೀತದ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ.
1: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
2: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
1: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ಲರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ, ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
2: ಕೊಡುಗೆಗಳು ಜುಲೈ 9 ರಿಂದ ಆಗಸ್ಟ್ 9 ರವರೆಗೆ ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
3: ಆಕಾಶವಾಣಿ ಧಾರವಾಡ. ಕಿರ್ಕೋಳ್ ಖಾತೆ ನಾಟಕ, ರಚನೆ ಶ್ರೀ ಎಸ್ ಎನ್ ಕಿತ್ತೂರ್. ಕಿರ್ಕೋಳ್ ಖಾತೆ

0: ಹುಡುರಾಯಾ. ಏ ಗುಂಡಪ್ಪ, ಒಮ್ಮೆ ಒದರಿ ಬಿಟ್ಟರೆ ಹೊರಗೆ ಬಂದುಬಿಟ್ಟಲ್ಲಪ್ಪ.
1: ಏನು ಹಂಗಂದ್ರೆ?
0: ದಿನ ಹೆದರಿಕೊಂಡು ಸಾಯ್ತಿದ್ರು, ಕಲ್ಲು ಕೂತಂಗೆ ಕೂತಿರ್ತಿದ್ದಿ. ಇವತ್ತು
1: ನಿನ್ನ ಹಾದಿನ ನೋಡ್ತಿದ್ದೇನಪ್ಪ, ಅದಕ್ಕೆ ಹಾಂ ಒಳಕಾಲು ಹಾಕಲ್ಲ. ಯಾಕೆ
0: ಹಾಕೇ ಬಿಡು ಅಂತೀಯಾ? ಅದಿರಲಿ, ಇದೇನು ಹೊಸ ನಮೂನಿ ಚಾಷ್ಟಿ ಶುರು ಮಾಡಿದಲ್ಲ?
1: ಹೊರಗೆ ನಿಂತು ಹಂಗೆ ಕರೆ ನಾಲ್ಕರ ಪಟ್ಟ್ಯಾಗ ಒದರು ಬೇಡವು, ಒಳಗೆ ಬಾ ಮೊದಲೇ. ಅಲ್ಲ ಬಬ್ಬಾಟ ಮಾಡಲಿದ್ರೆ ಚೈನ ಬಿಡುದಿಲ್ಲ ನಿನಗೆ. ಹಾಂ ಅಪ್ಪಣ್ಣ ಬಾರಪ್ಪ, ಒಳಗೆ ಬಾರು.
0: ಈ ಸ್ವಾಗತ ನೋಡಿದ್ರೆ ಯಾಕೋ ಅನುಮಾನ ಬರ್ತದೆ ಇವತ್ತು. ಆಗಲಿ ಆಗಲಿ, ಫ್ಯಾನ್ ಹಾಕು. ಹಾಂ, ನಿಮ್ಮ ಫ್ಯಾನಿನ ಗಾಳಿ ಭಾಳ ಹಿತ ಅದ ನೋಡು.
1: ಹೊರಗಿನ ಗಾಳಿ ಚಟ ನಿನಗೆ. ಕೂಡು ಕೂಡು
0: ಕೂತೆ. ಅಲ್ಪ ಗುಂಡುರಾಯ,
1: ಏನು
0: ಇದೇನು ಈ ಚೀಟಿ ಗದ್ಲ ನಿಂದು? 4 ಗಂಟೆಗೆ ಬಿಟ್ಟು ಕೆಲಸ ಬಿಟ್ಟು ಬಂದು ಕಾಣಬೇಕು ಅಂತ ಚೀಟಿ ಬರೆದಿದ್ದಿ.
1: ಹೌದು,
0: ಪಾಕೀಟ್ನಾಗಿಟ್ಟು ಶಿಸ್ತಾಗಿ ಮ್ಯಾಲ ನನ್ನ ಹೆಸರು ಬರ್ದು ಅಂಟು ಹಚ್ಚಿ ಬಂದು ಮಾಡಿ ಕಳಿಸಿ. ಅಲ್ಲ
1: ಹೇಳ್ತೀನಿ ಹೇಳ್ತೀನಿ.
0: ಏನು ಹೇಳ್ತೀಯೋ ಏನು ಕೇಳ್ತೀಯೋ, ಇತ್ತಿತ್ತಲಾಗಿ ಒಂಥರ ಮಾಡ್ಲಿಕ್ಕೆ ಹಚ್ಚಿಬಿಟ್ಟಿದೆ. ಬರುವಾಗ ಚಾಳೀಸು ತಪ್ಪದೇ ತರಬೇಕು ಅಂತ ಕೆಂಪು ಮಸಿ ಫುಟ್ ನೋಟ್ ಬೇರೆ.
1: ಚಾಳೀಸ್ ಬೇಕಲ್ಲ, ತಂದಿರಿಲ್ಲ?
0: ನಾನು ಚಾಳೀಸ
1: ಮರಿಬಾರ್ದು ಅಂತ ಮುದ್ದಾಮ ಬರ್ದೀನಿ.
0: ಸ್ವಲ್ಪ ಒಗ್ಗಾಲಿ ಆಗ್ಯದ, ಚಾಳೀಸ್ ಹಾಕೋತೇನೇನೋ ನಾನು.
1: ಹಾಕ್ಕೊಳ್ಳೋದಿಲ್ಲ,
0: ನನ್ನ ಕೇಳು. ಅದಕ್ಕೆ ಒಂಥರ ಮಾಡ್ಲಿಕ್ಕೆ ಹತ್ತಿದೆ ಅಂತ ಸುಮ್ಮನೆ ಅನ್ಲಿಲ್ಲ ನಾನು. ಚಾಳೀಸ್ ಹಾಕ್ಕೊಳ್ಳೋ ಮತ್ತಾರನೋ ಬಿಟ್ಟು ನನಗೆ ಚೀಟಿ ಕಳಿಸಿದೆ ಕಾಣ.
1: ಅಂದ್ರೆ ಹಂಗಾಗಿರ್ಲಿಕ್ಕಿಲ್ಲ, ಚಾಳೀಸು ನೀನು ಹಾಕ್ಕೊಂಡಂಗೆ ಇತ್ತು, ನೀ ಇರ್ಲಿಕ್ಕಿಲ್ಲೋ ಏನೋ. ಹಾಗೆ ಅಲ್ಲ ಎದ್ದೆಲ್ಲ
0: ಚೀಟಿದು ಸ್ಪಷ್ಟ ಆಗಲಿಲ್ಲ.
1: ಹುಡ್ರು ಚೀಟಿ ನೀನು ಬರಲಿಕ್ಕೆ ಅಂತ ಬರೆದು.

0: ಕೂಡಪ್ಪ ಕೂಡು.
1: ಒಂದು ದಿನ ಬರ್ರಿ ಕೂಡ್ರಿ ಅಂತಂದು ಪ್ರಾಣಿ ಅಲ್ಲ ನೀನು?
0: ಕೂಡು ಅಂತ ಹೇಳುವುದ್ರಾಗ ಕೂತ್ ಬಿಟ್ಟಿರ್ತಿದ್ದೆ, ನನ್ ತಪ್ಪ.
1: ಒಳಗೆ ಯಾರೇ ಬರಲಿ, ಬಂದು ಕೂಡಲೇ ಕೂಡ್ರಿ ಅಂತ ಅಂದು ಬಿಡ್ಬೇಕು. ಬರುವುದು ನೋಡುವುದು ಕೂಡ್ರಿ ಅಂತ ಹೇಳೋದು ಎರಡೂ ಕ್ರಿಯಾ ಏಕಕಾಲಕ್ಕೆ ನಡಿಬೇಕೇನಪ್ಪ? ನೀನು ಅಂದ್ರೂ ಅಷ್ಟ ಬಿಟ್ಟರು ಅಷ್ಟ ನನಗೆ, ನನ್ನ ಮನೆ ಇದ್ದಂಗೆ ಇದೆ. ಹೌದಾ ಅಲ್ಲ? ಭಡಕ್ನೆ ಹೂ ಸಹ ಅನ್ನೋದಿಲ್ಲ ಮಾರಾಯ, ಹೂ ಅನ್ನು. ಅದರಾಗೂ ಪಾಸ್. ಯಾಕೆ ತುಂಗ ಇಲ್ಲೇನು?
0: ತುಂಗನ ಗಂಡ ಇದ್ದೀನಲ್ಲ. ತುಂಗನ ಗಂಡ ಅಂದರೆ ನಗತಿಯಲ್ಲೂ
1: ಒಂದು ಸ್ವಾರಸ್ಯ ಅಂದರೆ, ಊಣ್ಯಾಗ ನಿನ್ನ ಹೆಸರು ಚಾಲ್ತಿ ಒಳಗಿಲ್ಲ ನೋಡು. ತುಂಗಕ್ಕನ ಗಂಡ ಅಂಬುದೇ ಹೆಸರಾಗಿದೆ.
0: ಬಾಯದ ಆಕಿಗೆ, ಬಾಯಿ ಸತ್ತು ಪ್ರಾಣಿ ನಾನು.
1: ನೀನು ಒಳ ಮುಚುಗಿದ್ದಿ, ನನಗೆ ಗೊತ್ತಿಲ್ಲ ನಿಂದು.
0: ಇದನ್ನಿಷ್ಟು ದಯಮಾಡಿ ಆಕಿ ತಲೆಯಾಗ ಹಾಕಬೇಡ ಪುಣ್ಯಾತ್ಮ.
1: ಪ್ರಸಂಗಲ್ಲಿದ್ದ ತಲೆಯಾಗ ಹಾಕಲಿಕ್ಕೆ ತೆಗಿಲಿಕ್ಕೆ
0: ಪ್ರಸಂಗ ತರಿಸ್ತಿದ್ದೇನಪ್ಪ, ದಯಮಾಡಿ.
1: ಇಲ್ಲ ಇಲ್ಲ, ಪ್ರಸಂಗ ಉತ್ಪನ್ನ ಮಾಡಿದೆ ಅಂತ ತಿಳಿ. ತಡ್ಕೊಳ್ಳೋ ತ್ರಾಣ ಬೇಕಲ್ಲ ನಿನಗೆ. ಅದಿರಲಿ, ಲೆಟ್ರ್ ಬರೆದು ಕಳಿಸಿ ಅಲ್ಲ. ಯಾಕೆ ಬರಲಿಕ್ಕೆ ಅದು ಏನದು? ಎದುರಿಗೆ ಮನಿ ಇದ್ದಾಗ.
0: ಇದು ಒಂದು ಪ್ರಕಾರದ ಸೌಜನ್ಯ.
1: ಹಿಂಗ
0: ಸೌಜನ್ಯ ಅಂದ್ರೆ ನಿನಗೆ ತಿಳಿದಿಲ್ಲ ಬಿಡು, ಬಿಟ್ಟು ಬಿಡ ಅದನ್ನು. ಹೋಗಲಿ
1: ಬಿಟ್ಟೆ. ನಾಲ್ಕು ಗಂಟೆಗೆ ಸರಿಯಾಗಿ ಬರಬೇಕು ಅಂದಿದ್ದಿ.
0: ಹೌದು,
1: ನಾಲ್ಕು ಆಗ್ಯದೆ ಈಗ, ಝಟ್ಪಟ್ ಹೇಳ್ಬಿಡು.
0: ಹಂಗ ಅವಸರದಾಗ ಹೇಳೋದು ಅಲ್ಲಪ್ಪ, ಕೂಡಿರ್ಬೇಕು, ನಿಧಾನ ಕೇಳಬೇಕಾಗ್ತದೆ.
1: ನಿಧಾನ ಕೇಳಬೇಕ? ಹ್ಮ್, ಕೈ ಸುಟ್ಟುಕೊಂಡಿದ್ ಕಾಣ್ತದೆ ಎಲ್ಲಿಯೋ. ಅಲ್ಲೋ, ನಿನ್ ಕೈ ನೋಡ್ಕೋತೀಯಲ್ಲೋ.
0: ಸುಡು, ಸುಟ್ಟುಕೊಳ್ಳೋದು ಅಂತಂತಂದ್ರೆ
1: ಏನು? ಹವಹಾರ ಬೇಡ, ಬ್ಯಾಂಡೇಜ್ ಮಾಡೋದ್ರಾಗ ಎಕ್ಸ್ಪರ್ಟ್ ನಾನು. ಹೇಳು.
0: ಹೇಳ್ತೀನಿ, ಕೂತಿರು. ಈಗ ಬಂದೆ, ಈಗ
1: ಒಳಗೆ ಯಾಕೆ ಹೋಗ್ತೀಪ್ಪ? ತಿಳೀತ, ಚಹಾ ಕುಡಿದು ಬರಬೇಕಾಗ್ಯದ. ಕುಡಿ ಕುಡಿ, ಕುಡಿದು ಬಾ, ಹೋಗು.
0: ಚಹಾ ಕುಡಿಲಿಕ್ಕಂತ ಹ್ಯಾಂಗೆ ಅಂದ್ಕೊಂಡಿಪ್ಪ? ಚಹಾದ ವಾಸನೆ ಇಲ್ಲ, ಕಪ್ಪು ಬಸಿ ಸಪ್ಪಳ ಇಲ್ಲ. ಏನು
1: ಸಪ್ಪಳ ಮಾಡುವುದಿಲ್ಲ ಇಂಥ ಆಪರೇಷನ್ನಾಗ. ಆ ಕಿನ್ನಾಳ ಗುರಿಯ ಇದ್ದಾನಲ್ಲ, ಇದೇ ಚಿಟ್ಟ ಅವಂದು. ಮಾತು ಮಾತಾಡ್ತಾ ಏನೋ ನೆನಪಾದವ್ರಂಗೆ ಒಳಗೆ ಹೋದ್ನ. ಹಿಂಗೆ ಯಾಕೆ ಈ ಪ್ರಾಣಿ ಅಂತ ಒಮ್ಮೆ ಸಹಜ ಒಳಗೆ ಇಣಿಕೆ ನೋಡಿದ್ದೇನಪ್ಪ. ನನ್ನ ನೋಡಿದ ಕೂಡಲೇ ಮುಖ ಹುಚ್ಚುಚ್ಚು ಮಾಡಿ ಕೈಯಾಗಿನ ಕಪ್ಪು ಜಾರಿ ಹಂಗೆ ತೊಂದರೆ. ಚಹಾ ಯಾಕೆ ಇಷ್ಟು ತುಡುಗು ಅಂತ
0: ಇರ್ತಾರಪ್ಪ ಕೆಲವರು.
1: ನಿಂದು ಅದ ಫಾರ್ಮ್ಯುಲಾ ಏನೋ ಅಂತ. ನೀನು ಅಂಥವ ಅಲ್ಲ, ಆ ಮಾತು ಬೇರೆ. ಅಲ್ಲ, ಹೇಳದೆ ಮಾತು ಆತು. ಒಳಗೆ ಹೋಗೇನೋ ಬರ್ತೀನಿ ಅಂತಂದು ಹೋಗಿ ಬಾತಮ್ಮ. ಪತ್ರ ಬರೆದು ಬಾ ಅಂತ ಗುಂಡಪ್ಪ ಅನ್ಬೇಕಾದ್ರೆ ಮನಿ ಟ್ಯಾಕ್ಸ್ ಏನಾದರೆ ಹೆಚ್ಚಿಗೆ ಬಂದದು. ಯಾರು ಬರೋದು ನೋಡೇ ಇದಕ್ಕೆ ಬಂದಿರ್ತಾರ ಅಂತ ಹೇಳ್ತಿರ್ತೀನಿ ನಾನು. ಆದರೆ ಈ ಪ್ರಾಣಿದು ಕ್ಲೂನ ಸಿಗುವಲ್ತಲ್ಲ.
2: ಏನಪ್ಪ ಅಪ್ಪಣ್ಣ
1: ಬಂದ್ಯಾ ತಂಗ?
2: ಇವರೆಲ್ಲೇ ಕಾಣವಲ್ರಲ್ಲ.
1: ನನ್ನ ಕೂಡಿಸಿ ಒಳಗೆ ಸೇರ್ಯಾನ ನೋಡವ. ಎಷ್ಟೋ ತಾತು ಒಳಗೆ ಹೋಗಿ.
2: ಏನ್ರಿ ಕೇಳಿಸ್ತೇನು, ಏನ್ ಸವರಿಸ್ಲಿಕ್ಕೆ ಹತ್ತಿರ ಒಳಗ?
1: ಓ ಅಂದ್ರ ಆಣಿ.
2: ಇವ್ರ ಹತ್ರ ಏನ್ರಿ ಕೆಲಸ ಇತ್ತೆ ನಿಂದಪ್ಪಣ್ಣ?
1: ನಂದಿನ ಕೆಲಸದ. ನಾಲ್ಕು ಗಂಟೆಗೆ ಬಂದು ಹಾಜರಾಗು ಅಂತ ಚೀಟಿ ಕಳಿಸಿದ್ದ, ಅದಕ್ಕೆ ಬಂದೆ.
2: ನಿನಗೆ ಚೀಟಿ ಕಳ್ಸ್ಯಾರ? ತಮಗೊಂದು ಕೆಲಸ ಇಲ್ಲ, ಭಗಸ್ ಇಲ್ಲ, ಮಂದಿ ತಲಿ ತಿಂತಾರ. ಆತು ಕೇಳಿಸ್ತೇನ್ರಿ.
1: ಕೇಳಿಸ್ದೆ ಏನು? ನೀನ ಒಳಗೆ ಹೋಗಿ ಬಾ ತುಂಗ.
2: ಅಲ್ರಿ ಅಡಿಗೆ ಮನೆಗೆ ಯಾಕೆ ಸೇರಿರಿ? ಅಪ್ಪಣ್ಣನೊಬ್ಬನ್ನ ಇಲ್ಲಿ ಕೂಡಿಸಿ.
0: ನೀನು ನೀನ ಆಗಳಗೆ ಬಂದ್ರೆ ಬಿಟ್ಟೆನ.
2: ಒಳಗೆ ಏನು ಮಾಡ್ತಿದ್ರಿ?
0: ನಾನ ಏನದನ ನಾ ಏನು ಮಾಡ್ತೀನಿ? ಅಲ್ಲ ಈಗ ಈಗ ಹೋಗಿದ್ನ ಒಳಗೆ ಯಾಕಪ್ಪ ಅಪ್ಪಣ್ಣ?
2: ನಾವು ಅದ್ರ ಕೇಳಿಸ್ಲಿಲ್ಲ.
0: ನೀವು ಒದರ್ದಿದ್ರು ಒದರಿದಂಗೆ ಕೇಳಿಸ್ತದ.
1: ಈ ವಿಷಯದಾಗ ಪಾಸ್ ನಿನ್ ಗಂಡ ತುಂಗ. ಮನಸ್ಸಿನಾಗಿದ್ದು ಇದ್ದಕ್ಕಿದ್ದಂಗೆ ಹೇಳ್ಬಿಡ್ತಾ.
2: ಹ್ಞೂ, ಹೇಳ್ತಾರೆ ಹೇಳ್ತಾರೆ. ತೆಗಿರಿ ಬಾಯ ಅನ್ರಿ ನೋಡೋಣ.
1: ಸಣ್ಣ ಹುಡುಗರಿಗೆ ಜಬರಿಸ್ದಂಗೆ ಮಾಡಬೇಡವ ನೀನು.
2: ಸ್ವಲ್ಪ ಮರಿ ಆದ್ರೆ ಸಾಕು, ಮುಕ್ಕಿದ್ರೆ ಚಟ್ನಿ ಪುಡಿ ಸಿಕ್ಕರು ಸೈನ. ತೆಗಿರಿ ಆನ್ರಿ ನೋಡೋಣ.
0: ಬಾಯಾಗಿ ಏನಿರ್ತದ ಮಹಾರಾಳ? ನೀನಾರ ಹೇಳು, ನಿಮ್ಮ ಮಕ್ಕ ಹೇಳು, ನೋಡ್ಕೋತ ನಿಂತೀಯಲ್ಲೋ. ಇಕ ಬಾಯಿ ತೆಗಿತೇನೆ. ಆತ
1: ಏನ್ರ ಕಾಣಿತೇನು?
0: ಮೂರ್ನಾಲ್ಕು ಹಲ್ಲು.
1: ಪಿಂಚಣಿ ಆದ ಮೇಲೆ ಸ್ವಲ್ಪ ಹಿಂಗ ಬಾಯಿಗೆ ಹರಿ ಬಂದ್ಬಿಡ್ತದ. ನಾಲ್ಕು ಮಂದಿ ಜೋಡಿ ಕೂಡುದು ಮಾಡುದು ಮಾಡ್ತಿದ್ರೆ ಸ್ವಲ್ಪ ಕಂಟ್ರೋಲ್ನಾಗ ಇರ್ತದ ಗಿರಣಿ.

0: ಒಳೆ ಹೇಳ್ದಿ ನೀನು, ಗುಡಿಗೆರೆ ಹೋಗಿ ಬರ್ರಿ ಕಡಿಕೆ ಅಂತೀನಿ. ಹ್ಮ್ ಮನ್ಯಾಗರ ರಾಮ ಕೃಷ್ಣ ಅಂತ.
1: ರಾಮ ಅಲ್ಲ, ಗುಡಿಗೆ ಹೋಗಿದ್ದೆಲ್ಲ
0: ನನ್ನ ಮಾತಿಗೆ ಹೆಂಗ್ ಮಂಗಳ ಹಾಡಿದ್ರು ನೋಡ್ದೆ ಅಪ್ಪಣ್ಣ.
1: ರಾಮ ಕೃಷ್ಣ ಅಂತಿರ್ತೇನ ನಾನು, ಮನಸ್ಸಿನಾಗ ಅನ್ಕೋತಿರ್ತೇನೆ.
0: ಸ್ವಲ್ಪ ಜೋರ್ಲೆ ಬಾಯಿಲೆ ಅಂದ್ರ ಏನಾರ ಆಗ್ತದೇನು?
1: ಪರೀಕ್ಷಾ ಮಾಡಿ ನೋಡಿಲ್ಲ, ಇನ್ ಮೇಲೆ ಆದು ಹಂಗ ಅಂತೇನ. ಇವೆಲ್ಲ ತಗೊಂಡು ಏನು ಮಾಡ್ತಿದ್ದಿ ನೀನು? ಅಲ್ಲ, ಗುಡಿಗೆ ಹೋಗಿ ಬಂದೇನು?
0: ನನ್ನ ಗುಡಿದ ಯಾಕೆ ಹತ್ತೇನೆ ನಿಮಗೆ? ಹೋಗಿಲ್ಲ, ಹೋಗ್ತೇನೆ.
1: ಅಲ್ಲ, ಆರಾಮ ಒಂದು ತಾಸು ಅಲ್ಲೇ ಕೂತ್ ಬರ, ಮನಿ ಇದ್ದದ ನೋಡು.
0: ನಾ ಹೋಗೋದ ನೋಡ್ತೀರಿ ಹೌದಲ್ಲ ಹದಿ? ಖರೆ ಹೇಳ್ರಿ.
1: ಏನ
0: ಶೇಂಗಾ ಪುಟಾಣಿ?
1: ಅಲ್ಲ, ಯಾವಾಗ ಒಂದೆರಡು ಕಾಳ ಬಾಯಾಗ ಹಾಕೊಂಡದ್ದು ನೋಡಿದಿ? ಅದನ್ನ ಒಂದ ಸವನ ಕಟೀತಿಯಲ್ಲ ಮಹಾರಾಳ, ಕಪಾಟು ಟ್ರಂಕು ಎಲ್ಲದಕ್ಕೂ ಕೀಲಿ ಹಾಕಿಬಿಟ್ಟಿದಿ. ಕೀಲಿ ಮುರ್ತಿಂತೇನ ನಾನು ಹೇಳು.
0: ಏನ್ ಮಾಡ್ತಿರೋ ಅದಿರ್ಲಿ, ಇವತ್ತೇನಾಗಿದ್ ನಿಮ್ಗ?
1: ನನಗೇನಾಗ್ಬೇಕು?
0: ಏನೂ ಆಗಿಲ್ಲ.
1: ಅಲ್ಲ, ಗಂಡ್ಗೆ ಏನಾರ ಆಗ್ಲಿ ಅಂತೀನ.
0: ಅಪ್ಪಣ್ಣನ ಯಾಕೆ ಕರೆಸ್ಕೊಂಡು ಕೂತೀರಿ?
1: ಎಲ್ಲ ಇವನ ಸಹಜ ಸಹಜ ಕೂತಿರ್ಬೇಕ? ಸಹಜ ಹೌದಲ್ಲಪ್ಪ ಅಪ್ಪಣ್ಣ.
0: 4 ಗಂಟೆಕ ಬಾ ಅಂತ ಚೀಟಿ ಕಳ್ಸಿರಂತಲ್ಲ.
1: ವಾ ಅಪ್ಪಣ್ಣ, ನಮ್ಮಪ್ಪ ಇಷ್ಟ್ರಾಗ ಕಿವಿ ಓದ್ಬಿಟ್ಟೆ ಅಪ್ಪ, ಕಟ್ಟಿತಾಳೆ ನನ್ನ.
0: ಅಲ್ರಿ, ಎದುರಿಗೆ ಮನಿ ಅದ, ಚಿಟ್ಟಿ ಬರೀತೀರಿ ಅಂದ್ರ ಸಹಜ ಬಂದಾನ ಅಪ್ಪಣ್ಣ ಅಂತ ಇದ ಬಾಯಿಲೆ ಹೇಳಿದ್ರಲ್ರಿ, ಈಗಾರ ಖರೆ ಹೇಳ್ರಿ.
1: ಮಹಾರಾಳ, ಬರ್ದೀನಿ ಆತ. ಬರೀಬೇಕು ಅಂತ ಹೇಳಿ ಏನು ಬರ್ದಿಲ್ಲ, ಸುಮ್ನ ಸಹಜ ಕೂತಿದ್ನ ರೇಖಾಮಿ, ಕೈಗೆ ಕೈಯಾಗ ಕಾಗದ ಸಿಕ್ತೆ, ಏನೋ ಬರ್ದೆ. ಅದೇ ಹೊತ್ತಿಗೆ ಅಪ್ಪಣ್ಣದ ಮೊಮ್ಮಗ ಕಂಡ, ನಿಮ್ಮ ಅಜ್ಜ ಕೊಡೋ ಈ ಕಾಗದ ಅಂಥೇಳಿ ಕೊಟ್ಟೆ. ಹ್ಞೂನ
2: ರೇಖಾಮಿ ಕೂತಿದ್ದಿ ಬರ್ದೆ.
1: ಹೌದಪ್ಪ,
2: ಕೈಗೆ ಕಾಗದ ಸಿಕ್ತೀವ ಅಂತ ಬರ್ದೆ.
1: ಹ್ಞೂ ಹ್ಞೂ ಅಂತ ಹೇಳಿದ್ನಲ್ವಾ.
2: ಇಲ್ಲಿ ತನಕ ಬರೋಬ್ಬರಿ ಆತು, ಬರೆದದ್ದು ಕಳಿಸ್ಬಿಟ್ಟೆಲ್ಲ ಕಾಗದ. ಇದ ಸ್ವಲ್ಪ ಅನುಮಾನ ಅನ್ನಿಸ್ತದ
0: ಅಪ್ಪಣ್ಣ. ಏನೋ ಆಗಿದ್ ಬಿಡಿ ಇವ್ರಿಗೆ,
2: ಅಮಾಸೆ ಬೇರೆ ಇವತ್ತ.
1: ನನಗೇನಾಗ್ತದ್ರು ಅಮಾವಾಸಿ ಹುಣ್ಣಿಮೆ ಅಂತ
0: ಹೆಂಗೆ ಏಕ್ದಮ್ ಆವೇಶ ಬಂದ ಹಂಗೆ ಮಾತಾಡ್ತಾರೆ ನೋಡಪ್ಪಣ್ಣ.
2: ಅನುಮಾನ ಅಂತ ಹೇಳಿದ್ನಲ್ಲವ ನಾನು.
1: ಮಾರಾಯ ಮಾರಾಯ, ಆಕೆ ತಲೆಯಾಗಿ ಏನೇನಾರ ತುಂಬಬೇಡೋ ತಂದೆ. ನಿನಗೆ ಬಾ ಅಂತ ಯಾಕರ ಹೇಳಿದ್ನೋಪ್ಪ ಮಹಾರಾಯ. ಅಲ್ಲ, ನನಗೇನಾಗ್ತದೆ? ಏ ಏನೂ ಆಗಿಲ್ಲ ಮಾರಾಳ, ಚೀಟಿ ಅದಲ್ಲ ಬರೆದು ಏನೋ ಒಂದಿಷ್ಟು ಮೋಜು ನೋಡ್ಬೇಕು ಅಂತ ಅನಿಸ್ತೆ. ಆದಷ್ಟು ಖರೆ ಅದ ಖರೇನ?
2: ಏನೋ ಮಾಡ್ಲಿಕ್ಕೆ ಹೋಗ್ಯಾನ.
1: ಅಲ್ಲ ಮಾಡಿ ಗೊತ್ತಿಲ್ಲ, ಮುದ್ದ ಮಾಡಿಲ್ಲ.
2: ಅದಕ್ಕೆ ರಿಕಾಮಿ ಕೂಡಬಾರ್ದು ಅಂತ ಹಿರಿಯರು ಹೇಳ್ತಿರ್ತಾರೆ. ಮುದ್ದಾಮ್ ಅಲ್ಲ ಅಂತಂದ್ರೆ
1: ಅಲ್ಲ ಅಲ್ಲಪ್ಪ ಅದು.
2: ಅಂಥದ್ದೇನು ಇಲ್ಲ ಬಿಡು ತುಂಗಕ್ಕ, ನೀ ಗುಡಿಗೆ ಹೋಗುವ, ಹೋಗ್ಬಿಡು.
0: ಹೋಗ್ ಬರ್ಲೇನ್ರಿ ಮಹಾರಾಯರ?
1: ಜೇಲಿಗೆ ಹೊಂಟವ್ರಂಗೆ ಕೇಳ್ತೀಯಲ್ಲ, ನನಗೇನಾಗಿಲ್ಲ. ಹೋಗು ಹೋಗು ಹೋಗು ಹೋಗು.
2: ಏನಾಗಿರ್ಲಿ, ನಿನ್ನ ಯಜಮಾನನ ಹೆಸರಲ್ಲಿ ಒಂದು ಕಾಯಿ ಹೊಡಿಸ್ಬಿಡು.
0: ಹೌದು ಹೌದು, ಹೊಡಿಸ್ಬಿಡ್ತೇನೆ.
2: ಜೋಡು ಕಾಯಿನ ಹೊಡಿಸ್ಬಿಡು ಅಂತೀನಿ.
1: ಮಹಾರಾಯ, 6 ರೂಪಾಯಿ ಒಂದು ಕಾಯಿ, ಕಾಯಿ ಯಾಕೆ ಹೊಡಿಸು?
2: ನಿನಗೆ ತಿಳಿಯೋದಿಲ್ಲ ಅದು.
0: ರೊಕ್ಕ ಹೆಚ್ಚು, ನೀವು ಆರಾಮ ಹೆಚ್ಚರಿ.
1: ಕಾಯಿ ಹೊಡಿಸಿದ್ರೆ ಆರಾಮಿರ್ತಾರೆ? ಹಬ್ಬಿಲ್ಲ ಹುಣ್ಣಿಮೆ ಇಲ್ಲ, ಕಾಯಿ ಹೊಡಿಸ್ತಾರ ಯಾರ?
2: ದೇವರಿಗೆ ಕಾಯಿ ಹೊಡಿಸ್ಲಿಕ್ಕೆ ಹಬ್ಬ ಬೇಕೇನ?
0: ಹೊಡಿಸ್ತೀನಿ ಹೇಳ, ಅವ್ರ ಮಾತೇನು? ನಾ ಬರೋ ತನಕ ಅಪ್ಪಣ್ಣ ಇವ್ರ ಹತ್ಲೆ ಕೂತೀರಿ.
1: ಹಾ, ಯಾಕೆ ಕೂಡ್ಬೇಕು ಹೇಳ್ರಿ? ಹಂಗ ಕೂಡ್ಲಿ, ಕೂಡ್ತಾನ ಹೋಗ್ ಹೋಗ.
2: ತುಂಗ ಹೋದ್ಲು ಗುಂಡುರಾಯ.
1: ಆಕಿ ಹೋಗುದ್ ನೋಡ್ಲಿಕ್ಕೆ ಹತ್ತಿಲ್ಲಪ್ಪ, ಆಡಾಡ್ತಾ 12 ರೂಪಾಯಿ ಖರ್ಚು ಮಾಡಿಸ್ಲಿಕ್ಕೆ ಹಚ್ಚಿದ್ಯಾಲೋ ಅಪ್ಪ, ಅಡ್ಡಿ ಇಲ್ಲ ಬಿಡು.
2: ಹಣಮಪ್ಪನ ಗುಡಿಯಾಗ ಎರಡೂ ಹೋಳು ಕೊಡ್ತಾರಂತೇಳು, ನಿನಗೇನು ನುಕ್ಸಾನ್ ಆಗಬೇಕಾಗಿದೆ? ಹಂಗೆ ದೇವರು ತಿಂತಿದ್ರೆ ಮತ್ತೆ ಒಳಗೊಂಟೆಲ್ಲ.
1: ಬಂದು ಹೇಳ್ತೇನೆ, ತಡಿಯೋ ತಡಿಯೋ.
2: ತುಂಗ
1: ಬಂದ್ಲನಾಕೆ? ಬಂದ್ಲ
2: ಯಾರಪ್ಪ?
1: ಎಲ್ಲಿದ್ದಳು, ಎಲ್ಲಿದ್ದಾಳ?
2: ತುಂಗ ಅಂತ ನಾಮೋಚ್ಚಾರಣ ಮಾಡಿದ್ರೆ ಸಾಕು, ಹೌಹಾರಿ ಬೀಳ್ತಾನ ಪ್ರಾಣಿ.
1: ಬಂದಿಲ್ಲ ಹಂಗಾರ.

0: ಆಕಿ ಬಂದ್ರ ಹಂಗ ಇದು ಏನಿಲ್ಲ ಬಿಡು, ಸುಮ್ಮನೆ ಯಾಕೆ ಅಂತ ಈಗ ಬಂದ್ಬಿಡ್ತೇನೆ, ಈಗ ಬಂದ್ಬಿಡ್ತೇನೆ ತಡಿ.
1: ಏನೋ ತಂದೆಯಲ್ಲ
0: ಡೈರಿ, ನಿಮ್ಮ ಲೀಲಾದ ಇದ್ರಾಗ ಓದ್ತೀನಿ, ಒಂದೊಂದ ಕೇಳನಪ್ಪ.
1: ನನಗೆ ಯಾಕೆ ಕೇಳಿಸ್ತಿ?
0: ಹೆಂಗದ ನೋಡಿರಂತ, ನೀವು ಕೇಳಿದ್ರೆ ಇನ್ ಯಾರು ಕೇಳಬೇಕು? ತಾರೀಖು ಪ್ರಕಾರ ಓದ್ತೀನಿ. 1/2/97 6 TT.
1: ಅವತ್ತು ನಾನು ಹುಟ್ಟಿದ್ದೀನ, ನನಗೆ ಗೊತ್ತಿಲ್ಲ. ಅಲ್ಲೋ ಎಲ್ಲ ಬಿಟ್ಟು ಅದನ್ನು ನೀನು ಡೈರಿಯಾಗಿ ಯಾಕೆ ಬರ್ಕೊಂಡು?
0: ಪ್ರಾರಬ್ಧ ಇರಲಿ ಅದು. 1/2/97 6 TT. 1/2/97 1 CM. 1/2/97 2 TT. 3/2/97 8 TT. 10/2/97 6 CP.
1: ಏನಿದು ಅಲ್ಜಿಬ್ರಾನೋ ಜಾಮೆಟ್ರಿನೋ?
0: ಫೆಬ್ರವರಿ ತಿಂಗಳದಾಗ ನೀನು ನಮ್ಮಲ್ಲಿಂದ ಒಯ್ದ ಕಿರುಕುಳ ಸಾಮಾನಿನ ಡೇಟ್ ವೈಸ್ ಯಾದಿ.
1: TT CM CP ಅಂದ್ರೆ ಯಾವ ಸಾಮಾನಪ್ಪ
0: ಅಪ್ಪಣ? TT ಅಂದ್ರೆ ಟೇಬಲ್ ಸ್ಪೂನಿನ ಟೀ ಪೌಡರ್, CM ಅಂದ್ರೆ ಕಪ್ ಮಿಲ್ಕ್, CP ಅಂದ್ರೆ ಕಾಫಿ ಪೌಡರ್. ಇದನ್ನ ಓದಿ ತೋರಿಸ್ಲಿಕ್ಕೆ ಚೀಟಿ ಕಳಿಸಿದ್ ನಿನಗ.
1: ಓಹೋ, ಅದಕ್ಕೆ ನಿನಗೆ ಒಳಮುಚ್ಚುಗ ಅಂತ ಅಂದಿದ್ದು. ಇದನ್ನ ಯಾಕೆ ಡೈರಿಯಾಗಿ ಬರ್ದಿ
0: ನೀ ನೋಡ್ಲಿಕ್ಕೆ?
1: ನೋಡಿದೆ ನೋಡಿದೆ.
0: ಏನು ಮಾಡ್ತಿದ್ದೆ ಮತ್ತೆ? ಕಡ ವಾಪಸ್ ಮಾಡು, ಫೆಬ್ರವರಿ ತಿಂಗಳ ಖಾತೆ ಕ್ಲೋಸ್ ಆಗ್ತದೆ.
1: ಹಿಂಗದ ಏನಿದು ಗುಂಡೂರಾಯನ ಗದ್ದಲ?
0: ಗದ್ದಲದ ಮನುಷ್ಯ ಅಲ್ಲಪ್ಪ ನಾನು. ಅಲ್ಲ
1: ಡೈರಿಯಾಗಿ ಬರ್ದಿಯಲ್ಲ ತೋರ್ಸಿ ಅಂತ ಹಂಗಾಗ ತೋರ್ಸಿಲ್ಲಿ ಕಾಣ್ತದ.
0: ಆಕಿಗೆ ಆಕಿಗೆ ಆಕಿಗೆ ಆಕಿಗೆ ಯಾಕೆ
1: ತೋರಿಸ್ಬೇಕು ಅಂತಿದ್ದೆ.
0: ಬರೋಬ್ಬರಿ
1: ಹೇಳ್ತೀನಿ. ಯಾವುದೋ ತಾರೀಖಿಗೆ ಏನೋ ಒಯ್ದದ್ದು ಅಂತ ಬರ್ದಿಯಲ್ಲ.
0: ಹಾಂ, 1/2/97 8 ಚಮಚ ಚಹಾ ಪುಡಿ, 1 ಕಪ್.
1: ಅದನ್ನ ಮರುದಿವ ಸ್ವತಃ ನಾನು ವಾಪಸ್ ಮಾಡ್ಲಿಕ್ಕೆ ತಂದಿದ್ದೆ.
0: ಏನು ಅಡ್ಡ ಬಂತು
1: ತುಂಗ? ಮತ್ತಾರು ಏನೋ ಚಮಚ ಸಾಕ್ರಿ ಚಹಾ ಪುಡಿ ತಿರು ಕೊಡ್ಲಿಕ್ಕೆ ಬಂದಿಯಲ್ಲ ಅಂತ ಸ್ವಲ್ಪ ಸಿಟ್ಲೇನ ಅಂದ್ಲೇನಪ್ಪ.
0: ನಾ ಎಲ್ಲಿ ಹೋಗಿದ್ದಾಗ?
1: ನೀನು ಹಾಡ ಹಗಲು 11 ಗಂಟೆಗೆ ಗೊರಕಿ ಹೊಡಿತಿದ್ದಿ.
0: ಎಚ್ಚರಿರಬೇಕಾಗಿತ್ತು.
1: ಏನು ಮಾಡ್ತಿದ್ದಿ?
0: ಒಯ್ದದ್ದು ತಿರುಗಿ ತಂದು ಕೊಡ್ಲಿಕ್ಕೆ ಬಂದಿದ್ದರ ನೋಡ್ತಿದ್ದೆ.
1: ಬಂದೀತು ಬಂದೀತು ಪ್ರಸಂಗ. ಇನ್ನೊಮ್ಮೆ ನಾನು ಹೆಣ್ತೀನಿ ಕಳಿಸಿದ್ನೇನಪ್ಪ ಚಹಾ ಪುಡಿ ಹಾಲು ವಾಪಸ್ ಮಾಡಲಿಕ್ಕೆ. ಆಗ ತುಂಗ ಸಿಟ್ಲೆ ಕಡ್ಡಿ ಮುರಿದಂಗೆ ಜುಲುಮಿ ಮಾಡಿ ಇಟ್ಟು ಹೋದ್ರೆ ಹೋಗ್ರಿ, ಆದರೆ ಏನಾರ ಕೇಳಲಿಕ್ಕೆ ಬಂದ್ರೆ ಸಾಫ್ ಸಾಫ್ ಇಲ್ಲ ಅಂತ ಹೇಳ್ತೇನೆ ಆಗ ಅಂತ ಹೇಳಿಬಿಟ್ಲು. ಏನು ಮಾಡಬೇಕು, ಜುಲುಮಿ ಮಾಡಿಟ್ರೆ ಒಂದು ಸಂಕಟ.
0: ಸಂಕಟ ಯಾಕೆ ಕಡ ತಿರುಗಿ ಕೊಡಲಿಕ್ಕೆ?
1: ಮತ್ತೆ ಇನ್ನೊಮ್ಮೆ ಕೇಳಲಿಕ್ಕೆ ಬಂದ್ರೆ ಕೊಡಬೇಕಲ್ಲ, ಮನೆ ಅಂದಮೇಲೆ ಅನುವು ಆಪತ್ತು ಬರುವ ತುಂಗ ಅಂತ ಬರಬೇಕಾಗ್ತದೆ ಕೇಳಲಿಕ್ಕೆ.
0: ಕೈಗಡ ಕೇಳಲಿಕ್ಕೆ ಹೋಗಬಾರ್ದು.
1: ಚಟನೋ ಇದು? ಒಂದು ಚಟ.
0: ಕೈಗಡ ಚಟನ?
1: ಕೈಗಡದ ಚಹಾ ಪುಡಿಯಿಂದ ಮಾಡಿದ ಚಹಾದ ಟೇಸ್ಟ್ ಬೇರೆ ಇರ್ತದೆ.
0: ಕೈಗಡದ ಮಹಾತ್ಮೆ ಕೇಳಿರ್ಲಿಲ್ಲ ಬಿಡಪ್ಪ.
1: ಬಹಳ ಬಹಳ ಅದೇನಪ್ಪ ನೀನು ಕೇಳಿಸು. ಕೈಗಡ ತರೋದ್ರಾಗ ನನಗೆ ಸ್ವಲ್ಪ ಸಂಕೋಚ ಆಗ್ತದೆ ಏನಪ್ಪ. ಆಗೋದಿಲ್ಲ ಅಂತಲ್ಲ, ಆದರೆ ಇದರಿಂದ ನಾನು ಮಿನಿಟ್ಗೊಮ್ಮೆ ಚಹಾ ಕುಡಿಯೋದು ಕಂಟ್ರೋಲ್ ಆಗ್ತದೆ ನೋಡಿ. ಮನೆಯಾಗ ಸಕ್ಕರೆ ಚಹಾ ಪುಡಿ ಹಾಲು ಇದ್ದುಬಿಟ್ರೆ ಅರ್ಧ ತಾಸಿಗೊಮ್ಮೆ ಕುಡಿಯೋಂಗೆ ಅನ್ನಿಸ್ತದೆ. ಅದಕ್ಕೆ ಈ ಕೈಗಡ ಫಾರ್ಮುಲಾ ಹಿಡ್ಕೊಂಡಿನ.
0: ಈಗ ನೆನಪಿಟ್ಕೊಂಡು ಬರೆದು ಈ ಲೆಕ್ಕ
1: ಯೋಗ್ಯ ಸರಿ. ಬರೆದದ್ದು ಏನು ಮಾಡಬೇಕು ಅಂಬುದು ತುಂಗ ನೀನು ಪಾಲಿಸಿ ಡಿಸಿಷನ್ ತಗೋಬೇಕು. ನಾನು ತನಕ ಬರಬಾರ್ದು.
0: ಕಡ ಇಸ್ಕೋಬೇಕು ಕೊಡಬೇಕು ಎಲ್ಲ ಖರೆ, 2 ಇರಲಿ 10 ಚಮಚನ ಇರಲಿ.
1: ಕಡ ಅಂತ ಕೊಟ್ಟೇ ಇಲ್ಲ ಅಂಬು ಆಕಿಗೆ ಏನು ಹೇಳಬೇಕು ಪಾಪ. ನೀನು ಬರೆದು ಓದಿದ್ದಿ ನನ್ನ ಮುಂದೆ ಗೌಪ್ಯ ಉಳಿತದೆ. ಓಣ್ಯಾಗ ಮತ್ತೆ ಯಾರು ನೀನು ಬರೆದು ನೋಡಿದ್ರೆ
0: ಕಳ್ಳ ಖಾತೆನ ಅಂಜಲಿಕ್ಕೆ ಏನಾಗ್ತದೆ ನೋಡಿದ್ರೆ?
1: ನಗತಿದ್ರು ಮುಸಿ ಮುಸಿ ಮುಸಿ ಮುಸಿ ನಗಿಸಿಕೊಂಡಿಲ್ಲ ನೀನು. ಇದೇ ಪ್ರಾಣಿ ರೀ ಡೈರಿಯಾಗಿ ಬರ್ದಾವ ಅಂತ ಬಟ್ ಮಾಡಿ ಮಾಡಿ
0: ಬೇಡದ ಕೊಟ್ಟು ಬರೆದಿಟ್ರೆ
1: ಈ ಓಣ್ಯಾಗ ಬಾಜಾಪ್ತ ನಗತಾರ ಅಂತ ಹೇಳಿದ್ನಲ್ಲ ನಿನಗೆ.
0: ನಾನು ಕೈಗಡ ಒಯ್ದಿದ್ರೆ
1: ಓಡ್ಬೇಡ ತಡಿ. ಒಂದು ಸೂಕ್ಷ್ಮ ಪ್ರಮೇಯ ನಿನ್ನ ಕಿವ್ಯಾಗ ಹಾಕ್ತೀನಿ ಕೇಳು. ಬಲಗೈಲಿ ಕೊಟ್ಟರೆ ಎಡಗೈಗೆ ತಿಳಿ ಕೊಡಬಾರ್ದು. ಕೊಡು ಶಕ್ತಿ ಕೊಟ್ಟಾನ ದೇವರು, ಕೊಟ್ಟು ಪಾರಾಗು.
0: ಪಾರಾಗಲ್ಯಾ?
1: ಹ್ಞೂ ಹ್ಞೂ. 1 ಚಮಚ

0: ಸಕ್ರಿನ ಕೊಡು, ದೇವ್ರನ್ನ ನೆನೆಸಿ. ನೀನು ಕೊಟ್ಟ ವಸ್ತು ಅವರೊಳಗೆ ನಿಂತು ಕೇಳ್ತಿದ್ದಿ, ನನ್ನೊಳಗೆ ನಿಂತು ಕೊಡಿಸ್ತಿದ್ದಿ. ಕೊಡವನು ನೀನು, ತಗೊಳ್ಳವನು ನೀನು. ಪ್ರೀತಿಯಾಗು ಸ್ವಾಮಿ, ಇಷ್ಟು ಅನುಸಂಧಾನದಿಂದ ಕೊಡು, ಏನಾಗ್ತದೆ ನೋಡು.
1: ಏನಾಗ್ತದೆ?
0: ಗೆದ್ದು ಗೆದ್ದು ಹೋಗ್ತಿದೆ. ಒಂದು ಚಮಚ ಸಕ್ರಿ ಕೊಟ್ಟು ಒಂದು ಕೊಡದಷ್ಟು ಪುಣ್ಯ ಗಳಿಸ್ಕೊತಿ.
1: ಕೊಡು ಅವ್ರದ್ದು ಆತೇನಪ್ಪ, ಇಸ್ಕೊಳ್ಳೋವರೆಗೂ ಏನಾರು ಆಗ್ತಿರ್ಬ.
0: ಅವ್ರ ಹಣೆ ಬರ, ಅವ್ರ ಸೂತ್ಲೆ. ಕೆಲವ್ರು ಇಸ್ಕೊಳ್ಳಿಕ್ಕೆ ಹುಟ್ಟಿರ್ತಾರೇನಪ್ಪ.
1: ನೀನ್ ಲೈನ್ ಯಾವುದು?
0: ನಾನು ತಗೊಂಡು ಏನು ಮಾಡ್ತೀಯೋ, ತಗೊಂಡು ತಗೊಂಡು ನಾ ಸಿಗಿಬೀಳ್ತೀನೇನಪ್ಪ. ನನ್ನ ಕೂಡ ನೀನು ಸಿಗಿಬೀಳ್ಬೇಡ ಪ್ರಾಣಿ ಅಂತ ಈ ಪರಿ ಹೇಳತ್ತೀನಿ. ತಲೆಗೆ ಹೋಗುವಲ್ದು ಹೌದಲ್ಲ?
1: ಅಲ್ಲ, ಕೈಗಡ ಕ್ಲಿಯರ್ ಆದರೆ ತಲೆಗೆ ಹೋಗ್ತದೆ.
0: ಸುತ್ತಿ ಸುತ್ತಿ ಅದಕ್ಕೆ ಬಾ.
1: ತಿಂಗಳ 40-50 ಚಮಚ ಸಕ್ರಿ ಅಂತಂದ್ರೆ
0: ಯಂಕ ನೋಡ. ಮನ್ಯಾಗೆ ಬೇಷ್ ಪೆನ್ಷನ್ ಹೊಡಿತಿದ್ದಿ, ಸಂಭ್ರಮಕ್ಕೆ ಗಂಡ ಹೆಂಡತಿಗೆ ಸಕ್ರಿ ರೋಗ ಬೇರೆ. ಸಕ್ರಿ ತಂದು ಪಡ್ಕೋತಿಯಲ್ಲ ಮನ್ಯಾಗೆ, ಯಾರಿಗೆ ಅದು? ಇನ್ಮೇಲೆ ನಾನು ಲೆಕ್ಕ ಇಡ್ತೀನಿ.
1: ಒಂದು ಕಡ್ಡಿ ಒಯ್ದಿಲ್ಲ ನಿನ್ನ ಕಡೆಯಿಂದ.
0: ಒಯ್ದಿದೆ, ತಪ್ಪದ ಈಗೂ ಒಯ್ತಿದೆ.
1: ಒಂದರ ಒಯ್ದದ್ದು ಹೇಳು. ಈಗ ಬರೆದ ಲೆಕ್ಕ ನಿನ್ನ ಮುಂದೆ ಹರಿತೇನೆ.
0: ತುಳಸಿ ಒಯ್ಯೋದಿಲ್ಲ ಅಂತ ನಗು.
1: ತುಳಸಿಯ
0: ರೊಕ್ಕ ಬಿಸಾಡಿದ್ರೆ ನೀನು ಸಕ್ರಿ ಚಹಾ ಪುಡಿ ಸಿಕ್ಕಿತು. ತುಳಸಿ ಸಿಗ್ತದೆ
1: ಅಲ್ಲೂ. ತುಳಸಿ ಸಕ್ರಿ ಒಂದೇನ?
0: ನಾನು ಅದನ್ನು ಹೇಳ್ತೇನೆ. ದುರ್ಲಭ ವಸ್ತು ಲಭ್ಯ ಮಾಡೀನಿ. ತುಳಸಿ ಬೆಳೆಸ್ತೀನಿ, ನೀರು ಹಾಕ್ತೀನಿ, ಹೊಸ ಹೊಸ ಸಸಿ ತಂದು ಹಚ್ತೀನಿ. ಒಂದೇ ಒಂದು ದಳ ನಾ ತೆಗೆಯೋದಿಲ್ಲ, ಎಲ್ಲ ನಿನ್ನ ಸಲುವಾಗಿ. ಲೆಕ್ಕ ಹೇಳಿದರೆ ಇದನ್ನು ಬೇಡ, 4 ಮಂದಿನ ಕೂಡಿಸು, ಏನು ಹೇಳ್ತಾರೆ ನೋಡು.
2: ಅಂಥದ್ದೇನು ಬಂದ್ರಿಪ್ಪ, 4 ಮಂದಿನ ಕೂಡಿಸುವಂಥ ಪ್ರಸಂಗ ಯಾಕೆ ತಂದ್ಕೊಂಡ್ರಿ?
1: ನೀವು ಈಗ ಬಂದ್ರಿ ಎನ್ಕಣ್ಣ?
2: ಟೈಮ್ ಅಂದ್ರೆ ಟೈಮ್ ನೋಡ್ರಿಪ್ಪ, ನಂದು ಅಲ್ಲಿ ಗುಂಡ್ರೆ 4 ಮಂದಿನ ಕೂಡಿಸೋಣ ಅಂತ ಮಾತಾಡ್ತಿದ್ರಲ್ಲ.
1: ಅದೆಲ್ಲ ಇರಲಿ ಬಿಡ್ರಪ್ಪ, ನೀವು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಬರ್ಬೇಕು. ಇಲ್ಲೋ
2: ಹೆಚ್ಚು ಕಡಿಮೆ ಬರ್ರಿ ಅಂತ ನಿಮ್ಮ ಚೀಟಿಯಾಗ.
0: ನಿಮಗೂ ಗುಂಡೂರಾಯರ ಸಮನ್ಸ್ ಬಂದದ ಹಂಗಾರೆ.
2: ನಿಮಗೂ ಬಂದದ?
0: ಅದ್ರ ಹಿಯರಿಂಗ್ ನಡೆದದ ಈಗ.
1: ರಬ್ಬರ್ನ ಹಂಗೆ ಹಿಗ್ಗಿಸ್ಬೇಡೋ ವೆಂಕಟರಾಯ.
2: ಏನ್ರಪ್ಪ?
1: ಅಲ್ಲ, ಸ್ವಲ್ಪ ತಡೆದು ಬರ್ಲಿಕ್ಕೆ ಆಗ್ತಿದ್ರೆ ಹಂಗೆ ಮಾಡ್ರಲ್ಲ.
2: ಗೌಪ್ಯದ ಏನೋ ನಿಮ್ಮಿಬ್ಬರದು.
1: ಹಂಗೆ ಅಂತ ಇದು ಆ ಪರಿ ಗೌಪ್ಯ ಅಂತ ಏನು ಇಲ್ರಿ. ಆದರೂ ಹೌದಲ್ರಿ,
2: 3-4 ದಿವಸ ಪುರ್ಸತ್ ಆಗೋದಿಲ್ಲ ನನಗೆ.
1: ಹಂಗಿದ್ರೆ ಬೇಡ, ಕೂಡ್ರಿ ಕೂಡ್ರಿ.
2: ಕೂಡ್ಲೇ
0: ಕೂಡ್ರಿ ವೆಂಕಟರಾಯರ, ಕೂಡ್ರಿಪ್ಪ.
1: ಕೂಡಿಸ್ತೇನೋ ನಾನು, ನಿನ್ನ ಮನೆಗೆ ಬಂದಂಗೆ ಹೇಳ್ತೀಯಲ್ಲ.
2: ನಿಮ್ಮ ಅಳಿಯಾರಿಪ್ಪ ಅಪ್ಪಣ್ಣ.
1: ಖಾಸ ಅಳಿಯ ಅಲ್ಲಾಡ್ರಿ.
2: ಹ್ಯಾಂಗೆ ಇರಲಿ, ಪತ್ರ ಬರೆಯೋದು ಏನದು? ನಿಮ್ಮ ಮನೆಗೆ ವಾಡಿಗೆ ನಮ್ಮ ಮನೆಗೆ ವಾಡಿ ಹತ್ತದ, ಸಂಜೆನಾಗ ಕೂಡಿ ಅಡ್ಡಾಡ್ಲಿಕ್ಕೆ ಹೋಗ್ತೀವಿ.
0: ಪತ್ರದ ಅಧ್ಯಾಯ ಕೇಳಿ ಮುಗಿಸೇನ್ರಿ.
2: ಹಿಂಗೆ ಯಾಕೆ ಬರೋದ್ರಂತ
1: ನನ್ನ ಕೇಳ್ರಿ. ಅವನು ಕೇಳ್ತಿರಲ್ಲ, ಕೇಳಿದ್ರೆ ಸಾಕು ಅವಾಗ ಇಷ್ಟಿದ್ದದನ್ನು ಹಿಗ್ಗಿಸಿ ಹರದಾರಿ ಉದ್ದು ಮಾಡ್ತಾನ. ಒಂದು ನಮೂನಿ ಮೋಜು ಮಾಡಬೇಕು ಅಂತ ಪತ್ರ ಬರದೆ ತಪ್ಪಾಗ್ಯದ. ಇಷ್ಟು ಸಾಕ್ರಿ ಅದ್ರದ್ದು?
2: ಸಾಕಾದ್ರೆ ಬಿಟ್ಟು ಬಿಡ್ರಿ. ಯಾಕೆ ಬಾ ಅಂದ್ರಿ, ಅದನ್ನಾರ ಹೇಳ್ರಿ.
1: ಅಪ್ಪಣ್ಣೊಂದು ಒಂದು ಪ್ರಕರಣ ಮಾತಾಡೋದಿತ್ತು, ಅರ್ಧಕ್ಕೆ ನಿಂತದ.
2: ಪೂರ್ಣ ಮಾಡ್ರಿ,
1: ನೀವು ಕಾಯ್ಬೇಕಾಗ್ತದೆ.
2: ಕಾಯ್ತೀನ್ರಪ್ಪ. ಆತ
1: ನಿಮ್ಮ ಮುಂದೆ ಅವನ ಪ್ರಕರಣ ತೆಗೆಯೋದು ಅಂತಂತಂದ್ರೆ ಹೌದಲ್ರಿ?
0: ನನಗೇನು ಅಭ್ಯಂತರ ಇಲ್ಲ, 4 ಮಂದಿನ ಕೂಡಿಸು ಅಂತ ಅನ್ನವನ ನಾನು.
1: ನೋಡಿದ್ರೆ ಮಾತಾಡಿದ್ರೆ 4 ಮಂದಿ ಅಂತಾನ.
0: ತುಂಗಾ ಬರಲಿ, ನನ್ನ ಪ್ರಕರಣ ಮುಗಿಸ್ತ.
1: ಆಕೆ ಯಾಕೆ? ನಂದು ನಿಂದು ಇದು ವೆಂಕಟರಾಯರ್ದು ಮುಗಿಸ್ತೇನೆ ಮೊದಲೇ. ಅತ್ಲಾಗರ ಮುಖ ಮಾಡು ಅಪ್ಪಣ. ಮಾಡಿದ ಮಾಡಿದ
2: ಹೇಳ್ರಿ ಈಗ.
1: ವೆಂಕಟರಾಯರ್, ನಂದು ನಿಮ್ಮದು ಪ್ರಕರಣ ಏನದಲ್ಲ ಈಗ 5 ಮಿನಿಟ್ನಾಗ ಮುಗೀತದ ಅಲ್ರಿ. ಮತ್ತು ನಾನು ನೀವು ಹೊರಗೆ ಹೋದಾಗ ಕಿರುಕುಳ ಖರ್ಚು ಮಾಡ್ತೀವಲ್ಲ, ಡಿವೈಡೆಡ್ ಬೈ 2 ಹೌದಲ್ರಿ?
2: ಹೌದು.
1: ಆದರೆ ಫೆಬ್ರವರಿ ತಿಂಗಳ ಲೆಕ್ಕದ ಪ್ರಕಾರ ಒಂದಿಷ್ಟು ರೊಕ್ಕ ನಿಮ್ಮ ಕಡೆಯಿಂದ ಬರಬೇಕ್ರಿ.
2: ನನ್ನಿಂದನ ನಿಮಗೆ
1: ಡೇಟ್ ವೈಸ್ ತಪ್ಪುಶೀಲದರಪ್ಪ. 6/2/97 ಪಾರ್ಕಿನಾಗ ಮಿಸಳ ತಿಂದ್ವಿ ನೋಡ್ರಿ.
2: ಇರಬೇಕು, ಅದ್ರ ನೆನಪಿಲ್ಲ ನನಗೆ.
1: ನೆನಪು ಯಾಕಿಲ್ರಿ? ಉಳ್ಳಾಗಡ್ಡಿ ಹಾಕಬೇಡ, ಮನೆಯಾಗಿಕ್ಕಿ ಪತ್ತೆ ಹಿಡಿತಾಳಂತಂದದಕ್ಕೆ ಮನೆಯವ್ರಿಗೆ ಇಷ್ಟು ಹಂಚ್ಕೊಂಡು ಇರಬಾರ್ದು ಅಂತ ಹೇಳಿ ಉಳ್ಳಾಗಡ್ಡಿ ಹಾಕಿಸಿ ಮಿಸಳು ತಿನ್ನಿಸಿದ್ರಲ್ರಿ. 9 ರೂಪಾಯಿ ನಾನು ಕೊಟ್ಟಿದ್ದೆ, ಡಿವೈಡೆಡ್ ಬೈ 2 ಅಂತಂದ್ರೆ 4 ರೂಪಾಯಿ

0: 50 ಪೈಸ ನಿಮ್ಮಿಂದ ಬರ್ತಕ್ಕದ್ರಿ.
1: ಬಾ, ಹಿಂಗದ ನೀದು?
0: ಲೆಕ್ಕ ಅಂದ್ರೆ ಲೆಕ್ಕ ನೋಡ್ರಿ,
1: ಹಿಂಗ ಅಡ್ಡಿ ಇಲ್ಲ.
0: 7/2/97 ರೂಪಾಯಿ ಶೇಂಗಾ ತಿಂದದ್ದು, 2 ರೂಪಾಯಿ ಲಿಂಬಿ ಹುಳಿ ಪೇಪರ್ ಮಿಂಟಿಂದು, 8/2/97 ರೂಪಾಯಿ ಮಿರ್ಚಿ ತಿಂದದ್ದು.
1: ಉದ್ಯೋಗ ಇಲ್ಲಿ ಕಾಣ್ತದ ಮನ್ಯಾಗ.
0: ರಿಟೈರ್ ಆಗಿದ್ದು ಮಾರ್ತೀನ್ರಿ.
1: ಅದನ್ನ ಕೇಳಿಲ್ಲ.
2: ರಿಟೈರ್ ಆದ ಮ್ಯಾಲೆ ಮನ್ಯಾಗ ವೆಳ್ಳ ಕಳಿಲಿಕ್ಕೆ ಏನಾರ ಉದ್ಯೋಗ ಅಂತ ಮಾಡಿಕೊಂಡಿರ್ತಾರೆ, ಅಂಥವ್ ಇಲ್ಲೇನ್ ನಿನಗೆ ಅಂತ ಕೇಳ್ತಾರೆ.
0: ಎಲ್ಲ ನಮ್ಮಕಿನ ನೋಡ್ಕೋತಾಳ್ರಪ್ಪ.
2: ಊಟ ನಿದ್ದಿ ಎರಡರಿ ಉದ್ಯೋಗಿ ಒಂದು. ಈಗೀಗ ಈ ಲೆಕ್ಕ ಬರ್ದಾನಲ್ರಿ ಇಂಥ ಚಾಷ್ಟಿ.
0: ಅಲ್ಲ ಸ್ವಲ್ಪ ನೀವರ ಹೇಳ್ರಿ, ಅವಂಗ ನಡುವು ತಲೆ ಹಾಕಬೇಡ ಅಂತ.
2: ಬಿಡೋ ಮಹಾರಾಯ, ಪಿಟ್ ಅಂದ್ರೆ ಕೇಳು.
0: ಅತ್ಲಾಗ ನೋಡು,
1: ನೀವೇ ಯಾಕೆ ನೋಡ್ತೀರ ಅವನ ಕಡೆ? ಆತೇನು ನಿಮ್ಮ ಬ್ಯಾಲೆನ್ಸ್ ಶೀಟು?
0: ಅದ ರೀ ಓದ್ತೀನಿ. 11/2/97 ದೊಡ್ಡ ರಕಮ್ ಅದ ರೀ.
1: ದೊಡ್ಡ
0: ಅಂದ್ರೆ ನಾವು ನೀವು ಒಂದ್ ಕಡೆ ಹೋಗಿದ್ವಿ ನೋಡ್ರಿ.
1: ಎಲ್ಲಿಗೆ?
0: ಹಿಂಗ್ಯಾಕೆ ಮಾಡ್ತೀರಿ? ಅಲ್ಲೇ ಇದು ಇದರ ಹತ್ತಲೇ ಅದ ಅಲ್ರಿ, ಅಲ್ಲಿ ಹೋಗಿದ್ವಲ್ರಿ.
1: ಎಲ್ಲಿಗೆ ಹೋಗಿದ್ವಿ ರೀ? ತಿರುಗಿ ಮುರುಗಿ ಪಾರ್ಕು ಸಾಲಿ ಗ್ರೌಂಡು.
0: ಅವಕ್ಕಲ್ರಿ, ಬ್ಯಾಡ ಹೋಗೋದು ಅಂತಂದಿದ್ರಲ್ಲ ನೀವು.
1: ನಾನು ಬ್ಯಾಡ ಅಂದಿದ್ನೆ, ಸ್ಪಷ್ಟರ್ ಹೇಳ್ರಲ್ಲ.
0: ಅಪ್ಪ ಅಲ್ರಿ, ಅಪ್ಪಣ್ಣ ಇದ್ದಾನ್ರಿ.
2: ಇಲ್ಲೇ ಅದ ರಹಸ್ಯ.
1: ಅಪ್ಪಣ್ಣ ಹೊರಗೆ ನಮ್ಮನ್ನ
0: ಆದರೂ ಇರಲಿ ಇರಲಿ ಬಿಡ್ರಿ, ಹೇಳ್ತೀನಿ. ಹಾಂ, ಸಿನಿಮಾಕ್ಕೆ ಹೋಗಿದ್ರಿ 11/2/97.
2: ಸಿನಿಮಾ ಅಂತ ಹೇಳಿಕ್ಕೆ ಇಷ್ಟು ಯಾಕೆ ಡ್ರಿಲ್ಲು? ಯಾಕೆ ಈ ಪರಿ ಸ್ವಾಮಿ?
1: ಸಿನಿಮಾದೊಂದು ದೊಡ್ಡ ಕತೆ ಅದ ಅಪ್ಪಣ್ಣವ್ರ.
0: ಎಲ್ಲ ಯಾಕೆ ಹೇಳ್ತೀರಿ? ಈಕೆ ಮುಂದೆ ಹೇಳ್ತಾನ್ರಿ. ಆಕಿಗೆ ಹೇಳಿದ್ರೆ ಹಂಗೆ ಅಂಜಿಕೆ ಅಂತೇನಲ್ರಿ. ಅಲ್ಲ ಸುಮ್ಮನೆ ಯಾಕೆ ಅಂತ.
1: ಭಾಳ ಜುಲುಮಿ, ಒತ್ತಾಯ ಮಾಡಿ ಕರ್ಕೊಂಡು ಹೋದ್ರು ಆ ಸುಡ್ಗಾಡ್ ಸಿನಿಮಾಕ್ಕೆ.
0: ಜಾಯಿಂಟ್ ಆಗಿ ಅಂತ ಹೋದ್ವಲ್ರಿ.
1: ಸಿನಿಮಾನ ಅದು ಹೇಳಲಿಕ್ಕೆ ನನಗ ಒಂಥರ ನಾಚಿಕೆ ಅನ್ನಿಸ್ತದ.
0: ಆತಲ್ಲದು
1: ಒಂದು ಕಥಿನ ಒಂದು ಹಾಡ.
0: ಹೌದ್ರಿ, ಆತಲ್ಲದು.
1: ಇಂಥ ಸಿನಿಮಾಕ್ಕೆ ಹೋಗ್ಲಿಕ್ಕೆ ಮನಸ್ಸರ ಹೆಂಗಾತ್ರಿ?
0: ಎಲ್ಲ ಬಹಿರಂಗ ಮಾಡ್ತೀರೇನ?
1: ಸಿನಿಮಾದ ತೆಗೆದವರು ನೀವು. 10 ರೂಪಾಯಿ ಟಿಕೆಟು.
0: ಇರ್ಲಿ ಇರ್ಲಿ ಬಿಡ್ರಪ್ಪ.
1: ಏನು ಇರಲಿ ಅಂತೀರಿ? 50 ರೂಪಾಯಿ ಒಂದು ಬ್ಲ್ಯಾಕ್ನ್ಯಾಗ ತಂದ್ರಪ್ಪಣ.
0: ರಾಮ ರಾಮ, ಯಾಕರ ಬಾ ಅಂದಿರಪ್ಪ ನಿಮಗೆ?
1: ಪಣ್ ಪಿಳುಕಿಸ್ದಂಗೆ ಹ್ಯಾಂಗೆ ತನ್ಮಯ ಯಾಕೆ ಸಿನಿಮಾ ನೋಡ್ತಿದ್ರಿ?
0: ಸಾಕ್ರಿ,
1: ತಲೆ ಮೇಲೆ ಕಲ್ಲು ಹಾಕಿದ್ರು
0: ಸಾಕು ಮಾಡ್ರಿ ಸಾಕು.
1: ಏನು ಅವಸ್ಥೆ ಅದು ನಂದು ಸಿನಿಮಾಕ್ಕೆ ನಿಮ್ಮ ಜೊತೆ ಬಂದದ್ದಕ್ಕೆ?
0: ಹೇಳಿರಿ ನನಗೆ. ಆಕೆ ಗುಡಿಯಿಂದ ಬಂದು ಬಿಡ್ತಾಳ್ರಿ, ಈಗ ಈ ಲೆಕ್ಕ ಅಷ್ಟು ಮುಗಿಸ್ಬಿಡೋಣ್ರಿ.
1: ಸಿನಿಮಾ ಬಿಟ್ಟ ಮೇಲೆ ಏನು ತುಡುಗಿಲಿ ಮುಖಕ್ಕೆ ವಸ್ತ್ರ ಹೊದ್ಕೊಂಡು ಹೊರಗೆ ಬರೋದದು? ಗೇಟ್ನಿಗೆ ಇದ್ದೇವೆ ಇನ್ನೂ. ಆ ಕೃಷ್ಣಾಚಾರಿ ನೋಡೇ ಬಿಡ್ಬೇಕ?
2: ಎಲ್ಲ ಎಲ್ಲ ಎಲ್ಲ ವಾಡಕ್ ಬಾಯ್ ಕೃಷ್ಣನ್ ಕೇಳ್ತೀರಾ?
1: ಮಾತಾಡ್ಸ್ಲಿಲ್ಲ ಏನಪ್ಪ, ಬದುಕಿದೆ ಅಂತ ಮನೆಗೆ ಬಂದೆ. ನನ್ನ ಆಕಿ ಯಾಕೆ ತಡ ಆತಲ್ಲ ಅಂತ ಕೇಳಬೇಕ? ನಾನು ಆ ಗುಂಡೂರಾಯರ ಜೊತೆ ಸ್ವಾಮಿಗಳ ಪ್ರವಚನಕ್ಕೆ ಹೋಗಿದ್ದೆ ಅಂತ ಹೇಳೋದ ತಡ. ನನ್ನ ಆಕಿ, ನನ್ನ ಮಗ ಶಶಿ ಹಿಂಗೆ ನಗ್ಲಿಕ್ಕೆ ಹತ್ತಿದ್ರು. ಆ ಕೃಷ್ಣ ಸಿನಿಮಾಕ್ಕೆ ಹೋಗಿದ್ದ ಮನೆಯಾಗೆ ಹೇಳೇ ಬಿಟ್ಟಿದ್ದ.
2: ಕೃಷ್ಣಾಚಾರ್ಯ ಅವ ಕೇಳಿದೇನಪ್ಪ ಗುಂಡೂರಾಯ ನಿನ್ನ ಸಿನಿಮಾದ ಪ್ರತಾಪ.
1: ಆ ಸಿನಿಮಾದ 50 ರೂಪಾಯಿ ನನ್ನಿಂದ
0: ಬರಬೇಕ್ರಿ. ಹೌದು,
1: ಬರೋದಿಲ್ಲ,
0: ಜಾಯಿಂಟ್ ಖರ್ಚು ರೀ ಅದು.
1: ನನ್ನ ಸಮ್ಮತಿ ಇತ್ತನದಕ್ಕೆ. 10 ರೂಪಾಯಿ ಟಿಕೆಟು 50 ರೂಪಾಯಿಗೆ ತಗೋಬೇಕಾಗ್ತದ. ತಗೊಳೇನ್ರಿ ಅಂತ ಕೇಳಿ ಎಸ್ ಅಂದಿದ್ರೆ ಡಿವೈಡೆಡ್ ಬೈ ಟು. ಮನ್ಯಾಗ ನನ್ನ ಖಜಿಲ್ ಆತಲ್ಲ, ಅದನ್ನು ಡಿವೈಡೆಡ್ ಬೈ ಟು ಮಾಡ್ರಂಗಾರ.
0: ಭಾಳ ಆತು 50 ರೂಪಾಯಿ. ಆಗಲಿ, ಮತ್ತೆ ಮೈನಸ್ ಮಾಡ್ತೀನಿ.
1: ಎಲ್ಲ ಮೈನಸ್ ಆಗ್ತಾವ ತಡ್ರಿ, ನೀವು ಕೊಟ್ಟದ್ದು ಬರ್ಕೋತ ಹೋಗಿರಿ. ಹೌದಲ್ಲ,
0: ಎಲ್ಲ ಐಟಮು ನಾನೇ ಕೊಟ್ಟದ್ದು.
1: ನಾ ಖರ್ಚು ಮಾಡಿದ್ದು ಒನ್ ವೇ ಟ್ರಾಫಿಕ್ ಲೆಕ್ಕ ಆತಲ್ಲ, ಸುಮ್ಮನೆ ಕೂತ್ರಲ್ಲ.
0: ನೀವು ಬರ್ದಿದ್ರೆ ಹೇಳ್ರಲ್ಲ
1: ಅಂತ ಹುಚ್ಚು ಹಿಡ್ದಿಲ್ರಪ್ಪ ನನಗಿನ್ನೂ.
0: ಹುಚ್ಚು ಪಚ್ಚು ಅಂತಂದ್ರೆ ನೋಡ್ರಿ, ಸ್ವಲ್ಪ ಗೈರು ಶಬ್ದ ಆಗ್ತಾವ್ರ.
1: ಹಿಂಗಿದ್ದೀರಿ ಅಂತ ಒಬ್ರು ಬಾ ಕೂಡ್ರು ಅನ್ನೋದ್ರ ಓಣ್ಯಾಗ ಪಾಪ ಅಂತ ನಾನು ನಿಮ್ಮನ್ನ ಜೊತೆ ಕರ್ಕೊಂಡು ಹೋಗ್ತೀನಿ. ಹೋದಲ್ಲ ಬಂದಲ್ಲೇ
2: ಇನ್ನೊಮ್ಮೆ ಇನ್ನೊಮ್ಮೆ ಅನ್ರಿ ಆ ಮಾತು.
1: ಲೆಕ್ಕ ಇದು ಬರೆಯೋ ರೀತಿಯ ನಿಮ್ಮ ಸಲುವಾಗಿ ನನಗೆ ಎಷ್ಟು ರೊಕ್ಕ ಖರ್ಚು ಆಗ್ತಾವ ಕೇಳ್ತೀರ?
0: ಹೇಳ್ರಿ ಮತ್ತೆ, ಕೇಳಬೇಕಲ್ಲ.
1: ಏನು ಕೇಳ್ತೀರಿ ನೀವೊಂದು? ಪ್ರತಿ ತಿಂಗಳು ಇಲೆಕ್ಟ್ರಿಸಿಟಿ ಬಿಲ್ಲು ನಿಮ್ದು ತುಂಬಲಿಕ್ಕೆ ನನ್ನ ಮೊಮ್ಮಗನ ಕಳಿಸ್ತಿರಲ್ಲ.
0: ಹೌದು, ಹೋಗ್ತಾನ ಬಿಲ್ ರೊಕ್ಕ ಕೊಟ್ಟ ಕಳಿಸ್ತೀನಲ್ಲ.
1: ಬಿಲ್ ತುಂಬೋ ಆಫೀಸು ಎಷ್ಟು ದೂರ ಅದ? ಇವತ್ತು ನಾಳಿನ ಹುಡುಗರು ಹೊರಗೆ ಕಾಲಿಟ್ರೆ ಸ್ಕೂಟ್ರ್ ಅಂತಾವ, ಇಲ್ಲ ಅಂದ್ರೆ ಆಟೋ ಬೇಕು. ನಡ್ಕೋತ ಹೋಗಂದ್ರೆ ಹೋಗ್ತಾವ?
0: ಹೋಗೋದಿಲ್ಲ ಬಿಡ್ರಿ.

0: ಮತ್ತು ನಿಮ್ಮ ಬಿಲ್ ತುಂಬಲಿಕ್ಕೆ ನಾ ಆಟೋ ಚಾರ್ಜ್ ಕೊಡ್ತೀನಿ ಹೇಳಿದ್ನ್ಯಾ ನಿಮ್ಗೆ ಇಷ್ಟು ದಿನ. ಸ್ನೇಹಿತರು ಬಿಡು ಗುಂಡೂರಾಯರು ಅಂತ ನಾನು ಅನ್ಕೊಂಡ್ರೆ ಮಾತಿಗೆ ಹಾ ಹ್ಞೂ ಅಂತಾರೆ ಅನ್ನೋದಿಲ್ಲಲ್ಲ ರೀ.
1: ಹ್ಞೂ ಹ್ಞೂ ರೀ.
0: ಡೈರಿ ತರ್ರಿ ಹಂಗಾರ ಹರಿದು ಹಾಕ್ತೀನಿ.
1: ನೀ ಹರಿಯುವುದ್ರಾಗ ಬರ್ತಾಳು ಎಕ್ಸ್ಪ್ರೆಸ್ ಗಾಡಿನೂ ಹಾಕಿ ಆಕಿ ಕಣ್ಣು ಮರಿ ಮಾಡಿ ಹರಿಬೇಕು. ರಾತ್ರಿ ಮಾಡ್ತೇನೆ ಆ ಕೆಲಸ. ಹರಿದು ಹಾಕಿದ್ದು ಮುಂಜಾನೆ ತುಣುಕು ತೋರಿಸಿ ಚೆಲ್ಲಿ ಬರ್ತೇನೆ ಆತ.
2: ಏನು ಹರಿತೀರಿ? ಬರೇ ಹರಿ ಮುರಿ ಒಡಿ ಇದ್ರಾಗ ಇರ್ತೀರಲ್ಲ.
1: ಗುಡಿ ಗುಡಿಗೆ ಗುಡಿಯಿಂದ
2: ಬಂದು ನಿಂತೇನೆ ನಿಮ್ಮ ಎದುರಿಗೆ. ಏನೋ ಹರಿತೀನಿ ಅಂದ್ರಲ್ಲ.
1: ಇದು ಇದು ಇದು ಇದು ಹೇಳ ಅಂತ ಬೇಕಾಗೋ ಸಾಮಾನ ಅಲ್ಲ ಹರಿತೀನಿ ಅಂತಂದದ್ ನಾನು. ಇದು ಏನಂತಂದ ಅಂದ್ರೆ
2: ಏನಿರ್ದಿದ್ರ ಹುಚ್ಚಬೇಲಿ ಹಂಗ ವೆಂಕಣ್ಣನ ಅಪ್ಪಣ್ಣ ಯಾಕೆ ನೋಡ್ಲಿಕ್ಕೀರಿ?
3: ಏನೋ ಒಂದು ಪ್ರಕರಣ ಬರೀಲಿಕ್ಕೆ.
1: ಪ್ರಕರಣ ಬರೆದಿದ್ದೆ. ಇದು ತಪ್ಪು ಅಂತಂದ್ರು ವೆಂಕಟರಾಯರು.
0: ಹರಿದು ಹಾಕಿಬಿಡು ಅಂತ ಹೇಳಿದ್ವಿ ತುಂಗಾಬಾಯ್ರ.
3: ನಾನು ಹರಿತೀನಿ ತಾ ಮಾಮ.
0: ಹಾ ಹರಿಯುವುದ್ರಾಗ ಎಕ್ಸ್ಪರ್ಟ್ ಕೊಡ್ರಿ ಅಪ್ಪಣ್ಣಾಗ.
1: ನಾನು ಮುಂದೆ ಹರಿಬೇಡ ಅಪ್ಪಣ್ಣ.
2: ಕಸ್ಕೋ ಅಪ್ಪಣ್ಣ ನೀನ ಹರಿದು ಬಿಡೋ.
1: ಬ್ಯಾಡ ತಗೋ ತಂದೆ. ಎಷ್ಟು ನೆನಪಿಟ್ಕೊಂಡು ತಾರೀಖ್ ಹಾಕಿ ಬರ್ದದ್ದು ಕಿರ್ಕೊಳ ಖಾತೆ ಹರಿಲಿಕ್ಕೆ ಬರ್ದಂಗಾತು. ಏ ಅಪ್ಪಣ್ಣ ಸ್ವಲ್ಪ ದಯಾಮಯ ಇರ್ಲೋ. ಹೊರಗೆ ಹೋಗಿ ಹರಿಯೋ. ಹೊರಗೆ ಹೋಗಪ್ಪ ಒಳಗೆ ಬಂದು ಹರಿದೆ ಅಂತ ಹೇಳಬೇಡ. ಇತಿ ಶ್ರೀ ಮಾಡಿರ್ ನಾನು ಯಾದಿ ರಾಮ್ ರಾಮ್ ರಾಮ್.
4: ಕಿರ್ಕೊಳ್ ಖಾತೆ ನಾಟಕ ಕೇಳಿದಿರಿ. ರಚನೆ ಶ್ರೀ ಎಸ್ ಎನ್ ಕಿತ್ತೂರ್. ಪಾತ್ರವರ್ಗ ವೆಂಕಣ್ಣ ಶ್ರೀ ಮುಕುಂದ ಕುಲಕರ್ಣಿ, ತುಂಗಕ್ಕ ಶ್ರೀಮತಿ ಪದ್ಮಜಾ ಹುಯಿಲ್ಗೋಳ್, ಅಪ್ಪಣ್ಣನ ಪಾತ್ರ ಹಾಗೂ ನಿರ್ದೇಶನ ಶ್ರೀ ವೆಂಕಟೇಶ್ ಗೂಡ್ಖಿಂಡಿ, ಗುಂಡಣ್ಣನ ಪಾತ್ರ ಹಾಗೂ ನಾಟಕ ನಿರ್ಮಾಣ ಶ್ರೀ ಮನೋಹರ್ ಕುಲಕರ್ಣಿ.
5: ಆಕಾಶವಾಣಿ ಧಾರವಾಡ.
6: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
7: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
8: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
7: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ, ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
8: ಕೊಡುಗೆಗಳು ಜುಲೈ 9 ಆಗಸ್ಟ್ 9 ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
9: ಏನು ರಂಗ ಕೈಗೆ ಬ್ಯಾಂಡೇಜು?
10: ಬಿದ್ಬಿಟ್ಟಾಕ ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
9: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
11: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಹಿಂದೆ KSUWSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ಆಕಾಶವಾಣಿ ಧಾರವಾಡ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇಂದು ಪಂಡಿತ್ ರಘುನಾಥ್ ಕ್ಷಮಿಸಿ ಡಾಕ್ಟರ್ ಬಸವರಾಜ್ ರಾಜ್ಗುರು ಅವರ ಗಾಯನದಲ್ಲಿ ಕೇಳಿ ರಾಗ್ ಕೋಮಲ್ ರಿಷಬ್ ಅಸಾವರಿ. ತಬಲಾ ಸಾಥ್ ನೀಡಿದ್ದಾರೆ ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ಚಂದ್ರಶೇಖರ್ ಪುರಾಣಿಕ್ ಮಠ್. ಕೇಳಿ ಡಾಕ್ಟರ್ ಬಸವರಾಜ್ ರಾಜ್ಗುರು ಅವರ ಗಾಯನದಲ್ಲಿ ಕೋಮಲ್ ರಿಷಬ್ ಅಸಾವರಿ ರಾಗ.

0: ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಡಾಕ್ಟರ್ ಬಸವರಾಜ ರಾಜ್ಗುರು ಅವರ ಗಾಯನದಲ್ಲಿ ಕೋಮಲ್ ರಿಷಬ್ ಅಸಾವರಿ ರಾಗವನ್ನು ಕೇಳಿದಿರಿ. ತಬಲಾ ಸಾಥಿ ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ಚಂದ್ರಶೇಖರ್ ಪುರಾಣಿಕ್ ಮಠ್ ಅವರದಾಗಿತ್ತು. ಆಕಾಶವಾಣಿ ಧಾರವಾಡ. ಈಗ ಪ್ರದೇಶ ಸಮಾಚಾರ ನಮ್ಮ ನಿಲಯದಿಂದ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯಾದ್ಯಂತ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಪ್ರಗತಿಯಲ್ಲಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎನ್ಯುಮರೇಷನ್ ಅರ್ಜಿ ವಿತರಣೆ ಪೂರ್ಣಗೊಳಿಸಲಾಗಿದ್ದು ಎಸ್ಐಆರ್ ಗಣಕೀಕರಣ ಪ್ರಕ್ರಿಯೆಯಲ್ಲಿ ಜಿಲ್ಲೆ ಪ್ರಥಮ ಸ್ಥಾನದಲ್ಲಿದೆ. ಹಾವೇರಿ ಜಿಲ್ಲೆ ಎರಡನೇ ಸ್ಥಾನದಲ್ಲಿದೆ ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ತಿಳಿಸಿದ್ದಾರೆ. ಶಿಗ್ಗಾವಿ ಪ್ರವಾಸಿ ಮಂದಿರದಲ್ಲಿ ಎಸ್ಐಆರ್ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಮಾತನಾಡಿದ ಅವರು, ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಕಾಯ್ದುಕೊಳ್ಳಬೇಕು. ರಾಜಕೀಯ ಪಕ್ಷಗಳು ಹಾಗೂ ಸಾರ್ವಜನಿಕರ ಕುಂದುಕೊರತೆಗಳು, ಸಲಹೆಗಳು ಹಾಗೂ ಸೂಚನೆಗಳನ್ನು ಅಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಿ ಚುನಾವಣಾ ಆಯೋಗದ ನಿಯಮಾವಳಿಗಳಿಗೆ ಅನುಸಾರವಾಗಿ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದರು. ಕರ್ನಾಟಕ ಸರ್ಕಾರ ಅಧೀನದ ಮೈಸೂರು ಸೇಲ್ಸ್ ಇಂಟರ್ನ್ಯಾಷನಲ್ ಎಂಎಸ್ಐಎಲ್ನ ವಿವಿಧ ಹಂತಗಳಲ್ಲಿ ಖಾಲಿ ಇರುವ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಯನ್ನು ತ್ವರಿತಗತಿಯಲ್ಲಿ ಪೂರ್ಣಗೊಳಿಸಲು ನಿರ್ದೇಶಿಸಲಾಗಿದೆ ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆಗಳು ಮೂಲಸೌಕರ್ಯ ಅಭಿವೃದ್ಧಿ ಖಾತೆ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ಮಾಹಿತಿ ಹಂಚಿಕೊಂಡಿರುವ ಸಚಿವರು, ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಲಾಗಿದೆ. ಅಭ್ಯರ್ಥಿಗಳ ನೇಮಕಾತಿ ಪತ್ರಗಳನ್ನು ಶೀಘ್ರದಲ್ಲಿ ವಿತರಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚಿಸಲಾಗಿದೆ ಎಂದರು. ಕಲಬುರಗಿ ಜಿಲ್ಲೆಯಲ್ಲಿ ಮಳೆಗಾಲದ ಹಿನ್ನೆಲೆ ಡೆಂಕಿ ಸಾಂಕ್ರಾಮಿಕ ಹರಡುವಿಕೆ ತಡೆಗಟ್ಟಲು ರಾಷ್ಟ್ರೀಯ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣ ಕಾರ್ಯಕ್ರಮದಡಿ ಸಮಗ್ರ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಶರಣಬಸಪ್ಪ ಕ್ಯಾತನಾಳ್ ತಿಳಿಸಿದ್ದಾರೆ. ಜಿಲ್ಲೆಯ ಸುಮಾರು 2015 ಶಾಲೆಗಳಲ್ಲಿ ಜಾಗೃತಿ ಕಾರ್ಯಕ್ರಮ ನಡೆಸಲಾಗಿದೆ. ವಿದ್ಯಾರ್ಥಿಗಳಿಗೆ ಸೊಳ್ಳೆ ಮುಕ್ತ ಶಾಲಾ ಆವರಣ ಪ್ರಮಾಣವಚನ ಬೋಧಿಸಿ ನೆರೆಹೊರೆಯಲ್ಲಿ ಜಾಗೃತಿ ಮೂಡಿಸಲು ಪ್ರೇರೇಪಿಸಲಾಗಿದೆ ಎಂದರು. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ಸ್ವಾಮಿ ಮಲೈ ಬೆಟ್ಟಸಾಲು ಅರಣ್ಯದ ನವಲೋಟಿ ಸಮೀಪ ಪತ್ತೆಯಾಗಿದ್ದ ಆದಿ ಮಾನವರ

0: ವಾಸಸ್ಥಳ ಸೂಕ್ಷ್ಮ ಶಿಲಾ ಆಯುಧಗಳು 11,000 ವರ್ಷಗಳ ಹಳಮೆ ಹೊಂದಿರುವುದು ವೈಜ್ಞಾನಿಕ ಕಾರ್ಬನ್ ಡೇಟಿಂಗ್ ಪರೀಕ್ಷೆ ಮೂಲಕ ಸಾಬೀತಾಗಿದೆ. ಇಲ್ಲಿನ ದೇವದಾರಿ ಗುಹೆಗಳಲ್ಲಿ ಪತ್ತೆಯಾದ ಸಣ್ಣ ಶಿಲಾ ಆಯುಧಗಳ ಕುರಿತು ಜಂಟಿ ಕ್ಷೇತ್ರ ಕಾರ್ಯ ಕೈಗೊಂಡ ಪ್ರಾಗೈತಿಹಾಸಿಕ ತಜ್ಞ ಪ್ರೊಫೆಸರ್ ರವಿ ಕೋರಿಶೆಟ್ಟರ್ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ಆ ಗವಿ ಇರೋದು ದೇವದಾರಿ ಗುಡ್ಡ ಕಾಲುಗಳಲ್ಲಿ, ನವಲೂತಿ ಗುಡ್ಡ ಅಥವಾ ದೇವದಾರಿ ಗುಡ್ಡ ಮತ್ತೆ ರಸೀದ್ ಪಡಿ ಅಂತ ಮೂರ್ನಾಲ್ಕು ಹೆಸರಿನಿಂದ ಕರೀತಾರೆ. ಮತ್ತೆ ನಾವು ಹೋದಾಗ ನನಗೆ ಮೊಟ್ಟ ಮೊದಲಿಗೆ ಹೆಜ್ಜೆ ಇಟ್ಟು ಕೂಡಲೇ ಕಂಡದ್ದೇನಪ್ಪಾ ಅಂದ್ರೆ ಅತಿ ಸೂಕ್ಷ್ಮ ಶಿಲಾ ಉಪಕರಣಗಳು. ಆ ಪ್ರದೇಶದಲ್ಲಿ ಸರ್ವೇಕ್ಷಣೆ ಮಾಡಿದಾಗ ನಮಗೆ ನೂರಾರು ಸಂಖ್ಯೆಯಲ್ಲಿ ಸೂಕ್ಷ್ಮ ಶಿಲಾ ಉಪಕರಣಗಳು ಸಿಕ್ಕಿದ್ವು. ಆ ಶಿಲಾ ಉಪಕರಣಗಳ ಜೊತೆ ಪ್ರಾಣಿಗಳ ಎಲುಬು, ಆದಿಮಾನವನ ಎಲುಬಿನ ತುಂಡುಗಳು ಇವೆಲ್ಲ ಆರಿಸಿಕೊಂಡು ಬಂದಿದ್ವಿ. ಆ ಒಂದು ಎಲುಬುಗಳನ್ನ ನಾವು ಫಿಸಿಕಲ್ ರಿಸರ್ಚ್ ಲ್ಯಾಬೋರೇಟರಿ ಅಂತ ಇದೆ ಅಹಮದಾಬಾದ್ ನಲ್ಲಿ, ಅಲ್ಲಿಗೆ ನಾವು ಈ ಎಲುಬುಗಳನ್ನು ಕಳಿಸಿಕೊಟ್ಟು ಒಂದು 8-10 ತಿಂಗಳಾದ ನಂತರ ನಮಗೆ ಇತ್ತೀಚೆಗೆ ಇವು ಸುಮಾರು 11,000 ವರ್ಷಗಳ ಹಿಂದೆ ತಯಾರಿಸಿದಂತ ಶಿಲಾ ಉಪಕರಣಗಳು ಅಂತ ಖಚಿತವಾಗಿ ತಿಳಿದ್ಬಂತು.
0: ಮಂಡ್ಯ ಜಿಲ್ಲೆಯಲ್ಲಿ ಜನನ ಮತ್ತು ಮರಣಗಳ ನೋಂದಣಿಯನ್ನು ನಿಗದಿತ 21 ದಿನಗಳ ಒಳಗೆ ಕಡ್ಡಾಯವಾಗಿ ಮಾಡಬೇಕು. ವಿಳಂಬ ನೋಂದಣಿಯನ್ನು ತಡೆಯಲು ಹಾಗೂ ಸಕಾಲದಲ್ಲಿ ಪ್ರಮಾಣಪತ್ರ ನೀಡಲು ಅಧಿಕಾರಿಗಳು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ್ ತಿಳಿಸಿದ್ದಾರೆ. ಕೋಲಾರ ನಗರಾಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಹೊಸ ಬಡಾವಣೆ ನಿರ್ಮಾಣಕ್ಕಾಗಿ ರೈತರ ಜಮೀನು ಪಡೆಯುವ ಸಂಬಂಧ ರೈತರ ಅಭಿಪ್ರಾಯ ಸಂಗ್ರಹಿಸಲು ಇನ್ನೂ 2 ತಿಂಗಳ ಕಾಲಾವಕಾಶ ನೀಡಲಾಗುವುದು, ಬಳಿಕ ಮತ್ತೊಂದು ಸಭೆ ನಡೆಸಿ ಅಂತಿಮ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಶಾಸಕ ಕೊತ್ತೂರು ಮಂಜುನಾಥ್ ತಿಳಿಸಿದ್ದಾರೆ. ಕೊಪ್ಪಳ ಜಿಲ್ಲೆ ಕೆರೆಹಳ್ಳಿ ಗ್ರಾಮದ ಟೋಲ್ಗೇಟ್ ಬಳಿ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ಹುಲಗಿ ಗ್ರಾಮದ ಇಬ್ಬರು ಮೃತಪಟ್ಟಿದ್ದಾರೆ. ಬೊಲೆರೋ ವಾಹನ ಲಾರಿಗೆ ಡಿಕ್ಕಿ ಹೊಡೆದಿದ್ದು ಬೊಲೆರೋ ವಾಹನದಲ್ಲಿದ್ದ 80 ವರ್ಷ ವಯಸ್ಸಿನ ಖಾದರ್ ಖಾನ್ ಹಾಗೂ 75 ವರ್ಷ ವಯಸ್ಸಿನ ಖೈರುಂಬಿ ಮೃತಪಟ್ಟಿದ್ದಾರೆ. 6 ಜನರು ಗಾಯಗೊಂಡಿದ್ದು ಹುಬ್ಬಳ್ಳಿಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮುನಿರಾಬಾದ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘದ 137ನೇ ಸಂಸ್ಥಾಪನಾ ದಿನಾಚರಣೆ ಅಂಗವಾಗಿ ನಾಡೋಜ ಪಾಟೀಲ್ ಪುಟ್ಟಪ್ಪ ಸಭಾಭವನದಲ್ಲಿ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ, ಸುಗಮ ಸಂಗೀತ, ಜಾನಪದ ಹಾಡುಗಾರಿಕೆ, ನಾಟಕ ಪ್ರದರ್ಶನ, ಚಿತ್ರಕಲಾ ಪ್ರದರ್ಶನ ಸೇರಿದಂತೆ 5 ದಿನಗಳ ಕಾರ್ಯಕ್ರಮಗಳು ಆರಂಭಗೊಂಡಿವೆ. ಇಂದು ಸಂಜೆ 5:30ಕ್ಕೆ ಸಂಘದ ಹಿರಿಯ ಸದಸ್ಯರಿಗೆ ಗೌರವ ಸಮರ್ಪಣೆ ಹಾಗೂ ಸೂರ್ಯಶಿಕಾರಿ ನಾಟಕ ಪ್ರದರ್ಶನ ಆಯೋಜಿತವಾಗಿದೆ. ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಈ ಬಾರಿಯ ಪ್ರತಿಷ್ಠಿತ ಲೋಕಮಾನ್ಯ ತಿಲಕ್ ರಾಷ್ಟ್ರೀಯ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಆಗಸ್ಟ್ 1ರಂದು ಪುಣೆಯಲ್ಲಿ ಆಯೋಜಿತ ಲೋಕಮಾನ್ಯ ಬಾಲಗಂಗಾಧರ್ ತಿಲಕ್ ಅವರ ಪುಣ್ಯತಿಥಿ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪ್ರದಾನವಾಗಲಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ.
1: ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ರೂಪಕ ಜನ್ನೆಯರ ಚಿತ್ತ ಜಾನಪದ ದತ್ತ ನಡೆಸಿಕೊಡುತ್ತಾರೆ ಮಂಡ್ಯದ ಜಾನಪದ ಜನ್ನೆಯರ ತಂಡದವರು.
2: ಜಾನಪದ ಜನ್ನೆಯರು ಮಂಡ್ಯ ಇವರು ಪ್ರಸ್ತುತಿಪಡಿಸುತ್ತಿರುವ ರೂಪಕ ಜನ್ನೆಯರ ಚಿತ್ತ ಜಾನಪದ ದತ್ತ. ರಚನೆ ಪ್ರೊಫೆಸರ್ ಶ್ರೀಲತಾ, ನಿವೃತ್ತ ಪ್ರಾಧ್ಯಾಪಕರು. ಪರಿಕಲ್ಪನೆ ಡಾಕ್ಟರ್ ಛಾಯಾ ಆರ್ಪಿ. ವಿನ್ಯಾಸ ಶ್ರೀಮತಿ ಶಿಲ್ಪಾ ಕೃಷ್ಣೇಗೌಡ. ಜಾನಪದ ಹಾಡುಗಾರರು ಡಾಕ್ಟರ್ ಕೆಂಪಮ್ಮ ಕಾರ್ಕಳ್ಳಿ, ಶ್ರೀಮತಿ ಮಾನಸ ಎಸಿ. ಸಂಭಾಷಣೆ ಹಾಗೂ ಸಮೂಹ ಗಾಯನ ಡಾಕ್ಟರ್ ಮಂಗಳಾ ಎಸ್ಎಸ್ಸಿ, ಡಾಕ್ಟರ್ ಸುಜಾತ ಅಕ್ಕಿ, ಪ್ರೊಫೆಸರ್ ಜಿ ಉಷಾರಾಣಿ, ಡಾಕ್ಟರ್ ದೇವಿಕಾ ಎನ್ಎಸ್, ಡಾಕ್ಟರ್ ರಮ್ಯಾ ಎನ್, ಡಾಕ್ಟರ್ ತೇಜಸ್ವಿನಿ ಟಿವಿ, ಡಾಕ್ಟರ್ ಅನಸೂಯ ಹೊಂಬಾಳೆ. ಜನ್ನೆಯರ ಚಿತ್ತ ಜಾನಪದ ದತ್ತ.

0: ಏನು ಜಾಯ ಕೆಂಪಮ್ಮ, ಜೋರಾಗಿ ಪದಗಳು ಬಿಡ್ತಾ ಇದ್ದೀರಿ, ಸರಸಮ್ಮನ್ನು ಬೇರೆ ಕರಿತಾ ಇದ್ದೀರಲ್ಲವ್ವ.
1: ಓ ಬನ್ನಿ ಬನ್ನಿ, ಎಲ್ಲ ಜನ್ಯರು ಇವತ್ತು ನಮ್ಮ ಮನೆಗೆ ಒಟ್ಟಿಗೆ ಬಂದ್ರಲ್ಲ, ಲತಕ್ಕ, ಉಷಕ್ಕ, ಸುಜಾತಕ್ಕ, ಮಂಗಳಕ್ಕ, ಅನಸೂಯಕ್ಕ, ಕೆಂಪಕ್ಕ, ರಮ್ಯಾ, ದೇವಿಕಾ, ತೇಜು, ಮಾನಸ, ಶಿಲ್ಪ, ನೀವೆಲ್ಲ ಬಂದಿದ್ದು ತುಂಬಾ ಖುಷಿ ಆಯ್ತು ಕಣ್ರವ್ವ. ಮಾತ್ಕಾರ ಮಲ್ಲಕ್ಕನ ಮನೆಯಲ್ಲಿ ಬ್ಯಾಸ್ಗೆಲ್ಲ ಹಸ್ರಾಯ್ತು ಅಂದಂಗಾಯ್ತು. ಬನ್ನಿ ಬನ್ನಿ.
0: ಮಾತ್ಕಾತಿ ಮಾತ್ಕಾತಿ ನಿನ್ ಮನೆ ಬೈತಾದೆ ಅಂದ್ರೆ ಕುಂತ ಬೇಯ್ಲಿ ನಿಂತ ಬೇಯ್ಲಿ, ಮಾತೊಂದಿದ್ರೆ ಮರತಾಳೆ ಲೊಟ್ಟುಂತೀನಿ ಅಂದ್ಲಂತೆ ಅಂತೆವಳು ನೀನು. ಇನ್ನು ಇಷ್ಟ ಜನ ಸೇರಿದ್ರೆ ಕೇಳ್ಬೇಕೆ ಬಿಡು. ಅಕ್ಕ ಲತಕ್ಕ, ಅದೇನು ಕೈಲಿ ಪತ್ರಿಕೆ ಹಂಗದೆ?
2: ಏನಿಲ್ಲ ಕಣವ, ಲಗ್ನ ಪತ್ರಿಕೆ ಕಣ. ನನ್ ತಂಗಿಯ ಮಗಳು ಮದ್ವೆ ನಿಶ್ಚಯ ಆಗದೆ.
1: ಓ ಹಂಗಾರೆ ಮದ್ವೆ ಓಡಾಟ ಜೋರ್ವನ್ನು?
2: ಅಯ್ಯೋ ಯಾವ ಓಡಾಟವೂ ಇಲ್ಲ. ಈಗಿನ ಮದ್ವೆನ ಚಪ್ರಿಲ್ಲ, ಶಾಸ್ತ್ರಿಲ್ಲ, ಸಂಪ್ರದಾಯವಿಲ್ಲ, ಸೋಬಾನೆ ಅಂತೂ ಮೊದ್ಲೇ ಇಲ್ಲ. ಎಲ್ಲ ಕ್ಯಾಸೆಟ್ ಹಾಡುಗಳು, ಕಾಸೊಂದು ಕೊಟ್ರೆ ಎಲ್ಲಾ ಶಾಸ್ತ್ರನು ಅವರೇ ಮಾಡ್ತಾರಂತೆ. ಮದ್ವೆ ಮನೆ ಬಾಗ್ಲಲ್ಲಿ ನಿಂತು ಕರಿಯೋಕು ಜನ ಸಿಗ್ತಾರೆ, ನಮ್ದೇನು ಇಲ್ಲ. ಮದ್ವೆ ಅಂದ್ರೆ ಎಷ್ಟೊಂದು ಶಾಸ್ತ್ರ ಇರ್ತಿದ್ದೋ, ಒಂದೊಂದು ಶಾಸ್ತ್ರಕ್ಕೂ ಒಂದೊಂದು ಅರ್ಥ ಇರ್ತದೆ ಗೊತ್ತೇ.
1: ಮದ್ವೆಯಲ್ಲಿ ಅದೆಷ್ಟೋ ಸೋಬಾನೆ ಹಾಡುಗಳವೆ, ಕುಟ್ಟುವಾಗ, ಬೀಸುವಾಗ, ಅಸೆ ಇಕ್ಕುವಾಗ, ತಂಬಿಕ್ಕುವಾಗ, ಒಂದೊಂದು ಶಾಸ್ತ್ರಕ್ಕೂ ಸೋಬಾನೆ ಪದಗಳವೆ ಕನಕ. ಮದ್ವೆ ಉದ್ದೇಶನೆ ಎಷ್ಟೊಂದು ದೈವಿಕ ಅಂತ ಭಕ್ತಿ ಮೂಡಿಸ್ತವೆ.
0: ಹಂಗೆಯ ಜನಪದ ಅಗದಷ್ಟು ಆಳ, ಬಗ್ದಷ್ಟು ಭಾಗ್ಯ ಕಂಡ್ರವ್ವ.
3: ಹಂಗೆ ಕಂಡ್ರಕ್ಕ, ಪದ್ಯ, ಕಾವ್ಯ, ಕತೆ, ಗಾದೆ, ಒಗಟು, ಒಡಪು, ಲಾವಣಿ, ಗೀಗಿ ಪದ, ವಸಿ ಇದಾವೇನಕ್ಕ? ಮೂಗಂಡ್ಗ ಅವೆ. ಯಾರ್ ಮಾಡುದ್ರವ್ವ ಈ ಸೋಬಾನೆ ಪದಗೋಳ?
4: ಸೋಬಾನೆ ಅನ್ನೋದು ಯಾರು ಮಾಡಿದರವ್ವ? ಯಾರು ಮಾಡಿದರವ್ವ? ಸೂರ್ಯನ ತಂಗಿ ಧರಣವ್ವ, ಸೂರ್ಯನ ತಂಗಿ ಧರಣವ್ವ ಆಡಿದಾಡು ಲೋಕಾಕು ಚೆಲ್ಲಾಲು ಅರುದಾವೇ.
0: ಮದ್ವೆ ಅಂದ್ರೆ ಸುಮ್ನೆ ಐತೆ, ಅರ್ಶನ ಕುಟ್ಟಿ, ಆಸೆ ಇಕ್ಕಿ, ನೆಂಟ್ರಿಷ್ಟ್ರಿಗೆಲ್ಲ ಅಟ್ಟಿಕ್ಕಿ ಬಟ್ಟಿಕ್ಕದ್ರಲ್ವೇ ಮದ್ವೆ. ಮದ್ವೆಗೆ ಊರಿನ ಹಿರಿಕರೆಲ್ಲ ಬಂದು ವಿಳ್ಳೆ ತಿದ್ಬೇಕು. ಅತ್ತೆ ಮಾವ ಒಡಹುಟ್ಟು ದೊಡ್ಡವ ಚಿಕ್ಕವ ಸೋದರತ್ತೆ ಸೋದ್ರು ಮಾವ ಯಾರಿಲ್ದಿದ್ರು ನಡೆಯಂಗಿಲ್ಲ ಕನಕ.

0: ಕಾಣವೇ.
1: ಕುದುರೆನ ತಂದಿವ್ನಿ, ಜೀನಾವ ಬಿಗಿದಿವ್ನಿ, ಬರ್ಬೇಕು ತಂಗಿ ಮದುವೆಗೆ ಅಂತ ವಡುಟ್ಟಿದ್ದವಳನ್ನ ಕರಿಬೇಕು. ವಡುಟ್ಟಿನ್ ಗಡಿಗೆ ಹಿಡಿಯಿದೆ, ಸೋದ್ರು ಮಾವ ಕಂಕಣ ಕಟ್ತೆ, ಮದ್ವೆ ನಡೆದದೆ. ಅಕ್ಕಿ ಕುಟ್ಟೊತ್ತಿಗೆ ಅಕ್ಕನ ಮಗ ಬರ್ಬೇಕು, ಭತ್ತ ಕುಟ್ಟೊತ್ತಿಗೆ ಅತ್ತಿಗೆ ನಿಂತಿರ್ಬೇಕು. ಎಲ್ಲ ಸೇರಿದ್ರೆ ತಾನೆ ಮದ್ವೆ ಬೋ ಚೆಂದಾಗಿರೋದು.
2: ಗಂಧಾರು ಸಾಣ ಸೈತೋ ಪಾಂಡವಾರ ಕಾಂದ ಮಜ್ಜಣಕ್ಕೆ ಹೋಯ್ತೋ.
3: ಅಕ್ಕೋ, ಮದ್ವೆ ಆದ್ಮೇಲೆ ಗಂಡ ಹೆಂಡತಿ ಹೆಸರು ಹೇಳೋ ಒಡಪು ಎಷ್ಟು ವೈನಾಗವೆ ಗೊತ್ತೇನಕ್ಕೋ. ಕೈ ಮುಗಿತೇನ ದೀಪ ಹಚ್ಚಿ ಹೆಸರು ಹೇಳ್ತೇನ ಒಡಪಚ್ಚಿ ಅಂತ ಗಂಡನ ಹೆಸರು ಹೆಂಡತಿ, ಹೆಂಡತಿ ಹೆಸರು ಗಂಡ ಹೇಳೋದು ಎಷ್ಟ್ ಚಂದ ಅಲ್ವೇನಕ್ಕೋ.
2: ಆನೆ ಮೇಲೆ ಅಂಬಾರಿ, ನನ್ನ ಹೆಂಡತಿ ಬಂಗಾರಿ, ಗುಲಾಬಿ ಕೆಂಪು ಮಲ್ಲಿಗೆ ಸಂಪು, ನನ್ನ ಹೆಂಡತಿ ಗೌರಿ ನನಗಿಂತ ಬಲು ಕೆಂಪು.
4: ಅದ್ಕೆ ಅಲ್ವೇರವ್ವ, ಹಿರಿಕರೆಲ್ಲ ಸೇರಿ ನೋಡಿ ಮಾಡಿ ಗಂಡು ಹೆಣ್ಣು ಸೇರಿಸಿ

0: ಸೊಕೆ ಏಳ್ ಜೊತೆ ಎಕಡ ಸೌದೊಯ್ತಿದ್ವಂತೆ. ಸುಮ್ನೆ ಹೇಳ್ತಿದ್ರೆ ಮದ್ವೆ ಮಾಡಿ ನೋಡು, ಮನೆ ಕಟ್ ನೋಡು ಅಂತ.
1: ಇವತ್ತಿನ ಮದ್ವೆಗಳು ಯಾರು ಬೇಡ, ಎತ್ತು ಬೇಡ. ಅವಸರದಲ್ಲೇ ನಿಶ್ಚಯ ಆಗಿ ಅವಸರದಲ್ಲೇ ಮುಗಿಸಿ ಆತುರದಲ್ಲೇ ಬೇರೆನೂ ಆಗೋಯ್ತಾರೆ.
0: ಹೆಣ್ಣನ್ ಚಂದ ನೋಡಿ ಮಣ್ಣನ್ ತಾಲಿ ಕಟ್ಟಿ ನೀರ್ ಬುಟ್ಟೆ ಇಟ್ಕೆ ಕಿಸ್ಕಂತು ಅನ್ನಂಗ್ ಆಗದೆ.
2: ಸಾಕ್ ಸಾಕ್ ನೆಗೂರಿ, ನಾಳ್ಗೆ ಈಗ ಒಬ್ಬಟ್ ಬತ್ತೀನಿ ಕಣ್ರಕ್ಕ, ಒಂದ್ ಬಸ್ ರೋಸ್ಕೆ ಅದೇ ಹೋಗ್ಬೇಕು.
3: ವಾಸ್ಕೆ ಓದಿಯಾ? ಹೋಗುವೆ, ಒಂದ್ ಒಂಟೆ ಹೇಳ್ತೀನಿ, ಬುಡ್ಸ್ಬಿಟ್ಟು ಹೋಗು.
2: ಅದೇನ್ ಹೇಳು?
3: ಮರದೊಳಗೆ ಮರ ಹುಟ್ಟಿ ಮರ ಚಿತ್ರ ಕಾಯಾಗಿ ತಿನ್ನಬಾರದ ಹಣ್ಣು ಬಲು ರುಚಿ, ಅದೇನ್ ಹೇಳುವ?
2: ಅದು ತುದ್ಬಾಯಲ್ಲೇ ಅದ ಕಣಕ್ಕ. ಹಾ ಗೊತ್ತಾಯ್ತು ಗೊತ್ತಾಯ್ತು, ತಾಯಿ ಮತ್ತು ಮಗು ಅಲ್ವೇ, ಅದಕ್ಕೆ ಸುತ್ತಿ ಬಳಸಿ ಕೇಳ್ತಿದ್ಯಾನೋ.
4: ಕಾಲ ಯಾವ್ದೇ ಆಗ್ಲಿ, ತಾಯ್ತನದ ಸುಖ ಅಂದ್ರೆ ಹೆಣ್ ಜೀವ ಅದೆಷ್ಟ್ ಅಂಬಲಿಸ್ತದಲ್ವೇ.

ಹುಟ್ಟಿದ ಮನೆಗೆ ಕೀರ್ತಿ ತಂದು ಮೆಟ್ಟಿದ ಮನೆಗೆ ಬೆಳಕಾಗೋಳು ಹೆಣ್ಣು. ತಾನು ಹೆತ್ತ ಮಕ್ಕಳಿಗೆ ಸಂಸ್ಕಾರ ನೀಡಿ ಜೀವನ ಮೌಲ್ಯಗಳನ್ನ ಬಾಲ್ಯದೊಟ್ಟಿಗೆ ಹೇಳ್ತಾ ತಾಯಿ ಬೆಳೆಸ್ತಿದ್ಲು.

0: ಜನಪದರ ಪಾಡೆಲ್ಲ ಹಾಡಾಗಿ ಒಮ್ಮವೆ. ಅವರ ದೈವಭಕ್ತಿ, ಸರಳ ಜೀವನ, ತ್ಯಾಗ, ಹಂಬಲ, ಸುಖ ದುಃಖ, ಆಸರಿಕೆ ಬೇಸರಿಕೆ, ಹವಾಮಾನ, ಜಿಗುಪ್ಸೆ, ಉತ್ಸಾಹ ಎಲ್ಲಾನು ಜನಪದ ಗೀತೆಗಳಲ್ಲೇ ಹಾಡವ್ರೆ.
1: ನಮ್ ಜನಪದರು ಮಣ್ಣಿನ ಮಕ್ಕಳಾಗಿದ್ರು. ಅವ್ರ ಬದುಕು ಆರಂಭ ಆಯ್ತಿದ್ದೇ ಒಕ್ಕಲ್ತನದಿಂದ. ಬೇಸಾಯ ಅವ್ರಿಗೇನು ಸುಖದ ಸುಪ್ಪತ್ತಿಗೆ ಆಗಿರ್ಲಿಲ್ಲ. ಆದ್ರೂ ಪ್ರಕೃತಿ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡ್ ಬದುಕ್ತಿದ್ರು. ಒಕ್ಕಲುತನಕ್ಕೆ ಎಗ್ಲು ಕೊಡೋ ಬಸವ ರೈತನ ಮನೆ ಮಗನೇ ಆಗಿರ್ತಿದ್ದ.
2: ಎತ್ತು ಎನ್ನಬಹುದೇ

0: ಬಸವಣ್ಣನ್ಗೆ ಜಗತ್ನಾಗೆ ಮೊದಲನೇ ಸ್ಥಾನ. ಅವನು ಶಿವನ್ಗೂ 7 ದಿನ ದೊಡ್ಡವನು. ಬೆಳಸನ್ನ ಉಲ್ಸ್ ಮಾಡೋ ತಿಪ್ಪೇನೂ ಶ್ರೇಷ್ಠ ನಮ್ಮ ಜನಪದರಿಗೆ. ಅದಕ್ಕೆ ಅದು ತಿಪ್ಪೇಸ್ವಾಮಿ. ಬಸವನ್ ಸಗಣಿ ಪ್ರಸಾದಕ್ಕಿಂತ ಹೆಚ್ಚು ಕಣಕ್ಕ.
1: ಕಸವಾ

0: ಜನಪದರ ಬದುಕಿನಲ್ಲಿ ಮಳೆರಾಯ ಬಹಳ ಮುಖ್ಯ ಆಗ್ತಾನೆ. ನಾವು ಚಿಕ್ಕವರಿದ್ದಾಗ ಮಳೆ ಬರದೇ ಇದ್ರೆ ಉಯ್ಯೋ ಉಯ್ಯೋ ಮಳೆರಾಯ, ಹೂವಿನ ತೋಟಕ್ಕೆ ನೀರಿಲ್ಲ, ಬಾರೋ ಬಾರೋ ಮಳೆರಾಯ, ಬಾಳೆ ತೋಟಕ್ಕೆ ನೀರಿಲ್ಲ ಅಂತ ಹಾಡ್ಕೊಂಡು ಮನ್ ಮನೆಗೆ ಹೋಯ್ತಿದ್ದು.
1: ಮಳೆ ತರೋನು ಇವರಿಗೆ ದೇವೇಂದ್ರ ರಾಯ ಆದ್ರೆ ಗುಡುಗು ಸಿಡ್ಲು ಮಿಂಚು ಗಾಳಿ ಇವೆಲ್ಲ ದೇವೇಂದ್ರ ರಾಯನ ಅಣ್ತಂದಿರು ಅನ್ನೋ ಕಲ್ಪನೆನೆ ಎಷ್ಟು ಚೆನ್ನಾಗದೆ ಅಲ್ವಾ.
2: ಗಾಳೆಪ್ಪ ಧೂಳೆಪ್ಪ ಸಿಡ್ಲೆಪ್ಪ ಮಿಂಚಪ್ಪ ಇವ್ರ ನಾಲ್ಕು ಮಂದಿ ಅಣ್ತಮ್ಮ.

0: ಮಳೆ ರಾಯ ಭೂಮಿಗೆ ಬರ್ದಿದ್ರೆ ಅವನು ಕೋಪ ಬಂದಿದೆ ಅಂತ ಕಾಡಿ ಬೇಡಿ ಅವರನ್ನು ಕರಿತಿದ್ರು. ಮಳೆ ರಾಯನ ಸಮಾಧಾನ ಪಡಿಸಲು ಅಕ್ಕಯ್ಯನ ಕಳಿಸ್ತಿದ್ರು.
1: ನಕ್ಕ

ಮಳೆ ಇದ್ರೆ ಬೆಳೆ, ಇಲ್ದಿದ್ರೆ ಬರೀ ಗೋಳೆ ಅನ್ನೋಂಗೆ. ತಮ್ಮ ಕಷ್ಟ ಅಷ್ಟೇ ಅಲ್ಲ, ಪಶು ಪಕ್ಷಿಗಳ ಕಷ್ಟವನ್ನು ನೋಡ್ಲಾರ್ದೆ ಮಳೆ ಸುರಿಸುವಂತ ಗುಬ್ಬಿಗಳು ಬೇಡಿ ಅಳ್ತಿದ್ದೋ ಅಂತಾರೆ.

0: ಭೂಮಿ ಇವರಿಗೆ ತಾಯಿಯಾದ್ರೆ ಮಳೆ ತರೋ ದೇವ್ರೇ ತಂದೆ, ಬಸವಣ್ಣ ಹೊಡ ಹುಟ್ಟಿದಣ್ಣ, ಗುಬ್ಬಿ ಪಕ್ಷಿ ಮಕ್ಕಳು, ಹೀಗೆ ಜನಪದರು ಪ್ರಕೃತಿಯ ಒಂದು ಭಾಗವಾಗಿ ಮಣ್ಣಿನ ಮಕ್ಕಳಾಗಿ ತಮ್ಮನ್ನ ಕಂಡ್ಕೊಂಡಿದ್ರು. ಕೃಷಿ ಕೆಲಸಗಳೇ ಅವ್ರಿಗೆ ಹಬ್ಬ. ರೈತರು ಹೊಲ ಉಳೋದಿಕ್ ಮುಂಚೆ ಹೊನ್ನೇರ್ ಕಟ್ಟಿ ಪೂಜೆ ಮಾಡ್ತಿದ್ರು.
1: ಉಗಾದಿ ಆ ಹಬ್ಬಕ್ಕೆ ಹೊಸ ಓರಿಗಳ ಓಡಿ ರೈತ ನಿನ್ನ ಆರಂಭ ಶುರುವಾಯ್ತೋ,
2: ರೈತ ನಿನ್ನ ಶುರುವ ಸುವಣ್ಣ, ಕಾಯಿ ಒಡೆದು ಕೈಯ ಮುಗಿದಾನೋ, ಕಾಯಿ ಒಡೆದು ಕೈಯ ಮುಗಿದಾನೋ.
1: ಬೆಳ್ಳನ ಎರಡೆತ್ತು ಬೆಳ್ಳಿಯ ಬಾರೋ ಕೋಲು ಬಂಗಾರ.

0: ಬಿತ್ನೆ ಪೂಜೆ, ಹೆಚ್ಚು ಮಾಡೋದು, ಊರ್ಪಡಿ ಕೊಡೋದು, ಮುನಿ ಮಾಡೋದು, ಮಕ್ಕೆ ಹಬ್ಬ, ಬಸವನ ಹಬ್ಬ, ಕಾರ ಹಬ್ಬ, ಹಸ್ರಬ್ಬ, ಸಸ್ಮಾರಿ ಹಬ್ಬ, ಕಣ, ರಾಶಿ ಪೂಜೆ, ಮೆದೆ, ಕಳರೆಚ್ಚು, ಒಸ್ಮೀಸ್ಲು, ಬೊಮ್ಮಪ್ಪನ ಪೂಜೆ, ಬಂಗಿ ಪೂಜೆ, ತಿಪ್ಪೆ ದೇವರ ಪೂಜೆ, ಕುಂತಿ ಪೂಜೆ, ತಿಂಗಳ ಮಾವನ ಪೂಜೆ, ಸಂಕ್ರಾಂತಿ, ಇವೆಲ್ಲ ನಮ್ಮ ಜನಪದರ ಬದುಕಿನ ಹಬ್ಬಗಳು. ಒಂದೊಂದು ಹಬ್ಬವು ಅವರ ಬದುಕಿನಲ್ಲಿ ಹೇಳುವಂತದ್ದೇ ಆಗಿದ್ವು. ಆಗ ಈಗಿನಂತೆ ಆಡಂಬರದ ಪೂಜೆ ಆಚರಣೆ ಯಾವ ಇರ್ಲಿಲ್ಲ ಕಣ್ರವ.
1: ಒಂದ್ ಕೊಂತಿ ಪೂಜೆ ಒಂದ್ನೆಲ್ಲ

0: ಕಡಿಮೆ ಬೆಳಿಲಿ ಹೆಚ್ಚಿಗೆ ಬೆಳಿಲಿ ಎಲ್ಲ ಕೆಲ್ಸಕ್ಕಿಂತ ವ್ಯವಸಾಯವೇ ಮೇಲು ಅನ್ನೋದು ನಮ್ಮ ಅಪ್ಪಂದಿರ ಕಾಲದ ಮಾತಾಗಿತ್ತು. ಆರ್ ಪಡಿ ಬೆಳೆದ್ರು ಆರಂಭಕ್ಕೆ ಸಮ ಇಲ್ಲ ಅಂತಿದ್ರು. ಒಕ್ಲು ಮಗಂಗೆ ಬಡತನ ಉಂಟೆ ಗರ್ಕೆ ಪತ್ರೆ ಒಣಗೋದುಂಟೆ ಅಂತಿದ್ರು ವ್ಯವಸಾಯಗಾರರು. ಯಾವ್ಯಾವ ಕಾಲಕ್ಕೆ ಏನೇನ್ ಮಾಡ್ಬೇಕೋ ಅದನ್ನ ಎಚ್ಚರಿಕೆಯಿಂದ ಮಾಡೋರು, ಇಲ್ದಿದ್ರೆ ಬೇಸಾಯ ಕೈ ಹತ್ತೋದಿಲ್ಲ ಅಂತ ಅನುಭವದ ಮಾತು ಹೇಳೋರು. ಕಾದೋನ್ ಕುರಿ ನೋಡು, ಗೇದೋನ್ ಹೊಲ ನೋಡು ಅನ್ನೋ ಹಾಗೆ ಬದುಕಿದ್ರು. ಇಲ್ದಿದ್ರೆ ಊರ್ ಸುತ್ತ ಹೊಲ ಮನಿ ಗುಳ್ಕಾಯಿ ಗಾತ್ರದ ಮೆದೆ ಹಾಕ್ತಂಗೆ ಅಂತ ನಮ್ ಹಿರಿಯರು ಅಂತಿದ್ರು. ಅನುಭವವೇ ಜೀವನಕ್ಕೆ ಆಧಾರ ಅಂತ ಕಂಡ್ಕೊಂಡಿದ್ರು ಬುಡಕ.
1: ಯಾವ ಪುಸ್ತಕದೊಳಗು ಇಲ್ದೇ ಇರೋದು ಜೀವನಾನುಭವ, ಯಾವ ಶಾಲೆಯಲ್ಲೂ ಹೇಳ್ಕೊಡದೆ ಇರೋ ಪಾಠ ನಮ್ ಗಾದೆ ಒಳಗವೇ. ನಮ್ಮವ್ವ ಅಜ್ಜಿ ಮಾತ್ಕೊಂದ್ ಅರ್ಥ ಗಾದೆ ಹೇಳೋರು, ಕೇಳಕ್ಕೊಂದ್ ಚಂದ. ಅರಮನೆ ಮುಂದಿರ್ಬೇಡ, ಕುದುರೆ ಹಿಂದಿರ್ಬೇಡ ಅಂತ. ಕೊಟ್ಲಾರದೊಳಗೆ ಕೂಳಿಲ್ಲ, ಬೀಸ್ಲಾರದೊಳಗೆ ಹಿಟ್ಟಿಲ್ಲ ಅಂತಿದ್ರು ಅಲ್ವೇ. ಬಡಾಯ್ಕೊಂದ್ ಕಡಾಯ ತಂದ, ಕಡಾಯ್ದವನು ಲಡಾಯ ಮಾಡಿದಾಗ ಅದನ್ನೇ ತಕ್ಕೋಗ ಅಡ ಮಡಗ್ದ ಅಂತ. ಆಡ್ಮಾರಿ ಈಡ್ ಕಟ್ಟಿ ನೀರ್ ಕೊಚ್ಕೊಂಡ್ ಬಂದಾಗ ಆಡುಪೋಯ ಈಡುಪೋಯ ಅಂತ. ಹೀಗೆ ಇಂಥ ಮಾತುಗಳನ್ನ

0: ಹೇಳ್ತಾ ಕೇಳ್ತಾ ಚಿಕ್ಕಂದ್ಲಿಂದಲೇ ಎಷ್ಟೋ ತಿಳುವಳಿಕೆ ಬರೋದು.
1: ನಾವು ಚಿಕ್ಕ ವಯಸ್ಸಿನಲ್ಲಿ ಎಷ್ಟೊಂದು ಆಟ ಆಡ್ತಿದ್ವಿ, ಆಟದ ಜೊತೆಯಲ್ಲಿ ತಿಳುವಳಿಕೆನೂ ಹೆಚ್ಚೋದು. ಬುಗ್ರಿ ಗೋಲಿ ಬಿಟ್ರೆ ಯಾವ ಆಟಕ್ಕೂ 5 ಪೈಸೆನು ಕೊಡಂಗಿಲ್ಲ. 3 ಇಂಚಿಂದ ಒಂದು ಕೋಲು, 6 ಇಂಚಿಂದ ಒಂದು ಕೋಲು ಇದ್ರೆ ಅದೇ ಬ್ಯಾಟು ಬಾಲು ಚಿನ್ನಿದಾಂಡು. ನಾವು ಹೆಣ್ಮಕ್ಳು ಬಳೆ ಚೂರು, ಕುಂಟಾಬಿಲ್ಲೆಗೊಂದು ಬಕರೆ ಪಚ್ಚಿ, ಚೌಕಾಬಾರಕ್ ನಾಲ್ಕು ಹುಣಸೆ ಬೀಜ, ಅಣೆಕಲ್ಗೆ 5 ಕಲ್ಲು ಇದ್ರೆ ಆಯ್ತು. ನಮ್ಮ ಆಟಗಳು ಅಷ್ಟೇ, ಖರ್ಚೇ ಇಲ್ದವು. ಆಟ ಆಡಿದ್ಮೇಲೆ ಸೋತವ್ರಿಗೆ ಕೈ ಕಾಯಿಸ್ತಾ ಇದ್ವಲ್ಲ, ಅದು ಮಜಾ. ನಾವು ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದೋ.
0: ನಮ್ಮಜ್ಜಿ ಇದ್ರು ಚೌಕಾಬಾರ ಕೂತ್ರೆ ಕುರ್ತೇಟು, ಕಣ್ಣಲ್ಲೇ ಯಾವ ಕಾ ಎಲ್ಲಿಗೆ ಬರ್ತದೆ, ಯಾವ ಕಾ ಹೊಡಿಬೋದು ಲೆಕ್ಕ ಹಾಕೋರು. 2 6 ಒಂದು 12 4, 1 6 ಹೋಯ್ತು, 1 6 12 ಬಾಕಿ, 4 ಬಾಕಿ ಅಂತ ಆಡೋರು. ಅಳುಗುಳಿ ಮನೆಗೆ ಕುಂತ್ರೆ ಎಷ್ಟಳ್ಳು ಇವಿವೇ ಮನೆಗೆ ಬರ್ತವೆ, ಇಷ್ಟೇ ಕರ ಈತವೆ ಅಂತ ಲೆಕ್ಕ ಹಾಕಿ 3 ಸುತ್ತು ಬರೋ ಹೊತ್ತಿಗೆ ಆಟನೇ ಮುಗಿಸ್ಬಿಡೋಳು ಅಂತೇ ಲೆಕ್ಕಾಚಾರ. ನಮಗೆ ಆಳೆ ಮೇಲೆ ಬರ್ಕೊಂಡು ಮಾಡಿದ್ರು ಅವಳಷ್ಟು ಬೇಗ ಲೆಕ್ಕ ಬರ್ತಿರ್ಲಿಲ್ಲ. ಹುಲಿ ಕುರಿ ಆಟ, ಲಗೋರಿ, ಮರ್ಕೋತಿ, ಒಂದೊಂದಲ್ಲ ನಾವು ಆಡ್ತಿದ್ದ ಆಟಗಳು. ಎಷ್ಟು ಬಗೆ ಆಟಗಳು ನಿಮಗೆ ಗೊತ್ತೇ.

0: ಅವ್ರಿಗೆ ಮೊಬೈಲು ಕ್ಯಾಲ್ಕುಲೇಟರ್ ಕೊಟ್ಟರು ಲೆಕ್ಕ ಹಾಕೋಕೆ ಬರೋದಿಲ್ಲ, ಅವರು ಬೆರಳಲ್ಲೇ ಲೆಕ್ಕ ಹಾಕ್ತಿದ್ರು. ಇದ್ರ ಜೊತೆಗೆ ಎಷ್ಟೋ ಶಿಶುಪ್ರಾಸಗಳೇ ಆಟ ಆಗಿಬಿಟ್ಟಿದ್ವು. ಅಚ್ಚಚ್ಚೋ ಬೆಲದಚ್ಚೋ, ಅಲ್ಲಿ ನೋಡು ಇಲ್ಲಿ ನೋಡು, ಸಂಪಂಗಿ ಮರದಲ್ಲಿ ಗುಂಪು ನೋಡು, ಯಾವ ಗುಂಪು ಕಾಗೆ ಗುಂಪು, ಯಾವ ಕಾಗೆ ಕಪ್ಪು ಕಾಗೆ, ಯಾವ ಕಪ್ಪು ಮಡ್ಕೆ ಕಪ್ಪು, ಯಾವ ಮಡ್ಕೆ ಸಾರನ್ ಮಡ್ಕೆ, ಯಾವ ಸಾರು ಬೇಳೆ ಸಾರು, ಯಾವ ಬೇಳೆ ತಿನ್ನೋ ಬೇಳೆ, ಯಾವ ತಿನ್ನು ಎಟು ತಿನ್ನು.
1: ಅದಕ್ಕಿಂತ ಇದೆಷ್ಟು ಚಂದಾಗದೆ ಕೇಳು, ಮಾವ ಮಾವ ಮಲ್ಲಾರೆ, ಮಾವನ ಕೈಗೆ ಕಲ್ಲಾರೆ, ಕಲ್ಲಾರಮ್ಮನ ಕಟ್ಟೆಯಲ್ಲಿ ಕಾಯಿ ಸೊಪ್ಪು ಕುಯ್ತಿದ್ದಿ, ಗುಂಚಕ್ಕಿ ಗುರ್ರ ಅಂತು ನಂಜಿಮ ಡಮ್ ಅಂತು, ಎತ್ಕಳೆ ಮೊಗವ ಸುತ್ಕಳೆ ಚಾಪೆಯ, ಅಂತ್ರಳ್ಳಿಗೆ ಹೋಗೋಣ ಅಂತ್ರ ಕಟ್ಸೋಣ, ಸುದ್ದಿ ಮನೆಗೆ ಹೋಗೋಣ ಸುದ್ದಿ ತಿಳ್ಸೋಣ. ಎಷ್ಟು ಚೆನ್ನಾಗದೆ ನೋಡು.
2: ಒಂಟೊಡಿಯೋದು ಒಂದು ಕಲೆ ಕಂಡ್ರಕ್ಕ, ತಲೆ ಏನಿಂದ ಹಿಡಿದು ಪುರಾಣದ ವ್ಯಕ್ತಿಗಳ ಗಂಟ ಒಗಟ್ ಕಟ್ಟೋದ್ರಲ್ಲಿ ನಮ್ ಜನಪದರು ನಿಪುಣರು. ಒಡ್ಸೋದು ಬುದ್ಧಿ ಕಸರತ್ತು.
3: ಒಂದೇ ಎರಡೆ, ಎಷ್ಟು ಹೇಳಿದ್ರೂ ಮುಗಿಯೋದಿಲ್ಲ.
4: ಅದಿರ್ಲಿ ಕೇಳ್ರಿ, ಇಲ್ಲಿ ನಾಟಿ ಮದ್ದು ನಾಡಿಗೆ ಒಳ್ಳೇದು ಅಂತ ಹಿಂದೆ ಅಜ್ಜಿ ಮದ್ದು ಅಂತ ಮಾಡೋರು. ಅಜೀರ್ಣ ಆದ್ರೆ ಹೊಟ್ಟೆ ಉಬ್ಬರಿಸಿದ್ರೆ ಜೀರಿಗೆ ಕಷಾಯ ಕುಡಿಸೋರು, ಬಿದ್ದು ಏಟ್ ಮಾಡ್ಕೊಂಡ್ರೆ ಮುಟ್ಟಿದ್ರೆ ಮುನಿ ಸೊಪ್ಪು ತಂದು ರಸ ಹಿಂಡಿ ಹಚ್ಚೋರು. ತಟಕ್ಕನಿ ನಿಂತೋಗದ ಕಣ್ರವ್ವ,
5: ಅರ್ಶನ ಹಾಕಿದ್ರು ರಕ್ತ ನಿಂತೋಯ್ತಿತ್ತು. ಅಲರ್ಜಿಗಂದೆ ಆದ್ರೆ ದೊಡ್ಡಪತ್ರೆ ಹಚ್ತಿದ್ರು, ಕೆಮ್ಮಂದ್ರೆ ತುಳಸಿ ದೊಡ್ಡಪತ್ರೆ ಕಷಾಯ ಕುಡಿಸ್ತಿದ್ರು. ತುಂಬೆ ರಸನು ಒಳ್ಳೇದೆ, ಬಾಯಿ ಉಣ್ಗೆ ಬಾಯಿ ಬಸ್ಲೆ ಸೊಪ್ಪು, ಅಮ್ಮ ಆದ್ರೆ ಬೇವಿನ ಸೊಪ್ಪು ಅರ್ಶನ, ಹೀಗೆ ಎಷ್ಟೋ ಮದ್ಗಳಿದ್ದು.
0: ಜನಪದ್ರು ಆಹಾರದ ಬೆಳೆಗಳನ್ನ ಬೆಳೀತಾ ಇದ್ರು, ಅಷ್ಟೇ ಅಲ್ಲ ಅವನ್ ಜೋಪಾನ್ ಮಾಡಿ ವರ್ಷಾನ್ಗಟ್ಲೆ ಸಂಗ್ರಹಿಸಿಡ್ತಾ ಇದ್ರು. ಮಣ್ಣಿನ ಮಡಿಕೆಯಲ್ಲಿ ಅಲ್ಲದೆ ಸಗಣಿಯಿಂದ ಸಾರಿಸಿದ ಬಿದಿರಿನ ತೊಂಬೆಯಲ್ಲಿ ಕೆಡದ ಹಾಗೆ ಇಡ್ತಾ ಇದ್ರು. ಮಣ್ಣಿನ ಮಣೆ, ಕಲ್ಲಿನ ಮರು, ಮರದ ಸೌಟು, ಮರದ ಮನಿಕೆ, ಹೀಗೆ ಪ್ರಕೃತಿ ಜೊತೆಗೆ ಬದುಕ್ತಾ ಇದ್ರು.
6: ಇಷ್ಟೇ ಎಲ್ಲ ಉಷಕ, ಮನೆ ನಿಜವಾದ ಸ್ವರ್ಗ. ಗೃಹಿಣಿಯೇ ಮನೆಯ ಆಧಾರ ಸ್ತಂಭವಾಗಿದ್ಲು. ಜನಪದದಲ್ಲಿ ಅವಳಿಗೆ ಗೃಹ ವಿಜ್ಞಾನವನ್ನ ಕುಟುಂಬವೇ ಕೊಡುಗೆಯಾಗಿ ಕೊಟ್ಟಿದೆ. ಅಲ್ಲಿ ಕಲೆ, ಆಹಾರ ಸಿದ್ಧತೆ, ಮಕ್ಕಳ ಪಾಲನೆ ಪೋಷಣೆ, ಆರೋಗ್ಯ ರಕ್ಷಣೆ, ಸಂಬಂಧಗಳು ಇವೆಲ್ಲದರ ತಿಳುವಳಿಕೆ ಕೊಡ್ತಿತ್ತು.
4: ಇವು ತಾಯಿಂದ ಮಗಳಿಗೆ, ಮಗಳಿಂದ ಮೊಮ್ಮಗಳಿಗೆ, ಮರಿ ಮಕ್ಕಳಿಗೆ, ಹೀಗೆ ಈ ಗೃಹ ವಿಜ್ಞಾನದ ಪಾಠಗಳು ಜನಪದದಲ್ಲಿ ಅರಿದು ಬರ್ತವೆ. ಆಧುನಿಕ ವಿಜ್ಞಾನದ ಮಿತಿಯನ್ನು ಮೀರಿ ಈ ಜನಪದ ಕೌಟುಂಬಿಕ ವಿಜ್ಞಾನ ವ್ಯಾಪಕವಾಗಿದೆ. ಎಲ್ಲ ಜ್ಞಾನ ವಿಜ್ಞಾನಕ್ಕೆ ತಾಯಿ ಬೇರೆ ನಮ್ ಜನಪದ.
7: ಕುಟುಂಬದಲ್ಲಿ ಮಗುನ ಸಾಕಿ ಬೆಳೆಸಿ ಸಂಸ್ಕಾರ ಹೇಳ್ಕೊಡ್ತಿದ್ದೋಳೆ ಹೆಣ್ಣು. ಅನುಕರಣೆಯಿಂದ ಸಂಪ್ರದಾಯ ಆಚರಣೆ ಹೇಳ್ಕೊಡ್ತಾ ಭಾಷೆ, ಸಂಸ್ಕೃತಿ, ಸಾಮಾಜಿಕ ಶಿಕ್ಷಣ ಎಲ್ಲಾನು ಗಾದೆ, ಕತೆ, ಗೀತೆ, ಒಡಪು, ಶಿಶುಪ್ರಾಸಗಳ ಮೂಲಕ ಮಕ್ಕಳಿಗೆ ಜೀವನ ಪಾಠ ಕಲಿಸ್ತಿದ್ಲು. ಹಂಗಾಗಿ ಜನಪದರ ಲೋಕದಲ್ಲಿ ಹೆಣ್ಣಿಗೆ ವಿಶೇಷ ಸ್ಥಾನ ಐತೆ.

ಅದಕ್ಕೆ ಅಲ್ವಾ ಅಕ್ಕ, ಮನೆಗೊಂದು ಹೆಣ್ಣಿರ್ ಬೇಕು ಅಂತಿದ್ದು. ಮನೆ ತುಂಬಾ ಗುರು ಮಕ್ಕಳಿದ್ರು, ಮನೆಗೊಬ್ಳು ಹೆಣ್ಮಗ್ಳು ಹುಟ್ಟಿದ್ರೆ ಮಾಲಿನ ಬಳ್ಳಿ ಹಂಗೆ ಬಳಗ ಹೆಚ್ಚು ಅಂತ ಸುಮ್ನೆ ಹೇಳ್ತಿದ್ರೆ ನಮ್ಮ ಹಿರಿಯರು.

0: ನಮ್ಮ ಜನಪದ ಕಲೆ ಸಾಹಿತ್ಯ ಅಕ್ಷಪಾತ್ರೆ ಇದ್ದಂಗೆ. ಇಂಥ ಜನಪದವನ್ನು ಜನ್ಯರಾದ ನಾವು ಉಳಿಸಿ ಬೆಳೆಸಿ ಬಳಸಿ ಎಲ್ಲರಿಗೂ ಅದರ ವಿಚಾರಧಾರೆಯನ್ನ ಹಂಚಿ ಜನಪದದ ಹಿರಿಮೆ ತಿಳಿಸಿ ಕಲೆಗಳನ್ನು ಉಳಿಸಬೇಕು, ಅದರ ಮಹತ್ವ ಇಂದಿನವರೆಗೂ ಸಾರಬೇಕು ಅಂತ ಹೊರಟಿದ್ದೀವಿ. ಜನಪದ ಸಂಸ್ಕೃತಿಯನ್ನ ತಲೆಮಾರಿನಿಂದ ತಲೆಮಾರಿಗೆ ತರುವುದರಲ್ಲಿ ಹೆಣ್ಣು ಮಕ್ಕಳ ಪಾತ್ರ ತುಂಬಾ ದೊಡ್ಡದು. ಅದನ್ನು ನಮ್ಮ ಮುಂದಿನ ತಲೆಮಾರುಗಳಿಗೆ ತಲುಪಿಸುವ ಜವಾಬ್ದಾರಿ ನಮ್ಮ ಮೇಲಿದೆ. ಅದಕ್ಕೆ ನಾವೆಲ್ಲ ಸೇರಿ ಜಾನಪದ ಜನ್ಯರು ಎಂಬ ಸಂಸ್ಥೆ ಕಟ್ಟಿ ಸೇರಿರೋದು.
1: ಒಟ್ಟಾರೆ ಜಾನಪದವನ್ನ ಸಮಕಾಲೀನಗೊಳಿಸ್ತಾನೆ, ಯುವ ಮನಸ್ಸುಗಳಿಗೆ ಕಲಿಸ್ತಾ ಸಮಾನ ಹಾಗೂ ಸ್ವಸ್ಥ ಸಮಾಜವನ್ನ ಕಟ್ಟುವ ಘನ ಉದ್ದೇಶ ನಮ್ಮ ಜಾನಪದ ಜನ್ಯರು ಸಂಸ್ಥೆಯ ಮೂಲ ಧ್ಯೇಯವಾಗಿದೆ ಕಣ್ರಕ್ಕ.

0: ಇದುವರೆಗೂ ಮಂಡ್ಯದ ಜಾನಪದ ಜನ್ನೆಯರ ತಂಡದವರಿಂದ ರೂಪಕ ಜನ್ನೆಯರ ಚಿತ್ತ ಜಾನಪದದತ್ತ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
1: ಆಕಾಶವಾಣಿ ಧಾರವಾಡ.
2: ಪಿಎಂ ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455 ಕರೆ ಮಾಡಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು
3: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
0: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಡಾಕ್ಟರ್ ಎಸ್ಆರ್ ರಾಮನಗೌಡರ್ ಆರೋಗ್ಯ ದಂಗಳ ಪ್ರಾಯೋಜಿತ ಕಾರ್ಯಕ್ರಮ ಪ್ರತಿ ಗುರುವಾರ ಬೆಳಿಗ್ಗೆ 8:30. ಪ್ರಾಯೋಜಕರು ಡಾಕ್ಟರ್ ಎಸ್ಆರ್ ರಾಮನಗೌಡರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಮಾಳಾಪುರ, ಧಾರವಾಡ.
5: ಕೇಳುಗರೆ, ಈ ಮಧ್ಯಾಹ್ನ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 12:35 ಆರೋಗ್ಯ ಸಂಚಿಕೆ. IVF ಚಿಕಿತ್ಸೆ ಹಾಗೂ ಇತರ ಸ್ತ್ರೀರೋಗ ಸಮಸ್ಯೆಗಳಿಗೆ ಚಿಕಿತ್ಸೆ, ಈ ಕುರಿತಂತೆ ಡಾಕ್ಟರ್ ಗೀತಾ ಭರತ್ ಉತ್ತೂರ್ ಅವರೊಂದಿಗೆ ಸಂದರ್ಶನ. ನಂತರ ಹೃದಯದ ಶಸ್ತ್ರಚಿಕಿತ್ಸೆಯಲ್ಲಿ ಅರವಳಿಕೆಯ ಪ್ರಾಮುಖ್ಯತೆ, ಅರವಳಿಕೆ ತಜ್ಞರಾದ ಡಾಕ್ಟರ್ ಗಣೇಶ್ ನಾಯಕ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ. ಪಿಎಂ ಮತ್ಸ್ಯ

0: ಸಂಪದ ಯೋಜನೆ ಬಗ್ಗೆ ಮಾಹಿತಿ ಸಂಪನ್ಮೂಲ ವ್ಯಕ್ತಿ ಶ್ರೀದೇವಿ ಪಿ, ಸಹಾಯಕ ನಿರ್ದೇಶಕರು ಮೀನುಗಾರಿಕೆ ಇಲಾಖೆ ಮಂಗಳೂರು, ಇವರಿಂದ ಮಾಹಿತಿ ಕೇಳುತ್ತೀರಿ. ಸಂದರ್ಶಕರು ಪ್ರದೀಪ್, ಡಿಎಂ ಹಾವಂಜೆ. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 1:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ರೆಡ್ಡಿ ರೆಡ್ಡಿಯ ಕರೆಪ್ಪ, ಸಿದ್ದಪ್ಪ, ಮಳಲಿ ಹಾಗೂ ಸಂಗಡಿಗರಿಂದ ಡೊಳ್ಳಿನ ಪದಗಳನ್ನು ಕೇಳುತ್ತೀರಿ. 1:30 ಹಲೋ ಅಭಿಲಾಷ. 2:40 ಹೊಸ ಹಾಡು ಕೇಳುತ್ತೀರಿ. 3:00 ವಿವಿಧ ಭಾರತಿ ಮುಂಬೈ ಕೇಂದ್ರದಿಂದ ಹಿಂದಿ ಕಾರ್ಯಕ್ರಮಗಳನ್ನು ಕೇಳುವಿರಿ. ಇವಿಷ್ಟು ಈ ಮಧ್ಯಾಹ್ನ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು.
1: ಸ್ವರಾಂಜಲಿ ಸಂಗೀತ ದಿಗ್ಗಜರ ಸ್ಮೃತಿ ಚಿತ್ರ. ಅಭಿಮಾನಿ ಶ್ರೋತೃಗಳೇ, ಶಾಸ್ತ್ರೀಯ ಸಂಗೀತದೊಂದಿಗೆ ಮಿಳಿತಗೊಂಡು ಅದಕ್ಕೆ ಇಂಬು ಕೊಡುವಂತಹದ್ದು ಹಾರ್ಮೋನಿಯಂ ಅನ್ನೋ ಸಂವಾದಿನಿಯ ಸೆಳಕು ಅದು. ಆ ಸರಿಗಮಗಳನ್ನ ಆರಾಧಿಸಿ ಸಂವಾದಿನಿಯ ಸಂತ ಎನಿಸಿಕೊಂಡವರು ರಾಮ್ಭಾವು ಬಿಜಾಪುರೆ ಅನ್ನೋ ಸಂಗೀತ ದಿಗ್ಗಜರು. ಆ ಕಲಾವಿದರ ಜೀವನ ಸಂಗೀತದ ಎಳೆ ಎಳೆಯ ಪದರು ಸಂವಾದಿನಿ ಸಂತನ ಸುಸ್ವರ ಸಿಂಚನ ಅನ್ನೋ ಸ್ವರಾಂಜಲಿಯ ಕದರು. ಕೇಳ್ರಿ, ಪ್ರತಿ ಶುಕ್ರವಾರ ಮುಂಜಾನೆ 6:35 ರಾತ್ರಿ 8:15
2: ಸಂವಾದಿನಿ ಸಂತನ ಸುಸ್ವರ ಸಿಂಚನ
1: ಸ್ವರಾಂಜಲಿಯ ಈ ನಡೆ ಸಂವಾದಿನಿ ಸಂತನ ಜೀವನ ಸಾಧನೆಯೆಡೆ.
0: ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ 12:35 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಮೂಡಿಬರುವುದು.

0: ಆಕಾಶವಾಣಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ನಮ್ಮೆಲ್ಲ ಕೇಳುಗರಿಗೆ ನಮಸ್ಕಾರ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಐವಿಎಫ್ ಚಿಕಿತ್ಸೆ ಹಾಗೂ ಇತರ ಸ್ತ್ರೀರೋಗ ಸಮಸ್ಯೆಗಳಿಗೆ ಚಿಕಿತ್ಸೆ ಈ ಕುರಿತಂತೆ ಡಾಕ್ಟರ್ ಗೀತಾ ಭರತ್ ಉತ್ತೂರ್ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. ನಂತರ ಹೃದಯದ ಶಸ್ತ್ರಚಿಕಿತ್ಸೆಯಲ್ಲಿ ಅರವಳಿಕೆಯ ಪ್ರಾಮುಖ್ಯತೆ ಈ ಕುರಿತಂತೆ ಅರವಳಿಕೆ ತಜ್ಞರಾದ ಡಾಕ್ಟರ್ ಗಣೇಶ್ ನಾಯಕ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳುತ್ತೀರಿ. ಮೊದಲಿಗೆ ಕೇಳೋಣ ಐವಿಎಫ್ ಚಿಕಿತ್ಸೆ ಹಾಗೂ ಇತರ ಸ್ತ್ರೀರೋಗ ಸಮಸ್ಯೆಗಳಿಗೆ ಚಿಕಿತ್ಸೆ ಈ ಕುರಿತಂತೆ ಡಾಕ್ಟರ್ ಗೀತಾ ಭರತ್ ಉತ್ತೂರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್.
1: ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೇ, ಮಕ್ಕಳಿರಲ್ಲವ್ವ ಮನೆ ತುಂಬಾ ಅನ್ನೋ ಮಾತನ್ನ ನಾವು ಕೇಳಿವಿ. ನಂತರದ ದಿನದೊಳಗ ನಾವಿಬ್ರು ನಮಗಿಬ್ರು ಅಂತಾಯ್ತು. ಆಮೇಲೆ ನಾವಿಬ್ರು ನಮಗೊಂದು ಅನ್ನುವಂತ ಮಾತು ಕೂಡ ಕೇಳಿ ಬಂತು. ಏನೇ ಆಗ್ಲಿ, ಮನೆಯೊಳಗ ಒಂದು ಮಗು ಇದ್ರೆ ಚಂದ. ಮಗುವಿನ ಆಟ ಪಾಠ, ಅದು ನಕ್ಕಾಗ ಬಿದ್ದಾಗ ಎದ್ದಾಗ ಅದನ್ನ ನೋಡೋದೇ ಒಂದು ಚಂದ. ಆದ್ರೆ ಎಷ್ಟೊಂದು ಸಂದರ್ಭದಲ್ಲಿ ಹಲವಾರು ಜನರಿಗೆ ಈ ಮಕ್ಕಳ ಭಾಗ್ಯ ಇರುವುದಿಲ್ಲ. ಹಂಗಂತ ನಿರಾಶರಾಗೋ ಕಾಲ ಇದಲ್ಲ. ಮಕ್ಕಳಿಲ್ಲದ ದಂಪತಿಗಳಿಗೂ ಕೂಡ ಮಕ್ಕಳ ಒಂದು ವರದಾನವನ್ನ ಕಲ್ಪಿಸಿಕೊಡ್ತಾ ಇದೆ ಧಾರವಾಡದ ಸರ್ವೋದಯ ಸಂತಾನ ಸಾಫಲ್ಯ ಕೇಂದ್ರ.

ಒಂದು ಮಹಿಳೆಯರಿಗಾಗಿಯೇನೆ ಅಂತ ಒಂದು ವಿಶೇಷ ಆಸ್ಪತ್ರೆ ಕೂಡ ಇದೆ, ಮಹಿಳಾ ಸಂತಾನ ಸಾಫಲ್ಯ ಕೇಂದ್ರ ಇದೆ, ಮತ್ತೆ ಇದು ಒಂದು ಐವಿಎಫ್ ಸೆಂಟರ್ ಆಗಿ ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಈ ಎಲ್ಲ ಸಂಸ್ಥೆಗಳ ಸಂಸ್ಥಾಪಕಿ ಡಾಕ್ಟರ್ ಗೀತಾ ಭರತ್ ಉತ್ತೂರ್, ಇವರು ಇವತ್ತು ನಮ್ಮ ಜೊತೆಗೆ.

0: ಇದ್ದಾರೆ. ಇವರನ್ನ ಮಾತನಾಡಿಸಿ ಈ ಒಂದು ಆಸ್ಪತ್ರೆಯ ಯಶಸ್ಸಿನ ಕಥೆಯನ್ನ ನಾವು ಕೇಳೋಣಂತ. ನಮಸ್ಕಾರ ಡಾಕ್ಟರ್ ಗೀತಾ ಭರತ್ ಉತ್ತೂರ್ ಅವರೇ.
1: ನಮಸ್ಕಾರ ಮೇಡಮ್, ಕೇಳೋಗರಿಗೆ ನಮಸ್ಕಾರ.
0: ಡಾಕ್ಟರ್ ಗೀತಾ ಭರತ್ ಉತ್ತೂರ್ ಅವರೇ, ಎಲ್ಲಾ ಬಹುಶಃ ಮಕ್ಕಳು ಇಲ್ಲದಂತ ದಂಪತಿಗಳು ಮಕ್ಕಳನ್ನ ಪಡೆದ ಸಂದರ್ಭದೊಳಗ ಅವರು ನಿಮ್ಮನ್ನ ದೇವರು ಅಂತ ಆರಾಧಿಸ್ತಾ ಇರ್ತಾರೆ, ಹಂಗಾಗಿ ಅವರೆಲ್ಲರ ಪರವಾಗಿ ನಿಮಗೆ ಹಾರ್ದಿಕ ಶುಭಾಶಯಗಳು. ಸಾಧಾರಣವಾಗಿ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ವೈದ್ಯರ ಪಾತ್ರ ಬಹಳ ಮುಖ್ಯವಾಗಿನೇ ಇರ್ತದೆ. ಯಾಕಂದ್ರೆ ಒಂದಿಲ್ಲ ಒಂದು ಸಂದರ್ಭದೊಳಗ ನಾವು ಆಸ್ಪತ್ರೆಗೆ ಭೇಟಿ ಕೊಟ್ಟೆ ಕೊಡ್ತೀವಿ, ಮತ್ತೆ ನಮ್ಮ ಆರೋಗ್ಯದ ದೃಷ್ಟಿಯಲ್ಲಿ ವೈದ್ಯರು ನಮಗೆ ಸಹಾಯ ಹಸ್ತವನ್ನ ನೀಡಿರ್ತಾರೆ. ಈಗ ಡಾಕ್ಟರ್ ಗೀತಾ ಅವರ, ಮುಖ್ಯವಾಗಿ ನಿಮ್ಮ ಈ ಸರ್ವೋದಯ ಆಸ್ಪತ್ರೆ ಅದು ಒಂದು ಮಹಿಳಾ ಆಸ್ಪತ್ರೆಯಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಇಲ್ಲಿ ಸಂತಾನ ಸಾಫಲ್ಯ ಕೇಂದ್ರವನ್ನ ತಾವು ಸ್ಥಾಪಿಸಿದ್ದೀರಿ. ಇದರ ಮುಖ್ಯ ಉದ್ದೇಶನೇ ಮಕ್ಕಳಿಲ್ಲದಂತಹ ದಂಪತಿಗಳಿಗೆ ಒಂದು ಮಕ್ಕಳ ಭಾಗ್ಯವನ್ನ ಕರುಣಿಸೋದು ತಮ್ಮ ಮುಖ್ಯ ಉದ್ದೇಶ. ಇದರ ಒಂದು ಯಶಸ್ಸಿನ ಕಥೆಯನ್ನ ನಮ್ಮ ಕೇಳುಗರೊಂದಿಗೆ ಹಂಚಿಕೊಳ್ತೀರಿ.
1: ಬಹುಶಃ ನಾನು ವೈದ್ಯಕೀಯ ವಿದ್ಯಾರ್ಥಿ ಆಗಿದ್ದಾಗ ನಮ್ಮ ಭಾರತ ಅತ್ಯಂತ ಜನಸಂಖ್ಯೆ ಉಳ್ಳಂತಹ ದೇಶ ಇವತ್ತು ಪ್ರಪಂಚದೊಳಗ, ಅದಕ್ಕೆ ಬಹುಶಃ ಸಂತಾನಹೀನತೆ ಅನ್ನೋದು ಸಮಸ್ಯೆನೇ ಇರ್ಲಿಕ್ಕಿಲ್ಲ ಅನ್ನೋ ಒಂದು ಮನೋಭಾವನೆ ನನಗಿತ್ತು. ಆದ್ರೆ ನನಗೆ ಸ್ಪೆಷಲೈಸೇಷನ್ ಮಾಡದಂಗೆ ಅದು ಎಂಥ ದೊಡ್ಡ ಒಂದು ವೈಯಕ್ತಿಕ ಸಮಸ್ಯೆ ಅನ್ನೋದು ಅರಿವಾಯಿತು. ಹಿಂಗಾಗಿ ಎಷ್ಟೋ ದಂಪತಿಗಳು ಮಕ್ಕಳಿಲ್ಲದೆ ಬಹಳಷ್ಟು ತೊಂದರೆಯನ್ನು ಅನುಭವಿಸ್ತಾರೆ. ಹೀಗಾಗಿ ಆ ಒಂದು ವಿಷಯದಲ್ಲಿ ನಾನು ಪ್ರಾವೀಣ್ಯತೆಯನ್ನು ಪಡೆದು ಒಂದು ಉತ್ತರ ಕರ್ನಾಟಕ ಜನರು ಮೊದಲೆಲ್ಲ IVFಗೆ ಮುಂಬೈಗೋ ಬೆಂಗಳೂರಿಗೋ ಹೋಗಬೇಕಾದಂತಹ ಸಂದರ್ಭ ಇತ್ತು. ಅಂತವರಿಗೆ ಒಂದು ಅತ್ಯಂತ ಉತ್ತಮವಾದಂತಹ ಅತ್ಯಾಧುನಿಕ ಚಿಕಿತ್ಸಾ ಪದ್ಧತಿಗಳನ್ನೆಲ್ಲ ಒಳಗೊಂಡಂತಹದ್ದು ಒಂದು ಕೇಂದ್ರವನ್ನು ಇಲ್ಲಿ ಸ್ಥಾಪಿಸಬೇಕು ಅನ್ನೋ ಒಂದು ಆಸೆಯಿಂದ ನಾನು ಆ ವಿಷಯದಲ್ಲೇ ಅಷ್ಟು ಸಾಕಷ್ಟು ಪರಿಣತಿಯನ್ನು ಹೊಂದಿ, ನನ್ನ ತಂಗಿ ಅವಳು ವೈದ್ಯ ಆಗಿದ್ದಾಳೆ, ಅವಳು ಭ್ರೂಣಶಾಸ್ತ್ರದಲ್ಲಿ ಅವಳು ಪರಿಣತಿಯನ್ನು ಪಡೆದು ಇಬ್ರು ಒಟ್ಟಿಗೆ ನಾವು ಈ ಸರ್ವೋದಯ ಸಂತಾನ ಸಾಫಲ್ಯ ಕೇಂದ್ರವನ್ನ ಧಾರವಾಡದಲ್ಲಿ ಆರಂಭಿಸಿದೀವಿ. ಇದರಲ್ಲಿ ಎಲ್ಲಾ ಚಿಕಿತ್ಸೆಗಳು ಅಂದ್ರೆ ಮಕ್ಕಳು ಇಲ್ಲದೆ ಇರೋರಿಗೆ ಏನ್ ಸಮಸ್ಯೆಗಳು ಇರ್ತವೋ ಅದು ಎಲ್ಲಾ ಸಮಸ್ಯೆಗಳು ಒಂದೇ ಸೂರಿನಡಿ ಸಿಗುವಂತಹ ಒಂದು ಸೌಲಭ್ಯ ಇದೆ. ಈಗಾಗಲೇ ನಮ್ಗೆ 2020ರಲ್ಲಿ ನಮ್ಮ ಈ IVF ಸೆಂಟರ್ ಕಾರ್ಯಾರಂಭ ಮಾಡಿತು. ಈ ವರ್ಷದಲ್ಲಿ ಸುಮಾರು 125 ಮಕ್ಕಳು ಆಗ್ಲೇ ಜನ್ಮ ತಾಳಿದ್ದಾರೆ. ಇನ್ನು 78 ಗರ್ಭಿಣಿಯರು IVF ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ. ಸೊ ಹೀಗಾಗಿ ಅಂದು ಅತ್ಯಂತ ಉತ್ತಮ ಫಲಿತಾಂಶವನ್ನು ಕೊಡುವಂತಹ ಒಂದು IVF ಸಂಸ್ಥೆಯಾಗಿ ನಮ್ಮ ಸಂಸ್ಥೆ ಕರ್ನಾಟಕದ ಉತ್ತರ ಕರ್ನಾಟಕದ ಭಾಗದ ಜನರಿಗೆ ಸೇವೆ ಸಲ್ಲಿಸ್ತಾ ಇದೆ ಅಂತ ಹೇಳಕ್ಕೆ ಹೆಮ್ಮೆ ಪಡ್ತೀನಿ.
0: ಈಗ ಡಾಕ್ಟರ್ ಗೀತಾ ಅವರ, ಇದು ನೀವು ಕಂಡಂತ ಕನಸು ಇವತ್ತು ಸಾಕಾರಗೊಂಡಿದೆ. ಈ ಒಂದು ದಂಪತಿಗಳು ಒಂಥರ ನಿರಾಶಾ ಭಾವದಿಂದ ತಮ್ಮ ಹತ್ರ ಬಂದಿರ್ತಾರೆ, ಅವರಿಗೆ ಒಂದು ಸಾಂತ್ವನ ನೀಡಿ, ಅವರಿಗೆ ಒಂದು ಆಪ್ತ ಸಮಾಲೋಚನೆಯನ್ನ ಮಾಡಿ, ಅವರಲ್ಲಿ ಒಂದು ಆತ್ಮಸ್ಥೈರ್ಯವನ್ನು ತುಂಬಿ ಇಷ್ಟೆಲ್ಲ ಕೆಲಸ ಮಾಡುದು ಒಂದು ದೊಡ್ಡ ಕೆಲಸನೇ ಇದು. ಅಂದ್ರೆ ನಮ್ಮ ವೈಯಕ್ತಿಕ ತಾಳ್ಮೆಯನ್ನ ಒಂದು ಒರೆಗಚ್ಚಿ ಇದು ಮಾಡುವಂತ ಕೆಲಸ. ಇಂಥ ಕೆಲಸ ಮಾಡಿದಾಗ ಮೊಟ್ಟ ಮೊದಲ ಶಿಶು ಜನಿಸಿದಾಗ ಏನ್ ಅನ್ಸಿತ್ತು ತಮಗೆ?
1: ಬಹಳ ಸಂತೋಷ ಆಗಿತ್ತು. ಬಹುಶಃ ಈಗ 125 ಮಕ್ಕಳು ಹುಟ್ಟಿದಾಗ ಅವೆಲ್ಲ ನನ್ನ ಮಕ್ಕಳೇ ಅನ್ನುವಂತ ಒಂದು ಖುಷಿ ನನಗೆ. ಅದೇ ಯಾಕಂದ್ರೆ ಪ್ರತಿ ದಂಪತಿಗಳು ಸುಮಾರು ವರ್ಷಗಳವರೆಗೆ ಎಲ್ಲ ಬೇರೆ ಬೇರೆ ಆಸ್ಪತ್ರೆಗಳಿಗೆ ಹೋಗಿ ಎಲ್ಲ ಚಿಕಿತ್ಸೆ ತಗೊಂಡು ನಿರಾಶರಾಗಿ ಇನ್ನೇನು ಚಿಕಿತ್ಸೆನೇ ಬೇಡ ಅನ್ನೋ ಸ್ಥಿತಿಯಲ್ಲಿರೋರು ಮತ್ತೆ ನಮ್ಮ ಹತ್ರ ಬಂದು ಒಂದು ಚಿಕಿತ್ಸೆ ಪಡ್ಕೊಂಡು ಅವರು ಅಷ್ಟು ತೊಂದರೆಯಿಂದ ಬಂದು ಒಂದು ಮಗು ತಗೊಂಡು ಮನೆಗೆ ಹೋಗುವಾಗ ಅವ್ರ ಜೀವನದಲ್ಲಿ ಆ ಬದಲಾವಣೆಯನ್ನು ಮಾಡೋ ಒಂದು ಅವಕಾಶ ನಮಗ್ ಸಿಕ್ಕಿದೆ ಅಲ್ಲ ಅನ್ನುವಂಥದ್ದು ಶಬ್ದಗಳಲ್ಲಿ ಹೇಳಲಿಕ್ಕಾಗೋದಿಲ್ಲ. ಇಟ್ ಇಸ್ ಅನುಭವಿಸಿ ಆ ಸಂತೋಷವನ್ನು ಅನುಭವಿಸಬೇಕು ಅಂತ ಹೇಳ್ತೀನಿ. ಆದ್ರೆ ಅವ್ರ ಜೀವನದಲ್ಲಿ ನಾವು ಮಾಡುವಂತಹ ಬದಲಾವಣೆ ಏನಿದೆ ಅಲ್ಲ ಅದು ನಿಜವಾಗ್ಲೂ ನಮ್ಮ ಕೆಲಸಕ್ಕೆ ಒಂದು ಸಾರ್ಥಕ್ಯವನ್ನು ತಂದು ಕೊಡ್ತದೆ. ತುಂಬಾ ಸಂತೋಷದ ಮತ್ತು ಸಾರ್ಥಕ್ಯದ ಕ್ಷಣ ನಮಗಾಗಿರ್ತದೆ.
0: ಒಬ್ಬ ವೈದ್ಯಾಗಿ ನಾನು ಕಲ್ತಿದ್ದು ನಾನು ಮಾಡ್ತಾ ಇರುವುದು ಒಂದು ಸಂತೃಪ್ತ ಭಾವನೆ.
1: ಖಂಡಿತ ಖಂಡಿತ ಖಂಡಿತ. ಯಾಕಂದ್ರೆ ಒಬ್ಬರ ಜೀವನದಲ್ಲಿ ಆಶಾಕಿರಣವಾಗೋದು, ಅವ್ರ ದುಃಖವನ್ನೆಲ್ಲ ಅವರಲ್ಲಿ ಅವ್ರ ಬಾಳಿನಲ್ಲಿ ಅವ್ರ ಜೀವನ
0: ಬಹುಶಃ
1: ಎಷ್ಟು ಬದಲಾವಣೆ ಆಗ್ತದೆ ಅಂದ್ರೆ ನಮ್ಗೆ ನಂಬಲಿಕ್ಕೆ ಆಗೋದಿಲ್ಲ. ಅಷ್ಟು ಸಂತೋಷ ಅವ್ರ ಮನೆಯೊಳಗೆ ಬರ್ತದೆ ಒಂದು ಮಗು ಬರೋದ್ರಿಂದ. ಸೊ ಆ ಸಂತೋಷಕ್ಕೆ ನಾವು ಎಲ್ಲೋ ಒಂದ್ ರೀತಿ ನಾವು ಕಾರಣ ಅನ್ನೋದು ಅನುಭವನೇ ನಮ್ಗೆ ಖುಷಿ ಕೊಡ್ತದೆ.
0: ಈಗ ಇದು ವಯಸ್ಸಿನಿಂದ ವಯಸ್ಸಿಗೆ ಬೇರೆ ಬೇರೆ ಆಗಿರ್ತದೆ. ಈಗ ಚಿಕ್ಕ ವಯಸ್ಸಿನಲ್ಲಿ ಬಂದಂತ ದಂಪತಿಗಳ ಒಂದು ಯಶಸ್ಸಿನ ಕಥೆ ಬೇರೆ, ಆದ್ರೆ ಸ್ವಲ್ಪ ವಯಸ್ಸಾದ್ಮೇಲೆ ಅಂದ್ರೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಕೇಸ್ಗಳು ಇರ್ತದೆ. ಅಂತ ಒಂದು ಅವಿಸ್ಮರಣೀಯ ಅಂದ್ರೆ ಒಂದು ಚಾಲೆಂಜಿಂಗ್ ಆಗಿ ನಾನು ಮಾಡಿರೋದು ಅಂತದ್ದು ಕೂಡ ಇರಬಹುದಲ್ಲ?
1: ಖಂಡಿತ. ಯಾಕಂದ್ರೆ ಈಗ ಹೊಸದಾಗಿ ಏನು ART ಬಿಲ್ ಅಂತ ಬಂತು. ಮೊದಲು ಈ ART ರೆಗ್ಯುಲೇಷನ್ಸ್ ಅಂತ ಇರಲಿಲ್ಲ ನಮ್ಮ ಭಾರತದಲ್ಲಿ. ಈಗ ಇತ್ತೀಚೆಗೆ ನಮ್ಮ ಸಂಸತ್ತಿನಲ್ಲಿ ಅದರದ್ದು ಒಂದು ಬಿಲ್ ಪಾಸ್ ಮಾಡಿದ್ರು. ಹೀಗಾಗಿ ಅದು ART ರೆಗ್ಯುಲೇಷನ್ ಬಿಲ್ಸ್ ಅಂತ ಕರಿತೀವಿ ಅದಕ್ಕೆ. ಅದರ ಪ್ರಕಾರ ಒಂದು 50 ವರ್ಷದ ಮುಂದಿನ ಮಹಿಳೆಗೆ ಏಜ್ ಲಿಮಿಟ್ ಅಂತ 50 ಮಾಡಿದ್ದಾರೆ ವಯಸ್ಸಿನ ಮಿತಿ. 50 ವರ್ಷದ ನಂತರ IVF ಮಾಡಿಸ್ಕೊಳ್ಳೋ ಪರಿಸ್ಥಿತಿ ಇಲ್ಲ ಇವತ್ತು. ಹೀಗಾಗಿ ನಮ್ಮ ಹತ್ರ ಒಂದು 49ನೇ ವಯಸ್ಸಿಗೆ ಒಬ್ಬ ದಂಪತಿಗಳು ಬಂದ್ರು. ಒಂದು ಇನ್ನೊಂದು 6 ತಿಂಗಳ ಮುಂದೆ ಹೋಗಿದ್ರು ಬಹುಶಃ ನಾವು ಆ ಚಿಕಿತ್ಸೆ ಮಾಡ್ತಿರ್ಲಿಲ್ಲ. ಅವ್ರಿಗೆ ಬಂದ್ರು ಮೊದಲೆಲ್ಲ ಬೇರೆ ಬೇರೆ ಕಡೆ ಹೋಗಿ ಎಲ್ಲ ಚಿಕಿತ್ಸೆ ತಗೊಂಡು ಫಲಕಾರಿಯಾಗದೆ ನಮ್ಮ ಹತ್ರ ಬಂದ್ರು. 6ತಿಂಗಳು ಅವ್ರಿಗೆ ಟೈಮ್ ಇದ್ದಿದ್ದು. ಇನ್ನೊಂದು 6 ತಿಂಗಳು ಬಿಟ್ಟಿದ್ರೆ ನಾವು ಬಹುಶಃ ಈ ಚಿಕಿತ್ಸೆ ಮಾಡಕ್ ಆಗ್ತಿರ್ಲಿಲ್ಲ. ಅಂತವ್ರಿಗೆ ನಾವು ಫಸ್ಟ್ ಅಟೆಂಪ್ಟ್ ಅಲ್ಲಿ ಶಿ ಕನ್ಸೀವ್ಡ್. ಈಗ ಒಂದು ಮಗು ತಗೊಂಡು 49ನೇ ವರ್ಷಕ್ಕೆ ಅವರಿಬ್ರು ತಾಯಿ ತಂದೆ ಆಗಿದ್ದಾರೆ. ಬಹಳ ಖುಷಿ ಪಡ್ತಾರೆ. ಇದೊಂದು ಆತರ ಹೇಳಬಹುದು. ಆಮೇಲೆ ಇನ್ನು ಏನು ಎಷ್ಟೋ ಬಹಳ ಕ್ಲಿಷ್ಟಕರ ಸಮಸ್ಯೆಗಳಿಗೂ ನಮ್ಮ ವೈವಿಎಫ್ ಒಂದು ವಿಎಫ್ ಮತ್ತು ಸರೋಗಸಿ

0: ಬಾಡಿಗೆ ತಾಯಿ ಟ್ರೀಟ್ಮೆಂಟ್ ಅಂತ ಏನ್ ಕರಿತೀವಿ. ಈಗ ಒಬ್ಬೊಬ್ಬರಿಗೆ ಹುಟ್ಟುತ್ತಾನೆ ಯುಟ್ರಸ್ಸೇ ಇರೋದಿಲ್ಲ, ಅಂತವ್ರಿಗೂ ಸಹ ಅವ್ರದೇ ಜೆನೆಟಿಕಲಿ ಅವ್ರದೇ ಮಗುನ ನಾವು ಬಾಡಿಗೆ ತಾಯಿ ಚಿಕಿತ್ಸೆ ಮೂಲಕ ಕೊಡಬಹುದು. ಸೊ ಅಂತ ಕೇಸಸ್ಗಳು ನಮ್ಮಲ್ಲಿ ಸಕ್ಸಸ್ ಆಗಿದ್ದಾವೆ. ಆಮೇಲೆ ಒಬ್ರು ನ್ಯಾಯವಾದಿಗಳು 7 ಸತಿ ಬೇರೆ ಬೇರೆ ಕಡೆ IVF ಮಾಡಿಸ್ಕೊಂಡು ಫೇಲ್ ಆಗಿ ನಮ್ಮ ಕಡೆ ಬಂದ್ರು. ನಮ್ಮಲ್ಲಿನ ಫಸ್ಟ್ ಅಟೆಂಪ್ಟ್ಗೆ ಒಂದು ಮಗು ಆಯ್ತು, ಅವ್ರಿಗೆ ಮುಂದಿನ ವರ್ಷ ಇನ್ನೊಂದು ಮಗುಗಿನ್ನು ನಾವು ಇಲ್ಲಿ ಬರ್ತೀವಿ. ಸೊ ಹೀಗಾಗಿ ಅಂತ ಬಹಳಷ್ಟು ನಿರಾಶೆಗೊಂಡವರಿಗೆ ಒಂದು ಫಲಿತಾಂಶವನ್ನು ನಾವು ಕೊಟ್ಟಾಗ ಆಗುವಂತ ಸಂತೋಷ
1: ನಿಜವಾಗ್ಲು ಒಂಥರ ಸಾರ್ಥಕ್ಯ ಅಂತ ಅನಿಸ್ತದೆ ತಾವು ಹೇಳ್ದಂಗೆ. ಈಗ ಡಾಕ್ಟರ್ ಗೀತಾ ಅವರೇ, ತಮ್ಮ ಈ ಒಂದು ಸರ್ವೋದಯ ಮಹಿಳಾ ಆಸ್ಪತ್ರೆ, ಇಲ್ಲಿ ಇನ್ನೇನು ಫೆಸಿಲಿಟೀಸ್ ಗಳನ್ನ ತಾವು ಮಾಡಿದೀರಿ?
0: ಸರ್ವೋದಯ ಮಹಿಳಾ ಆಸ್ಪತ್ರೆ ಒಂದು ನನ್ನ ಕನಸು ಏನಿತ್ತು ಅಂದ್ರೆ, ಒಬ್ಬ ಮಹಿಳೆಯ ಜೀವನದಲ್ಲಿ ಆರೋಗ್ಯ ಸಂಬಂಧಿ ಅವಶ್ಯಕತೆಗಳೇನಿರ್ತವೆ, ಫ್ರಮ್ ಪ್ಯೂಬರ್ಟಿ ಟು ಮೆನೋಪಾಸ್, ಅಂದ್ರೆ ಅವಳು ಋತುಮತಿ ಆದಾಗಿಂದ ಹಿಡ್ಕೊಂಡು ಋತುಬಂಧದವರೆಗೂ, ಅಂದ್ರೆ ಮುಟ್ಟು ನಿಲ್ಲೋವರೆಗೂ ಅಥವಾ ಜೀವನದ ಅಂತ್ಯದವರೆಗೂ ಯಾವುದೇ ಆರೋಗ್ಯ ಸಮಸ್ಯೆಗೆ ಚಿಕಿತ್ಸೆ ಪರಿಹಾರ ಏನ್ ಬೇಕಾದ್ರೂ ಅದನ್ನು ಒಂದೇ ಸೂರಿನಡಿ ನಮ್ಮ ಆಸ್ಪತ್ರೆ ಕೊಡುವಂತಹ ಒಂದು ಮಹಿಳಾ ಕೇಂದ್ರಿತ ಒಂದು ಅತ್ಯುತ್ತಮ ಸಂಸ್ಥೆ ಆಗಬೇಕು ಅನ್ನೋ ಒಂದು ಕನಸು ನಂದಿತ್ತು. ಹೀಗಾಗಿ ಆ ರೀತಿಯಿಂದ ಎಲ್ಲಾ ಸಮಸ್ಯೆಗಳು, ಪ್ಯೂಬರ್ಟಿ ಕೌನ್ಸಿಲಿಂಗ್, ಈಗ ಕಿಶೋರಿಯರಿಗೆ ಆಪ್ತ ಸಮಾಲೋಚನೆ ಅನ್ಬಹುದು, ಪ್ರೀ ಮರೈಟಲ್ ಕೌನ್ಸಿಲಿಂಗ್, ಮದುವೆ ಆಗೋ ಹೆಣ್ಮಕ್ಳಿಗೆ ಮೊದಲು ಅವ್ರ ಹೆಣ್ಣು ಹೇಳಬೇಕು ಅದು. ಆಮೇಲೆ ನಮ್ಮಲ್ಲಿ ಈಗ ನ್ಯಾಚುರಲ್ ಬರ್ದಿಂಗ್ ಸೆಂಟರ್ ಅಂತ ಮಾಡಿವೆ, ಗರ್ಭಿಣಿಯರಿಗೆ ಸಹಜವಾಗಿ ಹೆರಿಗೆ ಆಗುವಂತಹ ಒಂದು ಕ್ರಿಯೆ, ಯಾಕಂದ್ರೆ ಮೆಡಿಕಲ್ ಇಂಟರ್ವೆನ್ಷನ್ ಇಲ್ಲದೆ ಹೆಚ್ಚು ನಾರ್ಮಲ್ ಡೆಲಿವರಿ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿದೀವಿ. ಈಗ ಜಲಪ್ರಸವ, ನೀವು ಬೇರೆ ಬೇರೆ ಪಾಶ್ಚಿಮಾತ್ಯ ದೇಶದೊಳಗೆ ಕೇಳ್ತೀರಿ, ನೀರಿನಲ್ಲಿ ಆಮೇಲೆ ಡೆಲಿವರಿ ಮಾಡುವಂತದ್ದು, ಆ ವ್ಯವಸ್ಥೆಯನ್ನ ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕಕ್ಕೆ ನಮ್ಮ ಆಸ್ಪತ್ರೆ ಆ ಸೇವೆಯನ್ನು ಒದಗಿಸಿದೆ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತೀನಿ. ಇಲ್ಲಿ ಜಲಪ್ರಸವ ಅಂದ್ರೆ ನೀರಿನಲ್ಲೇ ಡೆಲಿವರಿ ಆಗುವಂತಹ ಒಂದು ವ್ಯವಸ್ಥೆ ಇದೆ. ಇದ್ರೊಳಗೆ ಏನ್ ಸ್ಪೆಷಾಲಿಟಿ ಅಂದ್ರೆ, ವಿ ಹ್ಯಾವ್ ಟ್ರೈ ಟು ಇಂಟಿಗ್ರೇಟ್ ಬೇರೆ ಬೇರೆ ಚಿಕಿತ್ಸಾ ವಿಧಾನಗಳನ್ನ ಇದ್ರೊಳಗೆ ಇಂಟಿಗ್ರೇಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದೀವಿ. ಯಾಕಂದ್ರೆ ನಮ್ಮ ಆಯುರ್ವೇದದಲ್ಲಿ ಬರುವಂತಹ ಗರ್ಭ ಸಂಸ್ಕಾರವನ್ನ, ಇನ್ನೊಂದು ಹಿಪ್ನೋ ಬರ್ದಿಂಗ್ ಅಂತ ಕರಿತೀವಿ ಆ ವ್ಯವಸ್ಥೆನ, ವೆಸ್ಟರ್ನ್ ಮಿಡ್ವೈಫರಿ, ಪಾಶ್ಚಿಮಾತ್ಯ ದೇಶದೊಳಗೆ ಏನ್ ಮಿಡ್ವೈಫರಿ ಸಿಸ್ಟಮ್ ಇದೆ ಅದನ್ನ, ಮತ್ತೆ ಜಲಪ್ರಸವ ವಾಟರ್ ಬರ್ತ್ ಇದೆಲ್ಲಾನು ಇಂಟಿಗ್ರೇಟ್ ಮಾಡಿ ಅದನ್ನ ಒಂದು ಪ್ರಸವ ಮತ್ತು ಶಿಶು ಜನನ ಒಂದು ಅತ್ಯಂತ ಮೆಮೊರೇಬಲ್, ಆಹ್ಲಾದಕರ ಮತ್ತು ನೆನಪಿಡುವಂತಹ ಮರೆಯಲಾಗದಂತಹ ಒಂದು ಅನುಭವ ಆ ದಂಪತಿಗಳಿಗೆ ಆಗಬೇಕು ಅನ್ನೋ ಉದ್ದೇಶದಿಂದ ಸ್ವಾಭಾವಿಕ ಹೆರಿಗೆ ಕೇಂದ್ರವನ್ನ ಇಲ್ಲಿ ಶುರು ಮಾಡಲಾಗಿದೆ. ಆಮೇಲೆ ಇನ್ನು ಈಗ ಲೇಸರ್ ಚಿಕಿತ್ಸೆ, ಈಗ ಮಧ್ಯವಯಸ್ಕ ಮಹಿಳೆಯರಿಗೆ ಅನಿಯಂತ್ರಿತ ಮೂತ್ರ ವಿಸರ್ಜನೆ ಆಗ್ತಾ ಇರ್ತದೆ, ಯುರಿನರಿ ಇನ್ಕಾಂಟಿನೆನ್ಸ್ ಅಂತ ಕರಿತೀವಿ. ಆಮೇಲೆ ಪ್ರೊಲ್ಯಾಪ್ಸ್ ಅಂತ ಇರ್ತದೆ, ಅಂದ್ರೆ ಗರ್ಭಕೋಶ ಕೆಳಗೆ ಜಾರಿ ಇರ್ತದೆ, ಅಥವಾ ಈಗ ಡೆಲಿವರಿ ಆದ್ಮೇಲೆ ನ್ಯಾಚುರಲಿ ಅವ್ರಿಗೆ ಲೈಂಗಿಕತೆಯೊಳಗೆ ಸ್ವಲ್ಪ ಸಮಸ್ಯೆಗಳು ಇರ್ತವೆ, ಎಷ್ಟೋ ಹೇಳಲಿಕ್ಕೆ ಆಗದೇ ಇರುವಂತಹ ಸಮಸ್ಯೆಗಳಿಂದ ಹೆಣ್ಮಕ್ಳು ಬಳಲ್ತಾ ಇರ್ತಾರೆ. ಅಂತವ್ರಿಗೆ ಒಂದು ಇಂಟಿಮೇಟ್ ಹೆಲ್ತ್ ಕ್ಲಿನಿಕ್ ಅಂತ ನಾವು ಮಾಡಿದೀವಿ, ಅವ್ರ ಲೈಂಗಿಕತೆಗೆ ಸಂಬಂಧಪಟ್ಟಂಗೆ ಅಥವಾ ಈ ಮೂತ್ರ ವಿಸರ್ಜನೆಗೆ ಸಂಬಂಧಪಟ್ಟಂಗೆ ಏನಾದ್ರು ತೊಂದರೆಗಳಿದ್ರೆ ಅದೆಲ್ಲವನ್ನು ಚಿಕಿತ್ಸೆಗೆ ಮಾಡುವಂತಹ ಒಂದು ವಿಧಾನ ನಮ್ಮಲ್ಲಿದೆ. ಆಮೇಲೆ ಲೇಸರ್ ಟ್ರೀಟ್ಮೆಂಟ್ ಕೊಡ್ತಾ ಇದೀವಿ, ಇಟ್ ಇಸ್ ಅ ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್. ಉತ್ತರ ಕರ್ನಾಟಕದಲ್ಲಿ ಆ ಒಂದು ವ್ಯವಸ್ಥೆಯನ್ನು ನಮ್ಮ ಆಸ್ಪತ್ರೆಯಲ್ಲಿ ಮೊದಲ ಬಾರಿಗೆ ಮಾಡಲ. ಆಮೇಲೆ ಇನ್ನು ಆಯುಷ್ ಚಿಕಿತ್ಸೆಗಳು, ಹೆಣ್ಮಕ್ಳಿಗೆ ನಾವು ಆಯುರ್ವೇದ, ನ್ಯಾಚುರೋಪತಿ, ವೆಯ್ಟ್ ರಿಡಕ್ಷನ್ಗೆ, ಆಮೇಲೆ BP ಕಂಟ್ರೋಲ್ಗೆ, ಇಂಥಕ್ಕೆಲ್ಲ ಒಂದು ಆಯುಷ್ ವಿಭಾಗನೂ ನಮ್ಮ ಆಸ್ಪತ್ರೆಯಲ್ಲಿದೆ. ಮಹಿಳೆಯರ ಬೇರೆ ಬೇರೆ ಸಮಸ್ಯೆಗಳಿಗೆ ಆಯುಷ್ಯದಲ್ಲಿ ಏನು ಚಿಕಿತ್ಸೆಗಳಿದೆಯೋ ಅದನ್ನು ಇಲ್ಲಿ ಲಭ್ಯ ಇರುವಂತೆ ಮಾಡಲಾಗ.
1: ಅಂದ್ರೆ ಒಟ್ಟಾರೆ ನಾನು ಸಂಕ್ಷಿಪ್ತವಾಗಿ ನಮ್ಮ ಕೇಳುವರಿಗೆ ಹೇಳಬೇಕು ಅಂದ್ರೆ, ಮಹಿಳೆ ಹುಟ್ಟಿದಾಗಿನಿಂದ ಹಿಡಿದು ಅವಳ ಕೊನೆಯವರೆಗೂ ಅವಳಿಗೆ ಏನೇನು ಆರೋಗ್ಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಬರ್ತಾವ ಆ ಎಲ್ಲ ಸಮಸ್ಯೆಗಳಿಗೆ ಬೇರೆ ಬೇರೆ ಆಸ್ಪತ್ರೆಗಳನ್ನ ಹುಡುಕೊಂಡು ಓಡಾಡುವ ಅವಶ್ಯಕತೆ ಇಲ್ಲ. ಸರ್ವೋದಯ ಆಸ್ಪತ್ರೆ ಒಂದು ಕಡೆಗೆ ಬಂದ್ಬಿಟ್ರೆ ಒಂದು ಸೂರಿನಲ್ಲಿ ಅವಳ ಆರೋಗ್ಯಕ್ಕೆ ಪೂರಕವಾದ ಎಲ್ಲ ಚಿಕಿತ್ಸೆಗಳು ಲಭ್ಯ ಇರ್ತದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಮಾನಸಿಕವಾಗಿ ಅವಳೇನಾದರೂ ಡಿಪ್ರೆಸ್ ಆಗಿದ್ರೆ, ಒಂದು ತರ ಏನೋ ಬೇಸರ ಮಾಡಿಕೊಂಡಿದ್ರೆ, ಅವಳಿಗೆ ಒಂದು ಬೇಕಾದಂತ ಮಾನಸಿಕ ಸ್ಥೈರ್ಯವನ್ನ ಕೂಡ ತುಂಬುವಂತ ಕೆಲಸ ತಾವು ಮಾಡ್ತಾ ಇದ್ದೀರಿ.
0: ನಾವು ಇನ್ನೊಂದು ಸಾಂತ್ವನ ಅಂತ ಹೇಳಿ ಒಂದು ಹೆಲ್ಪ್ ಲೈನ್ ಶುರು ಮಾಡ್ತಾ ಇದೀವಿ. ಅದರಲ್ಲಿ ಬರೀ ಆರೋಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳಷ್ಟೇ ಅಲ್ಲ, ಅವರಿಗೆ ಇನ್ನು ಈಗ ನಾವು ಡೊಮೆಸ್ಟಿಕ್ ವಯಲೆನ್ಸ್ ಅಂತ ಕರಿತೀವಿ, ಅಥವಾ ಬೇರೆ ಏನಾದ್ರು ಸಮಸ್ಯೆಗಳು ಅವ್ರ ವೈಯಕ್ತಿಕ ಜೀವನದಲ್ಲಿ ಸಮಸ್ಯೆಗಳಿದ್ರು ಸಹ ಅವ್ರಿಗೆ ಬೇರೆ ದೃಷ್ಟಿಯಿಂದ ನಮ್ಗೆಲ್ಲಾ ರೀತಿಯಿಂದ, ಯಾರಿಗೋ ಉದ್ಯೋಗದ ಅವಶ್ಯಕತೆ ಇರ್ಬೋದು, ಯಾರಿಗೋ ಮನೇಲಿ ಆರ್ಥಿಕವಾಗಿ ತೊಂದರೆ ಇರ್ಬೋದು, ಅಂತ ದೃಷ್ಟಿಯಿಂದನೂ ಒಂದು ಹೆಲ್ಪಿಂಗ್ ಹ್ಯಾಂಡ್ ಆಗಿರ್ಬೇಕು ಸರ್ವೋದಯ ಆಸ್ಪತ್ರೆ ಅನ್ನೋ ಉದ್ದೇಶದಿಂದ ಒಂದು ಸಾಂತ್ವನ ಅಂತ ಹೇಳಿ ಒಂದು ಹೆಲ್ಪ್ ಲೈನ್ ಶುರು ಮಾಡುವಂತಹ ಯೋಚನೆ ಇದೆ.
1: ಒಟ್ಟು ಮಹಿಳೆಯರಿಗಾಗಿ, ಮಹಿಳೆಯರ ಪರವಾಗಿ ತಾವು ಕಾರ್ಯವನ್ನ ನಿರ್ವಹಿಸ್ತಾ ಇದ್ದೀರಿ ಡಾಕ್ಟರ್ ಗೀತಾ ಭರತ್ ಉತ್ತೂರ್ ಅವರೇ. ಈಗ ಒಂದು ಸಲ ನಮ್ಮ ಕೇಳುಗರಿಗೆ ನಿಮ್ಮ ಆಸ್ಪತ್ರೆಯ ವಿಳಾಸ, ದೂರವಾಣಿ ಸಂಖ್ಯೆಯನ್ನ ಹೇಳ್ಬಹುದಾ?
0: ನಮ್ಮ ಆಸ್ಪತ್ರೆ ಧಾರವಾಡದ ಗಿರಿನಗರದಲ್ಲಿ ಪೊಲೀಸ್ ತರಬೇತಿ ಶಾಲೆಯ ಪಕ್ಕದಲ್ಲಿ ಡಬಲ್ ರೋಡ್ ಇದೆ, ಅಲ್ಲೇ ಬರ್ತದೆ. ಇಂಟರ್ನೆಟ್ ಅಲ್ಲಿ ನಮ್ದು ಲೊಕೇಶನ್ ಅವೈಲೇಬಲ್ ಇದೆ. ದೂರವಾಣಿ ಸಂಖ್ಯೆ 6361315138.
1: ಈ ದೂರವಾಣಿ ಸಂಖ್ಯೆಯನ್ನ ಸಂಪರ್ಕಿಸಿ
0: 6361315138.

0: ಏನಾರು ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ಏನಾದ್ರೂ ತಗೊಳ್ಳೋದಿದ್ರೆ ತಗೊಂಡು ತಮ್ಮನ್ನ ಭೇಟಿ ಮಾಡಬಹುದು ಅಂತ ಹೇಳ್ತೀರಿ. ಬಹಳ ಸಂತೋಷ ಡಾಕ್ಟರ್ ಗೀತಾ ಭರತ್ ಉತ್ತೂರ್ ಅವರೇ. ನಮ್ಮ ಉತ್ತರ ಕರ್ನಾಟಕದಲ್ಲಿಯೇ ಇದು ಒಂದು ಬಹಳಷ್ಟು ಮಹಿಳೆಯರ ಪರವಾಗಿ ಮಹಿಳೆಯರ ಆರೋಗ್ಯದ ದೃಷ್ಟಿಯಿಂದ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂತ ಏಕೈಕ ಆಸ್ಪತ್ರೆ ಅಂತ ಹೇಳಲಿಕ್ಕೆ ನಮಗೂ ಕೂಡ ಬಹಳಷ್ಟು ಹೆಮ್ಮೆ ಅನಿಸ್ತದೆ. ಕೇಳುಗರು ಇದರ ಪ್ರಯೋಜನವನ್ನ ಹೆಚ್ಚೆಚ್ಚು ಪಡ್ಕೊಳ್ಳಿ, ಉತ್ತಮ ಆರೋಗ್ಯವನ್ನ ಪಡೀಲಿ ಅಂತ ಹಾರೈಸ್ತಾ ಸಂದರ್ಶನವನ್ನ ಮುಗಿಸೋಣ. ನಮಸ್ಕಾರ.
1: ಧನ್ಯವಾದಗಳು. ನಮಸ್ಕಾರ.
2: ಐವಿಎಫ್ ಚಿಕಿತ್ಸೆ ಹಾಗೂ ಇತರ ಸ್ತ್ರೀರೋಗ ಸಮಸ್ಯೆಗಳಿಗೆ ಚಿಕಿತ್ಸೆ, ಈ ಕುರಿತಂತೆ ಡಾಕ್ಟರ್ ಗೀತಾ ಭರತ್ ಉತ್ತೂರ್

0: ಚಿಕಿತ್ಸೆಯಲ್ಲಿ ಅರವಳಿಕೆಯ ಪ್ರಾಮುಖ್ಯತೆ, ಅರವಳಿಕೆ ತಜ್ಞರಾದ ಡಾಕ್ಟರ್ ಗಣೇಶ್ ನಾಯಕ್ ಅವರೊಂದಿಗೆ ಸಂದರ್ಶನ.
1: ಕೇಳುಗರಿಗೆಲ್ಲ ನಮಸ್ಕಾರ. ಹೃದಯಕ್ಕೆ ಶಸ್ತ್ರಚಿಕಿತ್ಸೆ ಮಾಡುವಾಗ ಮೊದಲು ಮಾಡಿಕೊಳ್ಬೇಕಾದಂತ ಸಿದ್ಧತೆಗಳು, ಅದರಲ್ಲೂ ವಿಶೇಷವಾಗಿ ಅರವಳಿಕೆಯನ್ನ ಯಾವಾಗ ನೀಡಲಾಗ್ತದೆ, ಎಷ್ಟು ಪ್ರಮಾಣದಲ್ಲಿ ನೀಡಲಾಗ್ತದೆ, ಶಸ್ತ್ರಚಿಕಿತ್ಸೆಯ ಸಮಯದಲ್ಲಿ ಅರವಳಿಕೆ ತಜ್ಞರ ಪಾತ್ರ ಏನು, ಶಸ್ತ್ರಚಿಕಿತ್ಸೆಯ ನಂತರ ರೋಗಿಗೆ ಮತ್ತೆ ಎಚ್ಚರ ಬರುವವರೆಗೂ ಅರವಳಿಕೆ ಶಸ್ತ್ರಚಿಕಿತ್ಸಕರ ಪಾತ್ರ ಬಹಳಷ್ಟು ಮುಖ್ಯವಾಗಿರುತ್ತದೆ. ಈ ಎಲ್ಲ ವಿಷಯಗಳ ಬಗ್ಗೆ ಮಾಹಿತಿಯನ್ನ ಮಾಡಿಕೊಡುವುದಕ್ಕೆ ಕಾರ್ಡಿಯಾಕ್ ಅನಸ್ಥೆಸಿಸ್ಟ್ ಆಗಿ ಕಾರ್ಯನಿರ್ವಹಿಸ್ತಾ ಇರುವಂತ ಡಾಕ್ಟರ್ ಗಣೇಶ್ ನಾಯಕ್ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಡಾಕ್ಟರ್ ಗಣೇಶ್ ನಾಯಕ್.
2: ನಮಸ್ಕಾರ
1: ಡಾಕ್ಟರ್. ಸಾಮಾನ್ಯವಾಗಿ ನಾವು ಆಪರೇಷನ್ ಅಂದ ತಕ್ಷಣ ಅರವಳಿಕೆ, ಅನಸ್ಥೇಶಿಯಾ ಅನ್ನೋ ಶಬ್ದವನ್ನ ಮಾತಾಡ್ತೀವಿ. ಈ ಕಾರ್ಡಿಯಾಕ್ ಸರ್ಜರಿಗೆ ಕೊಡುವಂತ ಅರವಳಿಕೆಗೂ ಸಾಮಾನ್ಯ ಶಸ್ತ್ರಚಿಕಿತ್ಸೆಗೆ ಕೊಡುವಂತ ಅರವಳಿಕೆಗೂ ಏನಾದ್ರೂ ವ್ಯತ್ಯಾಸ ಇದೆಯಾ? ನಮ್ಮ ಕೇಳುಗರಿಗೆ ಈ ಅರವಳಿಕೆಯ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ತೀರಿ?
2: ಕಾರ್ಡಿಯಾಕ್ ಶಸ್ತ್ರಚಿಕಿತ್ಸೆ ಅಂದ್ರೆ ಇದು ಬರೀ ಸರ್ಜನ್ ಒಬ್ಬದೇ ಕೈ ಚಳಕ ಇರೋದಿಲ್ಲ. ಇದರೊಳಗೆ ಇದರಲ್ಲಿ ಒಂದು ತಂಡದ ಕಾರ್ಯ ಇರುತ್ತೆ. ಅಂದ್ರೆ ಸರ್ಜನ್, ಅನಸ್ಥೆಟಿಸ್ಟ್, ಪರ್ಫ್ಯೂಷನಿಸ್ಟ್, ನರ್ಸ್ ಮತ್ತು ತಂತ್ರಜ್ಞರು ಎಲ್ಲರೂ ಕೂಡಿ ಕೆಲಸ ಮಾಡಬೇಕಾಗುತ್ತೆ. ಯಾಕಂದ್ರೆ ನಮ್ಮ ಹಾರ್ಟ್ ಆಪರೇಷನ್ಸ್ ಟೈಮ್ನಲ್ಲಿ ಯೂಶುವಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸರ್ಜರಿ ಪ್ರೊಲಾಂಗ್ ಇರುತ್ತೆ, 3-4 hours ಇರುತ್ತೆ. ತಂಡದ ಕಾರ್ಯ ನಿರ್ವಹಣೆ ಬಹಳ ಮುಖ್ಯವಾಗಿರುತ್ತೆ ಕಾರ್ಡಿಯಾಕ್ ಸರ್ಜರಿಯಲ್ಲಿ. ಈಗ ಇದ್ರೊಳಗೆ ಸಾಮಾನ್ಯ ಜನಕ್ಕೆ ಅರವಳಿಕೆ ಬಗ್ಗೆ ಅದ್ರ ಅರಿವಿರೋದಿಲ್ಲ, ಬರೀ ಹಾರ್ಟ್ ಆಪರೇಷನ್ ಬಗ್ಗೆ ಅಷ್ಟೇ ವಿಚಾರ ಮಾಡ್ತಾರೆ. ಹಾಗಾದಾಗ ನಾವು ಅನಸ್ಥೀಶಿಯಾ ಅಂದ್ರೆ ಏನು, ಫಸ್ಟ್ ಆಫ್ ಆಲ್ ಅದನ್ನ ತಿಳ್ಕೊಳ್ಬೇಕಾಗತ್ತೆ. ಅನಸ್ಥೀಶಿಯಾ ಅಂದ್ರೆ ನೋವಿಲ್ಲದೆ ಸುರಕ್ಷಿತವಾಗಿ ನಾವು ಶಸ್ತ್ರಚಿಕಿತ್ಸೆಗೆ ತಯಾರಿಸುವ ವೈದ್ಯಕೀಯ ವಿಧಾನ ಅರವಳಿಕೆ ಅಂದ್ರೆ. ಅದರಲ್ಲೂ ನಮ್ಮ ಕಾರ್ಡಿಯಾಕ್ ಅನಸ್ಥೀಶಿಯಾದಲ್ಲಿ ಇದು ಇನ್ನೂ ಹೆಚ್ಚು ಸೂಕ್ಷ್ಮವಾಗಿರುತ್ತೆ. ಯಾಕೆಂದ್ರೆ ಇಲ್ಲಿ ಹೃದಯ, ಶ್ವಾಸಕೋಶ ಮತ್ತು ಮೆದುಳು ಈ ಮೂರು ಜೀವನಾಂಶದ ಅಂಗಗಳು ನಮ್ಮ ಅನಸ್ಥೀಶಿಯಾ ಕೈಯಲ್ಲೇ ಇರುತ್ತವೆ. ಇದು ಸರಳವಾಗಿ ಅನಸ್ಥೀಶಿಯಾ ಅಂದ್ರೇನು ಅಂತ ನಾವು ಈ ರೀತಿಯಲ್ಲಿ ಹೇಳ್ಬೋದು. ಆಮೇಲೆ ಒಂದು ಸಲ ಶಸ್ತ್ರಚಿಕಿತ್ಸೆಗೆ ಪೇಷಂಟ್ ಬಂದ್ರೆ ಅವ್ರಿಗೆ ಅದಕ್ಕೂ ಮುನ್ನ ನಾವು ಅದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಬೇಕಾಗತ್ತೆ. ಹಾಗಾದ್ರೆ ಏನೇನು ಸಿದ್ಧತೆಯನ್ನ ಮಾಡಿಕೊಳ್ಬೇಕು ಅದ್ರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಬೇಕಾಗತ್ತೆ. ಅದರಲ್ಲಿ ಪ್ರಥಮವಾಗಿ ರೋಗಿಯ ಹೃದಯದ ಸ್ಥಿತಿಯನ್ನ ಮೊದಲು ನಾವು ಅರಿತಿರಬೇಕು. ಆಪರೇಷನ್ಗಿಂತ ಮೊದಲು ಯಾವ ತರ ಕೆಲಸ ಮಾಡ್ತಾ ಇದೆ, ಎಷ್ಟು ಹಾರ್ಟ್ ಫಂಕ್ಷನ್ ಮಾಡ್ತಾ ಇದೆ, ಎಷ್ಟು ಫಂಕ್ಷನ್ ಮಾಡಿದಾಗ ಎಷ್ಟು ಅರವಳಿಕೆಯನ್ನ ನಾವು ಕೊಡಬೇಕು, ಇದನ್ನು ಎಲ್ಲವನ್ನು ನಾವು ಗಮನದಲ್ಲಿ ಇಟ್ಟುಕೊಳ್ಬೇಕಾಗತ್ತೆ. ಅದೇ ರೀತಿಯಲ್ಲಿ ರೋಗಿಗೆ ರಕ್ತದೊತ್ತಡ ಎಷ್ಟಿದೆ, ಬಿಪಿ ಮೊದಲು ಆಪರೇಷನ್ಗಿಂತ ಮೊದಲು ಎಷ್ಟಿದೆ, ಅದರ ಮೇಲೆ ನಾವು ಡ್ರಗ್ಸ್ಗಳನ್ನ ಕೊಡಬೇಕಾಗತ್ತೆ, ಅದು ನಮ್ಮ ಗಮನದಲ್ಲಿ ಇರಬೇಕಾಗತ್ತೆ. ಇದನ್ನು ಬಿಟ್ಟು ಇನ್ನು ಕೋಆಡೆಡ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಿ ಪೇಷಂಟ್ಗೆ, ಅಂದ್ರೆ ಈ ಹಾರ್ಟಿನ ಜೊತೆಗೆ ಪೇಷಂಟ್ಗೆ ಶುಗರ್ ಪ್ರಾಬ್ಲಮ್ ಇರಬಹುದು, ಕಿಡ್ನಿ ವೈಫಲ್ಯ ಇರಬಹುದು, ಅವನ್ನೆಲ್ಲವನ್ನ ಮೊದಲೇ ನಾವು ವಿಚಾರ ಮಾಡಿ ರೋಗಿಗೆ ಯಾವ ರೀತಿ ಅನಸ್ಥೀಶಿಯನ್ನು ಕೊಡಬೇಕನ್ನ ಮೊದಲೇ ಡಿಸೈಡ್ ಮಾಡಬೇಕಾಗತ್ತೆ. ಅದೇ ರೀತಿಯಲ್ಲಿ ರೋಗಿಯ ಇಕೋ ಮತ್ತು ECG ಮಾನಿಟರಿಂಗ್ ಅನ್ನು ಸಹ ಮಾಡುತ್ತೇವೆ. ECG ಇಂದ ಹಾರ್ಟ್ ಅಲ್ಲಿ ಯಾವ ತರ ಇದೆ, ರಿದಮ್ ಡಿಸ್ಟರ್ಬೆನ್ಸ್ ಆಗಿದೆ, ಅದಕ್ಕೆ ಯಾವ ತರ ನಾವು ಔಷಧಿಯನ್ನ ಕೊಡಬೇಕು, ಆಮೇಲೆ ECG ಏನಾದ್ರೂ ವೇರಿಯೇಷನ್ಸ್ ಇದೆಯಾ, ಇವನ್ನೆಲ್ಲ ನೋಡಿಕೊಂಡು ನಾವು ಅನಸ್ಥೀಶಿಯಾಗೆ ಪ್ರಿಪರೇಷನ್ ಅನ್ನ ಮಾಡಿಕೊಳ್ಬೇಕಾಗತ್ತೆ. ಆಮೇಲೆ ರಕ್ತ ಪರೀಕ್ಷೆಯನ್ನು ಸಹ ಎಲ್ಲಾ ರೀತಿಯಲ್ಲಿ ಮಾಡಿಕೊಳ್ಬೇಕಾಗತ್ತೆ. ಇವೆಲ್ಲವನ್ನ ಪರಿಶೀಲಿಸಿ ರೋಗಿಗೆ ಸೂಕ್ತವಾದ ಅನಸ್ಥೀಶಿಯಾ ಯೋಜನೆಯನ್ನು ನಾವು ರೂಪಿಸುತ್ತೇವೆ. ಇದನ್ನ ಪರ್ಸನಲೈಸ್ಡ್ ಅನಸ್ಥೀಶಿಯಾ ಪ್ಲಾನ್ ಎಂದು ಕರೆಯುತ್ತೇವೆ.
1: ಡಾಕ್ಟರ್ ಗಣೇಶ್ ನಾಯ್ಕ ಅವರ, ಅಂದ್ರೆ ಈ ಕೊಡುವ ಅನಸ್ಥೇಶಿಯಾದ ಪ್ರಮಾಣ ಏನಿದೆ, ಇದು ರೋಗಿಯಿಂದ ರೋಗಿಗೆ ಭಿನ್ನವಾಗಿರ್ತದೆ, ಅವರವರ ಆರೋಗ್ಯ ಸ್ಥಿತಿಗತಿಯನ್ನ ಅವಲಂಬಿಸಿರ್ತದೆ ಅಂತ ಹೇಳ್ತೀರಿ?
2: ಹೌದು.
1: ಅದರ ಮೊದಲು ನೀವು ರೋಗಿಯ ಕೇಸ್ ಸ್ಟಡಿಯನ್ನ ಅಭ್ಯಾಸ ಮಾಡಿಕೊಂಡು ಅವ್ರಿಗೆ ಎಷ್ಟು ಪ್ರಮಾಣದಲ್ಲಿ ಬೇಕು ಅದನ್ನ ನಿರ್ಧಾರ
2: ಮಾಡಿಸ್ಥೆಟಿಕ್ ಪ್ಲಾನ್ ಎಂದು ಕರೆಯುತ್ತೇವೆ.
1: ಈಗ ಡಾಕ್ಟರ್, ಸಾಮಾನ್ಯವಾಗಿ ಸರ್ಜರಿ 3-4 hours ಕಾಲ ಆಗ್ತದೆ ಅಂತ ಹೇಳಿದ್ರಿ, ಅಂದ್ರೆ ಈ ಸರ್ಜರಿ ಮುಗಿಯುವವರೆಗೂ ಒಬ್ಬ ಅನಸ್ಥೆಸಿಸ್ಟ್, ಕಾರ್ಡಿಯಾಕ್ ಅನಸ್ಥೆಸಿಸ್ಟ್ ಒಳಗಡೆನೆ ಇರ್ತಾರೆ ರೋಗಿಯ ಜೊತೆಗೆ?
2: ಹೌದು. ಹೃದಯದ ಶಸ್ತ್ರಚಿಕಿತ್ಸಾ ಸಮಯದಲ್ಲಿ ನಾವು ಗಮನಿಸಬೇಕಾಗತ್ತೆ ಕೆಲವು ಅಂಶಗಳನ್ನ, ಅಂದ್ರೆ ಹೃದಯದ ಬಡಿತ ಇರಬಹುದು, ರೋಗಿಯ ರಕ್ತದ ಒತ್ತಡ ಎಷ್ಟಿದೆ ಅಂತ ನಮಗೆ ಗುರುತಿರಬೇಕಾಗತ್ತೆ, ಆಮೇಲೆ ಆಮ್ಲಜನಕದ ಮಟ್ಟ ಎಷ್ಟಿದೆ ಅಂತ ಗುರುತಿರಬೇಕಾಗತ್ತೆ, ಆಮೇಲೆ ಇನ್ನೊಂದು ಕಾರ್ಬನ್ ಡೈಆಕ್ಸೈಡ್ ಮಾನಿಟರಿಂಗ್ ಅಂತ ಇರುತ್ತೆ, ಮತ್ತು ರೋಗಿಯ ತಾಪಮಾನ, ಇವೆಲ್ಲವನ್ನ ನಾವು ನೋಡ್ಕೋಬೇಕಾಗತ್ತೆ. ಅದರೊಳಗೆ ಈ ಹೃದಯದ ಬಡಿತವನ್ನ ಶಸ್ತ್ರಚಿಕಿತ್ಸೆ ಸಮಯದಲ್ಲಿ ಇದನ್ನ ತಿಳಿಯಲು ನಾವು ರೋಗಿಗೆ ECG ರೋಗಿಯ ದೇಹಕ್ಕೆ ಅಂಟಿಸಿರ್ತೀವಿ. ಹೀಗಾಗಿ ನಮಗೆ ಸಕಾಲವಾಗಿ ರೋಗಿಯ ಎದೆ ಬಡಿತವನ್ನ ತಿಳಿಯಲು ಅನುಕೂಲವಾಗುತ್ತೆ. ಅದರಲ್ಲೂ ರೋಗಿ ಎದೆ ಬಡಿತ ಆಪರೇಷನ್ ಟೈಮ್ ಅಲ್ಲಿ ಜಾಸ್ತಿ ಆದಾಗ ಅಥವಾ ಅದು ಕಡಿಮೆ ಆದಾಗ ಅದನ್ನ ಜಾಸ್ತಿ ಮಾಡಲು, ಜಾಸ್ತಿ ಆದಾಗ ಅದನ್ನ ಕಡಿಮೆ ಮಾಡಲು ಔಷಧಿಯನ್ನು ನಾವು ಸಕಾಲವಾಗಿ ಕೊಡಬೇಕಾಗುತ್ತೆ. ಅದೇ ರೀತಿಯಲ್ಲಿ ರಕ್ತದೊತ್ತಡವು ಸಹ, ರಕ್ತದೊತ್ತಡವನ್ನು ನಾವು ಪರಿಶೀಲಿಸಲು ಒಂದು ಇನ್ವೇಸಿವ್ ಮಾನಿಟರಿಂಗ್ ಅಂತ ಲೈನ್ ಅಂತ ಹಾಕೊಳ್ತೇವೆ ರೋಗಿಗೆ. ಆವಾಗ ಆಪರೇಷನ್ ಮಾಡೋ ಟೈಮಲ್ಲಿ ರಕ್ತದೊತ್ತಡ ಜಾಸ್ತಿ ಆಗ್ಬಹುದು ಅಥವಾ ಕಡಿಮೆ ಆಗ್ಬಹುದು. ಅದು ಜಾಸ್ತಿ ಆದಾಗ ಅದನ್ನ

0: ಮಾಡಲು, ಕಡಿಮೆ ಆದಾಗ ಅದನ್ನ ಜಾಸ್ತಿ ಮಾಡಲು ನಾವು ಸೂಕ್ತವಾದ ಔಷಧವನ್ನ ಕೊಟ್ಟು ರೋಗಿಯ ಹೃದಯ ಸ್ಟೇಬಲ್ ಇರುವ ಹಾಗೆ ನೋಡ್ಕೊಳ್ಬೇಕಾಗುತ್ತದೆ. ಇನ್ನು ಆಮ್ಲಜನಕದ ಮಟ್ಟ ಅಂತ ಹೇಳ್ತೀವಿ, ಅದು ಶರೀರದಲ್ಲಿ ಬಹಳ ಇಂಪಾರ್ಟೆಂಟ್. ಶಸ್ತ್ರಚಿಕಿತ್ಸಾ ಟೈಮಲ್ಲಿ ಆಮ್ಲಜನಕದ ಮಟ್ಟ ಕಡಿಮೆ ಆದರೆ ರೋಗಿಗೆ ಬಹಳ ತೊಂದರೆ ಆಗುತ್ತೆ. ಅದನ್ನ ಕಡಿಮೆ ಆದಾಗ ಶ್ವಾಸಕೋಶದ ಮಷೀನಿಗೆ ನಾವು ಏನ್ ಅಟ್ಯಾಚ್ ಮಾಡಿರ್ತೀವೋ ಆ ಆಮ್ಲಜನಕವನ್ನ ಜಾಸ್ತಿ ಮಾಡಿ ಸರಿಯಾದ ರೀತಿಯಲ್ಲಿ ಆಮ್ಲಜನಕದ ಮಟ್ಟ ಶರೀರದಲ್ಲಿ ಇರುವ ಹಾಗೆ ನೋಡಿಕೊಳ್ತೇವೆ. ಇನ್ನು ಕಾರ್ಬನ್ ಡೈಆಕ್ಸೈಡ್ ಮಾನಿಟರಿಂಗ್ ಅಂತ ಹೇಳ್ತೀವಿ. ನಾವು ಶಸ್ತ್ರಚಿಕಿತ್ಸೆಯನ್ನ ಮಾಡುವಾಗ ರೋಗಿಯನ್ನ ಯೂಶುವಲಿ ವೆಂಟಿಲೇಟರ್ ಅಂದ್ರೆ ಶ್ವಾಸಕೋಶದ ಮಷೀನಿಗೆ ಕನೆಕ್ಟ್ ಮಾಡಿರ್ತೀವಿ. ಯಾವಾಗ ರೋಗಿಯನ್ನ ಅದು ಸರಿಯಾಗಿ ಉಸಿರಾಡಿಸುತ್ತದೆಯೋ ಇಲ್ಲವೋ ಅದನ್ನು ತಿಳಿಯಲು ನಾವು ಈ ಕಾರ್ಬನ್ ಡೈಆಕ್ಸೈಡ್ ಮಾನಿಟರಿಂಗ್ ಅನ್ನ ಅಂಟಿಸಿರ್ತೇವೆ. ಹಾಗೆಯೇ ರೋಗಿಯ ತಾಪಮಾನವೂ ಸಹ ಬಹಳ ಇಂಪಾರ್ಟೆಂಟ್ ಇರುತ್ತೆ. ಯಾಕಂದ್ರೆ ಹೃದಯ ಶಸ್ತ್ರಚಿಕಿತ್ಸೆ ಮಾಡುವ ಕೊಠಡಿ ಏರ್ ಕಂಡೀಷನ್ ಆಗಿರುತ್ತೆ, ಹವಾನಿಯಂತ್ರಿತ ಕೊಠಡಿ ಆಗಿರುತ್ತೆ. ಇದರಲ್ಲಿ ಏನಾಗುತ್ತೆ, ರೋಗಿಯ ತಾಪಮಾನ ಕಡಿಮೆ ಆಗುವ ಚಾನ್ಸ್ ಇರುತ್ತೆ. ಅದನ್ನ ಸರಿಯಾಗಿಡಲು ನಾವು ತಾಪಮಾನದ ಇದನ್ನ ಅಟ್ಯಾಚ್ ಮಾಡಿರುತ್ತೇವೆ. ಈ ರೀತಿಯಲ್ಲಿ ನಾವು ರೋಗಿಯನ್ನ ಸರಿಯಾದ ರೀತಿಯಲ್ಲಿ ಶಸ್ತ್ರಚಿಕಿತ್ಸೆ ಆಗುವ ಹಾಗೆ ನೋಡ್ಕೊಳ್ತೇವೆ.
1: ಅಂದ್ರೆ ಶಸ್ತ್ರಚಿಕಿತ್ಸೆಯ ಕಾರ್ಯ ಪೂರ್ತಿ ಆಗುವವರೆಗೂ ಶಸ್ತ್ರಚಿಕಿತ್ಸಾ ತಂಡದ ಜೊತೆಗೆ ತಾವು ಇದ್ದೇ ಇರ್ತೀರಿ ಅಂತ ಹೇಳ್ತೀರಿ.
0: ಹೌದು
1: ಡಾಕ್ಟರ್. ಸಾಮಾನ್ಯವಾಗಿ ಒಬ್ಬ ಕಾರ್ಡಿಯಕ್ ಸರ್ಜರಿ ಆದಂತ ಮನುಷ್ಯನಿಗೆ ಎಷ್ಟು ಗಂಟೆಗಳ ನಂತರ ಎಚ್ಚರ ಬರ್ತದ ಅಂತ ಹೇಳ್ತೀರಿ?
0: ಯೂಶುವಲಿ ಏನಾಗುತ್ತಂದ್ರೆ ಬೇರೆ ಆಪರೇಷನ್ ತರ ಆಗಲ್ಲ ಹೃದಯ ಶಸ್ತ್ರಚಿಕಿತ್ಸೆ. ಹೃದಯ ಶಸ್ತ್ರಚಿಕಿತ್ಸೆ ಆದಮೇಲೆ ನಾವು ಒಂದು ಅಥವಾ ಎರಡು ದಿನಗಳ ಕಾಲ ರೋಗಿಯನ್ನು ICU ಅಲ್ಲಿ ಮಾನಿಟರಿಂಗ್ ಕೇರ್ ಅಲ್ಲಿ ಇಡಬೇಕಾಗತ್ತೆ. ಯೂಶುವಲಿ ನಾವು ಪೇಷಂಟ್ಗೆ 24-42 hours ಪೇಷಂಟ್ ಅನ್ನ ಶ್ವಾಸಕೋಶದ ಮಷೀನಿನಲ್ಲಿ ಇಟ್ಟಿರ್ತೇವೆ. ಯಾಕಂದ್ರೆ ಆ ಟೈಮಲ್ಲೂ ಸಹ ಹೃದಯದ ಬಡಿತ ಹೆಚ್ಚು ಕಡಿಮೆ ಆಗ್ಬೋದು, ರಕ್ತದ ಒತ್ತಡ ಹೆಚ್ಚು ಕಡಿಮೆ ಆಗ್ಬೋದು, ಹಾಗೆ ಅವನ ಆಕ್ಸಿಜನ್ ಮಟ್ಟ ಕಡಿಮೆ ಆಗ್ಬೋದು, ತಾಪಮಾನ ಕಡಿಮೆ ಆಗ್ಬೋದು. ಇವೆಲ್ಲ ಹೇಗೆ ನಾವು ಸರ್ಜರಿಯಲ್ಲಿ ಹೇಗೆ ಮಾನಿಟರ್ ಮಾಡ್ತೀವೋ ಹಾಗೇನೆ ಪೋಸ್ಟ್ ಆಪ್ ಕೇರ್ ಅಲ್ಲೂ ಸಮಾನವಾಗಿ ಮಾನಿಟರ್ ಮಾಡಬೇಕಾಗುತ್ತದೆ. ಇಲ್ಲ ಅಂತ ಹೇಳಿದ್ರೆ ಪೇಷಂಟ್ ಗೆ ತೊಂದರೆ ಆಗುವ ಚಾನ್ಸ್ ಬಹಳ ಇರುತ್ತೆ. ಆದ್ರಿಂದ ನಾವು ಯಾವ ರೀತಿ ಪೇಷಂಟ್ ಅನ್ನ ಒಂದು ಅಥವಾ ಎರಡು ದಿನಗಳ ಕಾಲ ಗ್ರೇಟ್ ಮಾನಿಟರ್ ಕೇರ್ ಅಲ್ಲೇ ಇಡಬೇಕಾಗುತ್ತೆ ಪೇಷಂಟ್ ಅನ್ನ. ಅದಾದ ಮೇಲೆ ಎರಡು ದಿನಗಳ ಆದ ಮೇಲೆ ಪೇಷಂಟ್ ಅನ್ನ ICUಯಿಂದ ತೆಗೆದು ವಾರ್ಡಿಗೆ ಶಿಫ್ಟ್ ಮಾಡುವಂತ ಇದನ್ನ ಮಾಡ್ತೇವೆ.
1: ಇನ್ನೊಂದು ನಾವು ಕೇಳ್ತಿರ್ತೀವಿ, ಆಪರೇಷನ್ ಮಾಡುವಾಗ ರೋಗಿಯನ್ನ ಹಾರ್ಟ್ ಲಂಗ್ ಮಷೀನ್ ಮೇಲೆ ಮಲಗಿಸಿರ್ತಾರೆ ಅಂತ ಕೇಳ್ತೀವಿ, ಏನಿದು ಈ ಮಷೀನ್ನ ಕಾರ್ಯವೈಖರಿ ಏನು?
0: ಕೆಲವೊಂದು ಹಾರ್ಟ್ ಸರ್ಜರಿಗಳಲ್ಲಿ ಬೇರೆ ಬೇರೆ ತರ ಸರ್ಜರಿ ಇರುತ್ತವೆ. ಒಂದು ಕೊರೋನರಿ ಆರ್ಟರಿ ಬೈಪಾಸ್ ಗ್ರಾಫ್ಟ್ ಅಂತ ಹೇಳ್ತೀವಿ, ಇನ್ನೊಂದು ಕವಾಟ ಬದಲಾವಣೆ ಅಂತ ಹೇಳ್ತೀವಿ, ಇನ್ನು ಪಿಡಿಯಾಟ್ರಿಕ್ ಸರ್ಜರಿ ಅಂತ ಹೇಳ್ತೀವಿ. ಹೀಗೆ ಬೇರೆ ಬೇರೆ ತರ ಸರ್ಜರಿಗಳು ಇರ್ತವೆ. ಅದರಲ್ಲಿ ಈ ಕೊರೋನರಿ ಆರ್ಟರಿ ಸರ್ಜರಿ ಏನಂತೆ, ಇದಕ್ಕೆ ನಾವು ಯೂಶುವಲಿ ಆಗಿ ಕಾರ್ಡಿಯಾಕ್ ಬೈಪಾಸ್ ಮಷೀನ್ ಅನ್ನ ಯೂಸ್ ಮಾಡೋದಿಲ್ಲ. ಯಾಕಂದ್ರೆ ಇದನ್ನ ಬೀಟಿಂಗ್ ಹಾರ್ಟ್ ಅಲ್ಲಿ ನಾವು ಆಕ್ಟೋಪಸ್ ಅಂತ ಹೇಳ್ತೀವಿ, ಅದನ್ನು ಉಪಯೋಗಿಸಿ ಮಾಡಬಹುದು. ಏನಾದ್ರೂ ಎಮರ್ಜೆನ್ಸಿ ಆದ್ರೆ ಕೊರೋನರಿ ಆರ್ಟರಿ ಮಾಡೋ ಟೈಮಲ್ಲಿ ಅವಾಗಷ್ಟೇ ಕಾರ್ಡಿಯಾಕ್ ಬೈಪಾಸ್ಗೆ ಹೋಗ್ತೀವಿ. ಈ ಕವಾಟ ಬದಲಾವಣೆ ಇರಬಹುದು ಅಥವಾ ಕಂಜನೈಟಲ್ ಪ್ರಾಬ್ಲಮ್ ಇರೋದು, ಆವಾಗ ಎದೆ ಬಡಿತವನ್ನ ನಿಲ್ಲಿಸಿಯೇ ಹಾರ್ಟ್ ಆಪರೇಷನ್ ಮಾಡಬೇಕಾಗುತ್ತೆ. ಅಂತಹ ಟೈಮಲ್ಲಿ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ರೋಗಿಯನ್ನ ಹಾರ್ಟ್ ಲಂಗ್ ಮಷೀನಿಗೆ ಕನೆಕ್ಟ್ ಮಾಡ್ತೀವಿ. ಹಾರ್ಟ್ ಲಂಗ್ ಮಷೀನ್ ಅಂತ ಹೇಳಿದ್ರೆ ಏನಂತಂದ್ರೆ, ಶ್ವಾಸಕೋಶ ಏನ್ ಕೆಲಸ ಮಾಡುತ್ತೋ ಆ ಕೆಲಸವನ್ನ ಹಾರ್ಟ್ ಲಂಗ್ ಮಷೀನ್ ಮಾಡುತ್ತೆ. ಒಂದು ಸಲ ನಾವು ರೋಗಿಯನ್ನ ಹಾರ್ಟ್ ಲಂಗ್ ಮಷೀನಿಗೆ ಹಾಕಿದ್ರು ಸಹ ರೋಗಿಯಲ್ಲಿ ಆಕ್ಸಿಜನ್ ಮಟ್ಟ, ಅವ್ರದ್ದು ಆಸಿಡ್ ಬೇಸ್ ಬ್ಯಾಲೆನ್ಸ್ ಇರ್ಬೋದು, ಅವನ್ನೆಲ್ಲವನ್ನ ಕನ್ಸಿಸ್ಟೆಂಟ್ ಆಗಿ ಅವ್ರಿಗೆ 30 minutes ನಾವು ನೋಡ್ತಾ ಇರಬೇಕಾಗತ್ತೆ. ಸರಿಯಾದ ರೀತಿಯಲ್ಲಿ ನೋಡಿ ಅದನ್ನ ಟ್ರೀಟ್ಮೆಂಟ್ ಅನ್ನ ಔಷಧಿಯನ್ನ ಸಕಾಲವಾಗಿ ಕರೆಕ್ಟ್ ಆಗಿ ಕೊಡಬೇಕಾಗತ್ತೆ. ಇಲ್ಲ ಅಂದ್ರೆ ರೋಗಿಗೆ ತೊಂದರೆ ಆಗುವ ಚಾನ್ಸ್ ಬಹಳ. ಮೇನ್ ಆಗಿ ಮೆದುಳಿನ ರಕ್ಷಣೆ ಬಹಳ ಇಂಪಾರ್ಟೆಂಟ್ ಇರುತ್ತೆ ಬೈಪಾಸ್ ಟೈಮಲ್ಲಿ. ಮೆದುಳಿನ ರಕ್ಷಣೆಯನ್ನ ನಾವು ಕರೆಕ್ಟ್ ಆಗಿ ಮಾಡಬೇಕಾಗತ್ತೆ. ಅಷ್ಟೇ ಪರ್ಫ್ಯೂಷನ್ ಪ್ರೆಷರ್ ಅಂತ ಇರುತ್ತೆ, ಅದನ್ನೆಲ್ಲವನ್ನ ಕರೆಕ್ಟ್ ಆಗಿ ಮಾನಿಟರ್ ಮಾಡಿ ಅದು ಕಡಿಮೆ ಆದಲ್ಲಿ ಸೂಕ್ತವಾದ ಔಷಧಿಯನ್ನ ಕೊಟ್ಟು ಮಾನಿಟರ್ ಮಾಡಬೇಕಾಗತ್ತೆ.
1: ಅಂದ್ರೆ ಹಾರ್ಟ್ ಲಂಗ್ ಮಷೀನ್ ಮೇಲೆ ಈ ಹೃದಯವನ್ನ ಶಿಫ್ಟ್ ಮಾಡಿದಾಗ ನೀವು ಸರ್ಜರಿ ಮಾಡಿದ್ಮೇಲೆ ಮತ್ತೆ ಹೃದಯವನ್ನ ವ್ಯಕ್ತಿಗೆ ಹಾಕ್ತೀರಿ?
0: ಹೌದು, ಸರ್ಜರಿ ಮಾಡಾದ ಮೇಲೆ ಮತ್ತೆ ಹೃದಯಕ್ಕೆ ಜೀವ ಬರಲು ಮತ್ತೆ ಬೇರೆ ಔಷಧಿಯನ್ನ ಕೊಟ್ಟು ಆ ಮಷೀನ್ ಅನ್ನ ಆಫ್ ಮಾಡಿ ಹೃದಯಕ್ಕೆ ಜೀವ ಬರುವ ಹಾಗೆ ಮಾಡ್ತೀವಿ.
1: ಅಂದ್ರೆ ಆವಾಗೂ ಕೂಡ ಅನಸ್ಥೆಸಿಸ್ಟ್ ಪಾತ್ರ ಬಹಳ ಮುಖ್ಯ.
0: ಹೌದು, ಆವಾಗಲೂ ಕೂಡ ಸೂಕ್ತವಾದ ಔಷಧಿಯನ್ನ ಕೊಡಬೇಕಾಗತ್ತೆ. ಆವಾಗ ಬೈಪಾಸ್ ಮಷೀನ್ ಇಂದ ರೋಗಿ ಹೊರಗಡೆ ಬರಬೇಕಾದ್ರೆ ಅಲ್ಲಿ ಹಾರ್ಟ್ಗೆ ಏನಾದರೂ ತೊಂದರೆ ಆಗ್ಬೋದು, ರಿದಮ್ ಡಿಸ್ಟರ್ಬೆನ್ಸ್ ಅಂತ ಆಗ್ಬೋದು. ಇದೆಲ್ಲ ಆದಾಗ ಏನಾಗುತ್ತೆ ಅಂದ್ರೆ ಅದನ್ನ ಕರೆಕ್ಟ್ ಆಗಿ ಇದು ಮಾಡಿ ಸರಿಯಾದ ಸೂಕ್ತವಾದ ಔಷಧಿಯನ್ನ ಕೊಡಬೇಕಾಗತ್ತೆ. ಹೀಗೆ ರಕ್ತದೊತ್ತಡ ಸಹ ಹೆಚ್ಚು ಕಡಿಮೆ ಆಗುವ ಚಾನ್ಸ್ ಬಹಳ ಇರುತ್ತೆ. ಆ ಸಮಯದಲ್ಲೂ ಸಹ ಸರಿಯಾದ ಔಷಧಿಯನ್ನ ಕೊಡಬೇಕಾಗತ್ತೆ. ಆಮೇಲೆ ಮೊದಲು ಕೆಲವು ರೋಗಿಗಳ ಕಂಡೀಷನ್ ಸರಿ ಇರಲ್ಲ, ಕೆಲವು ಹಾರ್ಟ್ ಕಂಡೀಷನ್ಸ್ ಗಳು ಸರಿ ಇರಲ್ಲ, ಪ್ರಿಯೋಪೆ ಸರಿ ಇರಲ್ಲ, ಅಂತ ಪೇಷಂಟ್ ಗೆ ಇನ್ನೂ ವಿಜಿಲೆಂಟ್ ಕೇರ್ ಅಂಡ್ ಮಾನಿಟರಿಂಗ್ ಬೇಕಾಗತ್ತೆ. ಈ ರೀತಿ ಮಾಡಿ ನಾವು ಶಸ್ತ್ರಚಿಕಿತ್ಸೆ ಅರವಳಿಕೆ ತಜ್ಞರ ಪಾತ್ರ ಬಹಳ ಮುಖ್ಯವಾಗಿರುತ್ತೆ.
1: ಡಾಕ್ಟರ್ ಗಣೇಶ್ ನಾಯ್ಕ ಅವರೇ, ಅಂದ್ರೆ ಒಬ್ಬ ವ್ಯಕ್ತಿಗೆ ಇಂತಹ ದಿನ ಅಂತ ಸರ್ಜರಿ ಫಿಕ್ಸ್ ಆದಾಗ ಅವರನ್ನ ಮುಂಚಿತವಾಗಿ ತಾವೇನಾದ್ರೂ ಕೌನ್ಸಿಲಿಂಗ್ ಅಥವಾ ಅವ್ರ ಜೊತೆಗೆ ಒಂದು ಆಪ್ತ ಸಮಾಲೋಚನೆ, ಅವ್ರಿಗೊಂದು ಮಾರಲ್ ಸಪೋರ್ಟ್ ಈ ತರದಲ್ಲಿ ಏನಾದ್ರೂ ಅನ್ಕೊಂಡಿರ್ತೀರಾ?
0: ಹೌದು ಹೌದು.

0: ಸಿಟಿ ಕೇರ್ ಅಂತ ಹೇಳ್ತೀವಿ ಅದಕ್ಕೆ. ಅದನ್ನ ಕರೆಕ್ಟ್ ಆಗಿ ಒಂದು ದಿನದ ಅಥವಾ ಎರಡು ದಿನ ಮೊದಲು ಯಾವ ಪೇಷಂಟ್ ಅನ್ನ ನಾವು ಶಸ್ತ್ರಚಿಕಿತ್ಸೆಗೆ ತೆಗೆದುಕೊಳ್ಳುತ್ತೇವೆ, ಆವಾಗ ನಾವು ವಾರ್ಡ್ಗೆ ಹೋಗಿ ರೋಗಿ ಹತ್ರ ಮಾತಾಡಿ ಈ ತರ ಇದೆ, ಈ ತರ ಕಂಡೀಷನ್ ಇದೆ, ಈ ತರ ಮಾಡ್ತೀವಿ ನಾವು ಅಂತ ಎಲ್ಲ ವಿವರವಾಗಿ ಹೇಳಿರ್ತೇವೆ. ಅದಕ್ಕೆ ರೋಗಿಯು ಸೂಕ್ತವಾಗಿ ಪ್ರತಿಕ್ರಿಯೆಯನ್ನ ನೀಡುತ್ತಾರೆ. ಈ ರೀತಿಯನ್ನು ಮಾಡಿ ನಾವು ಸೂಕ್ತವಾದ ಕೌನ್ಸಿಲಿಂಗ್ ಅನ್ನ ಮಾಡ್ತೀವಿ. ಅದೇ ರೀತಿಯಲ್ಲಿ ಆಪರೇಷನ್ ತಗೊಳ್ಳೋ ಟೈಮಲ್ಲೂ ಸಹ ಎಲ್ಲಾ ರೀತಿಯ ಮಾನಿಟರಿಂಗ್ ಕೇರ್ಗಳು, ಆಮೇಲೆ ಎಲ್ಲಾ ರೀತಿಯ ಇನ್ಸ್ಟ್ರೂಮೆಂಟ್ಗಳು ಸರಿಯಾಗಿ ಕೆಲಸ ಮಾಡುತ್ತಿದೆಯೋ ಇಲ್ವೋ, ಏನಾದ್ರು ಎಮರ್ಜೆನ್ಸಿ ಆದರೆ ಅದಕ್ಕೆ ಬೇಕಾದಂತಹ ಔಷಧಿ, ಅದಕ್ಕೆ ಬೇಕಾದಂತಹ ಇದು ಎಲ್ಲವನ್ನ ತಂತ್ರಜ್ಞರು ಇಟ್ಟಿರುತ್ತಾರೆ. ಈ ರೀತಿ ಮಾಡಿ ನಾವು ಪೇಷಂಟ್ಗಳನ್ನ ಆಪರೇಷನ್ ಥಿಯೇಟರ್ಗೆ ತಗೊಳ್ತೇವೆ.
1: ಅಂದ್ರೆ ಮಾನಸಿಕವಾಗಿ ಅವರಿಗೆ ಒಂದು ಧೈರ್ಯವನ್ನ ಹೇಳಿರ್ತೀವಿ,
0: ಧೈರ್ಯವನ್ನ ಹೇಳಿರ್ತೀವಿ,
1: ಅಂದಾಗ ಅವರು ಮಾನಸಿಕವಾಗಿ ಸಿದ್ಧರಾಗಿರ್ತಾರೆ.
0: ಹೌದು,
1: ಇದಕ್ಕೆ
0: ಈ ರೀತಿಯಲ್ಲಿ ನಾವು ಶಸ್ತ್ರಚಿಕಿತ್ಸೆ ಅಂದ್ರೆ ಈ ಹೃದಯ ಶಸ್ತ್ರಚಿಕಿತ್ಸೆ ವೇಳೆ ಅನಸ್ಥೆಟಿಸ್ಟ್ ಕಾಣಿಸದೇ ಇರಬಹುದು, ಆದರೆ ಪ್ರತಿ ಹೃದಯದ ಬಡಿತದ ಹಿಂದೆ ನಮ್ಮ ಎಚ್ಚರಿಕೆಯ ನಿಗಾ ಇದ್ದೇ ಇರುತ್ತದೆ.
1: ಖಂಡಿತವಾಗಿಯೂ, ಯಾಕೆಂದ್ರೆ ಅನಸ್ಥೆಸಿಸ್ಟ್ ಇಲ್ಲ ಅಂದ್ರೆ ಸರ್ಜರಿ ಸಾಧ್ಯನೇ ಇಲ್ಲ. ಅವರ ಪಾತ್ರ ಬಹಳ ಹಿರಿದಾದದ್ದು, ಮತ್ತೆ ರೋಗಿಯ ಒಂದು ಸ್ಥಿತಿಗತಿಯನ್ನ ನೋಡಿ ಅವರಿಗೆ ಕೊಡಬೇಕಾದಷ್ಟು ಅನಸ್ಥೇಶಿಯಾ ಕೊಡುವಲ್ಲಿ ಕೂಡ ಒಬ್ಬ ಅರವಳಿಕೆ ತಜ್ಞರ ಪಾತ್ರ ಬಹಳ ಮುಖ್ಯವಾಗಿರ್ತದೆ ಅಂತ ನಾವು ಇಲ್ಲಿ ಗಮನಿಸಬಹುದು. ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಹೃದಯದ ಶಸ್ತ್ರಚಿಕಿತ್ಸೆಯಲ್ಲಿ ಅರವಳಿಕೆಯ ಪ್ರಾಮುಖ್ಯತೆ, ಈ ವಿಷಯ ಕುರಿತಂತೆ ಇದುವರೆಗೂ ಅರವಳಿಕೆ ತಜ್ಞರಾದ ಡಾಕ್ಟರ್ ಗಣೇಶ್ ನಾಯಕ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಮಂಜುಳಾ ಪುರಾಣಿಕ್. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
3: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಮಾಹಿತಿ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಬಗ್ಗೆ ಮಾಹಿತಿ ಕೇಳಲಿದ್ದೀರಿ. ಮಾಹಿತಿ ನೀಡಲಿರುವವರು ಶ್ರೀದೇವಿ ಪಿ, ಮೀನುಗಾರಿಕಾ ಸಹಾಯಕ ನಿರ್ದೇಶಕರು, ಮಂಗಳೂರು. ಸಂದರ್ಶನ ನಡೆಸಿಕೊಡಲಿದ್ದಾರೆ ಪ್ರದೀಪ್ ಡಿಎಂ ಹಾವಂಜೆ.
5: ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ, ಇಂದಿನ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಈ ವಿಚಾರದ ಬಗ್ಗೆ ಮಾಹಿತಿಯನ್ನೀಡಲಿದ್ದಾರೆ ಶ್ರೀದೇವಿ ಪಿ, ಮೀನುಗಾರಿಕಾ ಸಹಾಯಕ ನಿರ್ದೇಶಕರು, ಮಂಗಳೂರು. ಮೇಡಮ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
6: ನಮಸ್ಕಾರ.
5: ಮೇಡಮ್, ಮೊದಲನೇದಾಗಿ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅಂತ ಹೇಳಿದ್ರಿ, ಏನು ಅಂತ ಹೇಳಿ?
6: ಕೇಳುಗರಿಗೆ ನಮಸ್ಕಾರ. ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅಂತ ಹೇಳಿದ್ರೆ ಇದು ಕೇಂದ್ರ ಸರ್ಕಾರ 2020 ಸಾಲಿನಲ್ಲಿ ಘೋಷಿಸಿದಂತಹ ಮೀನುಗಾರಿಕಾ ಇಲಾಖೆಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ನೀಡಿ ಘೋಷಿಸಿದಂತಹ ಒಂದು ಯೋಜನೆ. ಇದು 5 ಕಾಲ ಅಂದ್ರೆ 2020-21 ಸಾಲಿನಿಂದ 2025-26 ಸಾಲಿನ ತನಕ ಘೋಷಿಸಿದಂತಹ ಯೋಜನೆಯಾಗಿದ್ದು ಇದು 1 ಮುಂದುವರಿಸಿರುತ್ತಾರೆ. 2026-27 ಸಾಲಿನ ಸೆಪ್ಟೆಂಬರ್ ತಿಂಗಳವರೆಗೂ ಇದನ್ನು ಮುಂದುವರಿಸಲಾಗಿರುತ್ತದೆ.
5: ಮೇಡಮ್, ಈಗ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಈ ಒಂದು ಯೋಜನೆಯ ಪ್ರಮುಖವಾದಂತಹ ಉದ್ದೇಶಗಳು ಏನು ಅಂತ ಹೇಳಿ?
6: ನಮ್ದು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ಮೀನುಗಾರಿಕೆ ಸಾಮರ್ಥ್ಯವನ್ನು ಸುಸ್ಥಿರ, ಜವಾಬ್ದಾರಿಯುತವಾಗಿ ಹಾಗೂ ನ್ಯಾಯಸಮ್ಮತ ರೀತಿಯಲ್ಲಿ ಬಳಸಿಕೊಳ್ಳುವುದು, ನೆಲ ಜಲದ ಸಮಗ್ರ ಬಳಕೆಯ ಮೂಲಕ ಮೀನು ಉತ್ಪಾದನೆ ಮತ್ತು ಮೀನು ಉತ್ಪಾದಕತೆಯನ್ನು ಹೆಚ್ಚಿಸುವುದು, ಮೌಲ್ಯ ಸರಪಳಿಯನ್ನು ಆಧುನೀಕರಿಸುವುದು ಮತ್ತು ಬಲಪಡಿಸುವುದು, ಹಿಡುವಳಿ ನಂತರದ ನಿರ್ವಹಣೆಗೆ ಮತ್ತು ಗುಣಮಟ್ಟದ ಸುಧಾರಣೆಗೆ ಒತ್ತು ನೀಡುವುದು, ಮೀನುಗಾರರ ಹಾಗೂ ಮೀನು ಕೃಷಿಕರಿಗೆ ಸಾಮಾಜಿಕ ಮತ್ತು ಆರ್ಥಿಕ ಭದ್ರತೆಯನ್ನು ಕಲ್ಪಿಸುವುದು ಹಾಗೂ ಕೃಷಿ GDPಗೆ ಹಾಗೂ ರಫ್ತಿಗೆ ಮೀನುಗಾರಿಕೆಯ ಕೊಡುಗೆಯನ್ನು ಹೆಚ್ಚಿಸುವುದು.
5: ಮೇಡಮ್, ಈಗ PMMSY ಈ ಯೋಜನೆ, ಈ ಒಂದು ನಿಗದಿಪಡಿಸಲಾದಂತಹ ಮೀನು ಉತ್ಪಾದನಾ ಗುರಿಗಳು ಎಷ್ಟು ಅಂತೇಳಿ?
6: ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಮೀನು ಉತ್ಪಾದನೆ ನಮ್ಮ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅನುಷ್ಠಾನ ಆಗುವ ಮೊದಲು 150,000 ಮೆಟ್ರಿಕ್ ಟನ್ ಇತ್ತು. ಈವಾಗ ಪ್ರಸ್ತುತ ಅದು 200,000 ಮೆಟ್ರಿಕ್ ಟನ್ ತಲುಪಿದೆ.
5: ಪ್ರಮುಖವಾಗಿ ನಮ್ಮ ಕರಾವಳಿ ಪ್ರದೇಶಗಳು, ಅದರಲ್ಲೂ ಕೂಡ ಈ ಮಂಗಳೂರು ಭಾಗದಲ್ಲಿ ಮೀನುಗಾರಿಕೆಗೆ ಹೆಚ್ಚು ಒತ್ತುಗಳನ್ನು ಕೊಡುವಂತದ್ದು. ಈ ಸಮಯದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಈ ಒಂದು ಧನ ಸಹಾಯದ ಹಂಚಿಕೆಗಳು ಈ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಗೆ ಹೇಗಿರ್ತದೆ ಅಂತೇಳಿ?
6: ಪ್ರಧಾನಮಂತ್ರಿ ಮತ್ಸ್ಯ ಸಂಪದ

0: ಯೋಜನೆಯಲ್ಲಿ ಎರಡು ತರದ ಯೋಜನೆಗಳಿವೆ. ಒಂದು ಕೇಂದ್ರ ವಲಯ ಯೋಜನೆ, ಇನ್ನೊಂದು ಕೇಂದ್ರ ಪುರಸ್ಕೃತ ಯೋಜನೆ. ಕೇಂದ್ರ ವಲಯ ಯೋಜನೆ ಅಂತ ಹೇಳಿದ್ರೆ ಅಂದ್ರೆ 100% ಕೇಂದ್ರ ಸರ್ಕಾರದ ಸಹಾಯಧನ ಇರುತ್ತದೆ. ಇದನ್ನ ಮುಖ್ಯವಾಗಿ ನಾವು ಬಂದರುಗಳ ಅಭಿವೃದ್ಧಿಗೆಲ್ಲ ಯೋಜನೆ, ಇದರಲ್ಲಿ ನಾವು ನಮ್ಮ ರಾಜ್ಯಗಳಿಗೆ ಅನುಮೋದನೆ ಆಗ್ತದೆ. ಇದನ್ನು ಹೊರತುಪಡಿಸಿ ಕೇಂದ್ರ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ನಮ್ಮದು ಫಲಾನುಭವಿ ಆಧಾರಿತ ಯೋಜನೆಗಳು ಮತ್ತು ಫಲಾನುಭವಿ ಆಧಾರಿತವಲ್ಲದ ಯೋಜನೆಗಳು ಎರಡು ತರದ ಯೋಜನೆ ಇರುತ್ತದೆ. ಫಲಾನುಭವಿ ಆಧಾರಿತ ಯೋಜನೆಗಳಲ್ಲಿ ಕೇಂದ್ರ ಸರ್ಕಾರ ಫಲಾನುಭವಿಗೆ ನೀಡುವ ಸಹಾಯಧನದಲ್ಲಿ 60% ಕೇಂದ್ರ ಸರ್ಕಾರ ನೀಡುತ್ತದೆ, 40% ರಾಜ್ಯ ಸರ್ಕಾರ ನೀಡುತ್ತದೆ, ಮತ್ತೆ ಉಳಿದ ಮೊತ್ತವನ್ನು ಫಲಾನುಭವಿಯು ಪಾವತಿಸಬೇಕಾಗಿರುತ್ತದೆ. ಫಲಾನುಭವಿ ಆಧಾರಿತವಲ್ಲದ ಯೋಜನೆಗಳಲ್ಲಿ ಸಹ ಅದೇ ರೀತಿ 60% ಕೇಂದ್ರ ಸರ್ಕಾರ ನೀಡುತ್ತದೆ ಮತ್ತು 40% ರಾಜ್ಯ ಸರ್ಕಾರವನ್ನು ನೀಡುತ್ತದೆ.
1: ಮೀನುಗಾರರ ಆದಾಯವನ್ನು ದ್ವಿಗುಣಗೊಳಿಸಲಿಕ್ಕೆ ಈ ಯೋಜನೆ ಹೇಗೆ ಸಹಾಯ ಮಾಡುತ್ತದೆ ಅಂತೇಳಿ.
0: ಈಗ ಮೀನುಗಾರರ ಆದಾಯವನ್ನು ದ್ವಿಗುಣಗೊಳಿಸುವುದು ಅಂತ ಹೇಳಿದ್ರೆ, ನಮ್ದು ಫಲಾನುಭವಿ ಆಧಾರಿತ ಯೋಜನೆಗಳ ಅಡಿಯಲ್ಲಿ ಆರ್ಥಿಕ ಸಹಾಯಧನವನ್ನು ಪಡೆದು ತುಂಬಾ ಘಟಕಗಳನ್ನು ನಿರ್ಮಿಸಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ನಮ್ಮ ಕರಾವಳಿಯಲ್ಲಿ ಆಳ ಸಮುದ್ರ ಮೀನುಗಾರಿಕೆ ಒಂದು ಮುಖ್ಯ ಘಟಕ ಇದರಲ್ಲಿ ಅನುಷ್ಠಾನವಾಗಿರುವುದು. ಇದರಿಂದಾಗಿ ನಮ್ಮ ಆಳ ಸಮುದ್ರದಲ್ಲಿರುವ ಮೀನುಗಾರಿಕೆಯ ಸಂಪತ್ತನ್ನ, ಈಗ ಏನು ಮಾಮೂಲಿ ನಾವು ಪರ್ಸಿನ್ ಬೋಟು ಅಥವಾ ಟ್ರಾಲ್ ಬೋಟ್ ಅಲ್ಲಿ ಮೀನು ಹಿಡಿತಾ ಇದ್ದೇವೆ, ಅದನ್ನು ಹೊರತುಪಡಿಸಿ ಆಳ ಸಮುದ್ರದಲ್ಲಿರುವ ಮೀನುಗಾರಿಕೆ ಸಂಪತ್ತನ್ನು ಸಹ ಹಿಡಿದು ತಂದು ಇದರಿಂದಾಗಿ ರಫ್ತು ಮಾಡಿ ಇದರಿಂದ ಹೆಚ್ಚಿನ ಆದಾಯವನ್ನ ಪಡ್ಕೊಂಡಿದ್ದಾರೆ ಮೀನುಗಾರರು.
1: ಮೇಡಮ್, ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಪ್ರಮುಖವಾಗಿ ಕರಾವಳಿ ಪ್ರದೇಶದಲ್ಲಿ ಈ ಯೋಜನೆಯನ್ನು ಅಳವಡಿಸಿಕೊಂಡ ನಂತರ ನಮ್ಮ ಮಂಗಳೂರು ಜಿಲ್ಲೆಯಲ್ಲಿ ಇದುವರೆಗಿನ ಸಾಧನೆಗಳೇನು, ಜೊತೆಗೆ ಯಾವೆಲ್ಲ ಮೀನುಗಾರರ ಕುಟುಂಬಗಳಿರಬಹುದು ಅಥವಾ ಮೀನುಗಾರಿಕೆಯನ್ನೇ ಮುಖ್ಯ ಉದ್ಯೋಗವಾಗಿ ಇಟ್ಕೊಂಡಂತವರಿಗೆ ಇದರಿಂದ ಏನೆಲ್ಲ ಸಹಾಯವಾಗಿದೆ ಮತ್ತು ಮೀನುಗಾರಿಕೆಗಳಿಗೆ ಬೇಕಾದಂತಹ ಸಾಧನಗಳಿರ್ಬೋದು, ಇದನ್ನು ನೀಡುವಂತಹ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಅಥವಾ ಅವರಿಗೆ ಏನಾದರೂ ಪ್ರೋತ್ಸಾಹ ಧನಗಳಿರ್ಬೋದು ಅಥವಾ ಕಿಟ್ಗಳನ್ನು ಕೊಡುವಂಥದ್ದು ಈ ತರ ಏನಾದರೂ ಆಗಿದೆ ಅಂತೇಳಿ.
0: ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಲ್ಲಿ ಮೂಲಭೂತ ಸೌಕರ್ಯಗಳು ಮತ್ತು ಅದರ ಆಧುನೀಕರಣ, ಇದು ಒಂದು ಮುಖ್ಯ ಘಟಕ. ನಮ್ಮ ಕರಾವಳಿ ಜಿಲ್ಲೆಗೆ ಇದು ತುಂಬಾ ಹೆಚ್ಚು ಸೂಕ್ತವಾಗಿದೆ. ಇದರಿಂದಾಗಿ ನಾವು ಮೀನನ್ನ ಸಂರಕ್ಷಣೆ ಅಥವಾ ಜೋಪಾನ ಮಾಡಲಿಕ್ಕೆ ಬೇಕಾದ್ದು, ಯಾಕಂತ ಹೇಳಿದ್ರೆ ಮೀನು ತುಂಬಾ ಬೇಗ ಕೆಡುವಂತ ಆಹಾರ, ಇದನ್ನ ಬೋಟ್ಗಳಲ್ಲಿ ಹಿಡಿದು ತಂದ ತಕ್ಷಣ ಅದನ್ನ ಜೋಪಾಸಣೆ ಮಾಡಬೇಕಾಗತ್ತೆ. ಅದಕ್ಕಾಗಿ ನಾವು ಐಸ್ ಯೂಸ್ ಮಾಡ್ತೇವೆ, ಉಪಯೋಗ ಮಾಡ್ತೇವೆ. ಈ ಐಸ್ ಅನ್ನ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಅಥವಾ ಉತ್ಪಾದನೆ ಮಾಡ್ಲಿಕ್ಕೋಸ್ಕರ ಐಸ್ ಅಥವಾ ಮಂಜುಗಡ್ಡೆ ಘಟಕ ನಿರ್ಮಾಣಕ್ಕೆ ಸಹಾಯಧನವನ್ನ ನೀಡಿದ್ದೇವೆ. ಮತ್ತೆ ಮೀನನ್ನ ಹಿಡಿದು ತಂದ ರಫ್ತು ಮಾಡಬಹುದಾದಂತ ಮೀನುಗಳನ್ನ ಎಲ್ಲ ಶೇಖರಣೆ ಮಾಡ್ಲಿಕ್ಕೋಸ್ಕರ ನಾವು ಕೋಲ್ಡ್ ಸ್ಟೋರೇಜ್ ಅನ್ನು ಸಹ ಈ ಯೋಜನೆ ಅಡಿಯಲ್ಲಿ ನೀಡಿದ್ದೇವೆ. ಅಂದ್ರೆ ಆ ಘಟಕಗಳಿಗೆ ಸಹಾಯಧನವನ್ನ ನೀಡಿರುತ್ತೇವೆ. ಆಳ ಸಮುದ್ರ ಮೀನುಗಾರಿಕೆ ದೋಣಿಗಳಿಗೆ ಸಹಾಯಧನವನ್ನ ನೀಡಿರುತ್ತೇವೆ. ಇದುವರೆಗೂ ಸುಮಾರು 35-40 ದೋಣಿಗಳನ್ನ, ಅಂದ್ರೆ ಆಳ ಸಮುದ್ರ ಮೀನುಗಾರಿಕೆ ದೋಣಿಗಳಿಗೆ ಸಹಾಯಧನವನ್ನ ನೀಡಿರುತ್ತೇವೆ. ನಮ್ಮ ಸಾಂಪ್ರದಾಯಿಕ ಮೀನುಗಾರಿಗೆ ನಾವು ಹಳೆಯ ಅವರ ಬೋಟ್ ಅನ್ನ ಬದಲಿಗೆ, ಅಂದ್ರೆ ಮರದ ಬೋಟ್ ಇರ್ತದೆ ಅಥವಾ ಚಿಕ್ಕ ಚಿಕ್ಕ ಬೋಟ್ ಇರ್ತದೆ, ಅದರ ಬದಲಿಗೆ FRP ಬೋಟ್ ಅಥವಾ ನಾವು ಯೂಶುವಲಿ ಸಾಂಪ್ರದಾಯಿಕ MO ಬೋಟ್ ಅಂತೀವಿ, ಅದನ್ನ ಖರೀದಿ ಮಾಡ್ಲಿಕ್ಕೆ ಹಾಗೂ ಬಲೆ ಖರೀದಿ ಮಾಡ್ಲಿಕ್ಕೆ ಸುಮಾರು 150 ದೋಣಿಗಳಿಗೆ ಸಹಾಯಧನ ನೀಡಿದ್ದೇವೆ. ವಾಹನಗಳ ಮೂಲಕ ಅಥವಾ ಶೈತ್ಯೀಕರಿಸಿದ ವಾಹನಗಳ ಮೂಲಕ ಸಾಗಾಟ ಮಾಡಬೇಕಾಗ್ತದೆ. ಇದಕ್ಕೂ ಸಹ ಇನ್ಸುಲೇಟೆಡ್ ವೆಹಿಕಲ್ ಅಂಡ್ ರೆಫ್ರಿಜರೇಟೆಡ್ ಎರಡೂ ವಾಹನಗಳಿಗೂ ನಾವು ಸಹಾಯಧನವನ್ನ ನೀಡ್ತೇವೆ. ಮಾರುಕಟ್ಟೆ ಮಾಡಲು ಚಿಕ್ಕ ಚಿಕ್ಕ ಶಾಪ್ಗಳನ್ನಾಗಿ ಮಾಡಲಿಕ್ಕೆ ಅಥವಾ ನಾವು ಏನು ರೀಟೇಲ್ ಔಟ್ಲೆಟ್ ಅಂತೀವಿ, ಅದಕ್ಕೂ ಸಹಾಯಧನವನ್ನು ನೀಡಿದ್ದೇವೆ.
1: ಮೇಡಮ್, ಮೀನುಗಾರರ ಕುಟುಂಬಗಳಿಗೆ ಈ ಯೋಜನೆಯಡಿ ಮಹಿಳೆಯರ ಸಬಲೀಕರಣ ಅಂತ ಬರ್ತದೆ, ವಿಶೇಷವಾಗಿ ಮೀನು ಮಾರಾಟಗಾರರು ಮತ್ತು ಕರಾವಳಿ ಮಹಿಳೆಯರು, ಇವರಿಗೆ ಯಾವ ರೀತಿಯಾಗಿ ಇದು ಉತ್ತೇಜನವನ್ನು ನೀಡಿದೆ ಅಂತೇಳಿ.
0: ಮಹಿಳೆಯರಿಗೆ ಎಲ್ಲರಿಗೂ ಅದರ ಹೆಚ್ಚಿನ ಲಾಭ ನಮ್ಮ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪಡ್ಕೊಂಡಿದ್ದು ಮಹಿಳೆಯರು ಉಳಿತಾಯ ಮತ್ತು ಪರಿಹಾರ ಅಂತ ಯೋಜನೆ ಇದೆ. ನಾವು ಜೂನ್ ಮತ್ತು ಜುಲೈ ತಿಂಗಳನ್ನ ಮೀನುಗಾರಿಕೆ ನಿಷೇಧಿತ ಅವಧಿ ಎಂದು ಘೋಷಿಸಿರುತ್ತೇವೆ. ಈ ಸಮಯದಲ್ಲಿ ಅವರಿಗೆ ಆರ್ಥಿಕವಾಗಿ ಸಹಾಯ ಮಾಡ್ಲಿಕ್ಕೋಸ್ಕರ ಉಳಿತಾಯ ಮತ್ತು ಪರಿಹಾರ ಅಂತ ಹೇಳುವ ಯೋಜನೆಯನ್ನು ಜಾರಿಗೆ ತಂದಿರುತ್ತಾರೆ. ಈ ಯೋಜನೆಯಲ್ಲಿ ಅವರು ಸೆಪ್ಟೆಂಬರಿನಿಂದ ಮೇ ತನಕ ಮೀನುಗಾರಿಕಾ ಋತುವಿನಲ್ಲಿ 1500 ರೂಪಾಯಿಯನ್ನು ಅವರು ಉಳಿತಾಯ ಮಾಡಿ ಇಲಾಖೆಗೆ ಜಮೆ ಮಾಡಬೇಕು. ಇದಕ್ಕೆ ಈ ನಿಷೇಧಿತ ಅವಧಿ ಸಮಯದಲ್ಲಿ ಇಲಾಖೆಯು ಕೇಂದ್ರ ಸರ್ಕಾರದಿಂದ 1,500 ಮತ್ತು

0: ರಾಜ್ಯ ಸರ್ಕಾರದಿಂದ 1,500, ಒಟ್ಟು 3,000 ಸಹಾಯಧನವನ್ನು ಮಹಿಳೆಯರಿಗೆ ನೀಡ್ತಾ ಇದೆ. ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಡಿ ಮೀನುಗಾರರ ಸುರಕ್ಷತೆಗಾಗಿ, ಸಮುದ್ರದಲ್ಲಿರುವ ಮೀನುಗಾರರ ಹಾಗೂ ಮೀನುಗಾರಿಕಾ ದೋಣಿಗಳ ಸುರಕ್ಷತೆಗಾಗಿ ಕೇಂದ್ರ ಸರ್ಕಾರವು ಇಸ್ರೋ ಸಂಸ್ಥೆಯ ಸ್ಯಾಟಲೈಟ್ ಆಧಾರಿತ ಟ್ರಾನ್ಸ್ಪೋಂಡರ್ ಅನ್ನು ಪರಿಚಯಿಸಿರುತ್ತದೆ. ಇದು ಎಲ್ಲಾ ದೋಣಿಗಳಿಗೂ ಅಳವಡಿಸುವುದು ಕಡ್ಡಾಯವಾಗಿರುತ್ತದೆ. ಇದನ್ನ ಇಲಾಖೆಯು ಸಂಪೂರ್ಣ ಉಚಿತವಾಗಿ ಮೀನುಗಾರರಿಗೆ ನೀಡುತ್ತಾ ಇರುತ್ತದೆ. ಇದನ್ನ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದುವರೆಗೂ 1,380 ದೋಣಿಗಳಿಗೆ ಅಳವಡಿಸಲಾಗಿರುತ್ತದೆ. ಇದರಿಂದಾಗಿ ಮೀನುಗಾರರು ಸಮುದ್ರದಲ್ಲಿ ಇರುವಾಗ ಏನೇ ಅವಘಡ ಸಂಭವಿಸಿದರೆ ಅಥವಾ ತುರ್ತು ಸಂದರ್ಭದಲ್ಲಿ ಅವರು ಇಲಾಖೆಯು ಮೀನುಗಾರರೊಂದಿಗೆ ಸಂವಹನವನ್ನು ಮಾಡಬಹುದಾಗಿದೆ. ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಡಿ ಸಾಮೂಹಿಕ ಅಪಘಾತ ವಿಮೆ, ಮೀನುಗಾರಿಕೆ ನಡೆಸುವ ಸಂದರ್ಭದಲ್ಲಿ ಏನೇ ಅಪಘಾತ ಸಂಭವಿಸಿದರೆ ಅವರಿಗೆ, ಅವರ ಕುಟುಂಬಗಳಿಗೆ ನಾವು ಸಹಾಯಧನವನ್ನು ನೀಡ್ತಾ ಇದ್ದೇವೆ.
1: ಇದುವರೆಗೆ ಪ್ರಗತಿ ಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಮಾಹಿತಿ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಬಗ್ಗೆ ಮಾಹಿತಿ ನೀಡಿದವರು ಶ್ರೀದೇವಿ ಪಿ, ಮೀನುಗಾರಿಕಾ ಸಹಾಯಕ ನಿರ್ದೇಶಕರು, ಮಂಗಳೂರು. ಸಂದರ್ಶನ ನಡೆಸಿಕೊಟ್ಟವರು ಪ್ರದೀಪ್ ಡಿಎಂ ಹಾವಂಜಯ್. ಇದು ಇಂದಿನ ಪ್ರಗತಿ ಪಥ. ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲದಲ್ಲಿ ಪ್ರಸಾರವಾದ ಈ ಕಾರ್ಯಕ್ರಮ ಮಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ, ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
3: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಜಯಲಕ್ಷ್ಮೀ ನಾಗರಾಜು. ಮುಖ್ಯಾಂಶಗಳು: ಎನ್ಡಿಎ ಸಂಸದೀಯ ಪಕ್ಷದ ಸಭೆ, ಪರೀಕ್ಷಾ ಅಕ್ರಮ ತಡೆಗೆ ಪ್ರಧಾನಿ ನರೇಂದ್ರ ಮೋದಿ ಕಟ್ಟುನಿಟ್ಟಿನ ಸೂಚನೆ. ಸಂಸತ್ ಅಧಿವೇಶನ, ವಿವಿಧ ವಿಷಯಗಳ ಕುರಿತಂತೆ ಪ್ರತಿಪಕ್ಷಗಳಿಂದ ಗದ್ದಲ, ಉಭಯ ಸದನಗಳ ಕಲಾಪ 2 ಮುಂದೂಡಿಕೆ. ಉಕ್ರೇನ್ನಲ್ಲಿ ವಾಣಿಜ್ಯ ಹಡಗಿನ ಮೇಲಿನ ದಾಳಿಗೆ ಭಾರತ ತೀವ್ರ ಖಂಡನೆ, ರಷ್ಯಾ ರಾಯಭಾರಿಗೆ ಸಮನ್ಸ್ ಜಾರಿ. ಐಸಿಸ್ ಉಗ್ರ ಸಂಘಟನೆಗೆ ನೇಮಕಾತಿ ಪ್ರಕರಣ, ಬೆಂಗಳೂರಿನ 8 ಸ್ಥಳಗಳಲ್ಲಿ ಇಡಿ ದಾಳಿ. ಹಾಗೂ ಚಾಂಗ್ಝೌನಲ್ಲಿ ಚೀನಾ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿ ಆರಂಭ, ಭಾರತಕ್ಕೆ ಆರಂಭಿಕ ಹಿನ್ನಡೆ. ವಾರ್ತೆಗಳ ವಿವರ: ದೇಶಾದ್ಯಂತ ಭವಿಷ್ಯದಲ್ಲಿ ನಡೆಯುವ ಪರೀಕ್ಷೆಗಳಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನು ತಡೆಯಲು ಎಲ್ಲಾ ಪಾಲುದಾರರು ಸಮನ್ವಯತೆಯಿಂದ ಕೆಲಸ ಮಾಡಬೇಕೆಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ಇತ್ತೀಚಿನ ನೀಟ್ ಪರೀಕ್ಷಾ ಅಕ್ರಮದಲ್ಲಿ ಭಾಗಿಯಾದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲು ಹಾಗೂ ಯುವಜನತೆಯ ಹಿತಾಸಕ್ತಿ ಕಾಯಲು ಸರ್ಕಾರ ಬದ್ಧವಾಗಿದೆ ಎಂದು ಅವರು ಪುನರುಚ್ಚರಿಸಿದ್ದಾರೆ. ಸಂಸತ್ ಭವನದಲ್ಲಿ ನಡೆದ ಎನ್ಡಿಎ ಸಂಸದೀಯ ಪಕ್ಷದ ಮಂಗಳ ಮಿಲನ್ ಸಭೆಯನ್ನು ಉದ್ದೇಶಿಸಿ ಪ್ರಧಾನಿ ಮಾತನಾಡಿದರು. ಸಭೆಯ ಬಳಿಕ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು, ನೀಟ್ ಅಕ್ರಮದ ಮಾಹಿತಿ ತಿಳಿಯುತ್ತಿದ್ದಂತೆ ಸರ್ಕಾರ ತಕ್ಷಣವೇ ಕಾರ್ಯಪ್ರವೃತ್ತವಾಗಿದೆ ಎಂದು ಪ್ರಧಾನಿ ತಿಳಿಸಿರುವುದಾಗಿ ಹೇಳಿದರು. ಪ್ರಕರಣದಲ್ಲಿ ಭಾಗಿಯಾದ ಎಲ್ಲ ಆರೋಪಿಗಳನ್ನು ಬಂಧಿಸಲಾಗಿದ್ದು 13 ಮಂದಿ ಪ್ರಸ್ತುತ ಜೈಲಿನಲ್ಲಿದ್ದಾರೆ. ದೋಷಿಗಳಿಗೆ ಕಠಿಣ ಶಿಕ್ಷೆಯಾಗಬೇಕು ಎಂದು ಒತ್ತು ನೀಡಿರುವ ಪ್ರಧಾನಿಯವರು, ಭವಿಷ್ಯದಲ್ಲಿ ಇಂತಹ ಅಕ್ರಮಗಳು ಮರುಕಳಿಸದಂತೆ ಬಿಗಿಕ್ರಮ ಕೈಗೊಳ್ಳಲಾಗಿದೆ ಎಂದಿದ್ದಾರೆ. ಇದೇ ವೇಳೆ ವಿವಿಧ ದೇಶಗಳೊಂದಿಗೆ ಭಾರತ ಮಾಡಿಕೊಂಡಿರುವ ಮುಕ್ತ ವ್ಯಾಪಾರ ಒಪ್ಪಂದಗಳ ಕುರಿತು ಪ್ರಸ್ತಾಪಿಸಿದ ಪ್ರಧಾನಿ, ಪ್ರತಿಯೊಂದು ಒಪ್ಪಂದದಲ್ಲೂ ದೇಶದ ರೈತರ ಕಲ್ಯಾಣ ಹಾಗೂ ರಾಷ್ಟಹಿತಕ್ಕೆ ಅತ್ಯುನ್ನತ ಆದ್ಯತೆ ನೀಡಲಾಗಿದೆ ಎಂದು ಸ್ಪಷ್ಟಪಡಿಸಿದರು. ಸಂಸತ್ತಿನ ಮುಂಗಾರು ಅಧಿವೇಶನದಲ್ಲಿ ವಿಧೇಯಕಗಳ ಅಂಗೀಕಾರಕ್ಕೆ ಎನ್ಡಿಎ ಸಕಾರಾತ್ಮಕವಾಗಿ ಕಾರ್ಯನಿರ್ವಹಿಸಲಿದೆ ಎಂದು ಪ್ರಧಾನಿಯವರು ತಿಳಿಸಿರುವುದಾಗಿ ಮಾಹಿತಿ ನೀಡಿದ ಸಚಿವ ಕಿರಣ್ ರಿಜಿಜು, ರಾಷ್ಟಹಿತ ಹಾಗೂ ಯುವಕರ ಭವಿಷ್ಯದ ದೃಷ್ಟಿಯಿಂದ ವಿಪಕ್ಷಗಳು ಕಲಾಪಕ್ಕೆ ಸಹಕರಿಸಬೇಕೆಂದು ಮನವಿ ಮಾಡಿದರು. ಇದಕ್ಕೂ ಮುನ್ನ ಭಾರತದಲ್ಲಿ ಸುದೀರ್ಘಾವಧಿಗೆ ಜನರಿಂದ ಆಯ್ಕೆಯಾದ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಅಭಿನಂದಿಸಿ ಎನ್ಡಿಎ ಮೈತ್ರಿಕೂಟದ ನಾಯಕರು ಸಭೆಯಲ್ಲಿ ನಿರ್ಣಯ ಅಂಗೀಕರಿಸಿದರು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ಕುರಿತಂತೆ ಹಲವು ಪ್ರಕರಣ ಮುಂದಿಟ್ಟುಕೊಂಡು ಪ್ರತಿಪಕ್ಷಗಳು ನಡೆಸಿದ ಗದ್ದಲದ ನಡುವೆಯೇ ಸಂಸತ್ತಿನ ಉಭಯ ಸದನಗಳ ಕಲಾಪ 2 ಮುಂದೂಡಲಾಗಿದೆ. ಲೋಕಸಭೆ ಇಂದು ಬೆಳಗ್ಗೆ 11 ಸಮಾವೇಶಗೊಳ್ಳುತ್ತಿದ್ದಂತೆ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಪ್ರಶ್ನೋತ್ತರ ಕಲಾಪ ಕೈಗೆತ್ತಿಕೊಳ್ಳಲು ಪ್ರಯತ್ನಿಸಿದರು. ಈ ವೇಳೆ ಪ್ರತಿಪಕ್ಷ ನಾಯಕರು ವಿವಿಧ ವಿಷಯಗಳನ್ನು ಮುಂದಿಟ್ಟುಕೊಂಡು ಘೋಷಣೆಗಳನ್ನು ಕೂಗಲಾರಂಭಿಸಿ ಗದ್ದಲದ ವಾತಾವರಣ ನಿರ್ಮಾಣವಾಯಿತು. ಸದನ ಸುಗಮವಾಗಿ ನಡೆಯಲು ಸಹಕರಿಸುವಂತೆ ಸಭಾಧ್ಯಕ್ಷರು ಕೋರಿದ ನಂತರವೂ ಗದ್ದಲ ಮುಂದುವರಿದ ಹಿನ್ನೆಲೆ ಮೊದಲಿಗೆ 12 ಸದನವನ್ನು

0: ಮುಂದೂಡಲಾಯಿತು. ನಂತರವೂ ಗದ್ದಲ ಮುಂದುವರಿದ ಹಿನ್ನೆಲೆಯಲ್ಲಿ ಪೀಠಾಸೀನ ಅಧಿಕಾರಿ ಸಂಧ್ಯಾರೆ ಅಪರಾಹ್ನ 2 ಗಂಟೆವರೆಗೆ ಕಲಾಪ ಮುಂದೂಡಿದರು. ರಾಜ್ಯಸಭೆಯಲ್ಲೂ ಇದೇ ರೀತಿಯ ವಾತಾವರಣ ಕಂಡುಬಂದಿದ್ದು, ಕೇಂದ್ರ ಸಚಿವರು ಕಾಗದ ಪತ್ರಗಳನ್ನು ಮಂಡಿಸಿದ ಬಳಿಕ ರಾಜ್ಯಸಭೆ ಸಭಾಪತಿ ಸಿಪಿ ರಾಧಾಕೃಷ್ಣನ್ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ವಿಷಯ ಪ್ರಸ್ತಾಪಿಸಲು ಅವಕಾಶ ನೀಡಿದರು. ಈ ವೇಳೆ ಮಲ್ಲಿಕಾರ್ಜುನ ಖರ್ಗೆ ನಿನ್ನೆಯ ನವದೆಹಲಿಯಲ್ಲಿನ ವಿದ್ಯಾರ್ಥಿಗಳ ಪ್ರತಿಭಟನೆ ಕುರಿತು ಪ್ರಸ್ತಾಪಿಸಿದರು. ಬಳಿಕ ಸದಸ್ಯರು ಗದ್ದಲ ಎಬ್ಬಿಸಿದ ಬೆನ್ನಲ್ಲೇ ಕಲಾಪ ಮುಂದೂಡಲಾಯಿತು. ಇದಕ್ಕೂ ಮುನ್ನ ಸಂವಿಧಾನ 129ನೇ ತಿದ್ದುಪಡಿ ಮಸೂದೆ 2024 ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಕಾನೂನುಗಳ ತಿದ್ದುಪಡಿ ಮಸೂದೆ 2024 ಪರಿಶೀಲನೆಗಾಗಿ ರಚಿಸಲಾಗಿರುವ ಜಂಟಿ ಸಂಸದೀಯ ಸಮಿತಿಗೆ ಇಬ್ಬರು ಸದಸ್ಯರನ್ನು ನೇಮಕ ಮಾಡುವ ಸಂಬಂಧ ಕೇಂದ್ರ ಸಚಿವ ಡಾ ಎನ್ ಮುರುಗನ್ ಮಂಡಿಸಿದ ನಿರ್ಣಯವನ್ನು ರಾಜ್ಯಸಭೆ ಅಂಗೀಕರಿಸಿತು. ಉಕ್ರೇನ್ನ ಒಡೆಸಾ ಬಂದರಿನಿಂದ ಹೊರಡುತ್ತಿದ್ದ ಎಂವಿ ಗೋಲ್ಡನ್ ಲಿಯೋ ವಾಣಿಜ್ಯ ಹಡಗಿನ ಮೇಲೆ ನಡೆದ ದಾಳಿಯಲ್ಲಿ 4 ಭಾರತೀಯರು ಮೃತಪಟ್ಟ ಘಟನೆಗೆ ಸಂಬಂಧಿಸಿದಂತೆ ಭಾರತದಲ್ಲಿರುವ ರಷ್ಯಾದ ರಾಯಭಾರ ಕಚೇರಿ ಉಸ್ತುವಾರಿ ವ್ಲಾಡಿಮಿರ್ ಲಾಡನೋವ್ ಅವರಿಗೆ ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಇಂದು ಸಮನ್ಸ್ ಜಾರಿ ಮಾಡಿತು. ಸಚಿವಾಲಯಕ್ಕೆ ಅವರನ್ನು ಕರೆಸಿಕೊಂಡ ಭಾರತ ಸರ್ಕಾರ ಈ ದಾಳಿಯ ಕುರಿತು ತೀವ್ರ ಕಳವಳ ಹಾಗೂ ಖಂಡನೆಯನ್ನು ವ್ಯಕ್ತಪಡಿಸಿದೆ. ವಾಣಿಜ್ಯ ಹಡಗುಗಳನ್ನು ಗುರಿಯಾಗಿಸಿ ದಾಳಿ ನಡೆಸುವುದು ಅಂತಾರಾಷ್ಟೀಯ ನೌಕಾಯಾನ ಮತ್ತು ವಾಣಿಜ್ಯ ಕ್ಷೇತ್ರದ ಭದ್ರತೆ, ಸುರಕ್ಷತೆ ಹಾಗೂ ಸ್ಥಿರತೆಯನ್ನು ಸಂಪೂರ್ಣವಾಗಿ ನಾಶಪಡಿಸುತ್ತದೆ ಎಂದು ಸಚಿವಾಲಯ ಆಕ್ಷೇಪಿಸಿದೆ. ವಾಣಿಜ್ಯ ಹಡಗುಗಳ ಮೇಲೆ ದಾಳಿ ನಡೆಸುವುದು ಹಾಗೂ ಅಮಾಯಕ ನಾಗರಿಕರ ಸಾವು ನೋವಿಗೆ ಕಾರಣವಾಗುವುದು ಯಾವುದೇ ಕಾರಣಕ್ಕೂ ಸ್ವೀಕಾರಾರ್ಹವಲ್ಲ. ಈ ಕುರಿತು ಭಾರತ ಹೊಂದಿರುವ ತೀವ್ರ ಕಳವಳವನ್ನು ತಮ್ಮ ಉನ್ನತಾಧಿಕಾರಿಗಳಿಗೆ ತಕ್ಷಣ ತಲುಪಿಸಬೇಕು ಎಂದು ಉಸ್ತುವಾರಿ ವ್ಲಾಡಿಮಿರ್ ಲಾಡನೋವ್ ಅವರಿಗೆ ಸೂಚಿಸಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಐಸಿಸ್ ಭಯೋತ್ಪಾದಕ ಸಂಘಟನೆಗೆ ಯುವಕರನ್ನು ನೇಮಕಾತಿ ಮಾಡಿಕೊಳ್ಳುತ್ತಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಾರಿ ನಿರ್ದೇಶನಾಲಯದ ಬೆಂಗಳೂರು ವಲಯ ಘಟಕವು ನಗರದ 8 ಸ್ಥಳಗಳಲ್ಲಿ ಇಂದು ದಿಢೀರ್ ಶೋಧ ಕಾರ್ಯ ನಡೆಸಿದೆ. ರಾಷ್ಟೀಯ ತನಿಖಾ ಸಂಸ್ಥೆ ದಾಖಲಿಸಿದ್ದ ಎಫ್ಐಆರ್ ಆಧರಿಸಿ ಇಡಿ ತನಿಖಾ ವರದಿ ದಾಖಲಿಸಿಕೊಂಡಿತ್ತು. ಬೆಂಗಳೂರು ಮೂಲದ ಇಕ್ರಾ ವೆಲ್ಫೇರ್ ಟ್ರಸ್ಟ್, ಗೈಡೆನ್ಸ್ ಫಾರ್ ಮ್ಯಾನ್ಕೈಂಡ್ ಸಂಸ್ಥೆಗಳು ಹಾಗೂ ಕೆಲ ವ್ಯಕ್ತಿಗಳು ಐಸಿಸ್ ಸಂಘಟನೆಗೆ ಯುವಕರನ್ನು ತಳ್ಳುವ ಕೃತ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ ಎಂಬ ಆರೋಪ ಕೇಳಿಬಂದಿತ್ತು. ಈ ಪ್ರಕರಣದಲ್ಲಿ ಈಗಾಗಲೇ 5 ಆರೋಪಿಗಳನ್ನು ಬಂಧಿಸಲಾಗಿದ್ದು ಯುಎಪಿಎ ಕಾಯ್ದೆಯಡಿ ಎನ್ಐಎ ದೋಷಾರೋಪಣೆ ಪಟ್ಟಿ ಸಲ್ಲಿಸಿದೆ. ನಿಷೇಧಿತ ಉಗ್ರ ಸಂಘಟನೆಯೊಂದಿಗೆ ಸಂಪರ್ಕ ಹೊಂದಿದ ಆರೋಪಿಗಳು ಬೆಂಗಳೂರಿನ ಮುಸ್ಲಿಂ ಯುವಕರನ್ನು ಐಸಿಸ್ ಸೇರ್ಪಡೆಗೊಳಿಸಲು ಪ್ರಚೋದಿಸುತ್ತಿದ್ದರು ಎಂಬುದು ತನಿಖೆಯಿಂದ ತಿಳಿದುಬಂದಿದೆ. ಸದ್ಯ ಪ್ರಕರಣದ ಕುರಿತು ಇಡಿ ಅಧಿಕಾರಿಗಳು ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ. ಕ್ಯಾನ್ಸರ್ ಮತ್ತು ಸಾಂಕ್ರಾಮಿಕ ರೋಗಗಳ ತಡೆ ಹಾಗೂ ಚಿಕಿತ್ಸೆಯನ್ನು ಉತ್ತೇಜಿಸುವ ನಿಟ್ಟನಲ್ಲಿ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿಯು ಐಸಿಎಂಆರ್ ಇಂದು 3 ಪ್ರಮುಖ ದೇಶೀಯ ಜೈವಿಕ ವೈದ್ಯಕೀಯ ತಂತ್ರಜ್ಞಾನಗಳ ಪರವಾನಗಿಯನ್ನು ದೇಶದ ಅಗ್ರಗಣ್ಯ ಔಷಧ ಹಾಗೂ ಲಸಿಕಾ ತಯಾರಿಕಾ ಸಂಸ್ಥೆಗಳಿಗೆ ಹಸ್ತಾಂತರಿಸಿದೆ. ಈ ತಂತ್ರಜ್ಞಾನ ವರ್ಗಾವಣೆ ಮುಂದಿನ ಪೀಳಿಗೆಯ ಔಷಧಗಳು ಮತ್ತು ಲಸಿಕೆಗಳ ದೇಶೀಯ ಅಭಿವೃದ್ದಿಗೆ ಬಲ ನೀಡಲಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ನವದೆಹಲಿ ಪ್ರದೇಶದಲ್ಲಿ ನಿನ್ನೆ ನಡೆದ ವಿದ್ಯಾರ್ಥಿಗಳ ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗಿದ ಪರಿಣಾಮ 118ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿ ಗಾಯಗೊಂಡಿದ್ದಾರೆ. ಗಾಯಾಳುಗಳಲ್ಲಿ ವಿಶೇಷ ಪೊಲೀಸ್ ಆಯುಕ್ತರು, ಜಂಟಿ ಪೊಲೀಸ್ ಆಯುಕ್ತರು, ಹೆಚ್ಚುವರಿ ಪೊಲೀಸ್ ಆಯುಕ್ತರು ಹಾಗೂ ಉಪ ಪೊಲೀಸ್ ಆಯುಕ್ತರ ಹುದ್ದೆಯ ಹಿರಿಯ ಅಧಿಕಾರಿಗಳು ಸೇರಿದ್ದಾರೆ ಎಂದು ದೆಹಲಿ ಪೊಲೀಸರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಘರ್ಷಣೆಯ ವೇಳೆ ಸುಮಾರು 60 ಪ್ರತಿಭಟನಾಕಾರರು ಗಾಯಗೊಂಡಿದ್ದಾರೆ. ಇದುವರೆಗೆ 70 ಮಂದಿಯನ್ನು ವಶಕ್ಕೆ ಪಡೆಯಲಾಗಿದ್ದು ಅವರ ವಿರುದ್ದ ಭಾರತೀಯ ನ್ಯಾಯ ಸಂಹಿತೆ ಹಾಗೂ ಇತರ ಅನ್ವಯವಾಗುವ ಕಾನೂನುಗಳ ಅಡಿ ಎಫ್ಐಆರ್ ದಾಖಲಿಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಅಂಚೆ ಮತಪತ್ರ ವ್ಯವಸ್ಥೆಯನ್ನು ಇನ್ನಷ್ಟು ಸಮಗ್ರ, ಸುರಕ್ಷಿತ ಹಾಗೂ ಸುಲಭವಾಗಿ ಎಲ್ಲರಿಗೂ ಲಭ್ಯವಾಗುವಂತೆ ರೂಪಿಸುವ ಕುರಿತು ಚರ್ಚಿಸಲು ಚುನಾವಣಾ ಆಯೋಗವು ಇಂದು ಕೋಲ್ಕತ್ತಾದಲ್ಲಿ ಅಂತಾರಾಷ್ಟೀಯ ಸಮ್ಮೇಳನವನ್ನು ಆಯೋಜಿಸಿದೆ. ಭಾರತದ ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ಮತ್ತು ಚುನಾವಣಾ ನಿರ್ವಹಣಾ ಸಂಸ್ಥೆ ಐಐಐಡಿಇಎಂ ಹಾಗೂ ಇಂಟರ್ನ್ಯಾಷನಲ್ ಐಡಿಯಾ ಸಂಸ್ಥೆಯ ಸಹಯೋಗದಲ್ಲಿ ಈ ಸಮ್ಮೇಳನ ನಡೆಯುತ್ತಿದೆ. ಪಶ್ಚಿಮ ಬಂಗಾಳದ ಎಲ್ಲ 24 ಚುನಾವಣೆ

0: ಚುನಾವಣಾ ಜಿಲ್ಲೆಗಳ ಚುನಾವಣಾಧಿಕಾರಿಗಳು, ಭಾರತ ಹಾಗೂ ವಿವಿಧ ದೇಶಗಳ ಚುನಾವಣಾ ನಿರ್ವಾಹಕರು, ನೀತಿ ನಿರೂಪಕರು, ಶಿಕ್ಷಣ ತಜ್ಞರು ಮತ್ತು ಚುನಾವಣಾ ಪರಿಣಿತರು ಈ ಸಮ್ಮೇಳನದಲ್ಲಿ ಭಾಗವಹಿಸುತ್ತಿದ್ದಾರೆ. ಚೀನಾದ ಚಾಂಗ್ಝೌನಲ್ಲಿ ಇಂದು ಚೀನಾ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಗೆ ಚಾಲನೆ ದೊರೆತಿದೆ. ಇದೇ 26ರವರೆಗೆ ನಡೆಯಲಿರುವ ಈ ಟೂರ್ನಿಯಲ್ಲಿ ಭಾರತದ ಪರ ಲಕ್ಷ್ಯ ಸೇನ್, ಆಯುಷ್ ಶೆಟ್ಟಿ, ಪಿವಿ ಸಿಂಧು, ಉನ್ನತಿ ಹೂಡಾ ಸೇರಿದಂತೆ ಹಲವು ಪ್ರಮುಖ ಆಟಗಾರರು ಕಣಕ್ಕಿಳಿಯುತ್ತಿದ್ದಾರೆ. ಟೂರ್ನಿಯ ಆರಂಭದಲ್ಲಿ ಭಾರತಕ್ಕೆ ಅಲ್ಪ ಹಿನ್ನಡೆಯಾಗಿದ್ದು ಇಂದು ನಡೆದ ಪುರುಷರ ಸಿಂಗಲ್ಸ್ ವಿಭಾಗದ 32ರ ಸುತ್ತಿನ ಪಂದ್ಯದಲ್ಲಿ ಎಚ್ಎಸ್ ಪ್ರಣಯ್ ಹಾಗೂ ಮಹಿಳಾ ಸಿಂಗಲ್ಸ್ನ 32ರ ಸುತ್ತಿನ ಪಂದ್ಯದಲ್ಲಿ ದೇವಿಕಾ ಸಿಹಾಗ್ ಪರಾಭವಗೊಂಡು ಟೂರ್ನಿಯಿಂದ ಹೊರಬಿದ್ದಿದ್ದಾರೆ. ಭಾರತದ ತಾರಾ ಆಟಗಾರರಾದ ಲಕ್ಷ್ಯ ಸೇನ್ ಹಾಗೂ ಪಿವಿ ಸಿಂಧು ತಮ್ಮ ವಿಭಾಗಗಳಲ್ಲಿ ನಾಳೆ ಕಣಕ್ಕಿಳಿಯಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎನ್ಡಿಎ ಸಂಸದೀಯ ಪಕ್ಷದ ಸಭೆ, ಪರೀಕ್ಷಾ ಅಕ್ರಮ ತಡೆಗೆ ಪ್ರಧಾನಿ ನರೇಂದ್ರ ಮೋದಿ ಕಟ್ಟುನಿಟ್ಟಿನ ಸೂಚನೆ. ಸಂಸತ್ ಅಧಿವೇಶನ, ವಿವಿಧ ವಿಷಯಗಳ ಕುರಿತಂತೆ ಪ್ರತಿಪಕ್ಷಗಳಿಂದ ಗದ್ದಲ, ಉಭಯ ಸದನಗಳ ಕಲಾಪ 2 ಗಂಟೆಗೆ ಮುಂದೂಡಿಕೆ. ಉಕ್ರೇನ್ನಲ್ಲಿ ವಾಣಿಜ್ಯ ಹಡಗಿನ ಮೇಲಿನ ದಾಳಿಗೆ ಭಾರತ ತೀವ್ರ ಖಂಡನೆ, ರಷ್ಯಾ ರಾಯಭಾರಿಗೆ ಸಮನ್ಸ್ ಜಾರಿ. ಐಸಿಸ್ ಉಗ್ರ ಸಂಘಟನೆಗೆ ನೇಮಕಾತಿ ಪ್ರಕರಣ, ಬೆಂಗಳೂರಿನ 8 ಸ್ಥಳಗಳಲ್ಲಿ ಇಡಿ ದಾಳಿ. ಹಾಗೂ ಚಾಂಗ್ಝೌನ್ ಚೀನಾ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿ ಆರಂಭ, ಭಾರತಕ್ಕೆ ಆರಂಭಿಕ ಹಿನ್ನಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30.
1: ಆಕಾಶವಾಣಿ ಧಾರವಾಡ, ಇದೀಗ ಜನಪದ ಸಂಗೀತ.
2: ಮೈಸೂರ್ ಸ್ಯಾಂಡಲ್ ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು, ಮೈಸೂರ್ ಸ್ಯಾಂಡಲ್ ಸೋಪ್.
3: ಏನು ರಂಗ, ಕೈಗೆ ಬ್ಯಾಂಡೇಜು
4: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
5: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
6: ಪಾಲಕರೇ, ನಿಮ್ಮ ಮಕ್ಕಳು ಯಶಸ್ವಿ ಇಂಜಿನಿಯರ್ ಆಗಬೇಕೇ? ಪ್ರತಿಷ್ಠಿತ KLS VDIT ಹಳಿಯಾಳ ಇದಕ್ಕಾಗಿ ಸದಾ ಸಿದ್ಧ. AICTE ಹಾಗೂ UGC ಮಾನ್ಯತೆ, NAC A ಶ್ರೇಣಿ, 7 ಇಂಜಿನಿಯರಿಂಗ್ ಕೋರ್ಸ್ಗಳು, 85ಕ್ಕೂ ಹೆಚ್ಚು ಅನುಭವಿ ಶಿಕ್ಷಕರು, 200 ಸಂಶೋಧನಾ ಲೇಖನಗಳು, 35ಕ್ಕೂ ಅಧಿಕ ಪೇಟೆಂಟ್ಗಳು, 35ಕ್ಕೂ ಹೆಚ್ಚು ಕೈಗಾರಿಕೆಗಳೊಡನೆ ಒಡಂಬಡಿಕೆ, ರಾಜ್ಯದ ಪ್ರಪ್ರಥಮ ರಾಯಲ್ ಎನ್ಫೀಲ್ಡ್ ತರಬೇತಿ ಕೇಂದ್ರ, AI ಆಧಾರಿತ ತರಬೇತಿ, ಸಂಶೋಧನೆಗಾಗಿ 200 ಲಕ್ಷಕ್ಕೂ ಅಧಿಕ ಅನುದಾನ, ಹುಬ್ಬಳ್ಳಿ ಧಾರವಾಡ ದಾಂಡೇಲಿ ಬೆಳಗಾವಿಯಿಂದ ಬಸ್ ಹಾಗೂ ವಿದ್ಯಾರ್ಥಿನಿಯರಿಗೆ ಪಿಂಕ್ ಬಸ್ ವ್ಯವಸ್ಥೆ, ಸುಸಜ್ಜಿತ ಹಾಸ್ಟೆಲ್ ಹಾಗೂ ಮೆಸ್, CET ಕೋಡ್ E135, ಕಾಮೆಡ್ ಕೆ ಕೋಡ್ E74.
7: ಶ್ರೋತೃ ಬಾಂಧವರೇ, SDM ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50. ಈ ಸಲದ ಎಸ್ಡಿಎಂ ಡಾಕ್ಟರ್
8: ನಾನು ಡಾಕ್ಟರ್ ಮೃದುಲಾ ಪಾಟೀಲ್, ಎಸ್ಡಿಎಂ ಆಸ್ಪತ್ರೆ ಧಾರವಾಡದ ಎಸ್ಡಿಎಂ ಫರ್ಟಿಲಿಟಿ ಸೆಂಟರ್ನಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ. ನಾವು ಪ್ರತಿ ವರ್ಷ July 25ರಂದು ವಿಶ್ವ IVF ದಿನವನ್ನು ಆಚರಿಸುತ್ತೇವೆ. IVF ಎಂದರೆ ಇನ್ವಿಟ್ರೋ ಫರ್ಟಿಲೈಸೇಷನ್. ವೈದ್ಯಕೀಯ ಕ್ಷೇತ್ರದಲ್ಲಿ ಮಾನವ ಕುಲಕ್ಕೆ ದೊರೆತಿರುವ ಅತ್ಯಂತ ಮಹತ್ವದ ಸಾಧನೆಗಳಲ್ಲಿ IVF ಕೂಡ ಒಂದು. ಲಕ್ಷಾಂತರ ಕುಟುಂಬಗಳಿಗೆ ಸಂತೋಷ, ಭರವಸೆ ಮತ್ತು ಹೊಸ ಜೀವನ ನೀಡಿದ ಅದ್ಭುತ ಸಾಧನೆ ಇದು. IVF ಎಂದರೇನು, IVF ಯಾರಿಗೆ ಬೇಕಾಗುತ್ತದೆ, IVF ಬಗ್ಗೆ ಕೆಲವು ತಪ್ಪು ಕಲ್ಪನೆಗಳು ಮುಂತಾದ ವಿಷಯಗಳ ಬಗ್ಗೆ ಎಸ್ಡಿಎಂ ಆರೋಗ್ಯ ಸಂವಾದದಲ್ಲಿ ವಿಶ್ವ IVF ದಿನದ ಅಂಗವಾಗಿ ಮಾತನಾಡಲು ಬರಲಿದ್ದೇನೆ.
7: ಪ್ರಶ್ನೆ ಕೇಳಲಿಕ್ಕೆ ದೂರವಾಣಿ ಸಂಖ್ಯೆಗಳು 244-3414, 244-3415, 244-3416, STD ಕೋಡ್ 0836.
1: ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಇಂದು ರಡ್ಡಿರಟ್ಟಿಯ ಕರೆಪ್ಪ, ಸಿದ್ದಪ್ಪ, ಮಳಲಿ ಮತ್ತು ಸಂಗಡಿಗರಿಯಿಂದ ಡೊಳ್ಳಿನ ಪದಗಳು.

Thank you.

0: ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ರೆಡ್ಡಿ ರೆಡ್ಡಿಯ ಕರೆಪ್ಪ ಸಿದ್ದಪ್ಪ ಮಳಲಿ ಮತ್ತು ಸಂಗಡಿಗರಿಂದ ಡೊಳ್ಳಿನ ಪದಗಳನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
2: ಶ್ರೋತೃ ಬಾಂಧವರೇ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50. ಈ ಸಲದ ಎಸ್ಡಿಎಂ ಡಾಕ್ಟರ್
3: ನಾನು ಡಾಕ್ಟರ್ ಮೃದುಲಾ ಪಾಟೀಲ್, ಎಸ್ಡಿಎಂ ಆಸ್ಪತ್ರೆ ಧಾರವಾಡದ ಎಸ್ಡಿಎಂ ಫರ್ಟಿಲಿಟಿ ಸೆಂಟರ್ನಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ. ನಾವು ಪ್ರತಿ ವರ್ಷ ಜುಲೈ 25 ವಿಶ್ವ ಐವಿಎಫ್ ದಿನವನ್ನು ಆಚರಿಸುತ್ತೇವೆ. ಐವಿಎಫ್ ಎಂದರೆ ಇನ್ವಿಟ್ರೋ ಫರ್ಟಿಲೈಸೇಷನ್. ವೈದ್ಯಕೀಯ ಕ್ಷೇತ್ರದಲ್ಲಿ ಮಾನವ ಕುಲಕ್ಕೆ ದೊರೆತಿರುವ ಅತ್ಯಂತ ಮಹತ್ವದ ಸಾಧನೆಗಳಲ್ಲಿ ಐವಿಎಫ್ ಕೂಡ ಒಂದು. ಲಕ್ಷಾಂತರ ಕುಟುಂಬಗಳಿಗೆ ಸಂತೋಷ, ಭರವಸೆ ಮತ್ತು ಹೊಸ ಜೀವನ ನೀಡಿದ ಅದ್ಭುತ ಸಾಧನೆ ಇದು. ಐವಿಎಫ್ ಎಂದರೇನು, ಐವಿಎಫ್ ಯಾರಿಗೆ ಬೇಕಾಗುತ್ತದೆ, ಐವಿಎಫ್ ಬಗ್ಗೆ ಕೆಲವು ತಪ್ಪು ಕಲ್ಪನೆಗಳು ಮುಂತಾದ ವಿಷಯಗಳ ಬಗ್ಗೆ ಎಸ್ಡಿಎಂ ಆರೋಗ್ಯ ಸಂವಾದದಲ್ಲಿ ವಿಶ್ವ ಐವಿಎಫ್ ದಿನದ ಅಂಗವಾಗಿ ಮಾತನಾಡಲು ಬರಲಿದ್ದೇನೆ.
2: ಪ್ರಶ್ನೆ ಕೇಳಲಿಕ್ಕೆ ದೂರವಾಣಿ ಸಂಖ್ಯೆಗಳು 244-3414, 244-3415, 244-3416, ಎಸ್ಟಿಡಿ ಕೋಡ್ 0836.
4: ಪ್ರತಿ ಗುರುವಾರ ಮುಂಜಾನೆ 6:35 ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಹಾಗೂ ಕಲಬುರಗಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಪ್ರಾಯೋಜಕರು ಶ್ರೀ ಗುರು ಬಸವ ಮಹಾಮನೆ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಚನ್ನಯ್ಯನಗಿರಿ, ಮನುಗುಂಡಿ, ಧಾರವಾಡ.
5: ನಿಸರ್ಗ ಜ್ಞಾನಾಮೃತ.
0: ಆಕಾಶವಾಣಿ ಧಾರವಾಡ.

0: ಕಾರ್ಯಕ್ರಮ ಹಲೋ ಅಭಿಲಾಷ. ಹಲೋ ಅಭಿಲಾಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮೊಂದಿಗೆ ನಾನು ಮಂಜುಳಾ ವಡೇಕರ್. ಮೊದಲನೇ ಕರೆ ಯಾರ್ದು ಅನ್ನೋದನ್ನ ನೋಡೋಣಂತ. ಹಲೋ ಅಭಿಲಾಷ.
1: ಹಲೋ ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡೋದ್ರಿ?
1: ನಾನು ಮೇಡಮ್ ಬಸನಗೌಡ ಪಾಟೀಲ್ ರೀ ಮೇಡಮ್.
0: ಎಲ್ಲಿಂದ ಮಾತಾಡ್ತಾ ಇದ್ದೀರಿ ಬಸನಗೌಡ ಅವ್ರೆ?
1: ನರಗುಂದ ತಾಲೂಕ್ ಬನ್ನಾಟ ಗದಗ ಜಿಲ್ಲೆ ಮೇಡಮ್.
0: ಮೊದಲನೇ ಟೈಮ್ ಕರೆ ಮಾಡಿರಿ?
1: ಐದನೇ ಸರ್ತಿ ಮೇಡಮ್.
0: ಹೌದಾ, ಹೇಳಿ ಯಾವ ಗೀತೆಯನ್ನು ಕೇಳಲಿಕ್ಕೆ ಇಷ್ಟಪಡ್ತೀರಿ ಇವತ್ತು
1: ಮೇಡಮ್? ನಮಗ್ರಿ ಜಿಮ್ಮಿಗಲ್ನಿಂದ ತುತ್ತು ಅನ್ನ ತಿನ್ನಕ್ಕೆ ಬಗ್ಸಿ ನೀರು ಕುಡಿಯಕ್ಕೆ ಇಷ್ಟವಾದ ಅವ್ರು ಹಾಡಿದ್ದನ್ನು ರೆಕಾರ್ಡ್ ರೀ ಮೇಡಮ್.
0: ನಮ್ಮ ರೇಡಿಯೋ ಕೇಳ್ತೀರಿ?
1: ಹಾ ರೇಡಿಯೋ ಪರಮ ಶಿಷ್ಯ ರೀ ಮೇಡಮ್. ನಾವು
0: ಎಷ್ಟು ವರ್ಷ
1: ಬಂದ್ರಂತೆ ನಿಮ್ ಕಾರ್ಯಕ್ರಮ ಕೇಳಕ್ ಬಹಳ ಇಂಟ್ರೆಸ್ಟ್ ರೀ ಮೇಡಮ್ ನಮ್ಗೆ.
0: ಜಿಮ್ಮಿಗಲ್ಲು
1: ಯಾಕೆ ಬಂದಿ ನಮ್ಮ ಸಮಯದ್ರಿ?
0: ಇಲ್ಲ ಬಂದಿದ್ದೆ, ನಿನ್ನೂ ಬಂದೇನಿ, ಇವತ್ತು ಬಂದೇನಿ. ವಿಷ್ಣುವರ್ಧನ್ ಅವರು ಹಾಡಿದಂತ ಹಾಡು ನಿಮ್ಗೆ ಬೇಕಾ? ಆಯ್ತು, ನಿಮ್ಮ ನೆಚ್ಚಿನ ಗೀತೆ ಪ್ರಸಾರ ಆಗ್ತಾ ಇದೆ, ಕೇಳಿ.
1: ಥ್ಯಾಂಕ್ ಯು ಮೇಡಮ್.
0: ನಮಸ್ತೆ.

0: ಹಲೋ ಅಭಿಲಾಷ.
1: ಹಲೋ ನಮಸ್ಕಾರ ಮೇಡಮ್.
0: ನಮಸ್ಕಾರ, ಯಾರು ಮಾತಾಡಿದ್ರಿ?
1: ಬೆಳಗಾವಿಯಿಂದ ರೀ, ವಿಜಯಕುಮಾರ್ ಭಸ್ಮಿ.
0: ವಿಜಯಕುಮಾರ್ ಭಸ್ಮಿ ಅವರು, ಹೆಂಗಿದ್ದೀರಿ?
1: ಆರಾಮದೇವ್ರಿ ಮೇಡಮ್, ಅಲ್ಲಿ ಆರಾಮದೇವ್. ನೀವಲ್ಲಿ ಆರಾಮ್ರಿ ಮೇಡಮ್?
0: ಆರಾಮದೇವಿ.
1: ಹೌದು.
0: ಯಾವ ಗೀತೆಯನ್ನು ಕೇಳಬೇಕಂತೀರಿ?
1: ಚಲ್ರಿ ಮೇಡಮ್,
0: ಯಾವ ಗೀತೆಯನ್ನು ಕೇಳಬೇಕಂತೀರಿ ಇವತ್ತು?
1: ಇವತ್ತು ರೀ ಚಿತ್ರ ಮೇಡಮ್, ನಾಮಿಚ್ಚಿದ ಹುಡುಗ. ಅದರಲ್ಲಿ ಮಂಗಳದ ಈಶ್ವರಿ ನಾ ಮಧುರವಾಗಲಿ, ಎಸ್ ಜಾನಕಿಯವರು ಹಾಡಿದ್ರೆ.
0: ನಾ ಮೆಚ್ಚಿದ ಹುಡುಗ ನೋಡಿರಿ ಸಿನಿಮಾ, ಇದನ್ನ
1: ನೋಡಿ ಚಂದವಾಗಿತ್ರಿ. ಕಲ್ಪನಾ ಅದು ನಟಿಸ್ಯಾರ ಇದ್ರಾಗ.
0: ಮಂಗಳದ ಈ ಸುದಿನ.
1: ಹೌದ್ರಿ ಮೇಡಮ್.
0: ಈ ಹಾಡ್ಬೇಕು?
1: ಹೌದ್ರಿ ಮೇಡಮ್.
0: ಆಯ್ತು, ಬಂತು ನೋಡಿ, ಕೇಳಿ. ಎಸ್ ಜಾನಕಿ ಅವರು ಹಾಡಿದಂತ ಹಾಡು ಕೇಳಿ. ಆಯ್ತು, ನಿಮ್ಮ ಸ್ನೇಹಿತರಗೋಸ್ಕರ ಈ ಹಾಡನ್ನು ಪ್ರಸಾರ ಮಾಡ್ತಿದ್ದೇವೆ, ಕೇಳಿ.
1: ಧನ್ಯವಾದ.
0: ನಮಸ್ತೆ. ನಮಸ್ತೆ.

0: ಹಲೋ ಅಭಿಲಾಷ ಕಾರ್ಯಕ್ರಮ.
1: ಹಲೋ,
0: ಹಲೋ, ಯಾರು ಮಾತಾಡಿದ್ರಿ?
1: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡೋದು?
1: ಮಾಲೆಯು ಕಲ್ಯಾಣ ಅಂತ ಚಿಕ್ಕಪಡಸಲ್ಗಿಂದ ರೀ, ಜಮಖಂಡಿ ತಾಲೂಕ.
0: ಓ, ಚಿಕ್ಕಪಡಸಲ್ಗಿಯಿಂದ ಹಚ್ಚಿರಿ.
1: ಚಿಕ್ಕಪಡಸಲ್ಗಿಂದ ರೀ, ಜಮಖಂಡಿ ತಾಲೂಕು ಮೇಡಮ್.
0: ಗೊತ್ತಾಯ್ತು ಗೊತ್ತಾಯ್ತು, ಹೇಳಿ.
1: ನಮ್ಮ ಗೆಳೆಯರ ಒಂದು ಕೋರಿಕೆ ಮೇರೆಗೆ

0: ಗೆಳೆಯರ
1: ಹಲೋ
0: ಹಲೋ ರೀ
1: ಹಾ ಹೇಳ್ರಿ.
0: ನಮ್ಮ ಗೆಳೆಯರ ಕೋರಿಕೆ ಸಂಬಂಧ ಏನ್ ಹೇಳುವವರು ಇದಾವ?
1: ಯಾವ ಹಾಡ್ಬೇಕು
0: ನಮಗ? ನಂಜುಂಡಿ ಕಲ್ಯಾಣ ಒಳಗ್ರಿ ಡಾಕ್ಟರ್ ರಾಜ್ಕುಮಾರ್ ಹಾಡಿದ್ ನೋಡ್ರಿ, ಬದುಕಿ ಹಸಿರು ಪ್ರೀತಿ ಬರಿತಾಗ. ಅದು ಹಾಡು ಪ್ರಸಾರ ಮಾಡಿ ಮೇಡಮ್. ಅವ್ರು
1: ಹಾಡು ಪ್ರಸಾರ ಮಾಡ್ಬೇಕು.
0: ಹೌದು,
1: ನಮ್ಮ ರೇಡಿಯೋ ಕೇಳಿರಿ.
0: ಹೇಳ್ತೀರಿ ಮೇಡಮ್ ಅವ್ರು, ನಾವು ಕಲಾವಿದ್ರು, ನೀವು ಆಕಾಶವಾಣಿ ಕಲಾವಿದ್ರ ಅದೀವ್ರಿ. ಮತ್ತೆ ನಮ್ಮ ಚಿಕ್ಕ ಪ್ರಸಿದ್ಧ ಒಳಗೆ ಏನತ್ತಿ ಎಲ್ಲ ರೆಡಿ ಅದಾವ್ರಿ ಮೇಡಮ್ ಅವ್ರು. ನಮ್ಮ ಮುಂಜಾನೆ 6 ಗಂಟೆಯಿಂದ ಸಂಜೆ 8-9 ಗಂಟೆ ಎತ್ತಕ ಕೇಳ್ತೀರಿ ಮೇಡಮ್.
1: ಹೌದಾ?
0: ಕಲಾವಿದ್ರ ಎಲ್ಲ ಕಲಾವಿದರಿಗೆ ರೆಡಿ ಅದಾವ ಮೇಡಮ್ ಅವ್ರ. ಒಂದು 15-20 ರೇಡಿಯೋಗಳು ಎಲ್ಲಾನು ಇದು ಮಾಡಿವ್ರಿ ನಾವು.
1: ಎಲ್ರು ಕೇಳ್ತೀರಿ ನಂಜುಂಡಿ ಕಲ್ಯಾಣಿ ಒಳಗ.
0: ನಾವು ಬಹಳ ಪ್ರಯತ್ನ ಮಾಡಿದ್ದೀವ್ರಿ, ಆದ್ರೆ ಈ ಸಲ ಒಂದ್ ಸ್ವಲ್ಪ ಅನುಕೂಲ ಆಗ್ತದೆ ನಮಗೆ.
1: ಕರೆ ಸಿಕ್ತು ಅನ್ನಂಗಾಯ್ತು ನಿಮ್ಗೆ?
0: ಕರೆ ಸಿಕ್ತು ಮೇಡಮ್.
1: ನಂಜುಂಡಿ ಕಲ್ಯಾಣ
0: ಬದುಕೆಷ್ಟು ಪ್ರೀತಿ ಬರೀತಾ.
1: ಆಯ್ತು, ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದಂತ ಹಾಡಿದ್ದು.
0: ರಾಜ್ಕುಮಾರ್ ಅವರು.
1: ಆಯ್ತು, ನಿಮ್ಮ ನೆಚ್ಚಿನ ಗೀತೆ ಪ್ರಸಾರ ಮಾಡ್ತಿದ್ದೀವಿ, ಕೇಳಿ ಆನಂದಿಸಿ. ಮತ್ತೆ ಕರೆ ಮಾಡ್ಕೊಂತೀರಿ. ಕರೆ ಮಾಡಿದಕ್ಕೆ ಧನ್ಯವಾದಗಳು.
0: ನಮಸ್ತೆ ಮೇಡಮ್.
1: ನಮಸ್ತೆ.

0: ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50. ಈ ಸಲದ ಎಸ್ಡಿಎಂ ಡಾಕ್ಟರ್
1: ನಾನು ಡಾಕ್ಟರ್ ಮೃದುಲಾ ಪಾಟೀಲ್, ಎಸ್ಡಿಎಂ ಆಸ್ಪತ್ರೆ ಧಾರವಾಡದ ಎಸ್ಡಿಎಂ ಫರ್ಟಿಲಿಟಿ ಸೆಂಟರ್ನಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ. ನಾವು ಪ್ರತಿ ವರ್ಷ July 25 ವಿಶ್ವ ಐವಿಎಫ್ ದಿನವನ್ನು ಆಚರಿಸುತ್ತೇವೆ. ಐವಿಎಫ್ ಎಂದರೆ ಇನ್ ವಿಟ್ರೋ ಫರ್ಟಿಲೈಸೇಷನ್. ವೈದ್ಯಕೀಯ ಕ್ಷೇತ್ರದಲ್ಲಿ ಮಾನವ ಕುಲಕ್ಕೆ ದೊರೆತಿರುವ ಅತ್ಯಂತ ಮಹತ್ವದ ಸಾಧನೆಗಳಲ್ಲಿ ಐವಿಎಫ್ ಕೂಡ ಒಂದು. ಲಕ್ಷಾಂತರ ಕುಟುಂಬಗಳಿಗೆ ಸಂತೋಷ, ಭರವಸೆ ಮತ್ತು ಹೊಸ ಜೀವನ ನೀಡಿದ ಅದ್ಭುತ ಸಾಧನೆ ಇದು. ಐವಿಎಫ್ ಎಂದರೇನು, ಐವಿಎಫ್ ಯಾರಿಗೆ ಬೇಕಾಗುತ್ತದೆ, ಐವಿಎಫ್ ಬಗ್ಗೆ ಕೆಲವು ತಪ್ಪು ಕಲ್ಪನೆಗಳು ಮುಂತಾದ ವಿಷಯಗಳ ಬಗ್ಗೆ ಎಸ್ಡಿಎಂ ಆರೋಗ್ಯ ಸಂವಾದದಲ್ಲಿ ವಿಶ್ವ ಐವಿಎಫ್ ದಿನದ ಅಂಗವಾಗಿ ಮಾತನಾಡಲು ಬರಲಿದ್ದೇನೆ.
0: ಪ್ರಶ್ನೆ ಕೇಳಲಿಕ್ಕೆ ದೂರವಾಣಿ ಸಂಖ್ಯೆಗಳು 244-3414, 244-3415, 244-3416, ಎಸ್ಟಿಡಿ ಕೋಡ್ 08.

0: ನ್ಯಾಚುರಲ್ ಫರ್ಟಿಲೈಸೇಷನ್. ವೈದ್ಯಕೀಯ ಕ್ಷೇತ್ರದಲ್ಲಿ ಮಾನವ ಕುಲಕ್ಕೆ ದೊರೆತಿರುವ ಅತ್ಯಂತ ಮಹತ್ವದ ಸಾಧನೆಗಳಲ್ಲಿ ಐವಿಎಫ್ ಕೂಡ ಒಂದು. ಲಕ್ಷಾಂತರ ಕುಟುಂಬಗಳಿಗೆ ಸಂತೋಷ, ಭರವಸೆ ಮತ್ತು ಹೊಸ ಜೀವನ ನೀಡಿದ ಅದ್ಭುತ ಸಾಧನೆ ಇದು. ಐವಿಎಫ್ ಎಂದರೇನು, ಐವಿಎಫ್ ಯಾರಿಗೆ ಬೇಕಾಗುತ್ತದೆ, ಐವಿಎಫ್ ಬಗ್ಗೆ ಕೆಲವು ತಪ್ಪು ಕಲ್ಪನೆಗಳು ಮುಂತಾದ ವಿಷಯಗಳ ಬಗ್ಗೆ ಎಸ್ಟಿಎಂ ಆರೋಗ್ಯ ಸಂವಾದದಲ್ಲಿ ವಿಶ್ವ ಐವಿಎಫ್ ದಿನದ ಅಂಗವಾಗಿ ಮಾತನಾಡಲು ಬರಲಿದ್ದೇನೆ.
1: ಪ್ರಶ್ನೆ ಕೇಳಲಿಕ್ಕೆ ದೂರವಾಣಿ ಸಂಖ್ಯೆಗಳು 244-3414, 244-3415, 244-3416, ಎಸ್ಟಿಡಿ ಕೋಡ್ 0836.
2: ಹಲೋ ಅಭಿಲಾಷ.
3: ಹಲೋ.
2: ಹಲೋ, ಯಾರು ಮಾತಾಡಿದ್ರಿ? ಏನ್ ಹೆಸರು ತಮ್ಮ ಹೆಸರು? ಎಂಕನಗೌಡ ಪಾಟೀಲ್ ಅವರು. ತಮ್ಮ ರೇಡಿಯೋ ಒಂದು ಸ್ವಲ್ಪ ದೂರ ಇಟ್ಟು ಮಾತಾಡ್ರಿ, ಅಂದ್ರೆ ನನಗೆ ಸರಿಯಾಗಿ ಕೇಳ್ತದೆ. ಹಲೋ. ಹಾ ಹೇಳಿ, ಯಾವ ಹಾಡು ಕೇಳ್ಬೇಕಂತೀರಿ? ಕೆರಳಿದ ಸರ್ಪನ? ಅದರಲ್ಲಿ ಯಾವ ಹಾಡು ಬೇಕು? ನಮ್ಮ ರೇಡಿಯೋ ಕೇಳ್ತೀರಿ ವೆಂಕನಗೌಡ? ಯಾರ ಇರ್ತೀರಿ ಮನೆಯೊಳಗ?
3: ನಮ್ಮ ಅಣ್ಣ ತಮ್ಮ ಇದ್ದೀರಿ, ತಾಯಿಯರ್ ಇದ್ದಾರೆ, ಮಕ್ಕಳಿದ್ದಾರೆ, ಜನರು ಇದ್ದಾರೆ,
2: ಎಲ್ಲರೂ ಕೇಳ್ತೀರಿ?
3: ಯಾವ್ದಾದ್ರು ಕೇಳ್ತೀರಿ ಮೇಡಮ್.
2: ಈಗ ನಿಮ್ಮ ನೆಚ್ಚಿನ ಗೀತೆ ಕೆರಳಿದ ಸರ್ಪ ಚಿತ್ರದ ಗೀತೆ ಪ್ರಸಾರ ಆಗ್ತಾ ಇದೆ, ಕೇಳಿ.
3: ನಮಸ್ತೆ ಮೇಡಮ್.
2: ನಮಸ್ತೆ.

0: ಹಲೋ ಅಭಿಲಾಷ ಕಾರ್ಯಕ್ರಮ. ಹಲೋ,
1: ಹಲೋ, ನಮಸ್ಕಾರ.
0: ನಮಸ್ಕಾರ, ಯಾರು ಮಾತಾಡಿದ್ರಿ?
1: ನಾ ಬಸವ ಪಟ್ಟಣ ಮೇಡಮ್, ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕು ಜಗತ್ಗರ ಗ್ರಾಮ.
0: ದೇವದುರ್ಗ ತಾಲೂಕು
1: ಜಗತ್ಗರ ಗ್ರಾಮ.
0: ಹೌದಾ, ಬಸವರಾಜ್ ಅವರೇ, ಏನ್ ಮಾಡ್ತೀರಿ ತಾವು?
1: ನಾವು ರೈತರು ಮೇಡಮ್. ಹತ್ತೈದಕ್ಕೆ ಹೆಚ್ಚಾಗಿ ಅರಿಬಿಟ್ಟಿವಿ ಮಳೆ ಇಲ್ಲ.
0: ಏನ್ ಹೇಳಿ?
1: ಮಳೆ ಇಲ್ಲ, ಹತ್ತಕ್ಕೆ ಹೆಚ್ಚೆ ಅರಿಗೆ ಹಾಕಿದ್ರು ಮೇಡಮ್. ಹತ್ತು ಕುಂಟೆ ಹೊಡೆದ್ಬಿಟ್ಟು ಮೇಡಮ್ ಮಳೆಯಿಂದ ಒಣಗಿ.
0: ಮಳೆ ಆಗಿಲ್ವಾ ಅಲ್ಲಿ?
1: ಇಲ್ಲ ಮೇಡಮ್, ಈಗ 2 ಸತಿ ಸಿಂಪಲ್ ಆಗತ್ತೆ ಮೇಡಮ್. ಸಿಂಪಲ್ ಅದು ದೊಡ್ಡ ಮಳೆ ಅಲ್ರಿ.
0: ಅಂದ್ರೆ ನಿಮ್ ಬೆಳೆಗೆ ಮಳೆ ಬೇಕಾಗಿತ್ತು ಈ ಟೈಮ್ ನಲ್ಲಿ ಅಂತ ಹೇಳಿ?
1: ಬೇಕಾಯ್ತು ಅಂದ್ರೆ ಅರಿಬಿಟ್ಟಿವ್ರಿ ಕುಂಟೆ, ಬಹಳ ಮಂದಿ ಕುಂಟೆ ಹೊಡೆದ್ಬಿಟ್ಟಾರೆ ಮೇಡಮ್ ಒಣಗಿದವ್.
0: ಮತ್ತೆ ಹೆಂಗೆ ಹೆಂಗೆ ಮುಂದೆ ಹೆಂಗೆ ಮಾಡ್ತೀರಿ?
1: ಈಗ ಕೆಲವು ಡ್ಯಾಮ್ ನೀರು ಬರ್ತದೆ ಮೇಡಮ್, ನಾಡಪುರ ಡ್ಯಾಮ್ ನೀರು. ಅದೇ ಅದೇ ಆಸರಿ ಮೇಡಮ್ ಈಗ ನಮ್ಗೆ.
0: ನೀರಾವರಿ ಇಲ್ವಾ ನಿಮ್ಮ ಭೂಮಿಯಲ್ಲಿ?
1: ನೀರಾವರಿ ಐತೆ ಮೇಡಮ್. ಎಂಜಿನಿಯರ್ ಕಟ್ತೀರಿ ಕೆನಾಲಿಗೆ? ಅಟ್ಟಿ ಹಾಕಿದ್ದೀರಿ, ಅಟ್ಟಿ ಈಗೆಲ್ಲ ಒಣಗಿ ಬಿಟ್ಟಾರೆ ಮೇಡಮ್.
0: ಯಾವ ಹಾಡು ಕೇಳ್ಬೇಕಂತೀರಿ ತಾವು?
1: ಪ್ರೇಮಪಾಶ.
0: ಯಾವುದು?
1: ಪ್ರೇಮಪಾಶ.
0: ಪ್ರೇಮಪಾಶ
1: ಹೆಚ್ಚಾನೆ ಕಡಿಮೆ ಮೇಡಮ್. ಹೂ ಒಂದು ನಗುತ್ತಿದೆ ಅರಳಿ.
0: ನೀವು ನೋಡಿರಿ ಆ ಫಿಲ್ಮ್ ಅನ್ನ.
1: ಎಲ್ಲ ನೋಡ್ತು ಮೇಡಮ್, ಪಿಕ್ಚರ್ ನೋಡಿದ್ರು ನಾವು ಅಷ್ಟು ಮೊದಲದ್ದು ಕಮ್ಮಿ ಮೇಡಮ್. ನಾವು 67 ಇದು ಮೇಡಮ್ ಈಗ.
0: ಹೌದಾ
1: ಮೇಡಮ್?
0: ಅದ್ರೊಗ ಹೂವೊಂದು ನಗುತ್ತಿದೆ. ಹೌದು, ಎಸ್ ಜಾನಕಿ ಅವರು ಹಾಡಿದಂತ ಹಾಡು. ನಿಮ್ಮ ನೆಚ್ಚಿನ ಗೀತೆ ಪ್ರಸಾರ ಆಗ್ತಾ ಇದೆ ಕೇಳಿ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಸ್ವಲ್ಪ ಇತ್ತು ಅಷ್ಟೇ.
1: ಹೌದು,
0: ಆಯ್ತು ನೋಡಿ. ನಿಮ್ಮ ನೆಚ್ಚಿನ ಗೀತೆ ಪ್ರಸಾರ ಆಗ್ತಾ ಇದೆ ಕೇಳಿ.
1: ನಮಸ್ಕಾರ.
0: ನಮಸ್ಕಾರ.

ಇದುವರೆಗೆ ಹಲೋ ಅಭಿಲಾಷ ಕೇಳಿದ್ರಿ. ನಡೆಸಿಕೊಟ್ಟವರು ಮಂಜುಳಾ ವಡೇಕರ್, ತಾಂತ್ರಿಕ ಸಹಾಯ ನೀಡಿದವರು ಎನ್ ಸುಬ್ಬಯ್ಯ ಹಾಗೂ ಅನಿಲ್ ಹಂಚಿನ್ಮನಿ. ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಸರಿಯಾಗಿ 2 ಗಂಟೆಗೆ ವಾರ್ತಾ ಸಂಚಿಕೆಯನ್ನು ಕೇಳುತ್ತೀರಿ. ದೆಹಲಿ ಕೇಂದ್ರದಿಂದ 2:30 ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರಲಿದೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ಸಂಪುಟ ವಿಸ್ತರಣೆ ಹಿನ್ನೆಲೆ ನವದೆಹಲಿಯಲ್ಲಿ ವರಿಷ್ಠರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚರ್ಚೆ. ಗೂಗಲ್ ಸೇರಿದಂತೆ ಹಲವು ಕಂಪನಿಗಳ ಜೊತೆ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಶೈಕ್ಷಣಿಕ ಒಪ್ಪಂದ. ವಿಧಾನಸೌಧದಲ್ಲಿ ವಿಪ್ರ ಸ್ವ ಉದ್ಯಮ ನೇರ ಸಾಲ ಯೋಜನೆಯ ಕರಪತ್ರ ಬಿಡುಗಡೆಗೊಳಿಸಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಐಸಿಸ್ ಸಂಘಟನೆಗೆ ಹಣಕಾಸು ನೆರವು ನೀಡಿದ ಆರೋಪ ಹಿನ್ನೆಲೆ ಬೆಂಗಳೂರಿನ ವಿವಿಧೆಡೆ ಇಡಿ ಅಧಿಕಾರಿಗಳಿಂದ ಶೋಧ. ಹಾಗೂ ಜಕ್ಕೂರು ಫ್ಲೈಯಿಂಗ್ ಸ್ಕೂಲ್ಗೆ ಪರವಾನಗಿ ನವೀಕರಿಸಿದ ಡಿಜಿಸಿಎ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸಂತಸ. ಸಚಿವ ಸಂಪುಟ ವಿಸ್ತರಣೆ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನವದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಇಂದು ಅವರು ಪಕ್ಷದ ವರಿಷ್ಠರೊಂದಿಗೆ ಚರ್ಚೆ ನಡೆಸಲಿದ್ದಾರೆ. ನಾಳೆಯೊಳಗೆ ಸಚಿವ ಸಂಪುಟಕ್ಕೆ ಸೇರ್ಪಡೆಗೊಳ್ಳುವವರ ಪಟ್ಟಿ ಅಂತಿಮವಾಗಲಿದೆ ಎಂದು ಐಎಎನ್ಎಸ್ ಸುದ್ದಿ ಸಂಸ್ಥೆ ವರದಿ ಮಾಡಿದೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ವರಿಷ್ಠರು ಸಚಿವಾಕಾಂಕ್ಷಿಗಳ ಪಟ್ಟಿಗೆ ಅನುಮೋದನೆ ನೀಡಿದ ತಕ್ಷಣವೇ ಸಚಿವ ಸಂಪುಟ ವಿಸ್ತರಣೆ ನಡೆಯಲಿದೆ ಎಂದು ತಿಳಿಸಿದ್ದಾರೆ. ಕಿರಿಯ ನಾಯಕರಿಗೆ ಪ್ರಾತಿನಿಧ್ಯ ನೀಡುವುದು ಸೇರಿದಂತೆ ಪಕ್ಷದ ನಾಯಕತ್ವವು ಬಹು ಅಂಶಗಳನ್ನು ಪರಿಗಣಿಸುತ್ತಿದೆ ಎಂದು ಹೇಳಿದ್ದಾರೆ.
1: ಕೆಲವು ಮಾನದಂಡಗಳನ್ನ ಚರ್ಚೆ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ದೇನೆ. ಅದರಲ್ಲಿ ಯುವಕರಿಗೆ ಹೆಚ್ಚು ಪ್ರಾತಿನಿಧ್ಯ ಕೊಡಬೇಕು ಅನ್ನೋದು ಕೂಡ ಒಂದು ಅಂಶ, ಅದನ್ನ ಕನ್ಸಿಡರ್ ಮಾಡಬಹುದು. ಅಂದ್ರೆ ಹಿಂದೆ ನಾನು ಅಧ್ಯಕ್ಷನಾಗಿದ್ದಾಗ ನಾವು ಮಾಡುವಾಗಲೂ ಕೂಡ ಅದನ್ನೇ ಹೇಳೋದು, ನೀವು ಹೊಸ ನಾಯಕತ್ವವನ್ನ ಬೆಳೆಸಬೇಕು ಹಾಗೆ ಅಂತೇಳಿ ಒಂದು ಪ್ಯಾರಾಮೀಟರ್ ಇಟ್ಕೊಂಡಿದ್ದೆ. ಅದು ಈಗಲೂ ಅಪ್ಲೈ ಆಗುತ್ತೆ ಅಂತ ಅನ್ಕೊಳ್ತೀನಿ.
0: ಇತಿಹಾಸದಲ್ಲೇ ಮೊದಲ ಬಾರಿಗೆ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಎಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಕೌಶಲ್ಯ, ಪ್ಲೇಸ್ಮೆಂಟ್ ಹಾಗೂ ಪ್ರಾಯೋಗಿಕ ಶಿಕ್ಷಣಕ್ಕಾಗಿ ದೇಶದ ಅತ್ಯುನ್ನತ ಸರ್ಚ್ ಎಂಜಿನ್ ಆಗಿರುವ ಗೂಗಲ್ ಸೇರಿದಂತೆ ಹಲವು ಕಂಪನಿಗಳ ಜೊತೆ ಶೈಕ್ಷಣಿಕ ಒಪ್ಪಂದ ಮಾಡಿಕೊಂಡಿದೆ. ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಎಸ್ ವಿದ್ಯಾಶಂಕರ್ ಹಾಗೂ ಕುಲಸಚಿವ ಪ್ರೊಫೆಸರ್ ಪ್ರಸಾದ ಬಿ ರಾಂಪುರೆ ಮತ್ತು ಗೂಗಲ್ ಫಾರ್ ಎಜುಕೇಷನ್ ಇಂಡಿಯಾ ಕಂಪನಿಯ ಮುಖ್ಯಸ್ಥ ಸಂಜಯ್ ಜೈನ್ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ಎಐ ಕೌಶಲ್ಯ, ಬೋಧಕರಿಗೆ ಕೌಶಲ್ಯ ಶಿಕ್ಷಣ, ಕ್ಲೌಡ್ ಕಂಪ್ಯೂಟಿಂಗ್, ಡೇಟಾ ಸೈನ್ಸ್, ಸೈಬರ್ ಸೆಕ್ಯೂರಿಟಿ, ಕೈಗಾರಿಕೆಗಳಿಗೆ ವಿದ್ಯಾರ್ಥಿಗಳನ್ನು ಸಿದ್ದಪಡಿಸುವುದು ಹಾಗೂ ವಿದ್ಯಾರ್ಥಿಗಳಿಗೆ ಉದ್ಯೋಗ ಅವಕಾಶಗಳನ್ನು ಪಡೆಯಲು ತರಬೇತಿ ನೀಡುವ ಉದ್ದೇಶದಿಂದ ಈ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಜೊತೆಗೆ ಕ್ವಾಲ್ಕಮ್, ಭಾರತ್ ಸ್ಕಿಲ್ ಇನ್ಸ್ಟಿಟ್ಯೂಟ್ ಫೌಂಡೇಶನ್, ಸೀಲ್ ಕಂಪನಿಗಳ ಜೊತೆಯೂ ವಿಟಿಎ ಒಪ್ಪಂದ ಮಾಡಿಕೊಂಡಿದೆ. ಈ ಕುರಿತಂತೆ ಆಕಾಶವಾಣಿ ಜೊತೆ ಮಾಹಿತಿ ಹಂಚಿಕೊಂಡಿರುವ ವಿಟಿಯು ಕುಲಪತಿ ಪ್ರೊಫೆಸರ್ ಎಸ್ ವಿದ್ಯಾಶಂಕರ್, ವಿಟಿಯು 220 ಎಂಜಿನಿಯರಿಂಗ್ ಕಾಲೇಜುಗಳನ್ನು ಹೊಂದಿದ್ದು ಇಲ್ಲಿ 300,000 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ಈ ಒಪ್ಪಂದ ಮಾಡಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಕೃತಕ ಬುದ್ದಿಮತ್ತೆ ಇಂದು ಎಲ್ಲಾ ಕ್ಷೇತ್ರಗಳಿಗೂ ವಿಸ್ತರಿಸಿದ್ದು ವಿದ್ಯಾರ್ಥಿಗಳಿಗೆ ಅನಿವಾರ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ಗೂಗಲ್ ಜೊತೆ ಎಐ ಕುರಿತಂತೆ ಒಪ್ಪಂದ ಮಾಡಿಕೊಳ್ಳಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ.
2: ನಾವು ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಹಾಗೂ ಗೂಗಲ್ ಮತ್ತು ಹಲವಾರು ಕಂಪನಿಗಳೊಂದಿಗೆ ನಾವು ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದೀವಿ. ಆ ಒಡಂಬಡಿಕೆಯ ಮೂಲ ಉದ್ದೇಶ ವಿದ್ಯಾರ್ಥಿಗಳಿಗೆ ಎಐ ಕಂಟೆಂಟ್ನಲ್ಲಿ ಎಕ್ಸ್ಪೋಸ್ ಕೊಡಬೇಕು ಅನ್ನೋದು, ಮತ್ತು ಇವತ್ತು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಎಐನ ಕಲಿಯುವಿಕೆ

0: ಅಗತ್ಯ. ಎಐ ಕಲಿತರೆ ಮಾತ್ರ ಇವತ್ತು ಅವನಿಗೆ ಉದ್ಯೋಗ ದೊರಕಕ್ಕೆ ಸಾಧ್ಯ ಅನ್ನೋ ಮಟ್ಟಕ್ಕೆ ಇವತ್ತು ಪ್ರಪಂಚದಲ್ಲಿ ವಿದ್ಯಾರ್ಥಿ ಇಂಜಿನಿಯರ್ಸ್ಗಳಿಗೆ ಒಂದು ಪರಿಸ್ಥಿತಿಗೆ ರೀಚ್ ಆಗ್ತಿದ್ದಾರೆ. ಆ ಕಾರಣಕ್ಕಾಗಿ ಎಐನಲ್ಲಿ ಟ್ರೈನಿಂಗ್ ಕೊಡೋದಕ್ಕೆ ವಿದ್ಯಾರ್ಥಿಗಳಿಗೆ ನಾವು ಗೂಗಲ್ ಒಂದಿಗೆ ಒಡಂಬಡಿಕೆ ಮಾಡಿಕೊಂಡಿದ್ದೀವಿ.
1: ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ವಿಪ್ರ ಸ್ವ ಉದ್ಯಮ ನೇರ ಸಾಲ ಯೋಜನೆಯ 2026-27 ಸಾಲಿಗೆ ಅರ್ಜಿ ಆಹ್ವಾನಿಸಿರುವ ಕುರಿತು ಕರಪತ್ರವನ್ನು ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವ ಡಾ ಜಿ ಪರಮೇಶ್ವರ್ ವಿಧಾನಸೌಧದಲ್ಲಿ ಇಂದು ಬಿಡುಗಡೆ ಮಾಡಿದರು. ಈ ವೇಳೆ ಮಾತನಾಡಿದ ಅವರು, ಬ್ರಾಹ್ಮಣ ಸಮುದಾಯದ ಬಡವರ ಸರ್ವತೋಮುಖ ಅಭಿವೃದ್ಧಿಗಾಗಿ ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಸ್ಥಾಪಿಸಲಾಗಿದೆ. ಎಲ್ಲಾ ವರ್ಗದ ಬಡವರ ಅಭಿವೃದ್ಧಿಗೆ ಸರ್ಕಾರ ಬದ್ದವಾಗಿದೆ ಎಂದು ತಿಳಿಸಿದ್ದಾರೆ. 2025-26 ಸಾಲಿನಲ್ಲಿ ನೂತನವಾಗಿ ವಿಪ್ರ ಸ್ವ ಉದ್ಯಮ ನೇರ ಸಾಲ ಯೋಜನೆಯನ್ನು ಮಂಡಳಿಯ ವತಿಯಿಂದ ಆರಂಭಿಸಿ ಆರ್ಥಿಕವಾಗಿ ಹಿಂದುಳಿದ ಬ್ರಾಹ್ಮಣ ಸಮುದಾಯದವರಿಗೆ ಗುಡಿ ಕೈಗಾರಿಕೆ, ಸಣ್ಣ ಕೈಗಾರಿಕೆ, ಹೋಟೆಲ್ ಉದ್ಯಮ, ಹಸು ಸಾಕಾಣಿಕೆಯಂತಹ ಉದ್ಯೋಗ ಕೈಗೊಳ್ಳಲು ಆರ್ಥಿಕ ನೆರವು ನೀಡಲಾಗಿದೆ. ಬ್ರಾಹ್ಮಣ ಸಮುದಾಯದಲ್ಲಿ ಹಿಂದುಳಿದವರು ಈ ಸಾಲ ಯೋಜನೆಯ ಸದುಪಯೋಗ ಪಡೆದುಕೊಂಡು ಆರ್ಥಿಕವಾಗಿ ಮುಂದೆ ಬರಬೇಕು ಎಂದು ಹೇಳಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಐಸಿಸ್ ಭಯೋತ್ಪಾದಕ ಸಂಘಟನೆಗೆ ಹಣಕಾಸು ನೆರವು ನೀಡಿದ ಆರೋಪ ಸಂಬಂಧ ಬೆಂಗಳೂರಿನ 8 ಸ್ಥಳಗಳಲ್ಲಿ ಇಂದು ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಸಿರಿಯಾದಲ್ಲಿ ಐಸಿಸ್ ಉಗ್ರ ಸಂಘಟನೆಗೆ ಹಣಕಾಸಿನ ನೆರವು, ಮುಸ್ಲಿಮರ ನೇಮಕಾತಿ ಮತ್ತು ಹಣಕಾಸು ನೆರವು ನೀಡಿದ ಪ್ರಕರಣ ಇದಾಗಿದೆ. ಎನ್ಐಎ ದಾಖಲಿಸಿದ ಎಫ್ಐಆರ್ ಆಧರಿಸಿ ಇಡಿ ಪ್ರಕರಣ ದಾಖಲಿಸಿಕೊಂಡಿದೆ. ಇಕ್ರಾ ವೆಲ್ಫೇರ್ ಟ್ರಸ್ಟ್, ಜಿಎಫ್ಎಂ ಟ್ರಸ್ಟ್ ಮೂಲಕ ಹಣ ವರ್ಗಾವಣೆಯಾಗಿರುವ ವಿಚಾರ ಎನ್ಐಎ ತನಿಖೆ ವೇಳೆ ಬಯಲಾಗಿತ್ತು. ಐಸಿಸ್ ಶಿಬಿರಕ್ಕೆ ಸೇರಲು ಹಣ ಬಳಸಲಾಗಿದೆ ಎಂಬುದು ಪತ್ತೆಯಾಗಿತ್ತು. ಈ ಹಿನ್ನೆಲೆಯಲ್ಲಿ ಇಡಿ ಕೆಲ ಸಂಸ್ಥೆಗಳು ಹಾಗೂ ಕೆಲ ವ್ಯಕ್ತಿಗಳ ನಿವಾಸಗಳ ಮೇಲೆ ದಾಳಿ ನಡೆಸಿದೆ. ಈ ಪ್ರಕರಣದಲ್ಲಿ ಈಗಾಗಲೇ 5 ಆರೋಪಿಗಳನ್ನು ಬಂಧಿಸಲಾಗಿದ್ದು ಯುಎಪಿಎ ಕಾಯ್ದೆಯಡಿ ಎನ್ಐಎ ದೋಷಾರೋಪಣೆ ಪಟ್ಟಿ ಸಲ್ಲಿಸಿದೆ. ನಿಷೇಧಿತ ಉಗ್ರ ಸಂಘಟನೆಯೊಂದಿಗೆ ಸಂಪರ್ಕ ಹೊಂದಿದ ಆರೋಪಿಗಳು ಬೆಂಗಳೂರಿನ ಮುಸ್ಲಿಂ ಯುವಕರನ್ನು ಐಸಿಸ್ ಸೇರ್ಪಡೆಗೊಳಿಸಲು ಪ್ರಚೋದಿಸುತ್ತಿದ್ದರು ಎಂಬುದು ತನಿಖೆಯಿಂದ ತಿಳಿದುಬಂದಿದೆ. ಮೈಸೂರು ರಾಜಮನೆತನ ನೀಡಿದ ಅಮೂಲ್ಯ ಭೂಮಿಯಲ್ಲಿ ನಿರ್ಮಾಣಗೊಂಡಿರುವ ಜಕ್ಕೂರು ಸರ್ಕಾರಿ ಫ್ಲೈಯಿಂಗ್ ಟ್ರೈನಿಂಗ್ ಸ್ಕೂಲನ್ನು ರಿಯಲ್ ಎಸ್ಟೇಟ್ ಲಾಬಿಯಿಂದ ರಕ್ಷಿಸಲು ಬಿಜೆಪಿ ನಡೆಸಿದ ಹೋರಾಟಕ್ಕೆ ಜಯ ಸಿಕ್ಕಿದೆ. ಈ ಕುರಿತಂತೆ ಸತ್ಯ ಗೆದ್ದಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಂಚಿಕೊಂಡಿದ್ದಾರೆ. ಡಿಜಿಸಿಎ ಜಕ್ಕೂರು ಫ್ಲೈಯಿಂಗ್ ಸ್ಕೂಲ್ಗೆ 2026 2031 5 ವರ್ಷಗಳ ಪರವಾನಗಿಯನ್ನು ನವೀಕರಿಸಿದೆ. ಸುಮಾರು 3 ವರ್ಷಗಳ ಬಳಿಕ ಮತ್ತೆ ಹಾರಾಟ ತರಬೇತಿ ಆರಂಭವಾಗಲಿದೆ. ರಾಜ್ಯದ ಪ್ರತಿಯೊಂದು ಇಂಚು ಸಾರ್ವಜನಿಕ ಭೂಮಿಯನ್ನು ಕಾಪಾಡಲಾಗುವುದು ಎಂದು ಆರ್ ಅಶೋಕ ಹೇಳಿದ್ದಾರೆ. ಇದು ಕೇವಲ ಜಕ್ಕೂರು ಫ್ಲೈಯಿಂಗ್ ಸ್ಕೂಲ್ ಗೆಲುವಲ್ಲ, ಇದು ಸಾರ್ವಜನಿಕ ಆಸ್ತಿಯ ಹಾಗೂ ಕನ್ನಡಿಗರ ಗೆಲುವು ಎಂದು ತಿಳಿಸಿದ್ದಾರೆ. ಹಾವೇರಿ ಜಿಲ್ಲೆಯಾದ್ಯಂತ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಮುಂದುವರೆದಿದೆ. ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ಹಾವೇರಿ ಜಿಲ್ಲೆಗೆ ಭೇಟಿ ನೀಡಿ ಎಸ್ಐಆರ್ ಪ್ರಕ್ರಿಯೆ ಪರಿಶೀಲಿಸಿದರು. ಜಿಲ್ಲೆಯ ಶಿಗ್ಗಾವಿ ಪ್ರವಾಸಿ ಮಂದಿರದಲ್ಲಿ ಎಸ್ಐಆರ್ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದ ಅವರು, ಎಸ್ಐಆರ್ ಪ್ರಕ್ರಿಯೆಯ ಪ್ರಗತಿಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯು ರಾಜ್ಯದಲ್ಲಿಯೇ ಮೊದಲ ಸ್ಥಾನದಲ್ಲಿದೆ, ಹಾವೇರಿ ಜಿಲ್ಲೆಯು 2 ಸ್ಥಾನದಲ್ಲಿದೆ ಎಂದು ತಿಳಿಸಿದ್ದಾರೆ. ಎಸ್ಐಆರ್ ಪ್ರಕ್ರಿಯೆಯ ಸಂಪೂರ್ಣ ಮಾಹಿತಿ ಮತ್ತು ಪ್ರಕ್ರಿಯೆಗಳ ಪ್ರಗತಿಯನ್ನು ಸಾರ್ವಜನಿಕರಿಗೆ ತಿಳಿಸಬೇಕು, ವಿವಿಧ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳಿಗೆ ಮಾಹಿತಿ ನೀಡಬೇಕು, ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಕಾಯ್ದುಕೊಳ್ಳಬೇಕು ಎಂದು ಹೇಳಿದ್ದಾರೆ. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಯಾವುದೇ ಲೋಪವಾಗದಂತೆ ಅಧಿಕಾರಿಗಳು ನಿಗಾ ವಹಿಸಬೇಕು ಎಂದು ಅವರು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ರಾಜ್ಯದ ಮಲೆನಾಡು ಕರಾವಳಿ ಭಾಗದಲ್ಲಿ ಉತ್ತಮ ಮಳೆಯಾಗುತ್ತಿರುವುದರಿಂದ ನದಿಗಳಿಗೆ ಮತ್ತೆ ಜೀವಕಳೆ ಬಂದಿದೆ. ಜಲಾಶಯಗಳಿಗೆ ಹರಿದು ಬರುತ್ತಿರುವ ನೀರಿನ ಪ್ರಮಾಣದಲ್ಲಿ ಏರಿಕೆ ಕಂಡುಬಂದಿದೆ. ರಾಜ್ಯ ಜಲಸಂಪನ್ಮೂಲ ಇಲಾಖೆ ಬಿಡುಗಡೆ ಮಾಡಿರುವ ಮಾಹಿತಿ ಪ್ರಕಾರ, ಕಳೆದ 4 ದಿನಗಳಲ್ಲಿ ಮಳೆ ಚುರುಕುಗೊಂಡು ಜಲಾಶಯಗಳಿಗೆ 24 ಟಿಎಂಸಿಯಷ್ಟು ನೀರು ಹರಿದು ಬಂದಿದೆ. ಪ್ರಮುಖ 14 ಜಲಾಶಯಗಳಲ್ಲಿ ಶೇಕಡಾ 43ರಷ್ಟು ನೀರು ಸಂಗ್ರಹವಿದೆ. ವಿಜಯಪುರ ಜಿಲ್ಲೆಯ ಆಲಮಟ್ಟಿ ಜಲಾಶಯದಲ್ಲಿ ಅತಿ ಹೆಚ್ಚು ಶೇಕಡಾ 79ರಷ್ಟು ಭರ್ತಿಯಾಗಿದೆ.

0: ಕೊಡಗಿನ ಹಾರಂಗಿ ಹಾಗೂ ಚಿತ್ರದುರ್ಗದ ವಾಣಿವಿಲಾಸ ಜಲಾಶಯಗಳಲ್ಲಿ ಶೇಕಡಾ 78% ನೀರು ಸಂಗ್ರಹವಾಗಿದೆ. ಶಿವಮೊಗ್ಗ ಜಿಲ್ಲೆಯ ಲಿಂಗನಮಕ್ಕಿ ಜಲಾಶಯಕ್ಕೆ 22,864 ಕ್ಯೂಸೆಕ್ ನೀರು ಹರಿದು ಬರುತ್ತಿದ್ದು ಶೇಕಡಾ 23% ಮಾತ್ರ ಭರ್ತಿಯಾಗಿದೆ. ಹೊಸಪೇಟೆ ಸಮೀಪದ ತುಂಗಭದ್ರಾ ಜಲಾಶಯ ಶೇಕಡಾ 24% ಮಾತ್ರ ತುಂಬಿದ್ದು ಸದ್ಯ ಶೇಕಡಾ 25.8 ಟಿಎಂಸಿ ನೀರು ಸಂಗ್ರಹವಿದೆ. ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಜಲಾಶಯದಲ್ಲಿ ಶೇಕಡಾ 35% ನೀರು ಸಂಗ್ರಹವಿದೆ. ಹೇಮಾವತಿ ಜಲಾಶಯದಲ್ಲಿ ಶೇಕಡಾ 61% ನೀರಿದ್ದರೆ ಚಿಕ್ಕಮಗಳೂರು ಜಿಲ್ಲೆಯ ಭದ್ರಾ ಜಲಾಶಯದಲ್ಲಿ ಶೇಕಡಾ 61%, ಮೈಸೂರಿನ ಕಬಿನಿಯಲ್ಲಿ ಶೇಕಡಾ 66% ನೀರು ಸಂಗ್ರಹವಿದೆ ಎಂದು ಜಲಸಂಪನ್ಮೂಲ ಇಲಾಖೆ ಬಿಡುಗಡೆ ಮಾಡಿರುವ ಮಾಹಿತಿಯಲ್ಲಿ ತಿಳಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಪುಟ ವಿಸ್ತರಣೆ ಹಿನ್ನೆಲೆ ನವದೆಹಲಿಯಲ್ಲಿ ವರಿಷ್ಠರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚರ್ಚೆ. ಗೂಗಲ್ ಸೇರಿದಂತೆ ಹಲವು ಕಂಪನಿಗಳ ಜೊತೆ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಶೈಕ್ಷಣಿಕ ಒಪ್ಪಂದ. ವಿಧಾನಸೌಧದಲ್ಲಿ ವಿಪ್ರ ಸ್ವ ಉದ್ಯಮ ನೇರ ಸಾಲ ಯೋಜನೆಯ ಕರಪತ್ರ ಬಿಡುಗಡೆಗೊಳಿಸಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಐಸಿಸ್ ಸಂಘಟನೆಗೆ ಹಣಕಾಸು ನೆರವು ನೀಡಿದ ಆರೋಪ ಹಿನ್ನೆಲೆ ಬೆಂಗಳೂರಿನ ವಿವಿಧೆಡೆ ಇಡಿ ಅಧಿಕಾರಿಗಳಿಂದ ಶೋಧ. ಹಾಗೂ ಜಕ್ಕೂರು ಫ್ಲೈಯಿಂಗ್ ಸ್ಕೂಲ್ಗೆ ಪರವಾನಗಿ ನವೀಕರಿಸಿದ ಡಿಜಿಸಿಎ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸಂತಸ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಧಾರವಾಡ.
2: ಮೈಸೂರ್ ಸ್ಯಾಂಡಲ್ ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಏನು ರಂಗ, ಕೈಗೆ ಬ್ಯಾಂಡೇಜು
4: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
2: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು, ಹಿಂದೆ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ಶ್ರೋತೃ ಬಾಂಧವರೇ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50. ಈ ಸಲದ ಎಸ್ಡಿಎಂ ಡಾಕ್ಟರ್:
6: ನಾನು ಡಾಕ್ಟರ್ ಮೃದುಲಾ ಪಾಟೀಲ್, ಎಸ್ಡಿಎಂ ಆಸ್ಪತ್ರೆ ಧಾರವಾಡದ ಎಸ್ಡಿಎಂ ಫರ್ಟಿಲಿಟಿ ಸೆಂಟರ್ನಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ. ನಾವು ಪ್ರತಿ ವರ್ಷ ಜುಲೈ 25ರಂದು ವಿಶ್ವ ಐವಿಎಫ್ ದಿನವನ್ನು ಆಚರಿಸುತ್ತೇವೆ. ಐವಿಎಫ್ ಎಂದರೆ ಇನ್ ವಿಟ್ರೋ ಫರ್ಟಿಲೈಸೇಷನ್. ವೈದ್ಯಕೀಯ ಕ್ಷೇತ್ರದಲ್ಲಿ ಮಾನವ ಕುಲಕ್ಕೆ ದೊರೆತಿರುವ ಅತ್ಯಂತ ಮಹತ್ವದ ಸಾಧನೆಗಳಲ್ಲಿ ಐವಿಎಫ್ ಕೂಡ ಒಂದು. ಲಕ್ಷಾಂತರ ಕುಟುಂಬಗಳಿಗೆ ಸಂತೋಷ, ಭರವಸೆ ಮತ್ತು ಹೊಸ ಜೀವನ ನೀಡಿದ ಅದ್ಭುತ ಸಾಧನೆ ಇದು. ಐವಿಎಫ್ ಎಂದರೇನು, ಐವಿಎಫ್ ಯಾರಿಗೆ ಬೇಕಾಗುತ್ತದೆ, ಐವಿಎಫ್ ಬಗ್ಗೆ ಕೆಲವು ತಪ್ಪು ಕಲ್ಪನೆಗಳು ಮುಂತಾದ ವಿಷಯಗಳ ಬಗ್ಗೆ ಎಸ್ಡಿಎಂ ಆರೋಗ್ಯ ಸಂವಾದದಲ್ಲಿ ವಿಶ್ವ ಐವಿಎಫ್ ದಿನದ ಅಂಗವಾಗಿ ಮಾತನಾಡಲು ಬರಲಿದ್ದೇನೆ.
5: ಪ್ರಶ್ನೆ ಕೇಳಲಿಕ್ಕೆ ದೂರವಾಣಿ ಸಂಖ್ಯೆಗಳು 244-3414, 244-3415, 244-3416, ಎಸ್ಟಿಡಿ ಕೋಡ್ 0836.
1: ಹೊಸ ಹಾಡು ಕಾರ್ಯಕ್ರಮದಲ್ಲಿ ಪುಷ್ಪ ಚಿತ್ರದ ಗೀತೆಯನ್ನು ಕೇಳಿ ಹಾಡಿದ್ದಾರೆ ಸಿದ್ದಶ್ರೀರಾಮ್.

0: ಶ್ರೋತೃ ಬಾಂಧವರೇ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50. ಈ ಸಲದ ಎಸ್ಡಿಎಂ ಡಾಕ್ಟರ್
1: ನಾನು ಡಾಕ್ಟರ್ ಮೃದುಲಾ ಪಾಟೀಲ್, ಎಸ್ಡಿಎಂ ಆಸ್ಪತ್ರೆ ಧಾರವಾಡದ ಎಸ್ಡಿಎಂ ಫರ್ಟಿಲಿಟಿ ಸೆಂಟರ್ನಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ. ನಾವು ಪ್ರತಿ ವರ್ಷ July 25 ವಿಶ್ವ ಐವಿಎಫ್ ದಿನವನ್ನು ಆಚರಿಸುತ್ತೇವೆ. ಐವಿಎಫ್ ಎಂದರೆ ಇನ್ ವಿಟ್ರೋ ಫರ್ಟಿಲೈಸೇಷನ್. ವೈದ್ಯಕೀಯ ಕ್ಷೇತ್ರದಲ್ಲಿ ಮಾನವ ಕುಲಕ್ಕೆ ದೊರೆತಿರುವ ಅತ್ಯಂತ ಮಹತ್ವದ ಸಾಧನೆಗಳಲ್ಲಿ ಐವಿಎಫ್ ಕೂಡ ಒಂದು. ಲಕ್ಷಾಂತರ ಕುಟುಂಬಗಳಿಗೆ ಸಂತೋಷ, ಭರವಸೆ ಮತ್ತು ಹೊಸ ಜೀವನ ನೀಡಿದ ಅದ್ಭುತ ಸಾಧನೆ ಇದು. ಐವಿಎಫ್ ಎಂದರೇನು, ಐವಿಎಫ್ ಯಾರಿಗೆ ಬೇಕಾಗುತ್ತದೆ, ಐವಿಎಫ್ ಬಗ್ಗೆ ಕೆಲವು ತಪ್ಪು ಕಲ್ಪನೆಗಳು ಮುಂತಾದ ವಿಷಯಗಳ ಬಗ್ಗೆ ಎಸ್ಡಿಎಂ ಆರೋಗ್ಯ ಸಂವಾದದಲ್ಲಿ ವಿಶ್ವ ಐವಿಎಫ್ ದಿನದ ಅಂಗವಾಗಿ ಮಾತನಾಡಲು ಬರಲಿದ್ದೇನೆ.
0: ಪ್ರಶ್ನೆ ಕೇಳಲಿಕ್ಕೆ ದೂರವಾಣಿ ಸಂಖ್ಯೆಗಳು 244-3414, 244-3415, 244-3416, ಎಸ್ಟಿಡಿ ಕೋಡ್ 0836.
2: ದಿ ವಿಲನ್ ಚಿತ್ರದ ಗೀತೆಯನ್ನು ಕೇಳಿ ಹಾಡಿದ್ದಾರೆ ಶ್ರೇಯಾ ಘೋಷಾಲ್ ಮತ್ತು ಪ್ರೇಮ್.

0: ಇದುವರೆಗೆ ಹೊಸ ಹಾಡುಗಳನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ

0: ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇದರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಆಕಾಶವಾಣಿ ಧಾರವಾಡ ತರಂಗಾಂತರ 392.16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್, ಡಿಜಿಟಲ್ ಪ್ರಸಾರ 756 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳ ಮೇಲೆ ಇದುವರೆಗೆ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಸಮಯ ಸರಿಯಾಗಿ 3:11. ಇನ್ನು ಮುಂದೆ ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಹಿಂದಿ ಕಾರ್ಯಕ್ರಮಗಳನ್ನು ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಕೇಳುತ್ತೀರಿ. ಇನ್ನು ಮಂಜುಳಾ ಒಡೆಕರಳಿಗೆ ಅನುಮತಿ ನೀಡಿ. ಎಲ್ಲರಿಗೂ ನಮಸ್ಕಾರ.

ಆಕಾಶವಾಣಿ ಧಾರವಾಡ ಇದುವರೆಗೆ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ವಿವಿಧ ಭಾರತಿ ಮುಂಬೈ ಕೇಂದ್ರದಿಂದ ಕಾರ್ಯಕ್ರಮಗಳನ್ನು ಆಲಿಸುತ್ತಿದ್ದೀರಿ. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ನಮ್ಮ ಸಂಜೆಯ ಕಾರ್ಯಕ್ರಮಗಳನ್ನು 392.16

0: ಕಿಲೋಹರ್ಟ್ಸ್ಗಳು ಅಥವಾ 765 ಕಿಲೋಹರ್ಟ್ಸ್ ತರಂಗಾಂತರಗಳಲ್ಲಿ ಮತ್ತು 103 ಮೆಗಾಹರ್ಟ್ಸ್ ಎಫ್ಎಂ ಕಂಪನಾಂಕಗಳಲ್ಲಿ ಸಂಜೆಯ ಪ್ರಸಾರ ಕಾರ್ಯವನ್ನು ಕೇಳಲಿದ್ದೀರಿ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಶುಭ ಸಂಜೆಯೊಂದಿಗೆ ಡಾಕ್ಟರ್ ನವೀನ್ ಶಾಸ್ತ್ರಿ ಪುರಾಣಕ್ಕೆ ನಮಸ್ಕಾರ. ಸಮಯ 5:30:37. ಇದೀಗ ಟೀ ಟೈಮ್ ಚಿತ್ರಗೀತೆಗಳು.
1: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
2: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
1: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ಲರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
2: ಕೊಡುಗೆಗಳು ಜುಲೈ 9 ರಿಂದ ಆಗಸ್ಟ್ 9 ರವರೆಗೆ ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
3: ಪ್ರತಿ ಗುರುವಾರ ಮುಂಜಾನೆ 6:35 ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಹಾಗೂ ಕಲಬುರಗಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಪ್ರಾಯೋಜಕರು ಶ್ರೀ ಗುರು ಬಸವ ಮಹಾಮನೆ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಚನ್ನಯ್ಯನಗಿರಿ ಮನಗುಂಡಿ ಧಾರವಾಡ.
4: ನಿಸರ್ಗ ಜ್ಞಾನಾಮೃತ.
0: ಟೀ ಟೈಮ್ ಚಿತ್ರಗೀತೆಗಳ ಆರಂಭದಲ್ಲಿ ಕೇಳೋಣ ಮಾನಸ ಸರೋವರ ಚಿತ್ರದ ಗೀತೆಯನ್ನ. ಗೀತೆಗೆ ಧ್ವನಿ ನೀಡಿದ್ದಾರೆ ವಾಣಿ ಜಯರಾಮ್, GS ಶಿವರುದ್ರಪ್ಪ ಅವರ ಸಾಹಿತ್ಯಕ್ಕೆ ವಿಜಯ್ ಭಾಸ್ಕರ್ ಅವರ ಸಂಗೀತ.

0: ಶ್ರೋತೃ ಬಾಂಧವರೇ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50. ಈ ಸಲದ ಎಸ್ಡಿಎಂ ಡಾಕ್ಟರ್:
1: ನಾನು ಡಾಕ್ಟರ್ ಮೃದುಲಾ ಪಾಟೀಲ್, ಎಸ್ಡಿಎಂ ಆಸ್ಪತ್ರೆ ಧಾರವಾಡದ ಎಸ್ಡಿಎಂ ಫರ್ಟಿಲಿಟಿ ಸೆಂಟರ್ನಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ. ನಾವು ಪ್ರತಿ ವರ್ಷ July 25 ವಿಶ್ವ IVF ದಿನವನ್ನು ಆಚರಿಸುತ್ತೇವೆ. IVF ಎಂದರೆ ಇನ್ವಿಟ್ರೋ ಫರ್ಟಿಲೈಸೇಷನ್. ವೈದ್ಯಕೀಯ ಕ್ಷೇತ್ರದಲ್ಲಿ ಮಾನವ ಕುಲಕ್ಕೆ ದೊರೆತಿರುವ ಅತ್ಯಂತ ಮಹತ್ವದ ಸಾಧನೆಗಳಲ್ಲಿ IVF ಕೂಡ ಒಂದು. ಲಕ್ಷಾಂತರ ಕುಟುಂಬಗಳಿಗೆ ಸಂತೋಷ, ಭರವಸೆ ಮತ್ತು ಹೊಸ ಜೀವನ ನೀಡಿದ ಅದ್ಭುತ ಸಾಧನೆ ಇದು. IVF ಎಂದರೇನು, IVF ಯಾರಿಗೆ ಬೇಕಾಗುತ್ತದೆ, IVF ಬಗ್ಗೆ ಕೆಲವು ತಪ್ಪು ಕಲ್ಪನೆಗಳು ಮುಂತಾದ ವಿಷಯಗಳ ಬಗ್ಗೆ ಎಸ್ಡಿಎಂ ಆರೋಗ್ಯ ಸಂವಾದದಲ್ಲಿ ವಿಶ್ವ IVF ದಿನದ ಅಂಗವಾಗಿ ಮಾತನಾಡಲು ಬರಲಿದ್ದೇನೆ.
0: ಪ್ರಶ್ನೆ ಕೇಳಲಿಕ್ಕೆ ದೂರವಾಣಿ ಸಂಖ್ಯೆಗಳು 244-3414, 244-3415, 244-3416, STD ಕೋಡ್ 0836.

0: ಶ್ರೋತೃ ಬಾಂಧವರೇ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50. ಈ ಸಲದ ಎಸ್ಡಿಎಂ ಡಾಕ್ಟರ್:
1: ನಾನು ಡಾಕ್ಟರ್ ಮೃದುಲಾ ಪಾಟೀಲ್, ಎಸ್ಡಿಎಂ ಆಸ್ಪತ್ರೆ ಧಾರವಾಡದ ಎಸ್ಡಿಎಂ ಫರ್ಟಿಲಿಟಿ ಸೆಂಟರ್ನಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ. ನಾವು ಪ್ರತಿ ವರ್ಷ ಜುಲೈ 25ರಂದು ವಿಶ್ವ ಐವಿಎಫ್ ದಿನವನ್ನು ಆಚರಿಸುತ್ತೇವೆ. ಐವಿಎಫ್ ಎಂದರೆ ಇನ್ವಿಟ್ರೋ ಫರ್ಟಿಲೈಸೇಷನ್. ವೈದ್ಯಕೀಯ ಕ್ಷೇತ್ರದಲ್ಲಿ ಮಾನವ ಕುಲಕ್ಕೆ ದೊರೆತಿರುವ ಅತ್ಯಂತ ಮಹತ್ವದ ಸಾಧನೆಗಳಲ್ಲಿ ಐವಿಎಫ್ ಕೂಡ ಒಂದು. ಲಕ್ಷಾಂತರ ಕುಟುಂಬಗಳಿಗೆ ಸಂತೋಷ, ಭರವಸೆ ಮತ್ತು ಹೊಸ ಜೀವನ ನೀಡಿದ ಅದ್ಭುತ ಸಾಧನೆ ಇದು. ಐವಿಎಫ್ ಎಂದರೇನು, ಐವಿಎಫ್ ಯಾರಿಗೆ ಬೇಕಾಗುತ್ತದೆ, ಐವಿಎಫ್ ಬಗ್ಗೆ ಕೆಲವು ತಪ್ಪು ಕಲ್ಪನೆಗಳು ಮುಂತಾದ ವಿಷಯಗಳ ಬಗ್ಗೆ ಎಸ್ಡಿಎಂ ಆರೋಗ್ಯ ಸಂವಾದದಲ್ಲಿ ವಿಶ್ವ ಐವಿಎಫ್ ದಿನದ ಅಂಗವಾಗಿ ಮಾತನಾಡಲು ಬರಲಿದ್ದೇನೆ.
0: ಪ್ರಶ್ನೆ ಕೇಳಲಿಕ್ಕೆ ದೂರವಾಣಿ ಸಂಖ್ಯೆಗಳು 244-3414, 244-3415, 244-3416, ಎಸ್ಟಿಡಿ ಕೋಡ್ 0836.
2: ಕರುಳಿನ ಕರೆ ಚಿತ್ರದ ಗೀತೆಗಾಗಿ ಧ್ವನಿ ನೀಡಿದ್ದಾರೆ ಎಸ್ ಜಾನಕಿ, ಬಿಕೆ ಸುಮಿತ್ರ ಹಾಗೂ ಆರ್ ಎನ್ ಜಯಗೋಪಾಲ್. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತ.

ಉಪ್ಪು ತಿಂದ ಮನೆಗೆ ಎರಡು ಬಗೆಯ ಬೇಡ. ಊರಿಗೆ ದ್ರೋಹ ಮಾಡಿ ಬದುಕಲೆಣಿಸಬೇಡ.

ಬಾಂಧವರೇ, ಪ್ರಖ್ಯಾತ ಮರಾಠಿ ಕವಿ ಗ ದಿ ಮಾಡ್ಗುಳ್ಕರ್ ವಿರಚಿತ, ಹೆಸರಾಂತ ಗಾಯಕ ಸುಧೀರ್ ಫಡ್ಕೆ ಅವರು ಹಾಡಿದ ಬಹು ಜನಪ್ರಿಯ ಗೀತ ರಾಮಾಯಣ ಕೇಳೋದು ಅಂದ್ರ ಎಲ್ಲಾ ಸಂಗೀತ ಪ್ರಿಯರ ಕಿವಿಗಳು ನಿಮಿರಿ ನಿಲ್ತವ. ಅಂತಹ ಬಹು ಪ್ರಸಿದ್ಧ ಮರಾಠಿ ಗೀತ ರಾಮಾಯಣದ ಕನ್ನಡಾನುವಾದ ಕೆಲ ವರ್ಷಗಳ ಹಿಂದೆ ನಮ್ಮ ಧಾರವಾಡ ಆಕಾಶವಾಣಿಯಿಂದ ಪ್ರಸಾರ ಆಗಿ ಶ್ರೋತೃಗಳೆಲ್ಲರ ಮನ ಗೆದ್ದಿತ್ತು. ಪ್ರಿಯ ಶ್ರೋತೃಗಳ ಆಗ್ರಹದ ಮೇರೆಗೆ ಕನ್ನಡ ಗೀತ ರಾಮಾಯಣವನ್ನ ಈಗ ಮರುಪ್ರಸಾರ ಮಾಡ್ಲಿಕ್ಕತ್ತೀವಿ. ಪ್ರತಿ ಬುಧವಾರ ಮುಂಜಾನೆ 9:15 ತಪ್ಪದ ಕೇಳ್ರಿ ಕನ್ನಡ ಗೀತ ರಾಮಾಯಣ. ಪ್ರತಿ ಬುಧವಾರ ಮುಂಜಾನೆ 9:15 ಕನ್ನಡ ಗೀತ ರಾಮಾಯಣ.

0: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
1: ಬಿಎಂಡಬ್ಲ್ಯೂ ಎಕ್ಸ್ ಒನ್ 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
0: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
1: ಕೊಡುಗೆಗಳು ಜುಲೈ 9 ರಿಂದ ಆಗಸ್ಟ್ 9 ರವರೆಗೆ ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
2: ಪಾಲಕರೇ, ನಿಮ್ಮ ಮಕ್ಕಳು ಯಶಸ್ವಿ ಇಂಜಿನಿಯರ್ ಆಗಬೇಕೆ? ಪ್ರತಿಷ್ಠಿತ KLS VDIT ಹಳಿಯಾಳ ಇದಕ್ಕಾಗಿ ಸದಾ ಸಿದ್ಧ. AICTE ಹಾಗೂ UGC ಮಾನ್ಯತೆ, NAC A ಶ್ರೇಣಿ, 7 ಇಂಜಿನಿಯರಿಂಗ್ ಕೋರ್ಸ್ಗಳು, 85 ಹೆಚ್ಚು ಅನುಭವಿ ಶಿಕ್ಷಕರು, 200 ಸಂಶೋಧನಾ ಲೇಖನಗಳು, 35 ಅಧಿಕ ಪೇಟೆಂಟ್ಗಳು, 35 ಹೆಚ್ಚು ಕೈಗಾರಿಕೆಗಳೊಡನೆ ಒಡಂಬಡಿಕೆ. ರಾಜ್ಯದ ಪ್ರಪ್ರಥಮ ರಾಯಲ್ ಎನ್ಫೀಲ್ಡ್ ತರಬೇತಿ ಕೇಂದ್ರ, AI ಆಧಾರಿತ ತರಬೇತಿ. ಸಂಶೋಧನೆಗಾಗಿ 200 ಲಕ್ಷಕ್ಕೂ ಅಧಿಕ ಅನುದಾನ. ಹುಬ್ಬಳ್ಳಿ, ಧಾರವಾಡ, ದಾಂಡೇಲಿ, ಬೆಳಗಾವಿಯಿಂದ ಬಸ್ ಹಾಗೂ ವಿದ್ಯಾರ್ಥಿನಿಯರಿಗೆ ಪಿಂಕ್ ಬಸ್ ವ್ಯವಸ್ಥೆ. ಸುಸಜ್ಜಿತ ಹಾಸ್ಟೆಲ್ ಹಾಗೂ ಮೆಸ್. CET ಕೋಡ್ E135, ಕಾಮೆಡ್ ಕೆ ಕೋಡ್ E74.
3: ಇನ್ನು ಮುಂದೆ ಕೇಳೋಣ. ಜಾಲ ಚಿತ್ರದ ಗೀತೆಯನ್ನು ಧ್ವನಿ ನೀಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. CR ಗೋಪಾಲಕೃಷ್ಣ ಅವರ ಸಾಹಿತ್ಯಕ್ಕೆ ಮೈಸೂರು ಅನಂತಸ್ವಾಮಿ ಅವರ ಸಂಗೀತ.

0: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
1: ಬಿಎಂಡಬ್ಲ್ಯೂ ಎಕ್ಸ್ ಒನ್ 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
0: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
1: ಕೊಡುಗೆಗಳು ಜುಲೈ 9 ರಿಂದ ಆಗಸ್ಟ್ 9 ರವರೆಗೆ ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
2: ಟೀ ಟೈಮ್ ಚಿತ್ರಗೀತೆಗಳ ಕೊನೆಯಲ್ಲಿ ಕೇಳಿಬರುತ್ತಿರುವ ಗೀತೆ ರಣಧೀರ ಚಿತ್ರದ್ದು. ಎಸ್ ವಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಹಾಗೂ ಸಂಗಡಿಗರ ಧ್ವನಿಯಲ್ಲಿರುವ ರಣಧೀರ ಚಿತ್ರದ ಗೀತೆ. ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು.

0: ನನ್ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್, ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
2: ಬಿಎಂಡಬ್ಲ್ಯೂ ಎಕ್ಸ್ 1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
1: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ಲರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ, ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
2: ಕೊಡುಗೆಗಳು ಜುಲೈ 9 ಆಗಸ್ಟ್ 9 ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
0: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗೆ

0: ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಡಾಕ್ಟರ್ ಎಸ್ಆರ್ ರಾಮನಗೌಡರ್ ಆರೋಗ್ಯ ದಂಗಳ ಪ್ರಾಯೋಜಿತ ಕಾರ್ಯಕ್ರಮ ಪ್ರತಿ ಗುರುವಾರ ಬೆಳಿಗ್ಗೆ 8:30. ಪ್ರಾಯೋಜಕರು ಡಾಕ್ಟರ್ ಎಸ್ಆರ್ ರಾಮನಗೌಡರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ, ಮಾಳಾಪುರ, ಧಾರವಾಡ. ಶ್ರೋತೃ ಬಾಂಧವರೇ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50. ಈ ಸಲದ ಎಸ್ಡಿಎಂ ಡಾಕ್ಟರ್
3: ನಾನು ಡಾಕ್ಟರ್ ಮೃದುಲಾ ಪಾಟೀಲ್. ಎಸ್ಡಿಎಂ ಆಸ್ಪತ್ರೆ ಧಾರವಾಡದ ಎಸ್ಡಿಎಂ ಫರ್ಟಿಲಿಟಿ ಸೆಂಟರ್ನಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ. ನಾವು ಪ್ರತಿ ವರ್ಷ ಜುಲೈ 25ರಂದು ವಿಶ್ವ ಐವಿಎಫ್ ದಿನವನ್ನು ಆಚರಿಸುತ್ತೇವೆ. ಐವಿಎಫ್ ಎಂದರೆ ಇನ್ವಿಟ್ರೋ ಫರ್ಟಿಲೈಸೇಷನ್. ವೈದ್ಯಕೀಯ ಕ್ಷೇತ್ರದಲ್ಲಿ ಮಾನವ ಕುಲಕ್ಕೆ ದೊರೆತಿರುವ ಅತ್ಯಂತ ಮಹತ್ವದ ಸಾಧನೆಗಳಲ್ಲಿ ಐವಿಎಫ್ ಕೂಡ ಒಂದು. ಲಕ್ಷಾಂತರ ಕುಟುಂಬಗಳಿಗೆ ಸಂತೋಷ, ಭರವಸೆ ಮತ್ತು ಹೊಸ ಜೀವನ ನೀಡಿದ ಅದ್ಭುತ ಸಾಧನೆ ಇದು. ಐವಿಎಫ್ ಎಂದರೇನು, ಐವಿಎಫ್ ಯಾರಿಗೆ ಬೇಕಾಗುತ್ತದೆ, ಐವಿಎಫ್ ಬಗ್ಗೆ ಕೆಲವು ತಪ್ಪು ಕಲ್ಪನೆಗಳು ಮುಂತಾದ ವಿಷಯಗಳ ಬಗ್ಗೆ ಎಸ್ಡಿಎಂ ಆರೋಗ್ಯ ಸಂವಾದದಲ್ಲಿ ವಿಶ್ವ ಐವಿಎಫ್ ದಿನದ ಅಂಗವಾಗಿ ಮಾತನಾಡಲು ಬರಲಿದ್ದೇನೆ.
2: ಪ್ರಶ್ನೆ ಕೇಳಲಿಕ್ಕೆ ದೂರವಾಣಿ ಸಂಖ್ಯೆಗಳು 244-3414, 244-3415, 244-3416, ಎಸ್ಟಿಡಿ ಕೋಡ್ 0836. ಶ್ರೋತೃ ಬಾಂಧವರೇ, ಪ್ರಖ್ಯಾತ ಮರಾಠಿ ಕವಿ ಗ ದಿ ಮಾಡ್ಗುಳ್ಕರ್ ವಿರಚಿತ, ಹೆಸರಾಂತ ಗಾಯಕ ಸುಧೀರ್ ಫಡ್ಕೆ ಅವರು ಹಾಡಿದ ಬಹು ಜನಪ್ರಿಯ ಗೀತ ರಾಮಾಯಣ ಕೇಳೋದು ಅಂದ್ರ ಎಲ್ಲಾ ಸಂಗೀತ ಪ್ರಿಯರ ಕಿವಿಗಳು ನಿಮಿರಿ ನಿಲ್ತವ. ಅಂತಹ ಬಹು ಪ್ರಸಿದ್ಧ ಮರಾಠಿ ಗೀತ ರಾಮಾಯಣದ ಕನ್ನಡಾನುವಾದ ಕೆಲ ವರ್ಷಗಳ ಹಿಂದೆ ನಮ್ಮ ಧಾರವಾಡ ಆಕಾಶವಾಣಿಯಿಂದ ಪ್ರಸಾರ ಆಗಿ ಶ್ರೋತೃಗಳೆಲ್ಲರ ಮನ ಗೆದ್ದಿತ್ತು. ಪ್ರಿಯ ಶ್ರೋತೃಗಳ ಆಗ್ರಹದ ಮೇರೆಗೆ ಕನ್ನಡ ಗೀತ ರಾಮಾಯಣವನ್ನ ಈಗ ಮರುಪ್ರಸಾರ ಮಾಡ್ಲಿಕ್ಕತ್ತೀವಿ. ಪ್ರತಿ ಬುಧವಾರ ಮುಂಜಾನೆ 9:15 ತಪ್ಪದ ಕೇಳ್ರಿ ಕನ್ನಡ ಗೀತ ರಾಮಾಯಣ. ಪ್ರತಿ ಬುಧವಾರ ಮುಂಜಾನೆ 9:15 ಕನ್ನಡ ಗೀತ ರಾಮಾಯಣ.

ಇನ್ನು ಮುಂದೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಬಿತ್ತರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಇನ್ನು ಮುಂದೆ 6:30 ಅವಲೋಕನ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ 6:51 ಕೃಷಿ ರಂಗದಲ್ಲಿ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ ಕಾರ್ಯಕ್ರಮ. ವಿಷಯ ವಿಶ್ವ ಐವಿಎಫ್ ದಿನ, ಐವಿಎಫ್ ಬಗ್ಗೆ ಮಾಹಿತಿ. ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ಡಾಕ್ಟರ್ ಮುರುಧರ ಪಾಟೀಲ್. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಮಾಯಾ ರಾಮನ್. 7:45 ಕನ್ನಡದಲ್ಲಿ ಭಾಷಣ. ಮಹಿಳೆ ಅಂದು ಇಂದು ಈ ಕುರಿತು ಮಾತನಾಡುತ್ತಾರೆ ಜಯಶ್ರೀ ಕುಲಕರ್ಣಿ. 8:00 ಯುವವಾಣಿಯಲ್ಲಿ ಪ್ರಚಲಿತ ಸಮಾಜದಲ್ಲಿ ಸಮೂಹ ಮಾಧ್ಯಮಗಳ ಪಾತ್ರ ಈ ಕುರಿತು ಚರ್ಚೆಯನ್ನು ಕೇಳುತ್ತೀರಿ. 8:15 ಸಂಸತ್ತಿನ ಸಮೀಕ್ಷೆ ಕೇಳುತ್ತೀರಿ ದಿಲ್ಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. 8:30 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್. 9:15 ಸ್ವರ ಸೌರಭ.

9:30ಕ್ಕೆ ರಂಗಭೂಮಿಯ ಹಿರಿಯ ನಾಟಕಕಾರ ಸಂಗಮೇಶ್ ಗೊರಬ ಅವರೊಂದಿಗಿನ ಸಂದರ್ಶನವನ್ನು ಕೇಳುತ್ತೀರಿ. ಸಂದರ್ಶಕರು ಮಂಜುಳಾ ಪುರಾಣಿಕ್.

ಹತ್ತು ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಸ್ ಶೇಷಗಿರಿ ಅವರ ವಯಲಿನ್ ವಾದನ ಕೇಳುತ್ತೀರಿ. 10:30 ಬಯಲು ಹೊಂಗಲದ ಸದಾಶಿವಪ್ಪ ಶಿವಬಸಪ್ಪ ತೋಟ್ಗಿ ಹಾಗೂ ಸಂಗಡಿಗರಿಂದ ಸಣ್ಣಾಟ ನಿಜಗುಣ ಶಿವಯೋಗಿ ಶಂಭುಲಿಂಗ ಸನ್ನಿವೇಶ ಕೇಳುತ್ತೀರಿ.

0: ಇನ್ನು ನಾಳೆ ಬೆಳಗಿನ ಪ್ರಸಾರ ಕಾರ್ಯದಲ್ಲಿ 6:05 ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನ, 6:25 ಬಸವ ದೇವರು ಬಸವ ಕಲ್ಯಾಣ ಅವರಿಂದ ಚಿಂತನ, 6:30 ರೈತರಿಗೆ ಸಲಹೆಗಳು, 6:35 ಸುಬೋಧ ಸಮಾಲೋಚನೆ. ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಪಾಟೀಲ್, ಪ್ರಸ್ತುತಿ ಮಂಜುಳಾ ಪುರಾಣಿಕ್. 7:15 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಕಾರ್ಯಕ್ರಮ. 7:45 ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. 8:30 ಡಿ ಕುಮಾರದಾಸ್ ಅವರ ಗಾಯನವನ್ನು ಆಲಿಸುವಿರಿ. 9:05 ಸೀಮಾ ಅಂಗಡಿ ಅವರಿಂದ ಸುಗಮ ಸಂಗೀತ. 9:15 15:00 ಕನ್ನಡ ಗೀತರಾಮಾಯಣದ ಮರು ಪ್ರಸಾರ. ಮೂಲ ರಚನೆ ಗದಿ ಮಾಡಗೋಳ್ಕರ್, ಕನ್ನಡ ರೂಪಾಂತರ ಡಾಕ್ಟರ್ ಶ್ರೀನಿವಾಸ್ ತೊಫ್ಕಾನೆ, ಸಂಗೀತ ಸಂಯೋಜನೆ ಸುಧೀರ್ ಫಡ್ಕೆ, ಪ್ರಸಾರ ಸಂಯೋಜನೆ ವೆಂಕಟೇಶ್ ಗೋಡ್ಕಿಂಡಿ. 9:30 ನಂದನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಜಮಖಂಡಿ ತಾಲೂಕು ಸಂಗಳದ ವೀರನಗೌಡ, ಚಂದ್ರಗೌಡ, ಕಲ್ಲನಗೌಡರ್ ಹಾಗೂ ಸಂಗಡಿಗರಿಂದ ಕೃಷ್ಣ ಪಾರಿಜಾತ, ಕೃಷ್ಣ ಸತ್ಯಭಾಮ ನಾರದ ಸನ್ನಿವೇಶ ಕೇಳುತ್ತೀರಿ. 11:00 ದಿವ್ಯಾಂಗ ತರಂಗ, 11:30 ಕಲ್ಪನಾ ಜೋಕರ್ಕರ್ ಅವರಿಂದ ಗಾಯನ.
1: 1 ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ನಾಳೆ ನಮ್ಮ ನಿಲಯದಿಂದ ಬಿತ್ತರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳುತ್ತಿದ್ದೀರಿ. ನಾಳೆ 12:05 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವನಿತಾ ವಿಹಾರ,

ಶ್ರುತಿ ಗುರುಪ್ರಸಾದ್ ಅವರಿಂದ ಕಥೆ ಬದಲಾವಣೆಯ ಗಾಳಿ, ನಂತರ ತೇಜಸ್ವಿನಿ ಹೆಗಡೆ ಅವರಿಂದ ಕವನ ವಾಚನ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ವಿವಿಧ ಮಾನಸಿಕ ಕಾಯಿಲೆಗಳ ಚಿಕಿತ್ಸೆ ಕುರಿತು ತಜ್ಞ ವೈದ್ಯರಾದ ಡಾಕ್ಟರ್ ಶಮಾ ಬಿಆರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳುತ್ತೀರಿ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಕುರಿತು ಮಾಹಿತಿ. 1:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಟಿ ಮಹದೇವಪ್ಪ ಮತ್ತು ಸಂಗಡಿಗರಿಂದ ಕಂಸಾಳೆ ಪದ. 1:30 ನಿಮ್ಮೊಂದಿಗೆ 2:40 ಹೊಸ ಕನ್ನಡ ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ.

ಇನ್ನು ನಾಳೆ ಸಂಜೆಯ ಪ್ರಸಾರ ಕಾರ್ಯದಲ್ಲಿ ಎಂದಿನಂತೆ 5:30 ಟೀ ಟೈಮ್ ಚಿತ್ರಗೀತೆಗಳು, 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ರಸವಾರ್ತೆ, 6:51 ಕೃಷಿರಂಗದಲ್ಲಿ. ಮೊದಲಿಗೆ ಗಜೇಂದ್ರಗಡ ತಾಲೂಕು ಬೋದಿಹಾಳ ಗ್ರಾಮದ ರೈತರಾದ ಈರಣ್ಣ ಅಂಗಡಿ ಅವರೊಂದಿಗೆ ಸಮಗ್ರ ಕೃಷಿ ಬೇಸಾಯ ಕುರಿತು ಸಂದರ್ಶನವನ್ನು ಕೇಳುತ್ತಾರೆ ಸಂದರ್ಶಕರು ಕುಮಾರ್ ಅಗಡಿ. ಆನಂತರ ಬೆಂಗಳೂರಿನ ಬಾನಂದೂರು ಕೆಂಪಯ್ಯ ಹಾಗೂ ಸಂಗಡಿಗರಿಂದ ಜಾನಪದ ಗೀತೆ. 7:45 ಬಸವರಾಜ್ ಮನ್ಸೂರ್ ಅವರು ಹಾಡಿರುವ ರಂಗಗೀತೆಗಳು. 8:00 ಮಹಿಳಾವಾಣಿಯಲ್ಲಿ ನಾಯಿ ದೇವರು, ಈ ಕುರಿತು ಶೈಲಾ ಛಬ್ಬಿ ಅವರಿಂದ ಲಘು ಭಾಷಣ. 8:15 ಸಂಸತ್ತಿನ ಸಮೀಕ್ಷೆ ಕೇಳುತ್ತೀರಿ. 8:30 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್. 9:15 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಚಲಿತ ವಿದ್ಯಮಾನ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕ್ರೀಡಾಲೋಕ. ಅಂತಾರಾಷ್ಟ್ರೀಯ ಫುಟ್ಬಾಲ್ ಆಟಗಾರ, ತರಬೇತುದಾರ ಹಾಗೂ ಏಕಲವ್ಯ ಪ್ರಶಸ್ತಿ ಪುರಸ್ಕೃತ NS ಮಂಜು ಅವರೊಂದಿಗಿನ ಸಂದರ್ಶನವನ್ನು ಕೇಳುತ್ತೀರಿ. 10:00 ಸಂಸತ್ತಿನ ಉಭಯ ಸದನಗಳ ಪ್ರಶ್ನೋತ್ತರ ಕಾರ್ಯಕಲಾಪಗಳ ಧ್ವನಿಮುದ್ರದ ಪ್ರಸಾರ ದಿಲ್ಲಿ ಕೇಂದ್ರದಿಂದ.

0: ಇದುವರೆಗೆ ಇನ್ನು ಮುಂದೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಬಿತ್ತರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಆಕಾಶವಾಣಿ ಧಾರವಾಡ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಆಕಾಶವಾಣಿ ಧಾರವಾಡ. ಸಮಯ 6:20 ಆಗುತ್ತಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದಿಲ್ಲಿ ಕೇಂದ್ರದಿಂದ. ಆನಂತರ 6:30ಕ್ಕೆ ಅವಲೋಕನ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

ಆಕಾಶವಾಣಿ ಅವಲೋಕನ ವಿಷಯ ಭಾರತದ ಪ್ರಥಮ ಹೈಡ್ರೋಜನ್ ಚಾಲಿತ ರೈಲು ಹಸಿರು ರೈಲು ಸಾರಿಗೆಯತ್ತ ಒಂದು ಐತಿಹಾಸಿಕ ಹೆಜ್ಜೆ ಬರೆದವರು ಅಭಯ್ ದಾಮ್ಲೆ ಓದುತ್ತಿರುವವರು ವಿಜಯಲಕ್ಷ್ಮೀ ನಾಗರಾಜು ಭಾರತೀಯ ರೈಲ್ವೆ ವಲಯದಲ್ಲಿ ಪರಿಸರ ಸ್ನೇಹಿ ಮತ್ತು ಸುಸ್ಥಿರ ಸಾರಿಗೆಯ ಹೊಸ ಯುಗ ಆರಂಭವಾಗಿದೆ ಜಾಗತಿಕವಾಗಿ ಪಳೆಯುಳಿಕೆ ಇಂಧನಗಳಿಗೆ ಪರ್ಯಾಯವಾಗಿ ಹೈಡ್ರೋಜನ್ ಇಂಧನ ಕೋಶ ತಂತ್ರಜ್ಞಾನ ಮುಂಚೂಣಿಗೆ ಬರುತ್ತಿದ್ದು ಭಾರತವು ತನ್ನದೇ ಆದ ಸ್ವದೇಶಿ ತಂತ್ರಜ್ಞಾನದೊಂದಿಗೆ ಈ ನಿಟ್ಟಿನಲ್ಲಿ ಪ್ರಮುಖ ಮೈಲಿಗಲ್ಲನ್ನು ಸಾಧಿಸಿದೆ ದೇಶದ ಮೊಟ್ಟಮೊದಲ ಜಲಜನಕ ಅಂದರೆ ಹೈಡ್ರೋಜನ್ ಚಾಲಿತ ರೈಲಿಗೆ ಕಳೆದ ಜುಲೈ 17ರಂದು ಅಧಿಕೃತವಾಗಿ ಚಾಲನೆ ನೀಡಲಾಗಿದ್ದು ಹಸಿರು ರೈಲು ಸಂಚಾರದ ದಿಸೆಯಲ್ಲಿ ಭಾರತದ ಬದ್ದತೆಯನ್ನು ಜಗತ್ತಿಗೆ ಸಾರಲಾಗಿದೆ ಉತ್ತರ ರೈಲ್ವೆಯ

ಸೋನಿಪತ್ ಮಾರ್ಗದಲ್ಲಿ ಈ ರೈಲು ತನ್ನ ಕಾರ್ಯಾಚರಣೆಯನ್ನು ಆರಂಭಿಸಿದೆ. ಸಾಂಪ್ರದಾಯಿಕ ಡೀಸೆಲ್ ಇಂಜಿನ್ಗಳು ಇಂಧನವನ್ನು ದಹಿಸಿ ಯಾಂತ್ರಿಕ ಶಕ್ತಿಯನ್ನು ಉತ್ಪಾದಿಸಿದರೆ ಈ ಹೈಡ್ರೋಜನ್ ರೈಲು ತನ್ನದೇ ಆದ ಸಣ್ಣ ವಿದ್ಯುತ್ ಉತ್ಪಾದನಾ ಘಟಕವನ್ನು ಒಳಗೊಂಡಿರುತ್ತದೆ. ಈ ರೈಲಿನಲ್ಲಿ ಪ್ರೋಟಾನ್ ಎಕ್ಸ್ಚೇಂಜ್ ಮೆಂಬ್ರೇನ್ ಫ್ಯೂಯಲ್ ಸೆಲ್ ತಂತ್ರಜ್ಞಾನವನ್ನು ಬಳಸಲಾಗಿದೆ. ರೈಲಿನಲ್ಲಿ ಶೇಖರಿಸಲ್ಪಟ್ಟಿರುವ ಹಬೆಯುಕ್ತ ಅನಿಲ ವಾತಾವರಣದಲ್ಲಿನ ಆಮ್ಲಜನಕದೊಂದಿಗೆ ರಾಸಾಯನಿಕ ಪ್ರಕ್ರಿಯೆಗೆ ಒಳಗಾಗಿ ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸುತ್ತದೆ. ಈ ವಿದ್ಯುತ್ ರೈಲಿನ ಎಂಜಿನ್ ಮೋಟಾರ್ಗಳನ್ನು ಚಲಾಯಿಸಲು ಬಳಕೆಯಾಗುತ್ತದೆ. ಈ ಇಡೀ ಪ್ರಕ್ರಿಯೆಯಲ್ಲಿ ಯಾವುದೇ ರೀತಿಯ ಇಂಧನ ದಹನ ಕ್ರಿಯೆ ನಡೆಯುವುದಿಲ್ಲ. ಇದರ ಪರಿಣಾಮವಾಗಿ ರೈಲಿನಿಂದ ಯಾವುದೇ ಹೊಗೆ ಅಥವಾ ಇಂಗಾಲದ ಹೊರಸೂಸುವಿಕೆ ಇರುವುದಿಲ್ಲ. ಕೇವಲ ನೀರಿನ ಹಬೆ ಮತ್ತು ಶಾಖ ಮಾತ್ರ ಉಪ ಉತ್ಪನ್ನಗಳಾಗಿ ಹೊರಬರುತ್ತವೆ. ಡೀಸೆಲ್ ಇಂಧನಕ್ಕೆ ಹೋಲಿಸಿದರೆ ಹೈಡ್ರೋಜನ್ ಅತ್ಯಂತ ಹೆಚ್ಚಿನ ಇಂಧನ ಸಾಮರ್ಥ್ಯವನ್ನು ಹೊಂದಿದ್ದು ಪರಿಸರಕ್ಕೆ ಅತ್ಯಂತ ಸುರಕ್ಷಿತ ಮತ್ತು ಸಂವರ್ಧಿತ ಅಂಶವಾಗಿದೆ. ಆತ್ಮನಿರ್ಭರ ಭಾರತ ಪರಿಕಲ್ಪನೆಯಡಿ ಈ ಯೋಜನೆಯನ್ನು ಸಂಪೂರ್ಣವಾಗಿ ಭಾರತದಲ್ಲಿಯೇ ವಿನ್ಯಾಸಗೊಳಿಸಿ ಅಭಿವೃದ್ಧಿಪಡಿಸಲಾಗಿದೆ. ಮೇಧಾ ಸರ್ವೋ ಡ್ರೈವ್ ಸಂಸ್ಥೆಯು ತಂತ್ರಜ್ಞಾನ ಸಂಯೋಜನೆ ಮಾಡಿದೆ ಹಾಗೂ ಇಂಟಿಗ್ರಲ್ ಕೋಚ್ ಫ್ಯಾಕ್ಟರಿ ಐಸಿಎಫ್ ಇದನ್ನು ವಿನ್ಯಾಸಗೊಳಿಸಿದೆ. ಜಾಗತಿಕವಾಗಿ ಕಾರ್ಯಾಚರಣೆ ನಡೆಸುತ್ತಿರುವ ಬಹುತೇಕ ಹೈಡ್ರೋಜನ್ ರೈಲುಗಳು ಕೇವಲ 2-3 ಬೋಗಿಗಳನ್ನು ಹೊಂದಿದ್ದರೆ ಭಾರತದ ಈ ರೈಲು 10 ಬೋಗಿಗಳ ಬೃಹತ್ ವಿನ್ಯಾಸವನ್ನು ಹೊಂದಿದೆ. ಇದು ಸುಮಾರು 2,600 ಪ್ರಯಾಣಿಕರನ್ನು ಏಕಕಾಲದಲ್ಲಿ ಹೊತ್ತೊಯ್ಯುವ ಸಾಮರ್ಥ್ಯ ಹೊಂದಿದ್ದು ಇಷ್ಟು ದೊಡ್ಡ ಮಟ್ಟದ ಜನಸಾಗಣೆಗೆ ಹೈಡ್ರೋಜನ್ ತಂತ್ರಜ್ಞಾನವನ್ನು ಅಳವಡಿಸಿರುವುದು ಜಾಗತಿಕ ಮಟ್ಟದಲ್ಲೇ ವಿಶಿಷ್ಟ ಸಾಧನೆಯಾಗಿದೆ. ಈ ರೈಲು ಜಿಂದ್ ಜಂಕ್ಷನ್ನಿಂದ ಸೋನಿಪತ್ ನಡುವಿನ 89 ಕಿಲೋಮೀಟರ್ ಮಾರ್ಗದಲ್ಲಿ ಚಲಿಸಲಿದ್ದು ಗರಿಷ್ಠ 75 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಕಾರ್ಯಾಚರಣೆ ನಡೆಸಲು ಅನುಮತಿ ನೀಡಲಾಗಿದೆ. ಜಲಜನಕ ಸಂಚಾಲಿತ ರೈಲುಗಳ ಯಶಸ್ವಿ ಕಾರ್ಯಾಚರಣೆಗಾಗಿ ಹರಿಯಾಣದ ಜಿಂದ್ನಲ್ಲಿ ದೇಶದ ಅತಿದೊಡ್ಡ ರೈಲ್ವೆ ಹೈಡ್ರೋಜನ್ ಶೇಖರಣಾ ಮತ್ತು ಇಂಧನ ಮರುಪೂರಣ ಕೇಂದ್ರವನ್ನು ಸ್ಥಾಪಿಸಲಾಗಿದೆ. ಈ ಅತ್ಯಾಧುನಿಕ ಘಟಕದಲ್ಲಿ ಏಕಕಾಲಕ್ಕೆ ಸುಮಾರು 3,000 ಕೆಜಿ ಹೈಡ್ರೋಜನ್ ಸಂಗ್ರಹಿಸಿಡಬಹುದಾಗಿದೆ. ಇಲ್ಲಿ ಇಂಧನ ಮರುಪೂರಣ ಪ್ರಕ್ರಿಯೆಯು 3 ಹಂತಗಳಲ್ಲಿ ನಡೆಯುತ್ತದೆ. ಈ ರೈಲುಗಳ ವ್ಯವಸ್ಥಿತ ನಿರ್ವಹಣೆಗಾಗಿ ದೆಹಲಿಯ ಶಾಕೂರ್ ಬಸ್ತಿಯಲ್ಲಿ ವಿಶೇಷ ಡಿಪೋವನ್ನು ಸಜ್ಜುಗೊಳಿಸಲಾಗಿದೆ. ಹೈಡ್ರೋಜನ್ ಅತ್ಯಂತ ಸುಲಭವಾಗಿ ಉರಿಯುವ ಅನಿಲವಾಗಿರುವುದರಿಂದ ಪ್ರಯಾಣಿಕರ ಸುರಕ್ಷತೆಗೆ ಅತ್ಯುನ್ನತ ಆದ್ಯತೆ ನೀಡಲಾಗಿದ್ದು ಬಹುಸ್ತರದ ಸುರಕ್ಷತಾ ವ್ಯವಸ್ಥೆಯನ್ನು ರೂಪಿಸಲಾಗಿದೆ. ರೈಲು ಮತ್ತು ಇಂಧನ ಘಟಕಗಳಲ್ಲಿ ಹೈಡ್ರೋಜನ್ ಸೋರಿಕೆ ಹಾಗೂ ಬೆಂಕಿ ಪತ್ತೆ ಹಚ್ಚಲು ಅತ್ಯಾಧುನಿಕ ಸಂವಹನ ಯಂತ್ರಗಳನ್ನು ಅಳವಡಿಸಲಾಗಿದೆ. ಸಣ್ಣ ಪ್ರಮಾಣದ ಸೋರಿಕೆಯಾದರೂ ತಕ್ಷಣವೇ ಗಾಳಿಯಲ್ಲಿ ಕರಗಿ ಹೋಗುವಂತೆ ರೈಲಿನಲ್ಲಿ ನಿರಂತರ ಗಾಳಿ ಸಂಚಾರದ ವ್ಯವಸ್ಥೆ ಮಾಡಲಾಗಿದೆ. ಯಾವುದೇ ಅಸಹಜ ಶಾಖ ಅಥವಾ ಹೊಗೆ ಕಂಡುಬಂದಲ್ಲಿ ಹೈಡ್ರೋಜನ್ ಪೂರೈಕೆಯನ್ನು ಸ್ವಯಂಚಾಲಿತವಾಗಿ ಸ್ಥಗಿತಗೊಳಿಸುವ ತಂತ್ರಜ್ಞಾನವಿದೆ. ಲೋಕೋ ಪೈಲಟ್ ಕ್ಯಾಬಿನ್ನಲ್ಲಿ ಇಡೀ ವ್ಯವಸ್ಥೆಯ ಸ್ಥಿತಿಗತಿಯನ್ನು ತೋರಿಸುವ ಡಿಜಿಟಲ್ ಪರದೆಯಿದ್ದು ತುರ್ತು ಸಂದರ್ಭದಲ್ಲಿ ರೈಲನ್ನು ಸುರಕ್ಷಿತವಾಗಿಡಲು ವಿಶೇಷ ವ್ಯವಸ್ಥೆ ನೀಡಲಾಗಿದೆ. ಈ ಇಡೀ ಪರಿಸರ ಸ್ನೇಹಿ ವ್ಯವಸ್ಥೆಯನ್ನು ಅಂತಾರಾಷ್ಟೀಯ ಮಾನದಂಡಗಳಿಗೆ ಅನುಗುಣವಾಗಿ ವಿನ್ಯಾಸಗೊಳಿಸಲಾಗಿದ್ದು ಭಾರತದ ಪೆಟ್ರೋಲಿಯಂ ಮತ್ತು ಸ್ಫೋಟಕಗಳ ಸುರಕ್ಷತಾ ಸಂಸ್ಥೆ ಪಿಇಎಸ್ಒದಿಂದ ಪರವಾನಗಿ ಪಡೆಯಲಾಗಿದೆ. ಅಲ್ಲದೆ ಜರ್ಮನಿಯ ಸಂಸ್ಥೆಯೊಂದರಿಂದ ಸ್ವತಂತ್ರ ತೃತೀಯ ಸೌಕರ್ಯ ಸುರಕ್ಷತಾ ಮೌಲ್ಯಮಾಪನವನ್ನೂ ಮಾಡಿಸಲಾಗಿದೆ. ಈ ಹೈಡ್ರೋಜನ್ ರೈಲು ಯೋಜನೆ ಜರ್ಮನಿ, ಚೀನಾ, ಜಪಾನ್ ಮತ್ತು ಅಮೆರಿಕದಂತಹ ಆಯ್ದ ರಾಷ್ಟಗಳ ಸಾಲಿನಲ್ಲಿ ಭಾರತದ ಹೆಸರು ಉಲ್ಲೇಖವಾಗುವಂತೆ ಮಾಡಿದೆ. ಈ ಪ್ರಾಯೋಗಿಕ ಯೋಜನೆಯ ಯಶಸ್ಸಿನ ಆಧಾರದ ಮೇಲೆ ಮುಂದಿನ ದಿನಗಳಲ್ಲಿ ಕಲ್ಕಾ ಶಿಮ್ಲಾದಂತಹ ಪಾರಂಪರಿಕ ರೈಲು ಮಾರ್ಗಗಳಿಗೂ ಈ ಹೈಡ್ರೋಜನ್ ತಂತ್ರಜ್ಞಾನವನ್ನು ವಿಸ್ತರಿಸಲು ಭಾರತೀಯ ರೈಲ್ವೆ ಯೋಜಿಸಿದೆ. ಕೇಂದ್ರ ಸರ್ಕಾರದ ರಾಷ್ಟೀಯ ಹಸಿರು ಹೈಡ್ರೋಜನ್ ಮಿಷನ್ ಮತ್ತು ಜಾಗತಿಕ ಮಟ್ಟದ ಶೂನ್ಯ ಇಂಗಾಲದ ಹೊರಸೂಸುವಿಕೆ ಗುರಿಯನ್ನು ಸಾಧಿಸುವಲ್ಲಿ ಈ ಯೋಜನೆ ಪ್ರಮುಖ ಪಾತ್ರ ವಹಿಸಲಿದೆ. ಈ ಮೂಲಕ ದೇಶದ ಸಾರಿಗೆ ವ್ಯವಸ್ಥೆಯನ್ನು ಹೆಚ್ಚು ಸುಸ್ಥಿರ, ಪರಿಸರ ಸ್ನೇಹಿ ಮತ್ತು ಸ್ವಾವಲಂಬಿಯಾಗಿಸುವಲ್ಲಿ ಇದು ದಿಕ್ಸೂಚಿಯಾಗಿದೆ. ಇದುವರೆಗೆ ಅವಲೋಕನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.

0: ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
3: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
2: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ಲರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
3: ಕೊಡುಗೆಗಳು July 9-August 9 ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
4: ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಆಕಾಶವಾಣಿ ಧಾರವಾಡ.
1: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ

0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ನಲ್ಲಿಯಲ್ಲಿ ನೀರು ಸೋರುವುದು, ತೊಟ್ಟಿ ತುಂಬಿ ಹರಿಯುತ್ತಿರುವುದು, ಸ್ನಾನಕ್ಕೆ ಅಗತ್ಯಕ್ಕಿಂತಲೂ ಹೆಚ್ಚು ನೀರು ಬಳಸುವುದು, ವಾಹನಗಳನ್ನು ತೊಳೆಯುವಾಗ ಪೈಪಿನಲ್ಲಿ ನೀರನ್ನು ಹೆಚ್ಚು ಪೋಲು ಮಾಡುವುದು ನಮ್ಮ ನಾಶಕ್ಕೆ ನಾವೇ ಅಡಿಪಾಯ ಹಾಕಿದಂತೆ.
2: ಬಂಧುಗಳೇ, ಹಿರಿಯರ ನುಡಿಯಂತೆ ಯಾರು ನೀರನ್ನು ಗೌರವಿಸಲಾರರೋ ಅವರು ಬದುಕಿದ್ದರೂ ಸತ್ತಂತೆ. ಅಮೂಲ್ಯವಾದ ನೀರನ್ನು ಮಿತವಾಗಿ ಬಳಸೋಣ, ಅಂತರ್ಜಲವನ್ನು ಹೆಚ್ಚಿಸೋಣ, ಮುಂದಿನ ಪೀಳಿಗೆಗೆ ನೀರನ್ನ ಉಳಿಸೋಣ.
3: ಹೆಣ್ಣು ಕುಟುಂಬದ ಕಣ್ಣು, ಸಂಸಾರವನ್ನು ಶ್ರೇಯಸ್ಸಿನತ್ತ ಒಯ್ಯುವವಳು ಹೆಣ್ಣು. ಹೆಣ್ಣಿಗೆ ಆರ್ಥಿಕ ಸ್ವಾತಂತ್ರ್ಯ ಸಿಗುವುದೆಂದರೆ ಇಡೀ ಕುಟುಂಬ ಬೆಳಕಿಗೆ ಕಣ್ಣು ತೆರೆದಂತೆ. ಸ್ತ್ರೀ ಸ್ವಾತಂತ್ರ್ಯ ಸ್ವಸ್ಥ ಸಮಾಜದ ದ್ಯೋತಕ.
4: ಸ್ತ್ರೀಯರ ಸ್ಥಿತಿ ಉತ್ತಮವಾಗುವ ತನಕ ಪ್ರಪಂಚ ಉತ್ತಮವಾಗಲಾರದು. ಹಕ್ಕಿ ಒಂದೇ ರೆಕ್ಕೆಯ ಬಲದಿಂದ ಹಾರಲಾರದು ಎಂದಿದ್ದಾರೆ ಸ್ವಾಮಿ ವಿವೇಕಾನಂದರು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡಲು ಕ್ರಮ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಪರಿಶಿಷ್ಟರ ಭೂಮಿ ಒತ್ತುವರಿ ಆರೋಪ, ಆರ್ಟ್ ಆಫ್ ಲಿವಿಂಗ್ ವಿರುದ್ದ ಎಸ್ಐಟಿ ತನಿಖೆಗೆ ಸರ್ಕಾರ ಆದೇಶ. ಗ್ರಾಮ ಪಂಚಾಯಿತಿಗಳಿಗೆ 2,186 ಕೋಟಿ ರೂಪಾಯಿ ಅನುದಾನ ಶೀಘ್ರವೇ ಬಿಡುಗಡೆ ಮಾಡುವಂತೆ ಕೇಂದ್ರ ಹಣಕಾಸು ಸಚಿವರಿಗೆ ಸಚಿವ ಈಶ್ವರ್ ವಿ ಖಂಡ್ರೆ ಮನವಿ. ಬೆಂಗಳೂರಿನ ಶಿವಾಜಿನಗರದಲ್ಲಿ ಫುಟ್ಪಾತ್ ತೆರವು ವೇಳೆ ಅಧಿಕಾರಿಗಳ ಮೇಲೆ ಹಲ್ಲೆ, 5 ಆರೋಪಿಗಳ ಬಂಧನ. ರಾಜ್ಯದಲ್ಲಿ ಬರಗಾಲ, ವಿಪತ್ತು ಘೋಷಣೆ ಮಾಡುವಂತೆ ರೈತ ಸಂಘಟನೆಗಳಿಂದ ಉಪಮುಖ್ಯಮಂತ್ರಿಗೆ ಮನವಿ. ವಾರ್ತೆಗಳ ವಿವರ: ವಿಶ್ವವಿದ್ಯಾಲಯ ಸೇರಿದಂತೆ ಪ್ರಮುಖ ಇಲಾಖೆಗಳಲ್ಲಿನ ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್

0: ಪರಮೇಶ್ವರ್ ಸ್ಪಷ್ಟಪಡಿಸಿದ್ದಾರೆ. ವಿಧಾನಸೌಧದಲ್ಲಿಂದು ವಿವಿಧ ಪರಿಶಿಷ್ಟ ಸಂಘಟನೆಗಳ ಮುಖಂಡರೊಂದಿಗೆ ಸಭೆ ನಡೆಸಿ ಸುದೀರ್ಘ ಸಮಸ್ಯೆಗಳನ್ನು ಆಲಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡುವ ಕುರಿತಂತೆ ಮುಖ್ಯಮಂತ್ರಿಯವರೊಂದಿಗೆ ಚರ್ಚಿಸಲಾಗುವುದು ಎಂದು ಹೇಳಿದ್ದಾರೆ. ಪರಿಶಿಷ್ಟ ವಿದ್ಯಾರ್ಥಿಗಳ ವಿದ್ಯಾರ್ಥಿ ವೇತನ ಸರಿಯಾದ ಸಮಯಕ್ಕೆ ಸಿಗುತ್ತಿಲ್ಲ ಎಂಬ ಆರೋಪ ಕೇಳಿಬಂದಿದ್ದು, ಮುಂದಿನ ಆಯವ್ಯಯದಲ್ಲಿ ಸ್ಕಾಲರ್ಶಿಪ್ ಹಣವನ್ನು ಹೆಚ್ಚಿಸುವ ಕುರಿತಂತೆ ತೀರ್ಮಾನ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಜಾತಿ ಪ್ರಮಾಣ ಪತ್ರ ನೀಡಲು 21 ದಿನ ಸಮಯ ನೀಡಲಾಗಿದ್ದು ಯಾವುದೇ ಕಾರಣಕ್ಕೂ ವಿಳಂಬವಾಗುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಆರ್ಟ್ ಆಫ್ ಲಿವಿಂಗ್ನ ರವಿಶಂಕರ್ ಗುರುಜಿ ಅಧೀನದಲ್ಲಿ 270 ಎಕರೆ ಭೂಮಿ ಇದ್ದು, ಅದರಲ್ಲಿ 150 ಎಕರೆ ಭೂಮಿ ಪರಿಶಿಷ್ಟರಿಗೆ ಸೇರಿದ ಭೂಮಿಯಾಗಿದೆ. ಈ ಕುರಿತಂತೆ ಕಂದಾಯ ಇಲಾಖೆಯ ಬೆಂಗಳೂರು ವಿಭಾಗ ಆಯುಕ್ತರಾದಂಥ ಆದಿತ್ಯ ಆಮ್ಲಾ ಬಿಸ್ವಾಸ್ ಅಧ್ಯಕ್ಷತೆಯಲ್ಲಿ ಎಸ್ಐಟಿ ತನಿಖೆಗೆ ಸರ್ಕಾರ ಆದೇಶ ನೀಡಿದೆ. ಬೆಂಗಳೂರು ವಿಭಾಗೀಯ ಆಯುಕ್ತರು ಸಲ್ಲಿಸಿದ ವರದಿ ಮತ್ತು ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರು ನಡೆಸಿದ ಸಮೀಕ್ಷೆಗಳ ಸಮಯದಲ್ಲಿ ಮಾಡಿದ ಅವಲೋಕನಗಳನ್ನು ಅನುಸರಿಸಿ ಕಂದಾಯ ಇಲಾಖೆ ಹೊರಡಿಸಿದ ಆದೇಶದಲ್ಲಿ ತಿಳಿಸಲಾಗಿದೆ. ಸರ್ಕಾರಿ ಆದೇಶದ ಪ್ರಕಾರ ಕಗ್ಗಲಿಪುರ ಗ್ರಾಮದ ಸರ್ವೆ ಸಂಖ್ಯೆ 46 ಮತ್ತು ಅಗರ ಮತ್ತು ಜಿಎಂಪಾಳ್ಯ ಗ್ರಾಮಗಳು ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶಗಳನ್ನು ಒಳಗೊಂಡ ಆರೋಪದ ಅತಿಕ್ರಮಗಳನ್ನು ಎಸ್ಐಟಿ ತನಿಖೆ ನಡೆಸಲಿದೆ. ಸರ್ಕಾರಿ ಭೂಮಿಯನ್ನು ವಿವಿಧ ಗುತ್ತಿಗೆ ಒಪ್ಪಂದಗಳ ಮೂಲಕ ಆಕ್ರಮಿಸಿಕೊಳ್ಳಲಾಗಿದ್ದು, ನಿರ್ದಿಷ್ಟ ಷರತ್ತುಗಳ ಅಡಿಯಲ್ಲಿ ನೀಡಲಾದ ಭೂಮಿಯನ್ನು ಮಾರಾಟ ಪತ್ರಗಳು ಮತ್ತು ಒಪ್ಪಂದಗಳ ಮೂಲಕ ವರ್ಗಾಯಿಸಲಾಗಿದೆ. ಸರ್ಕಾರಿ ಮತ್ತು ಸಾರ್ವಜನಿಕ ಭೂಮಿಯಲ್ಲಿ ಅಕ್ರಮ ರಚನೆಗಳನ್ನು ನಿರ್ಮಿಸಲಾಗಿದೆ ಎಂಬ ಆರೋಪಗಳನ್ನು ಪರಿಶೀಲಿಸುವ ಕಾರ್ಯವನ್ನು ಎಸ್ಐಟಿಗೆ ವಹಿಸಲಾಗಿದೆ. ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಅವರು ನವದೆಹಲಿಯಲ್ಲಿ ಇಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರನ್ನು ಭೇಟಿ ಮಾಡಿ, ಪ್ರಸಕ್ತ ಸಾಲಿನಲ್ಲಿ ರಾಜ್ಯದ ಗ್ರಾಮ ಪಂಚಾಯಿತಿಗಳಿಗೆ ಬರಬೇಕಾದ 2186 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡುವಂತೆ ಮನವಿ ಮಾಡಿದ್ದಾರೆ. ರಾಜ್ಯ ಸರ್ಕಾರ ಎಲ್ಲಾ ನಿಗದಿತ ಷರತ್ತುಗಳನ್ನು ಪಾಲಿಸಿದ್ದರೂ 15ನೇ ಹಣಕಾಸು ಆಯೋಗದ ಶಿಫಾರಸಿನಂತೆ 2025-2026 ಆರ್ಥಿಕ ವರ್ಷಕ್ಕೆ ಗ್ರಾಮ ಪಂಚಾಯಿತಿಗಳಿಗೆ ಹಂಚಿಕೆಯಾಗಿದ್ದ 2186 ಕೋಟಿ ರೂಪಾಯಿ ಬಿಡುಗಡೆಯಾಗಿಲ್ಲ. ತಂತ್ರಾಂಶದ ತೊಡಕನ್ನೇ ಕಾರಣವಾಗಿಟ್ಟುಕೊಂಡು ಅನುದಾನ ತಡೆಹಿಡಿಯಲಾಗಿದೆ ಎಂಬ ಅಂಶವನ್ನು ಕೇಂದ್ರ ಸಚಿವರ ಗಮನಕ್ಕೆ ತಂದಿದ್ದಾರೆ. ಎಲ್ನಿನೋ ಪರಿಣಾಮದಿಂದಾಗಿ ರಾಜ್ಯದಲ್ಲಿ ಮಳೆಯ ಕೊರತೆಯಾಗಿದ್ದು ಗ್ರಾಮೀಣಾಭಿವೃದ್ದಿಗೆ ತೊಡಕಾಗಿರುವುದಲ್ಲದೆ ಪರಿಸ್ಥಿತಿ ಬಿಗಡಾಯಿಸುತ್ತಿದೆ. ಈ ಹಿನ್ನೆಲೆಯಲ್ಲಿ ಕೂಡಲೇ ರಾಜ್ಯಕ್ಕೆ ಬರಬೇಕಾದ ಅನುದಾನ ಬಿಡುಗಡೆ ಮಾಡುವಂತೆ ಕೇಂದ್ರ ಸಚಿವರಿಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ. ಸುರಕ್ಷಿತ ಪಾದಚಾರಿ ಮಾರ್ಗ ಅಭಿಯಾನದಲ್ಲಿ ಸರ್ಕಾರಿ ಪ್ರತಿನಿಧಿಗಳ ಮೇಲೆ ಹಲ್ಲೆ ನಡೆಸಿದ ಪ್ರತಿಯೊಬ್ಬರನ್ನು ಬಂಧಿಸಲಾಗುವುದು ಎಂದು ಜಿಬಿಎ ನಗರಾಭಿವೃದ್ದಿ ಸಚಿವ ಕೃಷ್ಣ ಭೈರೇಗೌಡ ತಿಳಿಸಿದ್ದಾರೆ. ಈ ಬಗ್ಗೆ ಪೊಲೀಸ್ ಆಯುಕ್ತರು ಮತ್ತು ಬಿಬಿಎಂಪಿ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ ಎಂದು ಹೇಳಿದ್ದಾರೆ. ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶನವನ್ನು ಜಾರಿಗೊಳಿಸುವಾಗ ಸರ್ಕಾರಿ ಪ್ರತಿನಿಧಿಗಳ ಮೇಲೆ ಹಲ್ಲೆ ನಡೆಸುವುದು ಕಾನೂನಿನ ಗಂಭೀರ ಉಲ್ಲಂಘನೆಯಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಸಾರ್ವಜನಿಕ ಕರ್ತವ್ಯದಲ್ಲಿರುವಂತಹ ಅಧಿಕಾರಿಗಳ ಮೇಲೆ ಹಲ್ಲೆ ನಡೆಸುವ ಯಾರನ್ನೂ ಬಿಡುವುದಿಲ್ಲ ಎಂದು ಎಚ್ಚರಿಕೆ ನೀಡಿದ್ದಾರೆ. ಈಗಾಗಲೇ 5 ಮಂದಿಯನ್ನು ಪೊಲೀಸರು ವಶಕ್ಕೆ ಪಡೆದಿದ್ದು, ದಾಳಿಯ ಪ್ರಮುಖ ಸೂತ್ರಧಾರ ಬಸವರಾಜ ಪುದುಕೋಟೆಯನ್ನು ಶೀಘ್ರದಲ್ಲೇ ಬಂಧಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಎಲ್ಲ ದಾಳಿಕೋರರ ಮೇಲೆಯೂ ಸೆಕ್ಷನ್ 307ರ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗುವುದು ಎಂದು ತಿಳಿಸಿದ್ದಾರೆ. ಈ ನಡುವೆ ಅಧಿಕಾರಿಗಳು ಶಿವಾಜಿನಗರದಲ್ಲಿ ಪಾದಚಾರಿ ಮಾರ್ಗ ಒತ್ತುವರಿ ತೆರವು ಕಾರ್ಯಾಚರಣೆ ಮುಂದುವರೆಸಿದ್ದಾರೆ. ಶಿವಾಜಿನಗರದಲ್ಲಿ ಪಾದಚಾರಿ ಮಾರ್ಗ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆಸುತ್ತಿದ್ದ ಜಿಬಿಎ ಅಧಿಕಾರಿಯ ಮೇಲೆ ನಡೆದ ಹಲ್ಲೆ ಅತ್ಯಂತ ಖಂಡನೀಯ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಕರ್ತವ್ಯ ನಿರ್ವಹಿಸುತ್ತಿದ್ದಂತಹ ಸರ್ಕಾರಿ ಅಧಿಕಾರಿಯ ಮೇಲೆ ಈ ರೀತಿಯ ಹಲ್ಲೆ ನಡೆಯುವುದು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಎಂಬುದಕ್ಕೆ ಸಾಕ್ಷಿಯಾಗಿದೆ ಎಂದು ಹೇಳಿದ್ದಾರೆ. ಆರೋಪಿಗಳನ್ನು ತಕ್ಷಣವೇ ಬಂಧಿಸಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು. ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಅಧಿಕಾರಿಗಳ ಸುರಕ್ಷತೆಯನ್ನು ಖಚಿತಪಡಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಆಲಮಟ್ಟಿ ಜಲಾಶಯದ ಎತ್ತರವನ್ನು 519.60 ಮೀಟರ್ನಿಂದ 524.25 ಮೀಟರ್ಗೆ ಹೆಚ್ಚಿಸಲು ಭೂಸ್ವಾಧೀನ

0: ಸೇರಿದಂತೆ ವಿವಿಧ ಕಾಮಗಾರಿಗಳಿಗೆ ಸುಮಾರು 80,000 ಕೋಟಿ ರೂಪಾಯಿ ಅಗತ್ಯವಿದೆ ಎಂದು ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ಆಲಮಟ್ಟಿ ಅಣೆಕಟ್ಟಿಗೆ ಭೇಟಿ ನೀಡಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಂದಿನ 3 ವರ್ಷಗಳಲ್ಲಿ ಭೂಸ್ವಾಧೀನ ಪ್ರಕ್ರಿಯೆ ಪೂರ್ಣಗೊಳಿಸಲು ಸರ್ಕಾರ ಬದ್ದವಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಕೃಷ್ಣಾ ನದಿ ನೀರು ಹಂಚಿಕೆಯ ವಿಚಾರದಲ್ಲಿ ಮಹಾರಾಷ್ಟ, ತೆಲಂಗಾಣ ಹಾಗೂ ಆಂಧ್ರಪ್ರದೇಶ ರಾಜ್ಯಗಳ ನಡುವೆ ಇರುವ ವಿವಾದಗಳನ್ನು ಸೌಹಾರ್ದಯುತವಾಗಿ ಬಗೆಹರಿಸಲು ರಾಜ್ಯ ಸರ್ಕಾರ ಒಲವು ವ್ಯಕ್ತಪಡಿಸಿದ್ದು, ಕೇಂದ್ರ ಜಲಶಕ್ತಿ ಸಚಿವರು ಸಂಬಂಧಪಟ್ಟ ರಾಜ್ಯಗಳ ಸಭೆ ಕರೆಯಬೇಕು ಎಂದು ಒತ್ತಾಯಿಸಿದ್ದಾರೆ. ರಾಜ್ಯದ ವಿವಿಧ ನಗರಗಳಲ್ಲಿ ಕೈಗೊಳ್ಳಲಾಗುತ್ತಿರುವಂತಹ ನಗರಾಭಿವೃದ್ದಿ ಹಾಗೂ ಕುಡಿಯುವ ನೀರು ಸರಬರಾಜು ಯೋಜನೆಗಳ ವಿಳಂಬ ಕಾಮಗಾರಿಗಳ ಕುರಿತು ನಗರಾಭಿವೃದ್ದಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನ ಕರ್ನಾಟಕ ನಗರ ಮೂಲಸೌಕರ್ಯ ಅಭಿವೃದ್ದಿ ಮತ್ತು ಹಣಕಾಸು ನಿಗಮ ಕಚೇರಿಯಲ್ಲಿ ಇಂದು ನಡೆದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ನಿಗದಿತ ಕಾಲಮಿತಿಯಲ್ಲಿ ಕಾಮಗಾರಿ ಪೂರ್ಣಗೊಳಿಸದ ಗುತ್ತಿಗೆದಾರರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ವಿವಿಧ ಯೋಜನೆಗಳ ಪ್ರಗತಿಯನ್ನು ನಿರಂತರವಾಗಿ ಮೇಲ್ವಿಚಾರಣೆ ಮಾಡುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಕೆಲಸದಲ್ಲಿ ನಿರ್ಲಕ್ಷ್ಯ ವಹಿಸುವ ಮತ್ತು ಉದ್ದೇಶಪೂರ್ವಕವಾಗಿ ಕಾಮಗಾರಿ ವಿಳಂಬ ಮಾಡುವ ಗುತ್ತಿಗೆದಾರರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಮಳೆ ಕೊರತೆಯಿಂದ ಬರದ ವಾತಾವರಣ ತೀವ್ರಗೊಂಡಿದ್ದು, ರಾಜ್ಯಾದ್ಯಂತ ಬರಗಾಲ ವಿಪತ್ತು ಘೋಷಣೆ ಮಾಡಬೇಕು ಹಾಗೂ ಎನ್ಡಿಆರ್ಎಫ್ ಪರಿಹಾರ ಮಾನದಂಡ ವೈಜ್ಞಾನಿಕವಾಗಿ ನಿಗದಿ ಮಾಡಬೇಕು ಎಂದು ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಆಗ್ರಹಿಸಿದೆ. ಈ ಕುರಿತಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರಿಗೆ ರೈತ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ ಕುರುಬೂರು ಶಾಂತಕುಮಾರ್ ನೇತೃತ್ವದ ನಿಯೋಗ ಮನವಿ ಸಲ್ಲಿಸಿ ಮೈಸೂರು ದಸರಾವನ್ನು ಸರಳವಾಗಿ ಆಚರಿಸುವಂತೆ ಮನವಿ ಮಾಡಿತು. ರಾಜ್ಯಾದ್ಯಂತ ಜಲಾಶಯಗಳು ಭರ್ತಿಯಾಗದೆ ರೈತರು ಆತಂಕಕ್ಕೆ ಒಳಗಾಗಿದ್ದಾರೆ. ಬರ ಸಂಕಷ್ಟ ಇರುವ ಹಿನ್ನೆಲೆಯಲ್ಲಿ ರಾಷ್ಟೀಕೃತ ಖಾಸಗಿ ಹಾಗೂ ಸಹಕಾರಿ ಬ್ಯಾಂಕ್ಗಳ ಬೆಳೆ ಸಾಲ ಮನ್ನಾ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ. ಬಿಜೆಪಿ ವತಿಯಿಂದ ಇದೇ 25-26ರಂದು ಎಸ್ಐಆರ್ ಮಹಾಸಂಪರ್ಕ ಅಭಿಯಾನ ಹಮ್ಮಿಕೊಳ್ಳಲಾಗಿದ್ದು, 1 ಕೋಟಿ ಮನೆಗಳನ್ನು ತಲುಪುವ ಉದ್ದೇಶ ಇದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ಶಿವಮೊಗ್ಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಎಸ್ಐಆರ್ ನಡೆಯುತ್ತಿದ್ದು ಬಿಜೆಪಿಯ ಎಲ್ಲಾ ಸಂಸದರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಹಿಂದಿನ ಚುನಾಯಿತ ಪ್ರತಿನಿಧಿಗಳು, ಕಾರ್ಯಕರ್ತರು ಈ ಅಭಿಯಾನದಲ್ಲಿ ಭಾಗಿಯಾಗಲಿದ್ದಾರೆ ಎಂದು ತಿಳಿಸಿದ್ದಾರೆ. ಪ್ರತಿ ಕಾರ್ಯಕರ್ತರು ಕನಿಷ್ಠ 20 ಮನೆಗಳನ್ನು ತಲುಪಲು ನಿಗದಿಪಡಿಸಲಾಗಿದೆ ಎಂದು ಅವರು ಹೇಳಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ನರಗುಂದದಲ್ಲಿ ಹುತಾತ್ಮರಾದಂತಹ ರೈತರ ನೆನಪಿನಾರ್ಥ ಚಾಮರಾಜನಗರ ಜಿಲ್ಲಾ ಕೇಂದ್ರ ಗುಂಡುಪೇಟೆ ಪಟ್ಟಣ ಹನೂರು ತಾಲೂಕಿನ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ರೈತ ಸಂಘ ರೈತ ಹುತಾತ್ಮ ದಿನ ಆಚರಿಸಿತು. ಕೋಲಾರ ಜಿಲ್ಲೆಯಲ್ಲಿ ಈ ಬಾರಿ ವಾಡಿಕೆ ಮಳೆಯಲ್ಲಿ ಕೊರತೆ ಕಂಡುಬಂದಿರುವ ಹಿನ್ನೆಲೆಯಲ್ಲಿ ನಿರೀಕ್ಷಿತ ಬಿತ್ತನೆಯಾಗಿಲ್ಲ. ಜೊತೆಗೆ ರಾಸಾಯನಿಕ ಗೊಬ್ಬರಕ್ಕಿಂತ ಸಾವಯವ ಗೊಬ್ಬರಗಳಿಗೆ ಹೆಚ್ಚು ಬೇಡಿಕೆ ಇದೆ ಎಂದು ಜಿಲ್ಲಾಧಿಕಾರಿ ಡಾ ಎಂ ಆರ್ ರವಿ ತಿಳಿಸಿದ್ದಾರೆ. ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯ ಜಗನ್ನಾಥ ಹಲಮಡಗಿ ಬಾಗಲಕೋಟೆಯಲ್ಲಿ ಜಿಲ್ಲಾಧಿಕಾರಿ ಸಂಗಪ್ಪ, ಜಿಲ್ಲಾ ಪಂಚಾಯಿತಿ ಸಿಇಒ ಗಜಾನನ ಬಾಲೆ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿದ್ದಾರ್ಥ ಗೋಯಲ್ ಅವರನ್ನು ಭೇಟಿ ಮಾಡಿ ಜಿಲ್ಲೆಯ ಮಕ್ಕಳ ಹಕ್ಕುಗಳ ರಕ್ಷಣೆ, ಶಿಕ್ಷಣ ಸುರಕ್ಷತೆ, ಬಾಲ್ಯ ವಿವಾಹ ತಡೆ ಮತ್ತು ಪೋಕ್ಸೋ ಪ್ರಕರಣಗಳ ಕುರಿತು ಚರ್ಚೆ ನಡೆಸಿದ್ದಾರೆ. ದೋಷರಹಿತ ಮತ್ತು ಪಾರದರ್ಶಕ ಮತದಾರ ಪಟ್ಟಿ ಸಿದ್ದಪಡಿಸುವಲ್ಲಿ ವಿವಿಧ ರಾಜಕೀಯ ಪಕ್ಷಗಳು ಮತ್ತು ಸಾರ್ವಜನಿಕರು ಸಹಕರಿಸಬೇಕು ಎಂದು ವಿಜಯಪುರ ಜಿಲ್ಲಾಧಿಕಾರಿ ಮನವಿ ಮಾಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡಲು ಕ್ರಮ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಪರಿಶಿಷ್ಟರ ಭೂಮಿ ಒತ್ತುವರಿ ಆರೋಪ, ಆರ್ಟ್ ಆಫ್ ಲಿವಿಂಗ್ ವಿರುದ್ದ ಎಸ್ಐಟಿ ತನಿಖೆಗೆ ಸರ್ಕಾರ ಆದೇಶ. ಗ್ರಾಮ ಪಂಚಾಯಿತಿಗಳಿಗೆ 2,186 ಕೋಟಿ ರೂಪಾಯಿ ಅನುದಾನ ಶೀಘ್ರವೇ ಬಿಡುಗಡೆ ಮಾಡುವಂತೆ ಕೇಂದ್ರ ಹಣಕಾಸು ಸಚಿವರಿಗೆ ಸಚಿವ ಈಶ್ವರ್ ಬಿ ಖಂಡ್ರೆ ಮನವಿ. ಬೆಂಗಳೂರಿನ ಶಿವಾಜಿನಗರದಲ್ಲಿ ಫುಟ್ಪಾತ್ ತೆರವು ವೇಳೆ ಅಧಿಕಾರಿಗಳ ಮೇಲೆ ಹಲ್ಲೆ, 5 ಆರೋಪಿಗಳ ಬಂಧನ. ರಾಜ್ಯದಲ್ಲಿ ಬರಗಾಲ ವಿಪತ್ತು ಘೋಷಣೆ ಮಾಡುವಂತೆ ರೈತ ಸಂಘಟನೆಗಳಿಂದ ಉಪಮುಖ್ಯಮಂತ್ರಿಗೆ ಮನವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35ಕ್ಕೆ.
1: ಹೆಣ್ಣು ಕುಟುಂಬದ ಕಣ್ಣು, ಸಂಸಾರವನ್ನು ಶ್ರೇಯಸ್ಸಿನತ್ತ ಒಯ್ಯುವವಳು ಹೆಣ್ಣು. ಹೆಣ್ಣಿಗೆ ಆರ್ಥಿಕ ಸ್ವಾತಂತ್ರ್ಯ ಸಿಗುವುದೆಂದರೆ ಇಡೀ ಕುಟುಂಬ ಬೆಳಕಿಗೆ ಕಣ್ಣು ತೆರೆದಂತೆ. ಸ್ತ್ರೀ ಸ್ವಾತಂತ್ರ್ಯ ಸ್ವಸ್ಥ ಸಮಾಜದ ದ್ಯೋತಕ.
2: ಸ್ತ್ರೀಯರ ಸ್ಥಿತಿ ಉತ್ತಮವಾಗುವ ತನಕ ಪ್ರಪಂಚ ಉತ್ತಮವಾಗಲಾರದು. ಹಕ್ಕಿ ಒಂದೇ ರೆಕ್ಕೆಯ ಬಲದಿಂದ ಹಾರಲಾರದು ಎಂದಿದ್ದಾರೆ ಸ್ವಾಮಿ ವಿವೇಕಾನಂದರು.
3: ಆಕಾಶವಾಣಿ ಧಾರವಾಡ.

0: ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡದ ಪ್ರಕಟಣೆ.
1: ಲಿಕ್ವಿಡ್ ಐಟಮ್ಸ್ ಕಳುಹಿಸಲು ಸಾಧ್ಯವಿಲ್ಲ ಎಂಬ ಹಳೆಯ ಕಲ್ಪನೆಗೆ ಈಗ ವಿದಾಯ.
0: ಬೆಂಕಿ ಹೊತ್ತಿಕೊಳ್ಳುವ ದ್ರವಗಳನ್ನು ಹೊರತುಪಡಿಸಿ ಜೇನುತುಪ್ಪ, ಚಿಕಿತ್ಸಾ ತೈಲಗಳು, ಆಯುರ್ವೇದ ಹಾಗೂ ಹೋಮಿಯೋಪತಿ ಔಷಧಿಗಳು ಸೇರಿದಂತೆ ವಿವಿಧ ದ್ರವ ವಸ್ತುಗಳನ್ನು ಸುರಕ್ಷಿತ ಮತ್ತು ಸೋರಿಕೆಯಾಗದ ಪ್ಯಾಕಿಂಗ್ನೊಂದಿಗೆ ಭಾರತೀಯ ಅಂಚೆ ಮೂಲಕ ನಿಶ್ಚಿಂತೆಯಿಂದ ರವಾನಿಸಬಹುದು.
1: ಭಾರತದ ಯಾವುದೇ ಮೂಲೆಯಿಂದ ಯಾವುದೇ ಗಮ್ಯಸ್ಥಾನಕ್ಕೆ ಇರುವ ಅಂಚೆ ದರಗಳನ್ನು ಡಾಕ್ ಸೇವಾ ಆಪ್ನಲ್ಲಿ ತಕ್ಷಣ

0: ಅಂಚೆ ಜೀವ ವಿಮಾ ವಿಭಾಗ ಭಾರತೀಯ ಅಂಚೆ ಇಲಾಖೆ ಉತ್ತರ ಕರ್ನಾಟಕ ವಲಯ ಧಾರವಾಡದ ಪ್ರಕಟಣೆ.
1: ಲಿಕ್ವಿಡ್ ಐಟಮ್ಸ್ ಕಳುಹಿಸಲು ಸಾಧ್ಯವಿಲ್ಲ ಎಂಬ ಹಳೆಯ ಕಲ್ಪನೆಗೆ ಈಗ ವಿದಾಯ.
0: ಬೆಂಕಿ ಹೊತ್ತಿಕೊಳ್ಳುವ ದ್ರವಗಳನ್ನು ಹೊರತುಪಡಿಸಿ ಜೇನುತುಪ್ಪ, ಚಿಕಿತ್ಸಾ ತೈಲಗಳು, ಆಯುರ್ವೇದ ಹಾಗೂ ಹೋಮಿಯೋಪತಿ ಔಷಧಿಗಳು ಸೇರಿದಂತೆ ವಿವಿಧ ದ್ರವ ವಸ್ತುಗಳನ್ನು ಸುರಕ್ಷಿತ ಮತ್ತು ಸೋರಿಕೆಯಾಗದ ಪ್ಯಾಕಿಂಗ್ನೊಂದಿಗೆ ಭಾರತೀಯ ಅಂಚೆ ಮೂಲಕ ನಿಶ್ಚಿಂತೆಯಿಂದ ರವಾನಿಸಬಹುದು.
1: ಭಾರತದ ಯಾವುದೇ ಮೂಲೆಯಿಂದ ಯಾವುದೇ ಗಮ್ಯಸ್ಥಾನಕ್ಕೆ ಇರುವ ಅಂಚೆ ದರಗಳನ್ನು ಡಾಕ್ ಸೇವಾ ಆಪ್ನಲ್ಲಿ ತಕ್ಷಣ ಪರಿಶೀಲಿಸಿ ವಿಶ್ವಾಸಾರ್ಹ ಮತ್ತು ಕೈಗೆಟಕುವ ರವಾನೆಗೆ ಭಾರತೀಯ ಅಂಚೆಯನ್ನು ಆರಿಸಿ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಮ್ಮ ವಾಟ್ಸ್ಆಪ್ ಸಹಾಯವಾಣಿ 9449849350.
3: ಪಾಲಕರೇ, ನಿಮ್ಮ ಮಕ್ಕಳು ಯಶಸ್ವಿ ಇಂಜಿನಿಯರ್ ಆಗಬೇಕೇ? ಪ್ರತಿಷ್ಠಿತ KLS VDIT ಹಳಿಯಾಳ ಇದಕ್ಕಾಗಿ ಸದಾ ಸಿದ್ಧ. AICTE ಹಾಗೂ UGC ಮಾನ್ಯತೆ, NAC A ಶ್ರೇಣಿ, 7 ಇಂಜಿನಿಯರಿಂಗ್ ಕೋರ್ಸ್ಗಳು, 85 ಹೆಚ್ಚು ಅನುಭವಿ ಶಿಕ್ಷಕರು, 200 ಸಂಶೋಧನಾ ಲೇಖನಗಳು, 35 ಅಧಿಕ ಪೇಟೆಂಟ್ಗಳು, 35 ಹೆಚ್ಚು ಕೈಗಾರಿಕೆಗಳೊಡನೆ ಒಡಂಬಡಿಕೆ. ರಾಜ್ಯದ ಪ್ರಪ್ರಥಮ ರಾಯಲ್ ಎನ್ಫೀಲ್ಡ್ ತರಬೇತಿ ಕೇಂದ್ರ, AI ಆಧಾರಿತ ತರಬೇತಿ. ಸಂಶೋಧನೆಗಾಗಿ 200 ಲಕ್ಷಕ್ಕೂ ಅಧಿಕ ಅನುದಾನ. ಹುಬ್ಬಳ್ಳಿ, ಧಾರವಾಡ, ದಾಂಡೇಲಿ, ಬೆಳಗಾವಿ ಬಸ್ ಹಾಗೂ ವಿದ್ಯಾರ್ಥಿನಿಯರಿಗೆ ಪಿಂಕ್ ಬಸ್ ವ್ಯವಸ್ಥೆ, ಸುಸಜ್ಜಿತ ಹಾಸ್ಟೆಲ್ ಹಾಗೂ ಮೆಸ್. CET ಕೋಡ್ E135, ಕಾಮೆಡ್ ಕೆ ಕೋಡ್ E74.
4: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
5: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
4: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
6: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
7: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
6: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
7: ಕೊಡುಗೆಗಳು July 9 to August 9 ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಶರ್ತುಗಳು ಅನ್ವಯ.
8: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
9: ಸಾಯಿ ಬಾಲ್.
10: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿಬಾಲ್.
11: ಅರೆ ಮೋಹನ್ ಭಾಯ್, ಕಾಫಿ ಬಿಜಿ ಲಗ್ ರಹೇ ಹೋ.
12: ಮೈ ಸೋಚ ರಹಾ ಹೂ ಕಿ ಬಿಸ್ನೆಸ್ ಶುರು ಕರೂ. ಏಕ್ ಏಜೆಂಟ್ ನೇ ಕಹಾ ಕಿ ಮುದ್ರಾ ಲೋನ್ ಜಲ್ದಿ ಸ್ಯಾಂಕ್ಷನ್ ಕರ್ವಾ ದೇಗಾ, ಬಸ್ ಪ್ರೋಸೆಸಿಂಗ್ ಫೀಸ್ ಔರ್ ಲೀಗಲ್ ಫೀಸ್ ದೇನಿ ಹೋಗಿ. ಪೇಮೆಂಟ್ ಲಿಂಕ್ ಭಿ ಭೇಜಾ ಹೈ.
11: ಅರೆ ಮೋಹನ್ ಭಾಯ್, ಪ್ರಧಾನ ಮಂತ್ರಿ ಮುದ್ರಾ ಯೋಜನಾ ಮೇ ಕೋಯಿ ಏಜೆಂಟ್ ನಹೀ ಹೋತಾ ಹೈ. ಧೋಖೆಬಾಜ್ ನಕಲಿ ವೆಬ್ಸೈಟ್, ಸ್ಯಾಂಕ್ಷನ್ ಲೆಟರ್ಸ್ ಔರ್ ದಸ್ತಖತ್ ಸೇ ಲೋಗೋ ಕೋ ಫಸಾತೇ ಹೈ.
12: ಸಚ್?
11: ಸೀಧಾ ಬ್ಯಾಂಕ್ ಯಾ ವಿತ್ತ ಸಂಸ್ಥಾ ಮೇ ಜಾಓ ಯಾ ಸರ್ಕಾರಿ ವೆಬ್ಸೈಟ್ ಸೇ ಲೋನ್ ಅಪ್ಲೈ ಕರೋ. ಸತರ್ಕ ರಹೇ ಔರ್ ಆನ್ಲೈನ್ ಠಗೋ ಸೇ ಬಚೇ.
12: ಸಮಝ್ ಗಯಾ.
3: ಶ್ರೋತೃ ಬಾಂಧವರೇ, ಪ್ರತಿ ಬುಧವಾರ ಬೆಳಿಗ್ಗೆ 6:35 ಪ್ರಸಾರವಾಗುತ್ತಿದೆ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಸುಬೋಧ ಸಮಾಲೋಚನೆ. ಪ್ರಾಯೋಜಕರು ವಿವೇಕಾನಂದ ಶಿಕ್ಷಣ ಸಂಸ್ಥೆ ಬಿಳಿಗಿ.
4: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
13: PM ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: kannada.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
2: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
1: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ಲರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
2: ಕೊಡುಗೆಗಳು ಜುಲೈ 9 ರಿಂದ ಆಗಸ್ಟ್ 9 ರವರೆಗೆ ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
3: ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರಗಳು. ಇಂದಿನ ಕೃಷಿ ರಂಗದಲ್ಲಿ SDM ಆರೋಗ್ಯ ಸಂವಾದ ನೇರ ಫೋನಿನ ಕಾರ್ಯಕ್ರಮ. ವಿಶ್ವ IVF ದಿನ. IVF ಬಗ್ಗೆ ಮಾಹಿತಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಡಾಕ್ಟರ್ ಮೃದುಲಾ ಪಾಟೀಲ್. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಮಾಯಾ ರಾಮನ್.
4: ಈ ಕಾರ್ಯಕ್ರಮದ ಪ್ರಾಯೋಜಕರು
5: ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ.
4: ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿರುವ
5: ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ
4: ಸಮಾಜದ ಎಲ್ಲರ ಸೇವೆಯಲ್ಲಿ
5: SDM ಆಸ್ಪತ್ರೆ
4: ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯ
5: 24 ತಾಸುಗಳ ನಿರಂತರ ತುರ್ತು ಚಿಕಿತ್ಸೆಗೆ ಅಪಘಾತ ಚಿಕಿತ್ಸೆಗೆ
4: SDM ಆಸ್ಪತ್ರೆ ಧಾರವಾಡ.
5: ರೋಗಿಗಳ ಅನುಕೂಲಕ್ಕಾಗಿ
4: ಹೊರ ರೋಗಿ ವಿಭಾಗ, ಶಸ್ತ್ರಚಿಕಿತ್ಸಾ ವಿಭಾಗ,
5: ರೋಗ ನಿದಾನ ಪ್ರಯೋಗಾಲಯ, ಔಷಧಾಲಯ,
4: ಎಲ್ಲ ಸೌಲಭ್ಯ ಒಂದೇ ಕಡೆ ಲಭ್ಯ.
5: ಎಲ್ಲ ರೀತಿಯ ವೈದ್ಯಕೀಯ ಸೇವೆಗೆ ತಜ್ಞ ವೈದ್ಯರ ತಂಡ,
4: ಮಕ್ಕಳ ರೋಗ ವಿಭಾಗ, ಸ್ತ್ರೀ ರೋಗ ವಿಭಾಗ,
5: ಚರ್ಮ ರೋಗ ವಿಭಾಗ, ಮನೋರೋಗ ವಿಭಾಗ,
4: ಕಿವಿ ಮೂಗು ಗಂಟಲು ರೋಗ ವಿಭಾಗ,
5: ಹೀಗೆ ಎಲ್ಲ ವಿಶೇಷ ಚಿಕಿತ್ಸೆಗೆ ಪ್ರತ್ಯೇಕ ವಿಭಾಗ,
4: ಎಲ್ಲ ವಿಭಾಗಗಳಲ್ಲಿ ತಜ್ಞ ವೈದ್ಯರ ಸೇವೆ,
5: ಆಧುನಿಕ ಸಲಕರಣೆ ಹಾಗೂ ಅತ್ಯಾಧುನಿಕ ವೈದ್ಯಕೀಯ ಸೇವೆಗಾಗಿ
4: ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ
5: ಧಾರವಾಡ.
3: ಕೇಳಿ SDM ಆರೋಗ್ಯ ಸಂವಾದ ನೇರ ಫೋನಿನ ಕಾರ್ಯಕ್ರಮ.
6: ನಮಸ್ಕಾರ ಶ್ರೋತೃಗಳೇ, SDM ಆರೋಗ್ಯ ಸಂವಾದ ನೇರ ಫೋನಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ನಮ್ಮ ಜನಪದರು ಹಾಡ್ತಾರ, ಕೂಸು ಇದ್ದ ಮನೆಗೆ ಬೀಸಣಕಿಯ ತಕ್ಕ ಕೂಸು ಕಂದಮ್ಮ ಒಳ ಹೊರಗ, ಕೂಸು ಕಂದಮ್ಮ ಒಳ ಹೊರಗ ಆಡಿದರ ಬೀಸಣಕಿ ಗಾಳಿ ಸುಳಿದಾವ ಅಂತ. ಎಲ್ಲರಿಗೂ ಕೂಡ ಮಕ್ಕಳನ್ನು ಪಡೆಯೋ ಆಸೆ. ಕೆಲವೊಮ್ಮೆ ಕೆಲವೊಂದು ಕಾರಣಗಳಿಂದ ಇದು ಸಾಧ್ಯವಾಗದೇ ಇದ್ದಾಗ IVF ಅನ್ನುವಂತಹ ಒಂದು ಭಾಗ್ಯ ಈಗ ಒದಗಿ ಬಂದದ. ಜುಲೈ 25ನ್ನು ವಿಶ್ವ IVF ದಿನ ಅಂತ ಆಚರಿಸ್ತಾ ಇರೋ ಸಂದರ್ಭದೊಳಗೆ ಇವತ್ತು ಈ IVF ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡಲಿಕ್ಕೆ ನಮ್ಮ ಜೊತೆಗಿದ್ದಾರೆ SDM ಡಾಕ್ಟರ್ ಮೃದುಲಾ ಪಾಟೀಲ್ ಅವರು. ನಮಸ್ಕಾರ ಡಾಕ್ಟರ್,
7: ಕಾರ್ಯಕ್ರಮಕ್ಕೆ
6: ಪ್ರೀತಿಯ ಸ್ವಾಗತ.
7: ನಮಸ್ಕಾರ.
6: ಮೊದಲಿಗೆ ಡಾಕ್ಟರ್ ಪರಿಚಯ ಮಾಡಿಕೊಳ್ಳೋಣ ಅಂತ. ಡಾಕ್ಟರ್ ಮೃದುಲಾ ಪಾಟೀಲ್ ಅವರು ಮೂಲತಃ ಬೆಳಗಾವಿ ಜಿಲ್ಲೆಯವರು. MBBS ಪದವಿಯನ್ನು 2000, MS ಸ್ನಾತಕೋತ್ತರ ಪದವಿಯನ್ನು 2005 ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಕರ್ನಾಟಕ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಹುಬ್ಬಳ್ಳಿ ಇಲ್ಲಿಂದ ಪಡೆದರು. 2017 ಇಂಗ್ಲೆಂಡಿನ ರಾಯಲ್ ಕಾಲೇಜ್ ಆಫ್ ಆಬ್ಸ್ಟಿಟೀಷಿಯನ್ಸ್ ಆ್ಯಂಡ್ ಗೈನಕಾಲಜಿಸ್ ಪದವಿ ಪಡೆದರು. 2022 ಸಂತಾನೋತ್ಪತ್ತಿ ಔಷಧ ಅನ್ನೋ ವಿಷಯದ ಮೇಲೆ 1 ವರ್ಷದ ಫೆಲೋಶಿಪ್ ಕೂಡ ಪೂರ್ಣಗೊಳಿಸ್ಯಾರ. ಇವರು ಮೊದಲಿಗೆ ಇಂಗ್ಲೆಂಡ್ನ ಮ್ಯಾಂಚೆಸ್ಟರ್ ಆಸ್ಪತ್ರೆಯೊಳಗೆ 8 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸ್ಯಾರ. 2020 SDM ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಗೆ ಸೇರಿದ ಇವರು ಕಳೆದ 6 ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಪ್ರಸ್ತುತ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಡಾಕ್ಟರ್ ಮೃದುಲಾ ಪಾಟೀಲ್ ಅವರ, ಇವತ್ತು ತಾವು ವಿಶ್ವ IVF ದಿನದ ಬಗ್ಗೆ ಮಾಹಿತಿಯನ್ನು ಕೊಡ್ಲಿಕ್ಕತ್ತೀರಿ. ನಮ್ಮ ಶ್ರೋತೃಗಳು ಮೊದಲಿಗೆ ನೀವು ಹೇಳುವಂತಹ ಮಾಹಿತಿಯನ್ನು ಪೂರ್ತಿಯಾಗಿ ಕೇಳಿಕೊಳ್ಳಿ, ಆಮೇಲೆ ಪ್ರಶ್ನೆಯನ್ನು ಕೇಳಲಿ ಅಂತ ವಿನಂತಿ ಮಾಡಿಕೊಳ್ತಾ ಈಗ ಡಾಕ್ಟರ್ ಮೃದುಲಾ ಪಾಟೀಲ್.
7: ಎಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರ. ಇಂದು ನಾನು ಜುಲೈ 25ರಂದು ಆಚರಿಸುವ ವಿಶ್ವ IVF ದಿನದ ಅಂಗವಾಗಿ ಮಾತನಾಡಲು ಬಂದಿದ್ದೇನೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಮಾನವ ಕುಲಕ್ಕೆ ದೊರೆತಿರುವ ಅತ್ಯಂತ ಮಹತ್ವದ ಸಾಧನೆಗಳಲ್ಲಿ IVF ಕೂಡ ಒಂದು. ಲಕ್ಷಾಂತರ ಕುಟುಂಬಗಳಿಗೆ ಸಂತೋಷ, ಭರವಸೆ ಮತ್ತು ಹೊಸ ಜೀವನ ನೀಡಿದ ಅದ್ಭುತ ಸಾಧನೆ ಇದು. ಹಲವಾರು ದಂಪತಿಗಳಿಗೆ ಮಕ್ಕಳಾಗುವುದು ಸಹಜವಾಗಿ ನಡೆಯುತ್ತದೆ. ಆದರೆ ಕೆಲವರಿಗೆ ಇದು ಅನಿಶ್ಚಿತತೆ, ನೋವು ಮತ್ತು ಅನೇಕ ಪ್ರಶ್ನೆಗಳಿಂದ ಕೂಡಿದ ಪ್ರಯಾಣವಾಗಿರುತ್ತದೆ. ಅಂತಹ ದಂಪತಿಗಳಿಗೆ ಆಧುನಿಕ ಸಂತಾನೋತ್ಪತ್ತಿ, ವೈದ್ಯಕೀಯ, ವಿಶೇಷವಾಗಿ IVF ಹೊಸ ಭರವಸೆಯನ್ನು ನೀಡಿದೆ. ವಿಶ್ವ ಐವಿಎಫ್ ದಿನ

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ. ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSU WS

ದಿನವನ್ನು ಆಚರಿಸುವುದಕ್ಕೆ ಕಾರಣ 1978 ಜುಲೈ 25 ಇಂಗ್ಲೆಂಡ್ನಲ್ಲಿ ವಿಶ್ವದ ಮೊದಲ IVF ಮಗು ಲೂಯಿಸ್ ಬ್ರೌನ್ ಜನಿಸಿದ ದಿನ. ಈ ಸಾಧನೆ ಸಾಧ್ಯವಾಗಿದ್ದು ಡಾಕ್ಟರ್ ರಾಬರ್ಟ್ ಎಡ್ವರ್ಡ್ಸ್ ಮತ್ತು ಡಾಕ್ಟರ್ ಪ್ಯಾಟ್ರಿಕ್ ಸ್ಟೆಪ್ಟೋ ಅವರ ಹಲವು ವರ್ಷಗಳ ಸಂಶೋಧನೆ ಮತ್ತು ಪರಿಶ್ರಮದಿಂದ. ಅವರ ಈ ಸಾಧನೆಗಾಗಿ ಅವರಿಗೆ ನಂತರ ವೈದ್ಯಕೀಯ ಕ್ಷೇತ್ರದ ನೊಬೆಲ್ ಪ್ರಶಸ್ತಿ ಲಭಿಸಿತು. ಇಂದು IVF ಹೊಸ ಪ್ರಯೋಗವಲ್ಲ, ಇದು ಸುರಕ್ಷಿತ, ವೈಜ್ಞಾನಿಕವಾಗಿ ಸಾಬೀತಾಗಿರುವ ಮತ್ತು ಪರಿಣಾಮಕಾರಿ ಚಿಕಿತ್ಸೆಯಾಗಿದೆ. ಇಂದಿನವರೆಗೆ ವಿಶ್ವದಾದ್ಯಂತ 1 ಕೋಟಿಗೂ ಹೆಚ್ಚು ಮಕ್ಕಳು IVF ಮತ್ತು ಇತರ ಸಹಾಯಕ ಸಂತಾನೋತ್ಪತ್ತಿ ತಂತ್ರಜ್ಞಾನಗಳ ಮೂಲಕ ಜನಿಸಿದ್ದಾರೆ. ಈಗ ಮೊದಲು ಸಂತಾನಹೀನತೆ ಎಂದರೇನು? 1 ವರ್ಷದವರೆಗೆ ಯಾವುದೇ ಗರ್ಭನಿರೋಧಕ ವಿಧಾನ ಬಳಸದೆ ನಿಯಮಿತ ದಾಂಪತ್ಯ ಜೀವನ ನಡೆಸಿದರೂ 35 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಹಿಳೆಗೆ ಗರ್ಭಧಾರಣೆ ಆಗದಿದ್ದರೆ ಅದನ್ನು ಸಂತಾನಹೀನತೆ ಎಂದು ಕರೆಯಲಾಗುತ್ತದೆ. 35 ವರ್ಷಕ್ಕಿಂತ ಹೆಚ್ಚಿನ ವಯಸ್ಸಿನ ಮಹಿಳೆಯರಲ್ಲಿ ಈ ಅವಧಿ 6 ತಿಂಗಳು. ಇದು ಅಪರೂಪದ ಸಮಸ್ಯೆಯಲ್ಲ, ಸುಮಾರು 6 ದಂಪತಿಗಳಲ್ಲಿ ಒಬ್ಬರಿಗೆ ಸಂತಾನಹೀನತೆಯ ಸಮಸ್ಯೆ ಎದುರಾಗುತ್ತದೆ. ಇದು ಮಹಿಳೆಯರಲ್ಲಿ ಮಾತ್ರವಲ್ಲ, ಪುರುಷರಲ್ಲಿಯೂ ಸಮಾನವಾಗಿ ಕಂಡುಬರುತ್ತದೆ. ಹಾಗಾದರೆ IVF ಎಂದರೇನು? IVF ಎಂದರೆ ಇನ್ ವಿಟ್ರೋ ಫರ್ಟಿಲೈಸೇಷನ್. ಸರಳವಾಗಿ ಹೇಳುವುದಾದರೆ, ಮಹಿಳೆಯ ಅಂಡಾಣು ಮತ್ತು ಪುರುಷನ ವೀರ್ಯಾಣುಗಳನ್ನು ದೇಹದ ಹೊರಗೆ ವಿಶೇಷ ಪ್ರಯೋಗಾಲಯದಲ್ಲಿ ಸೇರಿಸಿ ಭ್ರೂಣವನ್ನು ರೂಪಿಸಲಾಗುತ್ತದೆ. ನಂತರ ಉತ್ತಮ ಗುಣಮಟ್ಟದ ಭ್ರೂಣವನ್ನು ಮಹಿಳೆಯ ಗರ್ಭಾಶಯದೊಳಗೆ ಇರಿಸಲಾಗುತ್ತದೆ. ಅದರ ನಂತರ ಗರ್ಭಧಾರಣೆ ಸಹಜವಾಗಿ ಮುಂದುವರಿಯುತ್ತದೆ. ಬಹಳ ಜನರಿಗೆ IVF ತುಂಬಾ ಕಷ್ಟದ ಪ್ರಕ್ರಿಯೆ ಎಂದು ಅನಿಸುತ್ತದೆ, ಆದರೆ ಅದರ ಮುಖ್ಯ ಹಂತಗಳು ತುಂಬಾ ಸರಳವಾಗಿವೆ. ಮೊದಲಿಗೆ ಕೆಲವು ದಿನ ಹಾರ್ಮೋನ್ ಚುಚ್ಚುಮದ್ದುಗಳನ್ನು ನೀಡಿ 1ಕ್ಕಿಂತ ಹೆಚ್ಚು ಅಂಡಾಣುಗಳು ಬೆಳೆಯುವಂತೆ ಮಾಡಲಾಗುತ್ತದೆ. ನಂತರ ಸಣ್ಣ ವಿಧಾನದಲ್ಲಿ ಅಂಡಾಣುಗಳನ್ನು ಸಂಗ್ರಹಿಸಲಾಗುತ್ತದೆ. ಅವುಗಳನ್ನು ಪ್ರಯೋಗಾಲಯದಲ್ಲಿ ವೀರ್ಯಾಣುಗಳೊಂದಿಗೆ ಸೇರಿಸಿ ಫಲವತ್ತಾಗಿಸಲಾಗುತ್ತದೆ. ಮುಂದಿನ ಕೆಲವು ದಿನ ಭ್ರೂಣದ ಬೆಳವಣಿಗೆಯನ್ನು ಗಮನಿಸಿ ಉತ್ತಮ ಭ್ರೂಣವನ್ನು ಗರ್ಭಾಶಯದೊಳಗೆ ವರ್ಗಾಯಿಸಲಾಗುತ್ತದೆ. ಸುಮಾರು 2 ವಾರಗಳ ನಂತರ ರಕ್ತ ಪರೀಕ್ಷೆಯ ಮೂಲಕ ಗರ್ಭಧಾರಣೆ ಆಗಿದೆಯೇ ಎಂದು ತಿಳಿದುಕೊಳ್ಳಲಾಗುತ್ತದೆ. IVF ಚಿಕಿತ್ಸೆ ಯಾರಿಗೆ ಬೇಕಾಗುತ್ತದೆ ಎಂದು ತಿಳಿಯೋಣ. ಎಲ್ಲರಿಗೂ IVF ಅಗತ್ಯವಿಲ್ಲ. ಅನೇಕ ದಂಪತಿಗಳಿಗೆ ಸರಳ ಚಿಕಿತ್ಸೆಗಳ ಮೂಲಕವೇ ಗರ್ಭಧಾರಣೆ ಸಾಧ್ಯವಾಗುತ್ತದೆ. ಆದರೆ ಕೆಲವು ಸಂದರ್ಭಗಳಲ್ಲಿ IVF ಅತ್ಯುತ್ತಮ ಚಿಕಿತ್ಸೆಯಾಗಿರುತ್ತದೆ. ಉದಾಹರಣೆಗೆ, ಫೆಲೋಪಿಯನ್ ಟ್ಯೂಬ್ಗಳು ಮುಚ್ಚಿಕೊಂಡಿದ್ದರೆ, ಪುರುಷರಲ್ಲಿ ವೀರ್ಯಾಣುಗಳ ಸಮಸ್ಯೆ ಗಂಭೀರವಾಗಿದ್ದರೆ, ವಯಸ್ಸಿನ ಕಾರಣದಿಂದ ಅಂಡಾಣುಗಳ ಸಂಖ್ಯೆ ಮತ್ತು ಗುಣಮಟ್ಟ ಕಡಿಮೆಯಾಗಿದ್ದರೆ, ಎಂಡೋಮೆಟ್ರಿಯೋಸಿಸ್ ಕಾಯಿಲೆ ಇದ್ದರೆ, ಇತರ ಚಿಕಿತ್ಸೆಗಳು ವಿಫಲವಾದರೆ, ಕೆಲವು ಅನುವಂಶಿಕ ಕಾಯಿಲೆಗಳನ್ನು ತಪ್ಪಿಸಲು ಭ್ರೂಣ ಪರೀಕ್ಷೆ ಅಗತ್ಯವಿದ್ದರೆ, ಅಥವಾ ಕ್ಯಾನ್ಸರ್ ಚಿಕಿತ್ಸೆಗೆ ಮುನ್ನ ಫಲವತ್ತತೆಯನ್ನು ಸಂರಕ್ಷಿಸಬೇಕಾದರೆ IVF ಶಿಫಾರಸು ಮಾಡಲಾಗುತ್ತದೆ. IVF ಯಶಸ್ಸಿನ ಪ್ರಮಾಣ ಎಷ್ಟು? ಕಳೆದ 4 ದಶಕಗಳಲ್ಲಿ IVF ತಂತ್ರಜ್ಞಾನದಲ್ಲಿ ಬಹಳಷ್ಟು ಅಭಿವೃದ್ಧಿಯಾಗಿದೆ. ಯಶಸ್ಸು ಮಹಿಳೆಯ ವಯಸ್ಸು, ಅಂಡಾಣು ಮತ್ತು ಭ್ರೂಣದ ಗುಣಮಟ್ಟ, ವೀರ್ಯಾಣುಗಳ ಗುಣಮಟ್ಟ, ಗರ್ಭಾಶಯದ ಆರೋಗ್ಯ ಹಾಗೂ ಪ್ರಯೋಗಾಲಯದ ಗುಣಮಟ್ಟದ ಮೇಲೆ ಅವಲಂಬಿತವಾಗಿರುತ್ತದೆ. 35 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಹಿಳೆಯರಲ್ಲಿ ಉತ್ತಮ IVF ಕೇಂದ್ರಗಳಲ್ಲಿ ಪ್ರತಿ ಭ್ರೂಣ ವರ್ಗಾವಣೆಗೆ ಸುಮಾರು 50-60% ಯಶಸ್ಸು ಕಂಡುಬರುತ್ತದೆ. ಆದರೆ ವಯಸ್ಸು ಹೆಚ್ಚಾದಂತೆ, ವಿಶೇಷವಾಗಿ 35 ವರ್ಷದ ನಂತರ, ಯಶಸ್ಸಿನ ಪ್ರಮಾಣ ಕಡಿಮೆಯಾಗುತ್ತದೆ. ಆದ್ದರಿಂದ ಒಂದು ವಿಷಯವನ್ನು ನಾವು ಎಲ್ಲರೂ ನೆನಪಿಡಬೇಕು. IVF ಗರ್ಭಧಾರಣೆಯ ಸಾಧ್ಯತೆಯನ್ನು ಹೆಚ್ಚಿಸುತ್ತದೆ, ಆದರೆ ಅದು 100% ಗ್ಯಾರಂಟಿ ನೀಡುವುದಿಲ್ಲ. IVF ದ ಪ್ರಯೋಜನಗಳು ಯಾವುವು ಎಂದು ತಿಳಿಯೋಣ. IVF ನಿಂದ ಅನೇಕ ದಂಪತಿಗಳಿಗೆ ಪೋಷಕರಾಗುವ ಅವಕಾಶ ದೊರೆತಿದೆ. ಗಂಭೀರ ಪುರುಷ ಬಂಜೆತನದಲ್ಲಿಯೂ ಸಹಾಯವಾಗುತ್ತದೆ. ಕೆಲವು ಅನುವಂಶಿಕ ಕಾಯಿಲೆಗಳನ್ನು ಮುಂದಿನ ಪೀಳಿಗೆಗೆ ಹೋಗದಂತೆ ತಡೆಯಬಹುದು. ಉದಾಹರಣೆಗೆ ಥಲಸೀಮಿಯಾ ರೋಗ. ಕ್ಯಾನ್ಸರ್ ರೋಗಿಗಳಲ್ಲಿ
ಭವಿಷ್ಯದ ಫಲವತ್ತತೆಯನ್ನು ಉಳಿಸಿಕೊಳ್ಳಲು

0: ಸಹಕಾರಿಯಾಗಿದೆ. ಭ್ರೂಣಗಳನ್ನು ಫ್ರೀಜ್ ಮಾಡಿ ಮುಂದಿನ ದಿನಗಳಲ್ಲಿ ಬಳಸುವ ಅವಕಾಶವೂ ಇದೆ. ಆದರೆ ಕೆಲವು ಮಿತಿಗಳೂ ಇವೆ. ಈ ಚಿಕಿತ್ಸೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸ್ವಲ್ಪ ಸವಾಲಿನದ್ದಾಗಿರಬಹುದು. ಕೆಲವರಿಗೆ ಆರ್ಥಿಕ ಹೊರೆ ಕೂಡ ಆಗಬಹುದು. ಎಲ್ಲ IVF ಚಕ್ರಗಳಲ್ಲೂ ಗರ್ಭಧಾರಣೆ ಆಗುತ್ತದೆ ಎನ್ನಲು ಸಾಧ್ಯವಿಲ್ಲ. ಆದರೂ ಇಂದಿನ ಆಧುನಿಕ ತಂತ್ರಜ್ಞಾನದಿಂದ ಚಿಕಿತ್ಸೆ ಹಿಂದಿಗಿಂತ ಹೆಚ್ಚು ಸುರಕ್ಷಿತವಾಗಿದೆ. IVF ಬಗ್ಗೆ ಕೆಲವು ತಪ್ಪು ಕಲ್ಪನೆಗಳಿವೆ. ಕೆಲವರು IVF ಮೂಲಕ ಹುಟ್ಟಿದ ಮಕ್ಕಳು ಬೇರೆ ರೀತಿಯಾಗಿರುತ್ತಾರೆ ಎಂದು ಭಾವಿಸುತ್ತಾರೆ. ಇದು ಸಂಪೂರ್ಣ ತಪ್ಪು. ಅಂತಹ ಮಕ್ಕಳು ಸಹ ಇತರ ಮಕ್ಕಳಂತೆ ಆರೋಗ್ಯವಾಗಿ ಬೆಳೆಯುತ್ತಾರೆ, ವಿದ್ಯಾಭ್ಯಾಸ ಮಾಡುತ್ತಾರೆ, ಉದ್ಯೋಗ ಮಾಡುತ್ತಾರೆ ಮತ್ತು ಮುಂದೆ ತಮ್ಮದೇ ಕಟ್ಟಿಕೊಳ್ಳುತ್ತಾರೆ. ಇನ್ನೊಂದು ತಪ್ಪು ಕಲ್ಪನೆ ಎಂದರೆ IVF ಮಾಡಿದರೆ ಅವಳಿ ಮಕ್ಕಳು ಮಾತ್ರ ಹುಟ್ಟುತ್ತಾರೆ ಎನ್ನುವುದು. ಇಂದು ಹೆಚ್ಚಿನ ಸಂದರ್ಭಗಳಲ್ಲಿ ಒಂದೇ ಭ್ರೂಣವನ್ನು ವರ್ಗಾಯಿಸುವುದರಿಂದ ಈ ಅಪಾಯ ಬಹಳ ಕಡಿಮೆಯಾಗಿದೆ. ಇನ್ನೊಂದು ಮುಖ್ಯ ವಿಷಯ ಎಂದರೆ IVF ವಯಸ್ಸಿನ ಪರಿಣಾಮವನ್ನು ಸಂಪೂರ್ಣವಾಗಿ ನಿವಾರಿಸಲು ಸಾಧ್ಯವಿಲ್ಲ. ಆದ್ದರಿಂದ ಸಮಯಕ್ಕೆ ಸರಿಯಾಗಿ ತಪಾಸಣೆ ಮಾಡಿಸಿಕೊಳ್ಳುವುದು ಅತ್ಯಂತ ಮುಖ್ಯ. ಇಂದು ಸಂತಾನೋತ್ಪತ್ತಿ ವೈದ್ಯಕೀಯ ಕ್ಷೇತ್ರವು ವೇಗವಾಗಿ ಬೆಳೆಯುತ್ತಿದೆ. ಕೃತಕ ಬುದ್ಧಿಮತ್ತೆ, ಸುಧಾರಿತ ಭ್ರೂಣ ಸಂಸ್ಕರಣ, ಭ್ರೂಣ ಮತ್ತು ಅಂಡಾಣುಗಳನ್ನು ಫ್ರೀಜ್ ಮಾಡುವುದು, ಅನುವಂಶಿಕ ಪರೀಕ್ಷೆಗಳು ಸೇರಿದಂತೆ ಹಲವು ಹೊಸ ತಂತ್ರಜ್ಞಾನಗಳು ಯಶಸ್ಸನ್ನು ಇನ್ನಷ್ಟು ಹೆಚ್ಚಿಸುತ್ತಿವೆ. ಕೊನೆಯದಾಗಿ ನಾನು ಸಮಾಜಕ್ಕೆ ಒಂದು ಸಂದೇಶ ನೀಡಲು ಬಯಸುತ್ತೇನೆ. ಸಂತಾನಹೀನತೆ ಒಂದು ವೈದ್ಯಕೀಯ ಸಮಸ್ಯೆ, ಅದು ಯಾರ ತಪ್ಪೂ ಅಲ್ಲ. ಈ ಸಮಸ್ಯೆಯನ್ನು ಎದುರಿಸುತ್ತಿರುವ ದಂಪತಿಗಳಿಗೆ ನಮ್ಮ ಸಹಾನುಭೂತಿ, ಬೆಂಬಲ ಮತ್ತು ಸರಿಯಾದ ವೈದ್ಯಕೀಯ ಸಲಹೆ ಅಗತ್ಯ. ಅವರನ್ನು ಟೀಕಿಸುವುದಲ್ಲ, ಅರ್ಥ ಮಾಡಿಕೊಳ್ಳುವುದು ನಮ್ಮ ಜವಾಬ್ದಾರಿ. ಇಂದು ವಿಶ್ವ IVF ದಿನದಂದು IVF ಎಂಬುದು ಕೇವಲ ಒಂದು ವೈದ್ಯಕೀಯ ವಿಧಾನವಲ್ಲ ಎಂಬುದನ್ನು ನೆನಪಿಸಿಕೊಳ್ಳೋಣ. ಇದು ವಿಜ್ಞಾನ, ನಂಬಿಕೆ ಮತ್ತು ಆಶಯ ಸಂಗಮ. ಲಕ್ಷಾಂತರ ಕುಟುಂಬಗಳ ಕನಸನ್ನು ನನಸು ಮಾಡಿದ ಸಾಧನೆ. ಎಲ್ಲರಿಗೂ ವಿಶ್ವ IVF ದಿನದ ಶುಭಾಶಯಗಳು. ಈ ವರ್ಷ ನಮ್ಮ STM ಫರ್ಟಿಲಿಟಿ ಸೆಂಟರ್ದು 10ನೆಯ ವಾರ್ಷಿಕೋತ್ಸವ. ಅದರ ಅಂಗವಾಗಿ ಜುಲೈ 25ರಂದು STM ಆಸ್ಪತ್ರೆ 3ನೇ ಫ್ಲೋರ್ STM ಫರ್ಟಿಲಿಟಿ ಸೆಂಟರ್ನಲ್ಲಿ ಉಚಿತ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಸಾರ್ವಜನಿಕರು ಇದರ ಸದುಪಯೋಗವನ್ನು ಪಡೆಯಬೇಕು ಎಂದು ವಿನಂತಿಸುತ್ತೇನೆ. ಧನ್ಯವಾದಗಳು.
1: ಬಹಳ ಒಳ್ಳೆಯ ಮಾಹಿತಿ ಡಾಕ್ಟರ್ ಮೃದುಲಾ ಪಾಟೀಲ್ ಅವರ. ಈಗ IVF ಚಿಕಿತ್ಸೆ ಅನ್ನೋದು ಯಾರಿಗೆ ಬೇಕಾಗ್ತದೆ ಅನ್ನುವಂಥದ್ದು?
0: ಮಹಿಳೆಯರಲ್ಲೂ ಸಂತಾನಹೀನತೆಯ ಸಮಸ್ಯೆ ಇರಬಹುದು ಅಥವಾ ಪುರುಷರಲ್ಲೂ ಸಂತಾನಹೀನತೆಯ ಸಮಸ್ಯೆ ಇರಬಹುದು. ಸೊ ಗಂಡ ಹೆಂಡತಿಯರು ಇಬ್ಬರೂ ಪರೀಕ್ಷೆಗೆ ಒಳಪಟ್ಟು ಎಲ್ಲಿ ತಪ್ಪು ಇದೆ ಅಥವಾ ಎಲ್ಲಿ ಚಿಕಿತ್ಸೆ ಬೇಕಾಗುತ್ತದೆ ಅನ್ನೋದನ್ನು ನಾವು ಕಂಡುಹಿಡಿಯುತ್ತೇವೆ. ಉದಾಹರಣೆಗೆ, ಫೆಲೋಪಿಯನ್ ನಾಳಗಳು ಮುಚ್ಚಿಕೊಂಡಿದ್ದರೆ, ಎರಡೂ ಫೆಲೋಪಿಯನ್ ನಾಳಗಳು ಮುಚ್ಚಿಕೊಂಡಿದ್ದರೆ ಸರಳವಾಗಿ ಗರ್ಭಧಾರಣೆಯಾಗುವುದು ಕಷ್ಟ. ಅಂಥ ಸಮಯದಲ್ಲಿ ನಾವು IVF ಶಿಫಾರಸು ಮಾಡುತ್ತೇವೆ. ಮತ್ತೊಂದು ಸಮಸ್ಯೆ ಎಂದರೆ ಎಂಡೋಮೆಟ್ರಿಯೋಸಿಸ್ ಸಮಸ್ಯೆ. ಅಂತಹ ಸಂದರ್ಭದಲ್ಲಿ ಗರ್ಭಕೋಶದ ಒಳಗಿನ ಎಂಡೋಮೆಟ್ರಿಯಂ ಹೊರಗಡೆ ಹರಡಿ ಅದು ಅಂಡಾಣುಗಳ ಗುಣಮಟ್ಟವನ್ನು ಕಡಿಮೆ ಮಾಡುತ್ತದೆ ಮತ್ತು ಫೆಲೋಪಿಯನ್ ನಾಳಗಳೂ ಮುಚ್ಚಿಕೊಳ್ಳಬಹುದು. ಅಂತಹ ಸಮಸ್ಯೆ ಇದ್ದಾಗ ನಾವು IVF ಶಿಫಾರಸು ಮಾಡುತ್ತೇವೆ. ಮತ್ತು ಹೆಚ್ಚಾಗಿ ಈಗಿನ ಕಾಲದಲ್ಲಿ ಮಹಿಳೆಯರು ತಡವಾಗಿ ಲಗ್ನ ಮಾಡಿಕೊಳ್ಳುತ್ತಿದ್ದಾರೆ. ಅಂಥ ಸಮಯದಲ್ಲಿ ಅಂಡಾಣುಗಳ ಸಂಖ್ಯೆ ಮತ್ತು ಗುಣಮಟ್ಟ ಕಡಿಮೆಯಾಗಬಹುದು. ಮುಖ್ಯವಾಗಿ 35 ವರ್ಷ 37 ವರ್ಷ ಆದ ಮೇಲೆ ಅಂಡಾಣುಗಳ ಸಂಖ್ಯೆಯೂ ಕಡಿಮೆಯಾಗುತ್ತದೆ ಮತ್ತು ಗುಣಮಟ್ಟವೂ ಕಡಿಮೆಯಾಗುತ್ತದೆ. ಅಂಥ ಸಮಯದಲ್ಲಿ IVF ಬೇಕಾಗಬಹುದು. ಮತ್ತು ಗಂಡಸರಲ್ಲಿ ನೋಡಿದರೆ ವೀರ್ಯಾಣುಗಳ ಸಂಖ್ಯೆ ಮತ್ತು ಗುಣಮಟ್ಟ ಕಡಿಮೆ ಇದ್ದರೆ, ತೀರಾ ಕಡಿಮೆ ಇದ್ದರೆ ನಾವು IVF ಶಿಫಾರಸು ಮಾಡುತ್ತೇವೆ.
1: ಒಳ್ಳೆ ಮಾಹಿತಿ ಡಾಕ್ಟರ್. ನಮ್ಮ ಶ್ರೋತೃಗಳು ಈಗಾಗಲೇ ಕರೆ ಮಾಡ್ಲಿಕ್ಕತ್ತಾರ, ತಾವು ಹೆಡ್ಫೋನ್ ಹಾಕ್ಕೊಳ್ರಿ, ಒಂದೊಂದೇ ಪ್ರಶ್ನೆಗಳನ್ನು ತಗೊಳ್ಳೋಣ ಅಂತ. ಹಲೋ, SDM ಆರೋಗ್ಯ ಸಂವಾದ.
2: ನಮಸ್ಕಾರ.

0: ಮುಗುಳ್ಕೋಡದಿಂದ
1: ದೇವೇಂದ್ರಪ್ಪ.
0: ದೇವೇಂದ್ರಪ್ಪ ಪ್ರಶ್ನೆ ಕೇಳ್ರಿ.
1: ಯಾವ ಒಂದು ಮಹಿಳೆಗೆ ಮಕ್ಕಳಾಗ್ಬೇಕಾದ್ರ ಈ ಎಷ್ಟು ಏಜ್ ಇಂದ ಲಾಸ್ಟ್ ಇರ್ತ ಅಂತ ಕೇಳ್ಬೇಕಾಗಿತ್ತು. ಒಬ್ರಿಗೆ ಇಲ್ಲಿ 30 ಕೂಡ ಮದುವೆ ಮಾಡ್ಕೊಂಡ್ರೆ ಒಳ್ಳೆ ಅಂತಾರ, ಅದಕ್ಕೆ ಕೇಳ್ತಾ ಇದ್ವಿ.
0: ಹೇಳಿದ್ರು ಡಾಕ್ಟರ್, ಅದ್ರ ಹೇಳ್ತಾರೆ ಇನ್ನೊಮ್ಮೆ ಈ ಮಾಹಿತಿ ಹೇಳಿದ್ರು.
2: ಹೌದು, 30 ಆದ ಮೇಲೆ ಅಂಡಾಣುಗಳ ಸಂಖ್ಯೆ ಕಡಿಮೆಯಾಗುತ್ತದೆ. ಮುಖ್ಯವಾಗಿ 35 ಆದ ಮೇಲೆ ತೀರ ಸಂಖ್ಯೆ ಕಡಿಮೆಯಾಗುತ್ತದೆ. ಹಾಗಾಗಿ ಮ್ಯಾಕ್ಸಿಮಮ್ ಫರ್ಟಿಲಿಟಿ ಇರುವುದು 30 ಒಳಗೆ. ಹಾಗಾಗಿ 30 ಒಳಗೆ ಮಹಿಳೆಯರು ತಮ್ಮ ಕುಟುಂಬವನ್ನು ಪ್ಲಾನ್ ಮಾಡ್ಕೋಬೇಕಾಗ್ತದೆ.
0: ನಮಸ್ತೆ, ಧನ್ಯವಾದ. ಹಲೋ,
3: ಹಲೋ ಡಾಕ್ಟರ್, ನಮಸ್ಕಾರ ಡಾಕ್ಟರ್ಗೆ.
0: ಹಾಂ ನಮಸ್ತೆ. ಒಂದೇ ಪ್ರಶ್ನೆ ಕೇಳ್ರಿ ಲಘುನೇ.
3: ಈಗ ಏನ ಪ್ರಶ್ನೆ ಅಂತಂದ್ರೆ, 50 ಆದ್ಮೇಲೆ ಕಪಲ್ಕ್ಕೆ ಪ್ರೈವೇಟ್ ಮಾಡ್ಯಾರ ಗೌರ್ಮೆಂಟ್ ಅವ್ರಿಗೆ, ನಿಜವೇನ್ರಿ? 50 ಆದ್ಮೇಲೆ IVF ಮಾಡ್ಲಿಕ್ಕೆ ಬರಂಗಿಲ್ಲ ಅಂತ ಒಂದು ರೂಲ್ ಮಾಡ್ಯಾರಂತ, ಇದಿಟ್ಟು ಒಂದು. ಎರಡನೇ ಪ್ರಶ್ನೆ ಅಂದ್ರೆ, ಯುಟೆರಸ್ ಕ್ಯಾನ್ಸರ್ ಆದ್ರಪ್ಪ, ಯುಟೆರಸ್ ಕೆಳಗೆ ಬಿದ್ದಿದ್ರೆ ಆ ಟೆಸ್ಟ್ ಬೇಬಿ ಹೋಗ್ಬೋದಲ್ಲ ಡಾಕ್ಟರ್? 2 ಪ್ರಶ್ನೆ.
2: ನಿಮ್ಮ ಮೊದಲೇ ಪ್ರಶ್ನೆಗೆ, ಹೌದು, ನಮ್ಮ ಹೊಸ ART ಕಾನೂನಿನ ಪ್ರಕಾರ ಮಹಿಳೆಯ ವಯಸ್ಸು 50 ಹೆಚ್ಚು ಇದ್ದರೆ, 50 ಕಡಿಮೆ ಇದ್ದರೆ ಮಾತ್ರ ನಾವು IVF ಮಾಡಲು ಸಾಧ್ಯ, ಮತ್ತು ಗಂಡಸರ ವಯಸ್ಸು 55 ಕಡಿಮೆ ಇರಬೇಕು ಹೊಸ ART ಕಾನೂನಿನ ಪ್ರಕಾರ. ನಿಮ್ಮ ಎರಡನೆಯ ಪ್ರಶ್ನೆಗೆ, ಗರ್ಭಕೋಶದ ಕ್ಯಾನ್ಸರ್ ಇದ್ದು ಅದು ಗರ್ಭಕೋಶದ ಒಳಗಿನ ಪದರು ಸರಿಯಾಗಿ ಬೆಳೆದೇ ಇದ್ದರೆ ನಾವು IVF ಮಾಡೋದು ಕಷ್ಟ ಆಗಬಹುದು. ಅಂಥ ಸಮಯದಲ್ಲಿ ನಾವು ಸರೋಗಸಿ ಅಂತ ಅಡ್ವೈಸ್ ಮಾಡ್ತೀವಿ. ಸರೋಗಸಿ ಅಂದರೆ ಬೇರೆಯವರ ಗರ್ಭಕೋಶವನ್ನು ಬಾಡಿಗೆ ಸಂತಾನ ತರ.
0: ಧನ್ಯವಾದ. ಹಲೋ
4: ಮೇಡಮ್ ಅವ್ರ,
0: ಹಾ ಮಾತಾಡೋರು ಯಾರು?
4: ನಾನು AL ಬಡಿಗೇರ್ ಅಂತ ಹೇಳಿ ಬಾಗಲಕೋಟೆಯಿಂದ ಮಾತಾಡ್ತೀನಿ.
0: ಪ್ರಶ್ನೆ ಕೇಳ್ರಿ ಸರ್.
4: ಈ ಆಯುರ್ವೇದ ಪದ್ಧತಿಯಿಂದ ಈ ಸಂತಾನೋತ್ಪತ್ತಿಯನ್ನ ಇದನ್ ಮಾಡ್ತಾರಂತ ಕೆಲವೊಂದು ವೈದ್ಯರು ಪ್ರಚಾರ ಮಾಡ್ತಾರಲ್ಲ, ಅದು ಎಷ್ಟು ಮಟ್ಟಿಗೆ ಸತ್ಯ?
2: ಆಯುರ್ವೇದದ ಬಗ್ಗೆ ನನಗೆ ಅಷ್ಟು ಮಾಹಿತಿ ಇಲ್ಲ ರೀ.
0: IVF ಬಗ್ಗೆ ಏನಾದ್ರು ಹೇಳೋದು ಕೇಳೋದಿತ್ತಂದ್ರೆ ಕೇಳ್ರಿ ಬಡಿಗೇರ್ ಅವರು. ಹಲೋ
5: ನಮಸ್ತೆ. ಹಾಂ
0: ನಮಸ್ತೆ.
2: ನಮಸ್ತೆ.
0: ಪ್ರಶ್ನೆ ಕೇಳ್ರಿ ಶಿವಲಿಂಗ.
5: ನನ್ನ ಪ್ರಶ್ನೆ ಅಂದ್ರೆ, ಈ ಸಂತಾನ ಏನಾಗಬೇಕಾದ್ರೆ ಏನಾದ್ರು ಎರಡಿಟಿ ಕಾರಣ ಅಂತ ಹೇಳಿ ನಾನು ಒಂದು ಪ್ರಶ್ನೆ.
2: ಇಲ್ಲ, ಇದರಲ್ಲಿ ಅನುವಂಶಿಕ ಕಾರಣಗಳು ಬಹಳ ಕಡಿಮೆ ಇರುತ್ತವೆ. ಆದರೆ ನಾವು ಪರೀಕ್ಷೆ ಮಾಡಿದಾಗ ಕೆಲವೊಮ್ಮೆ ನಮಗೆ ಕಾರಣಗಳು ಸಿಗದೇ ಇರಬಹುದು. ಬಟ್ ಮೋಸ್ಟ್ ಆಫ್ ದ ಟೈಮ್ ನಮಗೆ ಅದು ಕಾರಣಗಳು ಪತ್ತೆ ಹಚ್ಚಬಹುದು. ಆದರೆ ಅದರಲ್ಲಿ ಅನುವಂಶಿಕ ಕಾರಣಗಳು ಕಡಿಮೆ ಇರುತ್ತವೆ, ತೀರ ಏನು ಕಾಂಟ್ರಿಬ್ಯೂಷನ್ ಇರೋದಿಲ್ಲ.
0: ಪರ್ಸೆಂಟೇಜ್ ಬಹಳ
2: ಕಡಿಮೆ ಇರುತ್ತೆ.
5: ಮತ್ತೆ ಇನ್ನೊಂದು ಪ್ರಶ್ನೆ ಮೇಡಮ್ ರೀ, ರಕ್ತ ಸಂಬಂಧ ಆಗೋದ್ರಿಂದ ಮಕ್ಕಳಾಗುವಂತ ಸಾಧ್ಯತೆನೂ ಕಡಿಮೆ ಅಂತಾರೆ.
2: ಅದು ತಪ್ಪು. ರಕ್ತ ಸಂಬಂಧಕ್ಕೆ ಮತ್ತೆ ಸಂತಾನಹಿತಕ್ಕೆ ಏನು ಕನೆಕ್ಷನ್ ಇಲ್ಲ.
0: ಧನ್ಯವಾದ. ಹಲೋ
6: ಹಲೋ.
0: ಹಾ ಹೇಳ್ರಿ, ಯಾರು ಮಾತಾಡೋದು? ಹಲೋ. ಹಾ ಹೇಳ್ರಿ, ಕೇಳಿಸ್ಲಿಕ್ಕತ್ತದ ಹೇಳ್ರಿ. SGM ಆರೋಗ್ಯ ಸಂವಾದ. ಹಲೋ
7: ಹಲೋ,
0: ಯಾರು ಮಾತಾಡೋದು?
7: ದಾವಣಗೆರೆ ಜಿಲ್ಲೆ ನ್ಯಾಮತಿಯಿಂದ ಅಂಪಣ್ಣ ಅಂತ.
0: ಹಾ ಪ್ರಶ್ನೆ ಕೇಳ್ರಿ.
7: ಇತ್ತೀಚೆಗೆ ಸಂತಾನಹೀನತೆ ಹೆಚ್ಚಾಗ್ತದೆ, ಅದಕ್ಕೆ ಪ್ರಮುಖ ಕಾರಣಗಳು ಏನು?
2: ಹೌದು, ಇತ್ತೀಚೆಗೆ ನಾವು ಸಂತಾನಹೀನತೆ ಕೇಸಸ್ ತುಂಬ ನೋಡ್ತಾ ಇದ್ದೀವಿ. ನಾನು ಹೇಳಿದ ಹಾಗೆ ಮಹಿಳೆಯರಲ್ಲಿ 30 ಆದ ಮೇಲೆ ಸ್ವಲ್ಪ ಅಂಡಾಣುಗಳ ಸಂಖ್ಯೆ ಮತ್ತು ಗುಣಮಟ್ಟ ಕಡಿಮೆ ಆಗ್ತಾ ಹೋಗ್ತದೆ. ಮತ್ತು ಅದರ ಜೊತೆಗೆ ಅವರು ಮದುವೆಯಾಗುವುದನ್ನು ತಡ ಮಾಡಿದರೆ ಮತ್ತು ಉದ್ಯೋಗಕ್ಕಾಗಿ ಅವರು ಕೆಲಸದ ಕಡೆ ಹೆಚ್ಚು ಮಹತ್ವ ಕೊಟ್ಟರೆ ಅದು ಸ್ವಲ್ಪ ಅಫೆಕ್ಟ್ ಆಗ್ತದೆ. ಸೊ ಅದು ಮಹಿಳೆಯರಲ್ಲಿ ಪ್ರಮುಖ ಕಾರಣ. ಮತ್ತು ಈಗಿನ ಕಾಲದಲ್ಲಿ ಕೆಲವು ಕಾಯಿಲೆಗಳು ಜಾಸ್ತಿ ಆಗ್ತಾ ಇದ್ದಾವೆ, ನಾವು ಜಾಸ್ತಿ ನೋಡ್ತಾ ಇದ್ದೀವಿ. ಲೈಕ್ ಎಂಡೋಮೆಟ್ರಿಯೋಸಿಸ್ ಕಾಯಿಲೆ, ಅದು ಕೆಲವೊಮ್ಮೆ ಅವರಿಗೆ ಅದು ಗೊತ್ತಿರೋದಿಲ್ಲ, ಆದರೆ ನಾವು ಪರೀಕ್ಷೆ ಮಾಡಿದಾಗ ಅದು ಪತ್ತೆ ಹಚ್ತೀವಿ. ಅದು ಅಲ್ಟ್ರಾಸೌಂಡ್ ಮೂಲಕ ಕಾಣಿಸಬಹುದು, ಅಥವಾ ನಾವು ಲ್ಯಾಪ್ರೋಸ್ಕೋಪಿ ಮಾಡಿದಾಗ ಅದು ನಮಗೆ

0: ಕಂಡುಬರುತ್ತದೆ. ಅಂಥ ಸಮಯದಲ್ಲಿ ಮಹಿಳೆಗೂ ಗೊತ್ತಿರುವುದಿಲ್ಲ ಅದು ಕಾಯಿಲೆ ಇರೋದು ಅಂತ. ಸೊ ಅದು ಕೂಡ ಅಂಡಾಶಯಗಳ ಮೇಲೆ ಪರಿಣಾಮ ಬೀರುತ್ತದೆ. ಮತ್ತು PCOD ಪಾಲಿಸಿಸ್ಟಿಕ್ ಓವರಿ ಕಾಯಿಲೆಗಳು ತುಂಬ ಆಗ್ತಾ ಇದ್ದಾವೆ. ಅದು ಈಗಿನ ಮಕ್ಕಳಲ್ಲಿ ಜಾಸ್ತಿ ನೋಡ್ತಾ ಇದ್ದೀವಿ ಹೆಣ್ಣು ಮಕ್ಕಳಲ್ಲಿ. ಅದಕ್ಕೆ ಕಾರಣ ಇರಬಹುದು ಉತ್ತಮ ಆಹಾರ ಸೇವಿಸದೇ ಇರುವುದು ಅಥವಾ ಸ್ಟ್ರೆಸ್ ಇರಬಹುದು,
1: ಜೀವನ ಶೈಲಿ
0: ಇರಬಹುದು. ಸೊ ಹಾಗಾಗಿ ಅಂಥ ಕಾಯಿಲೆಗಳು ಜಾಸ್ತಿ ಆಗಿರೋದ್ರಿಂದ ಅದು ಸಂತಾನೋತ್ಪತ್ತಿ ಮೇಲೆ ಡೆಫಿನೆಟ್ಲಿ ಪರಿಣಾಮ ಬೀಳ್ತದೆ. ಇದಾಯಿತು ಹೆಣ್ಣು ಮಕ್ಕಳ ಬಗ್ಗೆ. ಗಂಡಸರನ್ನು ನೋಡಿದರೆ ಅಲ್ಲೂ ಜೀವನ ಶೈಲಿ ತುಂಬ ಬದಲಾಗ್ತಾ ಇದೆ. ಸೊ ಕೆಲವೊಂದು ಕೆಟ್ಟ ಚಟಗಳು ಇರಬಹುದು ಅಥವಾ ಇವನ್ ಒಬೆಸಿಟಿನೂ ಇರಬಹುದು. ತೂಕ ಹೆಚ್ಚಿದ್ದರೆ ಗಂಡಸರಲ್ಲೂ ಹೆಂಗಸರಲ್ಲೂ ಅವರ ವಿರ್ಯಾಣುಗಳ ಮೇಲೆ ಮತ್ತು ಅಂಡಾಣುಗಳ ಮೇಲೆ ಪರಿಣಾಮ ಬೀಳ್ತದೆ. ಸೊ ಹೀಗಾಗಿ ನಾವು ಜಾಸ್ತಿ ಕೇಸಸ್ ನೋಡ್ತಾ ಇದ್ದೀವಿ.
1: ಧನ್ಯವಾದ.
2: ಕಂಪ್ಯೂಟರ್ ಕೆಲಸ ಮಾಡೋರಿಗೆ ಜಾಸ್ತಿ ಆಗುತ್ತೆ ಅಂತ ಆ ಥರ ಏನಾಗುತ್ತಾರ?
0: ಯಾವ ಕೆಲಸ ಮಾಡ
2: ಕಂಪ್ಯೂಟರ್ ಕೆಲಸ ಹೆಚ್ಚಿಗೆ ಮಾಡೋರಿಗೆ ಸಂತಾನತೆ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ.
0: ಸ್ವಲ್ಪ ಗಂಡಸರಲ್ಲಿ ಅದು ಸ್ವಲ್ಪ ಹೀಟ್
1: ಕಂಪೌಂಡರ್ ಕೆಲಸ ಮಾಡ್ತಾ ಇದ್ರೆ ಅಂತ ಕೇಳ್ತಾರೆ.
0: ಹೀಟಿನ ಪರಿಣಾಮ ಬೀಳಬಹುದು. ನಾವು ಅದನ್ನ ನೋಡ್ತಾ ಇದ್ದೀವಿ ಕಂಪ್ಯೂಟರ್ ಇಂಜಿನಿಯರ್ಸ್ ಆ ಥರ ಕೆಲವು ಕೆಲಸಗಳು ಮಾಡೋರ್ಗೆ ಸ್ವಲ್ಪ ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ. ಬಟ್ ಅದು ಇನ್ನು ಪ್ರೂಫ್
1: ನಿಖರವಾಗಿ ಹೇಳಲಿಕ್ಕೆ
0: ಬರಲ್ಲ.
1: ಧನ್ಯವಾದ. ಹಲೋ ಹಲೋ
3: ಹಲೋ
1: SDM ಆರೋಗ್ಯ ಸಂವಾದ.
3: ಈಗ ನಮ್ಮ ಶಶಿ 10 ವರ್ಷ ಮಕ್ಕಳಾಗಿರೋದಕ್ಕೆ
1: ನಿಮ್ಮ ಹೆಸರೇನು, ಎಲ್ಲಿಂದ ಕರೆ ಮಾಡ್ಲಿಕ್ಕೀರಿ?
3: ನಾವು ರತ್ತಳ್ಳಿ ತಾಲೂಕು ಮಕ್ಕಳ ಗ್ರಾಮದಿಂದ ರವೀಂದ್ರ ನ್ಯಾಮತಿ ಅಂತ.
1: ರವೀಂದ್ರ ನ್ಯಾಮತಿ?
3: ಹ್ಞೂ.
1: ಹಾ, ಊರ ಹೆಸರು ಯಾವ್ದಂದ್ರಿ ನೀವು?
3: ಮಕ್ಕಳಿಗೆ
1: ರೀ. ಹಾ ಹೇಳ್ರಿ.
3: ಅಲ್ಲ, ಈಗ 10 ವರ್ಷ ಆಗ್ತೀವಿ ಮಕ್ಕಳಾಗಿಲ್ಲವ್ರಿಗೆ. ಅವರು ಡಾಕ್ಟರ್ ಹೋಗಿ ಗುಳಿಗೆ ಅಂತಂದು ಬಹಳ ದಪ್ಪ ಇದಾರ. ಇದು ಖರ್ಚು ಜಾಸ್ತಿ ಬರ್ತೈತಿ ಅಂತ ಅವ್ರು ಹಿಂಜರಿಯಕತ್ತಾರೆ.
1: IVF ಬಗ್ಗೆ ಹೇಳ್ತಾರ ಡಾಕ್ಟರ್? ಹೇಳ್ತಾರ ಉತ್ತರ ಹೇಳ್ತಾರ?
0: ಮೊದಲನೇದಾಗಿ ಅವರು ಬಂದು ನಮ್ಮ ಹತ್ರ ಪರೀಕ್ಷೆ ಮಾಡಿಸ್ಕೊಳ್ಳಿ. ಆಮೇಲೆ ತೂಕ ಕಡಿಮೆ ಮಾಡ್ಕೊಳ್ಬೇಕಾಗ್ತದ. ಮತ್ತು ಖರ್ಚಿನ ಬಗ್ಗೆ ಹೇಳುವುದಾದರೆ ಅಂಥ ಆರ್ಥಿಕ ಹೊರೆ ಏನೂ ಆಗುವುದಿಲ್ಲ. ಸೊ ನೀವು ಈ ಶನಿವಾರ 25ನೇ ತಾರೀಕು ಬಂದು ಉಚಿತ ತಪಾಸಣೆ ಮಾಡಿಸ್ಕೊಳ್ಬಹುದು. ಅಲ್ಟ್ರಾಸೌಂಡ್ ಮತ್ತು ಕನ್ಸಲ್ಟೇಷನ್ ಉಚಿತವಾಗಿದೆ. ಮತ್ತು ಕೆಲವು ರಕ್ತ ತಪಾಸಣೆಗಳು 50% ರಿಯಾಯಿತಿ ಇದೆ. ಸೊ ನೀವು ಈ ಶನಿವಾರ ಬಂದು SDM
1: ಸೊಸಿಗೆ ಹೇಳಬಹುದು, ಇದೇ 25ನೇ ತಾರೀಕು SDM ಹಾಸ್ಪಿಟಲ್ ಒಳಗೆ ಬಂದು ತಪಾಸಣೆ ಮಾಡಿಸ್ಕೋಬಹುದು. ಅದು ಉಚಿತ ತಪಾಸಣೆ. ಹೇಳ್ತಾರ ನಿಮ್ಗ ಅವ್ರ ಏನದ ಸಮಸ್ಯೆ ಏನದ ನೋಡಿ ಹೇಳ್ತಾರ.
0: ಪರೀಕ್ಷೆ ಎಲ್ಲ ಇಬ್ಬರದು ಗಂಡ ಹೆಂಡತಿ ಅವರು ಬಂದು ಪರೀಕ್ಷೆ ಮಾಡಿಸ್ಕೊಳ್ಳಿ. ಪರೀಕ್ಷೆ ಆದ ಮೇಲೆ ಅಂದಾಜು ಖರ್ಚು ನಾವು ಹೇಳ್ತೀವಿ ನಿಮಗೆ.
1: ಧನ್ಯವಾದ. ಹಲೋ
4: ಹಲೋ
1: ಹೇಳ್ರಿ, ಯಾರು ಮಾತಾಡೋದು? SDM ಆರೋಗ್ಯ ಸಂವಾದ.
4: ನಾವು ಜೋರಕುಳ್ಳಿಯಿಂದ ಬೀರಪ್ಪ ಸಂವಾದಿಸಿ ಮಾತಾಡೋದು ಮೇಡಮ.
1: ಬೀರಪ್ಪ ಪ್ರಶ್ನೆ ಕೇಳ್ರಿ.
4: ಅಂದ್ರೆ IVF ನಿಂದ ಆಗ್ಬೇಕಾದ್ರೆ ನಮಗೆ ಗಂಡು ಮಗುನು ಬೇಕಂದ್ರೆ ಗಂಡು ಮಗುನು ಆ ರೀತಿ ಏನಾದ್ರೆ ಇದೆ ಅಥವಾ
0: ಇಲ್ಲ? ನಮ್ಮ ಭಾರತದಲ್ಲಿ ಅದು ಸಾಧ್ಯವಿಲ್ಲ. ಸೆಕ್ಸ್ ಸೆಲೆಕ್ಷನ್ ನಮ್ಮ ಭಾರತದಲ್ಲಿ ಕಾನೂನಿನ ಪ್ರಕಾರ ಮಾಡಕ್ಕೆ ಬರುವುದಿಲ್ಲ.
4: ಅಂದ್ರೆ ಗಂಡು ಮಗು ಬೇಕಂತ ಒಬ್ಬರಿಗೆ ಬಿದ್ದಿರ್ತದಲ್ರಿ?
0: ಹೊರಗಿನ ದೇಶಗಳಲ್ಲಿ ಇರಬಹುದು, ಆದ್ರೆ ನಮ್ಮ ಭಾರತದಲ್ಲಿ ಅದು ಸಾಧ್ಯವಿಲ್ಲ.
1: ಹಲೋ SDM ಆರೋಗ್ಯ ಸಂವಾದ ಹೇಳ್ರಿ, ಯಾರು ಮಾತಾಡೋದು? SDM ಆರೋಗ್ಯ ಸಂವಾದ.
5: ಇಲ್ಲಿ ನಾವು ಯಲಬುರ್ಗ ತಾಲೂಕು ಮುರುಗುದ್ದೆಯಿಂದ ಬಸವರಾಜ್ ಮುಸಿಗೆರೆ ಅಂತ.
1: ಪ್ರಶ್ನೆ ಕೇಳ್ರಿ ಬಸವರಾಜ್.
5: ಇಲ್ರಿ ಮೇಡಮ್, ಅವ್ರೆ ಈಗ ಇಬ್ಬರಿಗೆ ಗಂಡ ಹೆಂಡತಿ ಇಬ್ಬರಿಗೂ ಸ್ವಲ್ಪ ಮಟ್ಟಿನ ಒಂದು ಪರೀಕ್ಷೆ ಮಾಡ್ಬೇಕನ್ನುವಂತ ಸಂದರ್ಭ ಬಂದಾಗ ಗಂಡ್ಮಕ್ಳು ಬಹಳ ಹಿಂದೇಟ್ ಆಗ್ತಾರ್ರಿ ಮೇಡಮ್ ಅದಕ್ಕೆಲ್ಲ?
0: ಇಲ್ಲ ರೀ, ಅದು ತುಂಬಾ ಸರಳವಾಗಿ ಪರೀಕ್ಷೆಗಳು ಇರುತ್ತವೆ. ಅದರಲ್ಲಿ ಹೆದರುವಂತದ್ದೇನೂ ಇಲ್ಲ. ಅದರಲ್ಲಿ ನೋವಾಗುವಂತದ್ದು ಯಾವ ಪರೀಕ್ಷೆಗಳು ಇರುವುದಿಲ್ಲ. ಸೊ ಅವರು ಬಂದಾಗ ನಾವು ಎಲ್ಲಾನು ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿನೇ ಅವರಿಗೆ ಪರೀಕ್ಷೆ ಮಾಡಿ

0: ಮಾಡ್ತೀವಿ. ಒಂದು ಸತಿ ಅವರು ಬಂದು ನಮಗೆ ಕನ್ಸಲ್ಟೇಷನ್ ಮಾಡಿದರೆ ಅವರಿಗೆ ತಿಳಿಯುತ್ತದೆ, ಅದರಲ್ಲಿ ಏನೂ ಹೆದರುವಂಥದ್ದಿಲ್ಲ. ಇವನ್ ಚಿಕಿತ್ಸೆನೂ ಕೂಡ ಯಾವುದೂ ನೋವಾಗುವಂಥದ್ದು ಏನೂ ಚಿಕಿತ್ಸೆ ಇರುವುದಿಲ್ಲ, ಸರಳವಾಗಿದೆ ಅದು ಎಸ್ ಐ ವಿ ಎಫ್ ಚಿಕಿತ್ಸೆ.
1: ಸರಿ ಮೇಡಮ್ ಅವರೇ, ಇಲ್ಲೊಬ್ಬ ನಮ್ಮ ಗೆಳೆಯಾಗ ಬೀಜ ಚೆಕ್ ಮಾಡಿಸ್ಬೇಕಾಗಿತ್ತು.
0: ಹಾಂ ಹೇಳಿ,
1: ಕರ್ಕೊಂಡ್ಬರ್ತೀವಿ ಅದನ್ನು.
0: ಹಾಂ, ಇದೇ ಶನಿವಾರ ನಮ್ಮ ಶಿಬಿರಕ್ಕೆ ಕರ್ಕೊಂಡು ಬರ್ಬೋದ್ರಿ.
1: ಓಕೆ ಮೇಡಮ್, ನಮಸ್ತೆ.
2: ನಮಸ್ತೆ. ಹಲೋ
1: ಹಲೋ,
2: ಎಸ್ ಡಿ ಎಂ ಆರೋಗ್ಯ ಸಂವಾದ. ಹಲೋ ಹಲೋ, ರೇಡಿಯೋ ದೂರ ಇಡಬೇಕ್ರಿ. ಹಲೋ ಹಲೋ,
3: ನಮಸ್ಕಾರ ರೀ.
2: ನಮಸ್ಕಾರ, ಹೇಳ್ರಿ, ಯಾರು ಮಾತಾಡೋದು?
3: ನಾ ಬೆಳಗಿಂದ ಮಾತಾಡ್ತೇವ್ ರೀ.
2: ಯಾವ ಊರು?
3: ಬೆಳಗಾವಿ ಜಿಲ್ಲಾದಿಂದ ರೀ, ಉತ್ಸವ ಊರು ರೀ.
2: ನಿಮ್ಮ ಹೆಸರು?
3: ಬಾಬು ಕಂದಕರ್ ರೀ.
2: ಹಾಂ, ಹೇಗೆ ಪ್ರಶ್ನೆ ಕೇಳ್ರಿ ಬಾಬು.
3: ಇದೇ ನಮ್ಗೆ ಒಂದ ಹುಡುಗ ಆಗೈತೆ ರೀ, ಮದುವೆ ಆಗಿ ಆ ಹುಡುಗನು 18 ವರ್ಷ ಆತ್ರಿ, ಅದ್ರ ಬಗ್ಗೆ ಊರ ಆಗಿಲ್ಲ ರೀ.
2: ಸರಿಯಾಗಿ ಕೇಳ್ರಿ, ಪ್ರಶ್ನೆ ಕೇಳ್ರಿ ಸರಿಯಾಗಿ. ಏನ್ ಬೇಕಾಗ್ಯದ ನಿಮ್ಗ? ಏನ್ ಪ್ರಶ್ನೆ ಬೇಕು? ಏನ್
3: ಸಂತಾನದಲ್ಲಿ ಒಂದ ಹುಡುಗ ಆಗೈತ್ರಿ, ಅದ್ರ ಬಗ್ಗೆ ಆ ಹುಡುಗರನ್ನ ಇಲ್ರಿ.
0: ಹಾಂ, ಕೆಲವೊಮ್ಮೆ ಒಂದು ಮಗು ಆದ ಮೇಲೂ ಕೂಡ ಸಂತಾನ ಪಡೆಯುವುದು ಕಷ್ಟ ಆಗಿರಬಹುದು. ಅದಕ್ಕೂ ಕೆಲವು ಕಾರಣಗಳು ಇರುತ್ತವೆ. ಕೆಲವು ಇನ್ಫೆಕ್ಷನ್ ಆಗಿರಬಹುದು, ಫೆಲೋಪಿಯನ್ ರಕ್ತನಾಳಗಳು ಮುಚ್ಚಿಕೊಂಡಿರಬಹುದು. ಅಂಥ ಸಮಯದಲ್ಲಿ ಫೆಲೋಪಿಯನ್ ಎರಡೂ ನಾಳಗಳು ಓಪನ್ ಇದಾವೋ ಇಲ್ಲೋ ಅನ್ನೋದು ನಾವು ಪರೀಕ್ಷೆ ಮಾಡ್ತೀವಿ. ಸೊ ಕೆಲವು ಪರೀಕ್ಷೆಗಳು ಇರ್ತವೆ. ಸೊ ಅವನ್ನ ಮಾಡಿಕೊಂಡ್ರೆ ಅದು
2: ಸರಿಯಾಗಿ
0: ಮತ್ತೆ ಸರಿಯಾಗಬಹುದು. ಇಬ್ರು ಬಂದ್ರೆ ಒಳ್ಳೆಯದು, ಯಾಕಂದರೆ ಗಂಡಸರಲ್ಲೂ ಕೆಲವೊಮ್ಮೆ ಒಂದು ಮಗು ಆದ ಮೇಲೂ ಕೂಡ ಕೆಲವೊಮ್ಮೆ ವೀರ್ಯಾಣುಗಳ ಸಂಖ್ಯೆ ಕಡಿಮೆ ಆಗಿರಬಹುದು ಯಾವುದೋ ಕಾರಣಕ್ಕೆ. ಅಂತ ಸಮಯದಲ್ಲಿ ನಾವು ಇಬ್ಬರನ್ನೂ ಪರೀಕ್ಷೆ ಮಾಡುತ್ತೇವೆ.
3: ಈಗ ರೀ ಅವ್ರದ ವಯಸ್ಸು ನೋಡ್ರಿ, 45 ನಾಳಾಗೈತೆ. ಮಿಸ್ಸದ್ರಿ ಮುಂದ ನಮ್ಮದ್ ನೋಡ್ರಿ 50 ಮೇಲ್ದಾಗೈತಿ.
0: ಒಂದ್ಸತಿ ಪರೀಕ್ಷೆ ಮಾಡಿ ನೋಡುತ್ತೇವೆ ಅಂಡಾಣುಗಳ ಸಂಖ್ಯೆ ಎಷ್ಟಿದೆ ಅನ್ನುವುದು. ಆದರೆ 45 ವರ್ಷ ಆದ ಮೇಲೆ ಐ ವಿ ಎಫ್ ಚಿಕಿತ್ಸೆ ಬೇಕಾಗಬಹುದು ಅನಿಸುತ್ತದೆ.
2: ಧನ್ಯವಾದ. ಹಲೋ
4: ಹಲೋ,
2: ಹೇಳ್ರಿ, ಯಾರು ಮಾತಾಡೋದು?
4: ನಮಸ್ಕಾರ, ನಾವು ಕರಿಯಪ್ಪ ಹಂಚಿಮೆ ಅಂತ ಹಾವೇರಿಂದ.
2: ಹಾಂ ನಮಸ್ಕಾರ ಕರಿಯಪ್ಪ, ಪ್ರಶ್ನೆ ಕೇಳ್ರಿ.
4: ಈಗ ನಾವು ನಮ್ಮ ಮಗಳಿಗೊಬ್ಬಳಿಗೆ ಟ್ರೀಟ್ಮೆಂಟ್ ಕೊಡಿಸಿದ್ವಿ ಐ ವಿ ಎಫ್ ದಾವಣಗೆರೆಯಲ್ಲಿ ಗರ್ಭಗುಡಿಯಲ್ಲಿ. ತುಂಬಾ ಒಂದು 3-4 ತಿಂಗಳಿಂದ ಟ್ರೀಟ್ಮೆಂಟ್ ಕೊಡ್ತಾ ಇದ್ರು. ಅದು ಮೊನ್ನೆ ಎಗ್ ಟ್ರಾನ್ಸ್ಫರ್ಸ್ ಎಲ್ಲ ಮಾಡಿದ್ರು. ಆಮೇಲೆ 15 ದಿವಸ ಬಿಟ್ಟು ಅದು ರಿಸಲ್ಟ್ ಹೇಳ್ತೇವೆ ಅಂತ ರಿಸಲ್ಟ್ ಅದು ಫೇಲ್ ಆಗಿ ಬಂತು ಮೇಡಮ್. ಅವರೇ ಅದು ಕರೆಕ್ಟ್ ಟ್ರಾನ್ಸ್ಫರ್ ಆಯ್ತಲ್ಲ ಗೊತ್ತಾಗಲಿಲ್ಲ, ಮತ್ತೆ ಸೆಕೆಂಡ್ ಟೈಮ್ ಟ್ರೈ ಮಾಡೋಣ ಅಂತ ಹೆಂಗ ಅಂತ ಇದ್ರು.
0: ಐ ವಿ ಎಫ್ ಫೇಲ್ ಆಗೋದಕ್ಕೆ ಕೆಲವು ಕಾರಣಗಳು ಇರಬಹುದು. ಗರ್ಭಾಶಯದ ಒಳಗಿನ ಪದರು ಪೊರೆ ಚೆನ್ನಾಗಿ ಬೆಳೆದಿರಬೇಕು ಭ್ರೂಣ ಹಾಕುವಾಗ, ಮತ್ತು ಭ್ರೂಣದ ಗುಣಮಟ್ಟ ಒಳ್ಳೆಯದಾಗಿರಬೇಕು. ಇಂಥ
2: ಕೆಲವು ಕಾರಣಗಳು
0: ಇವೆಲ್ಲ ಸರಿಯಾಗಿದ್ದರೆ ಮಾತ್ರ ಅದು ಸರಿಯಾಗುತ್ತೆ ರಿಸಲ್ಟ್.
4: ಡಾಕ್ಟರ್ ತಗೊಂಡ ನಂತರ ಅವರು ನೀವು ಹೇಳಿದಂಗ ಸ್ಟೋರೇಜ್ ಮಾಡಿ ಇಟ್ಕೊಂಡು ಆ ನಂತರ ಟ್ರಾನ್ಸ್ಫರ್ ಮಾಡಿದ್ರು. ಅದು ನಿಮಗೆ ರಿಸಲ್ಟ್ ಫೇಲ್ ಬಂದ್ಬಿಡ್ತು. ಹಂಗಾಗಿ ತುಂಬಾ ಆಕ್ಚುಲಿ ನೀವು ಹೇಳಿದಂಗ ಅದು ಫೈನಾನ್ಸಿಯಲಿ ಮತ್ತೆ ಫಿಸಿಕಲಿ ತುಂಬಾ ಬರ್ಡನ್. ಅದು ರೀಟ್ರೈ ಮಾಡ್ಲಿಕ್ಕೆ ತಮ್ಮ ಒಂದು ಒಪಿನಿಯನ್ ಯಾವ ರೀತಿ ಅಂತ
0: ಅಲ್ಲರಿ, ಅದೇ ಇನ್ನೂ ಭ್ರೂಣಗಳು ಇದ್ದರೆ ಮತ್ತೆ ಭ್ರೂಣ ಹಾಕಿಸಿಕೊಳ್ಳಬಹುದು. ಸೊ ಎರಡನೇ ಚಾನ್ಸ್ ಆದಂಗಾಗತ್ತೆ. ಸೊ ಅದರಲ್ಲಿ ಅದು ಒಳ್ಳೆಯ ಸಲಹೆ, ಅದು ಮತ್ತೆ ಹಾಕಿಸ್ಕೊಳ್ಳಕ್ಕೆ ಪ್ರಯತ್ನ ಮಾಡಿ. ಯಾಕಂದ್ರೆ ಭ್ರೂಣಗಳು ಇನ್ನೂ ಇದ್ದರೆ ಮತ್ತೆ ಹಾಕಿಸ್ಕೊಳ್ಳೋದು ಒಳ್ಳೆಯದು.
4: ಸರಿ ಸರಿ,
2: ಧನ್ಯವಾದ. ಹಲೋ ಎಸ್ ಡಿ ಎಂ ಆರೋಗ್ಯ ಸಂವಾದ, ಹೇಳ್ರಿ. ಹಲೋ ಹಲೋ
5: ಹಲೋ, ನಮಸ್ಕಾರ.
2: ನಮಸ್ಕಾರ, ಯಾರು ಮಾತಾಡೋದು?
5: ಏನೋ ಪದೇ ಪದೇ ಬಂದ್ ಬೀಳಕಿದ್ರಿ. ಪ್ರಕ್ಷೇಪಣ ಆಕಾಶವಾಣಿ ಪ್ರಕ್ಷೇಪಣ ಬಂದ್ ಬೀಳಕಿದ್ರಿ ಮಧ್ಯಮೇಲೆ.
2: ಅದನ್ನ ಬೇರೆ ಕಾರ್ಯಕ್ರಮದಾಗ ಹೇಳ್ರಿ. ಈಗ ಎಸ್ ಡಿ

0: ಆರೋಗ್ಯ ಸಂವಾದ. ಹಲೋ ಹಲೋ ಹಲೋ ಹೇಳ್ರಿ.
1: ಹಲೋ ಫೆಲೋಪಿಯನ್ ಟ್ಯೂಬ್.
0: ಇವರು ಧ್ರುವ ಅವ್ರ ಆಗ್ಲೇ ಕೇಳ್ಯಾರ, ಮತ್ತೆ ಕೇಳ್ತಾರ. ಹಲೋ ಹಲೋ ಹೇಳ್ರಿ. ಅಂತೂ ಡಾಕ್ಟರ್, ಮಕ್ಕಳ ಭಾಗ್ಯವನ್ನು ಒದಗಿಸಿಕೊಡುವಂತಹ IVF, ಇದರ ಬಗ್ಗೆ ಸ್ವಲ್ಪ ತಪ್ಪು ಕಲ್ಪನೆಗಳು ಕೂಡ ಅವಲ್ಲ ಜನರೊಳಗೆ, ಈ ಬಗ್ಗೆ ಏನು ಹೇಳ್ತೀರಿ ಡಾಕ್ಟರ್?
2: ಮೊದಲನೆಯದಾಗಿ IVF ತುಂಬ ಕಷ್ಟದ ಚಿಕಿತ್ಸೆ, ಅದು ನಮಗೆ ಬಹಳ ತೊಂದರೆ ಆಗಬಹುದು ಅಂತ ಜನರು ಅಂದ್ಕೊಂಡಿರ್ತಾರೆ. ಆದರೆ ನಾನು ಹೇಳುವುದಾದರೆ ಅದು ಸರಳವಾದ ಚಿಕಿತ್ಸೆ, ಕೆಲವರಿಗೆ ಅದು ಬೇಕಾಗುತ್ತದೆ. ಅಂಥ ಸಮಯದಲ್ಲಿ IVF ಮಾಡಿಸ್ಕೊಳ್ಳೋಕ್ಕೆ ಹಿಂದೇಟು ಹಾಕಬಾರದು. ಅದನ್ನು ಮಾಡಿಸ್ಕೊಂಡರೆ ಎಷ್ಟೋ ದಂಪತಿಗಳಿಗೆ ಸಂತಾನ ಭಾಗ್ಯ ಲಭಿಸಿದೆ. ಮತ್ತು ಅವರು ಹೇಳಿದಂಗೆ ಮೊದಲನೆಯ ಸಲ ರಿಸಲ್ಟು 50-60% ಇರಬಹುದು. ಆದರೆ ಮತ್ತೆ ಎರಡನೇ ಸಲ ಭ್ರೂಣಗಳು ಇನ್ನೂ ಇದ್ದರೆ ಎರಡನೇ ಸಲ ಹಾಕಿಸ್ಕೊಂಡ್ರೆ ಅದು ಸಕ್ಸಸ್ ರಿಸಲ್ಟು ಜಾಸ್ತಿ ಆಗಬಹುದು,
0: ಫಲಕಾರಿ ಆಗಬಹುದು ಅಂತ. ಕೊನೆಯದಾಗಿ ಒಂದೇ ಒಂದು ಕರೆ ತಗೊಳ್ಳೋಣ ಡಾಕ್ಟರ್. ಹಲೋ, SDM ಆರೋಗ್ಯ ಸಂವಾದ.
3: ಮೇಡಮ್ ನಮಸ್ತೆ.
0: ನಮಸ್ತೆ. ಲಘುನೆ ಕೇಳ್ಬೇಕು ಪ್ರಶ್ನೆ.
3: ಹುಬ್ಬಳ್ಳಿಯಿಂದ ಪ್ರಶಾಂತ್ ಅಂತ ಹೇಳಿ ಮೇಡಮ್.
0: ಹಾ ಕೇಳ್ರಿ.
3: ಈಗ ಇವರು ಹಸ್ಬೆಂಡ್ ತೀರೋಗಿರ್ತಾರ ಮೇಡಮ್, ಅಂತವ್ರು IVF ಟ್ರೀಟ್ಮೆಂಟ್ ಮಾಡಿಸ್ಕೋಬಹುದು? ಅವ್ರ ಫ್ಯಾಮಿಲಿ ಇದೆಲ್ಲ ಇದು ಇತ್ತಂದ್ರೆ, ಅಗ್ರಿಮೆಂಟ್ ಇತ್ತಂದ್ರೆ?
2: ARTI ಕಾನೂನಿನ ಪ್ರಕಾರ ಸಿಂಗಲ್ ವುಮೆನ್ಗೆ IVF ಮಾಡಬಹುದು. ಆದರೆ ಅದು ನಾನು ಕುಟುಂಬದ ಎಲ್ಲಾನೂ ನಾನು ವಿಶ್ಲೇಷಿಸಿ ನೋಡಿ ಆಮೇಲೆ ಅವ್ರನ್ನ.
3: ಮೇಡಮ್ ಅವ್ರಿಗೆ ಹೆಂಗ್ ಅಂದ್ರೆ ಮಕ್ಕಳದು ಇದು ಆಗ್ಬೇಕನ್ನೋ ಆಸೆ ಇರುತ್ತೆ, ಬಟ್ ಒಂದ 2-3 months ಆದ್ಮೇಲೆ ಅವ್ರದ್ದು ಹಸ್ಬೆಂಡ್ ಎಲ್ಲ ತೀರ್ಕೊಂಡು ಹೋದ್ಮೇಲೆ ಅಂತವ್ರಿಗೆ ಏನಾದ್ರು ಅವ್ರ ಅಗ್ರಿಮೆಂಟ್ ಅವ್ರ ಆಸೆ ಆಕಾಂಕ್ಷೆಗಳು ಇದ್ದು
0: ಅದೇ ಹೇಳಿದ್ರೆ
2: ಅದೇ ಮಾಡಬಹುದು, ಪಾಸಿಬಿಲಿಟಿ ಇದೆ. ಆ ಕಾನೂನಿನ ಪ್ರಕಾರ ನಮಗೆ ಅದು ಮಾಡುವುದಕ್ಕೆ ಅವಕಾಶ ಇದೆ.
0: ಧನ್ಯವಾದ ಪ್ರಶಾಂತ್. ಸಾಕಷ್ಟು ಪ್ರಶ್ನೆಗಳು ಬಂದವು. ಇಷ್ಟೊತ್ತು ವಿಶ್ವ IVF ದಿನ, ಮತ್ತು IVF ಅಂದರೆ ಏನು, IVF ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ರು ಡಾಕ್ಟರ್ ಮೃದುಲಾ ಪಾಟೀಲ್ ಅವರು. ಇವರು ಸೋಮವಾರದಿಂದ ಶನಿವಾರದವರೆಗೆ ಲಭ್ಯ ಇರ್ತಾರೆ. ದೂರವಾಣಿ ಸಂಖ್ಯೆಯನ್ನು ಗಮನಿಸಿರಿ ಶ್ರೋತೃಗಳೇ, 0826-24-77-990. ಆಸ್ಪತ್ರೆಯ ಯಾವುದೇ ವಿಚಾರಣೆಗೆ ದೂರವಾಣಿ ವಿನಿಮಯ ಕೇಂದ್ರದ ಸಂಖ್ಯೆ 0836-24-77-777. ಮತ್ತೊಂದು ಸಂಖ್ಯೆ 2-3-21-00. ಮತ್ತೊಂದು 7-1-87-00. ಇನ್ನು ಈ ವಾರದ ಬಹುಮಾನದ ಪ್ರಶ್ನೆ, IVF ಚಿಕಿತ್ಸೆ ಯಾರಿಗೆ ಬೇಕಾಗುತ್ತದೆ? ಪ್ರಶ್ನೆಯನ್ನು ಮತ್ತೊಮ್ಮೆ ಹೇಳ್ತೀನಿ, ಕೇಳ್ಕೊಳ್ರಿ. ಈ ವಾರದ ಬಹುಮಾನದ ಪ್ರಶ್ನೆ, IVF ಚಿಕಿತ್ಸೆ ಯಾರಿಗೆ ಬೇಕಾಗುತ್ತದೆ? ಉತ್ತರವನ್ನು ಪೋಸ್ಟ್ ಕಾರ್ಡ್ನೊಳಗೆ ಬರೆದು ಕಳುಹಿಸುವವರ ಸಂಪೂರ್ಣ ವಿಳಾಸದೊಂದಿಗೆ ಈಗ ಹೇಳೋ ವಿಳಾಸಕ್ಕೆ ಕಳುಹಿಸಬೇಕು. ಪ್ರಾಂಶುಪಾಲರು, SDM ವೈದ್ಯಕೀಯ ಕಾಲೇಜು, ಮಂಜುಶ್ರೀ ನಗರ, ಸತ್ತೂರು, ಧಾರವಾಡ, 5800009. ಕಾರ್ಯಕ್ರಮದ ನಂತರ 10 ದಿನಗಳ ಒಳಗೆ ತಲುಪುವ ಉತ್ತರಗಳನ್ನು ಬಹುಮಾನಕ್ಕೆ ಪರಿಗಣಿಸಲಾಗ್ತದೆ. ಇನ್ನು ದಿನಾಂಕ 7-7-2026 ಕೇಳಿದ ಪ್ರಶ್ನೆ, ವಿಶ್ವ ಅಧಿಕ ರಕ್ತದೊತ್ತಡ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ, ವಿಶ್ವ ಅಧಿಕ ರಕ್ತದೊತ್ತಡ ದಿನವನ್ನು 17 ಆಚರಿಸಲಾಗುತ್ತದೆ ಅನ್ನೋ ಸರಿ ಉತ್ತರವನ್ನು ಬರೆದು ಬಹುಮಾನವನ್ನು ಗಳಿಸಿದವರು ನೇತ್ರಾವತಿ ಬ ಹಳೇಮನಿ, ತಡಸಿನಕೊಪ್ಪ ರಸ್ತೆ, ವನಸಿರಿ ನಗರ, ಸತ್ತೂರು, 5800009. ನೇತ್ರಾವತಿ ಅವರಿಗೆ ಅಭಿನಂದನೆಗಳು. ನಿಮ್ಗೆ ಒಂದು ವಾರದೊಳಗೆ ಮನಿ ಆರ್ಡರ್ ಮೂಲಕ ಬಹುಮಾನವನ್ನು ಕಳುಹಿಸಿಕೊಡಲಾಗ್ತದೆ. ಇನ್ನು ಮುಂದಿನ ಮಂಗಳವಾರದ ವಿಷಯ, ಹಲ್ಲು ಮುರಿದಾಗ ಮಾಡಬೇಕಾದ ಹಾಗೂ ಮಾಡಬಾರದ ಅಂಶಗಳು, ಈ ಬಗ್ಗೆ ಮಾತನಾಡಲಿಕ್ಕೆ ಬರ್ತಾ ಇದ್ದಾರೆ ಡಾಕ್ಟರ್ ಪ್ರಿಯಾಂಕಾ ಎಂ ಅವರು. ಡಾಕ್ಟರ್ ಮೃದುಲಾ ಪಾಟೀಲ್ ಅವರೇ, IVF ಬಗ್ಗೆ ಸಾಕಷ್ಟು ತಿಳುವಳಿಕೆಯನ್ನು, ಅರಿವನ್ನು ಮೂಡಿಸುವಂತಹ ಕಾರ್ಯವನ್ನು ಮಾಡ್ತಾ ಇದ್ದೀರಿ. ಇದೇ 25 SDM ಆಸ್ಪತ್ರೆಯೊಳಗೆ ಉಚಿತ ಶಿಬಿರವನ್ನು ಕೂಡ ಏರ್ಪಡಿಸ್ತಾ ಇದ್ದೀರಿ ಅನ್ನೋ ಒಂದು ಸಂತೋಷದ ವಿಷಯವನ್ನು ಹೇಳಿದ್ರಿ. ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಿ. ಇಷ್ಟೆಲ್ಲ ಮಾಹಿತಿ ನೀಡಿದ್ದಕ್ಕೆ ತಮಗೆ ಎಲ್ಲ ಶ್ರೋತೃಗಳ ಪರವಾಗಿ ಧನ್ಯವಾದಗಳು. ನಮಸ್ಕಾರ.
2: ನಮಸ್ಕಾರ.
4: ಇದುವರೆಗೂ SDM ಆರೋಗ್ಯ ಸಂವಾದ ನೇರ ಫೋನಿನ ಕಾರ್ಯಕ್ರಮ ಕೇಳಿದ್ರಿ.

0: ಭಾಗವಹಿಸಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿದ ತಜ್ಞ ವೈದ್ಯರು ಡಾಕ್ಟರ್ ಮೃದುಲಾ ಪಾಟೀಲ್, ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಮಾಯಾ ರಾಮನ್, ತಾಂತ್ರಿಕ ಸಹಕಾರ ಎಂಕೆ ಬೈಜು ಹಾಗೂ ದತ್ತಾತ್ರೇಯ ತಾಂಬೆ.
1: ಈ ಕಾರ್ಯಕ್ರಮದ ಪ್ರಾಯೋಜಕರು
2: ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ,
1: ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿರುವ
2: ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ,
1: ಸಮಾಜದ ಎಲ್ಲರ ಸೇವೆಯಲ್ಲಿ
2: ಎಸ್ಡಿಎಂ ಆಸ್ಪತ್ರೆ.
3: ಈಗ ಸೂಪರ್ ಸ್ಪೆಷಾಲಿಟಿ ಸೇವೆಗಳಿಗಾಗಿ ಮಂಜುಶ್ರೀ ಬ್ಲಾಕ್,
4: ಸ್ವರೂಪ ಶಸ್ತ್ರಚಿಕಿತ್ಸೆ ಹಾಗೂ ಪುನರ್ರಚನಾ ಶಸ್ತ್ರಚಿಕಿತ್ಸಾ ವಿಭಾಗ,
3: ನರಗಳ ಶಸ್ತ್ರಚಿಕಿತ್ಸಾ ವಿಭಾಗ,
4: ನರರೋಗ ಚಿಕಿತ್ಸಾ ವಿಭಾಗ,
3: ಮೂತ್ರಜನಕಾಂಗ ಶಸ್ತ್ರಚಿಕಿತ್ಸಾ ವಿಭಾಗ,
4: ಮುಂದುವರೆದ ಮೂಳೆ ಚಿಕಿತ್ಸಾ ವಿಭಾಗ,
3: ಹೃದಯ ರೋಗ ಚಿಕಿತ್ಸಾ ವಿಭಾಗ,
4: ಹೃದಯ ಮತ್ತು ಎದೆಗೂಡಿನ ಶಸ್ತ್ರಚಿಕಿತ್ಸಾ ವಿಭಾಗ,
3: ಮೂತ್ರಜನಕಾಂಗ ಚಿಕಿತ್ಸಾ ವಿಭಾಗ,
4: ಜೀರ್ಣಾಂಗ ಚಿಕಿತ್ಸಾ ವಿಭಾಗ,
3: ಮಕ್ಕಳ ಶಸ್ತ್ರಚಿಕಿತ್ಸಾ ವಿಭಾಗ,
4: ಅರ್ಬುದ ರೋಗ ಚಿಕಿತ್ಸಾ ವಿಭಾಗ,
3: ಸಂಧಿವಾತ ಚಿಕಿತ್ಸಾ ವಿಭಾಗ,
5: ಎಂಡೋಕ್ರೈನಾಲಜಿ ವಿಭಾಗ,
4: ರಕ್ತದ ಅರ್ಬುದ ವಿಭಾಗ,
5: ಸಂತಾನಹೀನತೆ ಚಿಕಿತ್ಸೆ.
4: ಹುಬ್ಬಳ್ಳಿಯ ವಿದ್ಯಾನಗರದಲ್ಲಿ ಎಸ್ಡಿಎಂ ಪಾಲಿಕ್ಲಿನಿಕ್, ಅತ್ಯಾಧುನಿಕ ತಂತ್ರಜ್ಞಾನ, ಅವಿರತ ಸೇವೆಗಾಗಿ
3: ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ
1: ಧಾರವಾಡ.
0: ಇದು ಇಂದಿನ ಕೃಷಿ ರಂಗ. ಇನ್ನು ಹೊತ್ತಾಗ್ಲಿಕ್ಕೆ ಬಂತು ನಾಳಿನ ಕೃಷಿ ರಂಗದೊಳಗೆ ಮತ್ತೆ ಭೇಟಿಯಾಗೋಣಂತ. ನಮಸ್ಕಾರ. ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆಗಳು, ನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಗ್ರಾಹಕ ಶಿಕ್ಷಣ ಎಂದರೆ ಗ್ರಾಹಕರನ್ನು ಸಬಲೀಕರಣಗೊಳಿಸುವುದು, ನ್ಯಾಯಯುತ ಮಾರುಕಟ್ಟೆಯನ್ನು ಉತ್ತೇಜಿಸುವುದು.
1: ಅಷ್ಟೇ ಅಲ್ಲ, ಸಮುದಾಯಗಳಲ್ಲಿ ಜಾಗೃತಿ ಮೂಡಿಸುವ ಒಂದು ಪ್ರಮುಖ ಸಾಧನ.
0: ಇದು ಪ್ರತಿಯೊಬ್ಬ ವ್ಯಕ್ತಿಯನ್ನು ಸಮರ್ಥ ಗ್ರಾಹಕರನ್ನಾಗಿ ಮಾಡಿ ಜವಾಬ್ದಾರಿಯುತ ನಾಗರಿಕರಾಗಿ ಬದುಕಲು ಸಹಾಯ ಮಾಡುತ್ತದೆ.
1: ಗ್ರಾಹಕ ಶಿಕ್ಷಣದ ಅರಿವು ಪ್ರತಿಯೊಬ್ಬರಿಗೂ ಅತಿ ಅವಶ್ಯಕ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿಹಿ. ಮುಖ್ಯಾಂಶಗಳು. ದೇಶದ ಜವಳಿ ರಫ್ತು ಶೇಕಡ 1.8% ಹೆಚ್ಚಳ, ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್. ದೇಶದ ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯ 288 GW ಏರಿಕೆ, ಕೇಂದ್ರ ಸಚಿವ ಶ್ರೀಪಾದ್ ಯೆಸ್ಸೋ ನಾಯ್ಕ್. ಫಿಲಿಪೈನ್ಸ್ಗೆ ನಾಳೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಭೇಟಿ, ಆಸಿಯಾನ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಭಾಗಿ. ಚೀನಾ ಓಪನ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ನಾಳೆ ಪಿವಿ ಸಿಂಧು, ಉನ್ನತಿ ಹೂಡಾ ಮುಖಾಮುಖಿ. ವಾರ್ತೆಗಳ ವಿವರ. ಜಾಗತಿಕವಾಗಿ ಎದುರಾಗುವ ಅಡೆತಡೆಗಳು ಮತ್ತು ಭೌಗೋಳಿಕ ರಾಜಕೀಯ ಅಡೆತಡೆಗಳ ಹೊರತಾಗಿಯೂ ಕರಕುಶಲ ವಸ್ತುಗಳು ಸೇರಿದಂತೆ ಭಾರತದ ಜವಳಿ ಮತ್ತು ಉಡುಪುಗಳ ರಫ್ತು 2025-26 3,25,000 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಾಗಿದ್ದು ಶೇಕಡ 1.8% ಬೆಳವಣಿಗೆ ದಾಖಲಿಸಿದೆ. 2024-25 ರಫ್ತು 3,19,000 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಿತ್ತು. ಲೋಕಸಭೆಯಲ್ಲಿ ಪ್ರಶ್ನೆಯೊಂದಕ್ಕೆ ಲಿಖಿತ ಉತ್ತರ ನೀಡಿದ ಕೇಂದ್ರ ಜವಳಿ ಸಚಿವ ಗಿರಿರಾಜ್ ಸಿಂಗ್, ಜವಳಿ ಮತ್ತು ಉಡುಪು ಕ್ಷೇತ್ರದ ಜಾಗತಿಕ ಸ್ಪರ್ಧಾತ್ಮಕತೆ ಮತ್ತು ರಫ್ತು ಸಿದ್ದತೆ ಬಲಪಡಿಸಲು ಸರ್ಕಾರ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ ಮತ್ತು ವಿವಿಧ ಉಪಕ್ರಮಗಳನ್ನು ಕೈಗೊಂಡಿದೆ ಎಂದು ಹೇಳಿದ್ದಾರೆ. ಪ್ರಧಾನಮಂತ್ರಿ ಮೆಗಾ ಇಂಟಿಗ್ರೇಟೆಡ್ ಜವಳಿ ಪ್ರದೇಶಗಳು ಮತ್ತು ಉಡುಪು ಘಟನೆಗಳು

0: ಘಟಕಗಳ ಯೋಜನೆ, ಜವಳಿಗೆ ಉತ್ಪಾದನಾ ಸಂಬಂಧಿತ ಪ್ರೋತ್ಸಾಹ ಯೋಜನೆ, ರಾಷ್ಟೀಯ ತಾಂತ್ರಿಕ ಜವಳಿ ಮಿಷನ್, ಜವಳಿ ವಲಯದಲ್ಲಿ ಸಾಮರ್ಥ್ಯ ವೃದ್ಧಿಗಾಗಿ ಸಮರ್ಥ ಯೋಜನೆ ಮತ್ತು ರಫ್ತು ಉತ್ತೇಜನ ಮಿಷನ್ ಅಡಿಯಲ್ಲಿ ಮಾರುಕಟ್ಟೆ ಪ್ರವೇಶ ಬೆಂಬಲ ಮತ್ತು ಬಡ್ಡಿ ಸಬ್ಸಿಡಿ ಸೇರಿದಂತೆ ವಿವಿಧ ಘಟಕಗಳ ಪ್ರಾರಂಭವು ಈ ಉಪಕ್ರಮಗಳಲ್ಲಿ ಸೇರಿವೆ ಎಂದು ಮಾಹಿತಿ ನೀಡಿದ್ದಾರೆ. ದೇಶದಲ್ಲಿ ನವೀಕರಿಸಬಹುದಾದಂತಹ ಇಂಧನ ಸಾಮರ್ಥ್ಯ 2014ರಲ್ಲಿ 76 ಗಿಗಾವ್ಯಾಟ್ಗಳಿಗಿಂತ ಈ ವರ್ಷದ ಜೂನ್ 30ರ ವೇಳೆಗೆ 288 ಗಿಗಾವ್ಯಾಟ್ಗಳಿಗೆ ಏರಿಕೆಯಾಗಿದೆ ಎಂದು ಕೇಂದ್ರ ನವೀಕರಿಸಬಹುದಾದಂತಹ ಇಂಧನ ಖಾತೆ ರಾಜ್ಯ ಸಚಿವ ಶ್ರೀಪಾದ್ ಯೆಸ್ಸೋ ನಾಯಕ್ ತಿಳಿಸಿದ್ದಾರೆ. ರಾಜ್ಯಸಭೆಯಲ್ಲಿ ಇಂದು ಪ್ರಶ್ನೆಯೊಂದಕ್ಕೆ ಲಿಖಿತ ಉತ್ತರ ನೀಡಿದ ಸಚಿವರು, ಸೌರಶಕ್ತಿಯ ಸ್ಥಾಪಿತ ಸಾಮರ್ಥ್ಯ 162 ಗಿಗಾವ್ಯಾಟ್ಗಳಿಗಿಂತ ಹೆಚ್ಚು, ಪವನ ವಿದ್ಯುತ್ ಸುಮಾರು 58 ಗಿಗಾವ್ಯಾಟ್ಗಳು, ಜಲವಿದ್ಯುತ್ 57 ಗಿಗಾವ್ಯಾಟ್ಗಳು ಮತ್ತು ಜೈವಿಕ ವಿದ್ಯುತ್ 11 ಗಿಗಾವ್ಯಾಟ್ಗಳಿಗಿಂತ ಹೆಚ್ಚು ಎಂದು ಹೇಳಿದ್ದಾರೆ. 2013-14ರ ಆರ್ಥಿಕ ವರ್ಷದಿಂದ 2025-26ರ ಆರ್ಥಿಕ ವರ್ಷಕ್ಕೆ ಹೋಲಿಸಿದರೆ ದೇಶದಲ್ಲಿ ನವೀಕರಿಸಬಹುದಾದಂತಹ ಇಂಧನ ವಲಯ ಸುಮಾರು 46 ದಶಲಕ್ಷ ಡಾಲರ್ಗಳ ವಿದೇಶಿ ನೇರ ಹೂಡಿಕೆ ಎಫ್ಡಿಐ ಅನ್ನು ಆಕರ್ಷಿಸಿದೆ ಎಂದು ಅವರು ತಿಳಿಸಿದ್ದಾರೆ. ಈ ಅವಧಿಯಲ್ಲಿ 12 ಸಾರ್ವಜನಿಕ ವಲಯದ ಬ್ಯಾಂಕುಗಳು, ಹಣಕಾಸು ಸಂಸ್ಥೆಗಳು ನವೀಕರಿಸಬಹುದಾದಂತಹ ಇಂಧನ ವಲಯಕ್ಕೆ 12 ಲಕ್ಷ ಕೋಟಿ ರೂಪಾಯಿಗಳಿಗೂ ಹೆಚ್ಚು ಹಣವನ್ನು ವಿನಿಯೋಗಿಸಿವೆ ಎಂದು ಸಚಿವ ಶ್ರೀಪಾದ್ ಯೆಸ್ಸೋ ನಾಯಕ್ ಮಾಹಿತಿ ನೀಡಿದ್ದಾರೆ. ಮಾದಕ ದ್ರವ್ಯ ನಿಯಂತ್ರಣ ಬ್ಯೂರೋ ಎನ್ಸಿಬಿ 27 ದೇಶಗಳೊಂದಿಗೆ ದ್ವಿಪಕ್ಷೀಯ ಒಪ್ಪಂದಗಳು ಮತ್ತು 19 ದೇಶಗಳೊಂದಿಗೆ ತಿಳಿವಳಿಕೆ ಒಪ್ಪಂದದ ಮೂಲಕ ಮಾದಕ ದ್ರವ್ಯ ನಿಯಂತ್ರಣದಲ್ಲಿ ಅಂತಾರಾಷ್ಟೀಯ ಸಹಕಾರ ಬಲಪಡಿಸಿದೆ ಎಂದು ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರೈ ಹೇಳಿದ್ದಾರೆ. ಲೋಕಸಭೆಯಲ್ಲಿಂದು ಪ್ರಶ್ನೆಯೊಂದಕ್ಕೆ ಲಿಖಿತ ಉತ್ತರ ನೀಡಿದ ಸಚಿವರು, ಮಾದಕ ದ್ರವ್ಯಗಳ ಅಕ್ರಮ ಸಾಗಾಣೆ ಪರಿಶೀಲಿಸಲು ಮತ್ತು ತಡೆಯಲು ಸರ್ಕಾರ ವಿವಿಧ ಕ್ರಮಗಳನ್ನು ತೆಗೆದುಕೊಂಡಿದೆ. ಮಾದಕ ದ್ರವ್ಯ ಸಾಗಣೆ ಮತ್ತು ಮಾದಕ ದ್ರವ್ಯಗಳ ದುರುಪಯೋಗದ ಸವಾಲನ್ನು ಪರಿಹರಿಸಲು ಮಾದಕ ದ್ರವ್ಯ ನಿಯಂತ್ರಣದ ವಿಷನ್ ಡಾಕ್ಯುಮೆಂಟ್ ಅನ್ನು ಕಳೆದ ತಿಂಗಳು ಬಿಡುಗಡೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಮ್ಯಾನ್ಮಾರ್, ನೇಪಾಳ, ಥೈಲ್ಯಾಂಡ್, ಶ್ರೀಲಂಕಾ, ಇಂಡೋನೇಷ್ಯಾ, ಸಿಂಗಾಪುರ ಮತ್ತು ಅಮೆರಿಕದಂತಹ ದೇಶಗಳೊಂದಿಗೆ ಮಾದಕ ದ್ರವ್ಯ ಸಂಬಂಧಿತ ವಿಷಯಗಳ ಕುರಿತು ಭಾರತ ನಿಯಮಿತವಾಗಿ ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸುತ್ತದೆ. ಎನ್ಸಿಬಿ ಬಲಪಡಿಸಲು ದೇಶಾದ್ಯಂತ ವಲಯ ಕಚೇರಿಗಳನ್ನು 13ರಿಂದ 30ಕ್ಕೆ ಹೆಚ್ಚಿಸಲಾಗಿದೆ ಎಂದು ಸಚಿವ ನಿತ್ಯಾನಂದ ರೈ ಮಾಹಿತಿ ನೀಡಿದ್ದಾರೆ. ಈಶಾನ್ಯ ಪ್ರದೇಶ ಅಭಿವೃದ್ದಿ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಮತ್ತು ಮೇಘಾಲಯ ಮುಖ್ಯಮಂತ್ರಿ ಕಾರ್ನಾಡ್ ಸಂಗ್ಮಾ ಅವರು ಲಕಡಾಂಗ್ ಅರಿಶಿನ ಮಿಷನ್ ಗೋಲ್ಡನ್ ಸ್ಪೈಸ್ಗೆ ಚಾಲನೆ ನೀಡಿದರು. ಮಿಷನ್ ಗೋಲ್ಡನ್ ಸ್ಪೈಸ್ ಎಂಬುದು ಸಚಿವಾಲಯದ ಉಪಕ್ರಮವಾಗಿದ್ದು 175 ಕೋಟಿ ರೂಪಾಯಿ ವೆಚ್ಚದ ಯೋಜನೆಯಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ, ವಿಶ್ವದ ಅತಿ ಹೆಚ್ಚು ನೈಸರ್ಗಿಕವಾಗಿ ಕಂಡುಬರುವ ಕರ್ಕ್ಯುಮಿನ್ ಅಂಶದೊಂದಿಗೆ ಲಕಡಾಂಗ್ ಅರಿಶಿನವು ತನ್ನ ಅಸಾಧಾರಣ ಗುಣಮಟ್ಟಕ್ಕಾಗಿ ಜಾಗತಿಕವಾಗಿ ಮೆಚ್ಚುಗೆಯನ್ನು ಪಡೆದಿದೆ. ಇದು ಭಾರತದ ಅತ್ಯಂತ ವಿಶಿಷ್ಟ ಕೃಷಿ ಸಂಪತ್ತಿನಲ್ಲಿ ಒಂದಾಗಿದೆ ಎಂದು ಹೇಳಿದ್ದಾರೆ. ಈ ಯೋಜನೆಯು 7,000 ಹೆಕ್ಟೇರ್ಗಳಿಗೆ ಕೃಷಿಯನ್ನು ವಿಸ್ತರಿಸುತ್ತದೆ, ರೈತರ ಆದಾಯವನ್ನು ದ್ವಿಗುಣಗೊಳಿಸುತ್ತದೆ, 3,000ಕ್ಕೂ ಹೆಚ್ಚು ಮಹಿಳಾ ನೇತೃತ್ವದ ಉದ್ಯೋಗಗಳನ್ನು ಸೃಷ್ಟಿಸುತ್ತದೆ ಮತ್ತು 2028-29ರ ಆರ್ಥಿಕ ವರ್ಷದ ವೇಳೆಗೆ 100 ಕೋಟಿ ರೂಪಾಯಿ ಮೌಲ್ಯದ ಲಕಡಾಂಗ್ ಅರಿಶಿನ ಆರ್ಥಿಕತೆಯನ್ನು ನಿರ್ಮಿಸುತ್ತದೆ ಎಂದು ತಿಳಿಸಿದ್ದಾರೆ. ಸಾಮಾಜಿಕ ಹೋರಾಟಗಾರ ಸೋನಂ ವಾಂಗ್ಚುಕ್ ಅವರನ್ನು ದೆಹಲಿಯ ಸರ್ಫತ್ ಜಂಗ್ ಆಸ್ಪತ್ರೆಯಿಂದ ಗುರುಗ್ರಾಮದ ಮೇದಾಂತ ಆಸ್ಪತ್ರೆಗೆ ತಕ್ಷಣ ಸ್ಥಳಾಂತರಿಸುವಂತೆ ದೆಹಲಿ ಹೈಕೋರ್ಟ್ ಆದೇಶ ನೀಡಿದೆ. ಸೋನಂ ವಾಂಗ್ಚುಕ್ ಅವರ ಪತ್ನಿ ಗೀತಾಂಜಲಿ ಆಂಗ್ಮೋ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಸಿದ ದೆಹಲಿ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಡಿಕೆ ಉಪಾಧ್ಯಾಯ ಮತ್ತು ನ್ಯಾಯಮೂರ್ತಿ ತೇಜಸ್ ಕರಿಯ ಅವರನ್ನು ಒಳಗೊಂಡ ನ್ಯಾಯಪೀಠ ಈ ಆದೇಶ ನೀಡಿದೆ. ವಾಂಗ್ಚುಕ್ ಅವರನ್ನು ದಿನದ 24 ಗಂಟೆ ಮೇಲ್ವಿಚಾರಣೆ ಮಾಡಲು ತಜ್ಞರ ತಂಡವನ್ನು ರಚಿಸುವಂತೆ ಮೇದಾಂತ ಆಸ್ಪತ್ರೆಯ ನಿರ್ದೇಶಕರಿಗೆ ನ್ಯಾಯಪೀಠ ನಿರ್ದೇಶನ ನೀಡಿತು. ಅಲ್ಲದೆ ಗೀತಾಂಜಲಿ ಆಂಗ್ಮೋ ಅವರು ಬಯಸಿದಾಗಲೆಲ್ಲ ಆಸ್ಪತ್ರೆಯಲ್ಲಿ ತಮ್ಮ ಪತಿಯನ್ನು ಭೇಟಿ ಮಾಡಲು ಅವಕಾಶ ನೀಡಬೇಕೆಂದು ಹೈಕೋರ್ಟ್ ಆದೇಶ ನೀಡಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ. ನೀಟ್ ಯುಜಿ 2026ರ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ವಿರುದ್ದ ನವದೆಹಲಿಯಲ್ಲಿ ನಿನ್ನೆ ನಡೆದ ಪ್ರತಿಭಟನೆ ವೇಳೆ ಪ್ರತಿಭಟನಾಕಾರ ವಿರುದ್ದ ಪೊಲೀಸ್ ಪಡೆಗಳು ಪೆಲೆಟ್ ಗನ್ಗಳನ್ನು ಬಳಸಿವೆ ಎಂದು ಹೇಳುವ ಮೂಲಕ ಸಾಮಾಜಿಕ ಮಾಧ್ಯಮ ಪೋಸ್ಟರ್ಗಳನ್ನು ಸರ್ಕಾರ ತಳ್ಳಿಹಾಕಿದೆ. ಪ್ರತಿಭಟನಾಕಾರರ ವಿರುದ್ದ ಪೊಲೀಸರು ಮೊಳೆಗಳು ಅಳವಡಿಸಲಾದ ಲಾಠಿಗಳನ್ನು ಬಳಸಿದ್ದಾರೆ ಎಂದು ಆರೋಪಿಸಿರುವ ಸಾಮಾಜಿಕ ಮಾಧ್ಯಮ ಹೇಳಿಕೆಗಳನ್ನು ಸರ್ಕಾರ ನಿರಾಕರಿಸಿದೆ. ಕೇಂದ್ರ ಸರ್ಕಾರದ ವಾರ್ತಾ ಶಾಖೆಯ ಸತ್ಯಶೋಧನಾ ಘಟಕವು ಈ ಹೇಳಿಕೆಗಳು ನಕಲಿ

0: ಎಂದು ಸ್ಪಷ್ಟಪಡಿಸಿದೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ನಾಳೆ ತಮಿಳುನಾಡಿನ ಕೊಯಮತ್ತೂರು ಮತ್ತು ತಿರುಪೂರ್ಗೆ ಭೇಟಿ ನೀಡಲಿದ್ದಾರೆ. ತಮ್ಮ ಭೇಟಿಯ ವೇಳೆ ಅವರು ಕೊಯಮತ್ತೂರಿನ ಜಿಕೆಎನ್ಎಂ ನರ್ಸಿಂಗ್ ಕಾಲೇಜಿನ ಉದ್ಘಾಟನಾ ಸಮಾರಂಭದಲ್ಲಿ ಭಾಗಿಯಾಗಲಿದ್ದಾರೆ. ಬಳಿಕ ತಿರುಪೂರಿನ ಅವಿನಾಶಿನಲ್ಲಿರುವಂತಹ ಅವಿನಾಶಿ ಲಿಂಗೇಶ್ವರ ಶಿವನ ದೇಗುಲಕ್ಕೆ ಅವರು ಭೇಟಿ ನೀಡಲಿದ್ದಾರೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ನಾಳೆಯಿಂದ ಫಿಲಿಪೈನ್ಸ್ನ ಮನಿಲಾಕ್ಕೆ ಎರಡು ದಿನಗಳ ಭೇಟಿಯನ್ನು ನೀಡಲಿದ್ದು ಆಸಿಯಾನ್ ಭಾರತ ಪೂರ್ವ ಏಷ್ಯಾ ಶೃಂಗಸಭೆ ಮತ್ತು ಆಸಿಯಾನ್ ಪ್ರಾದೇಶಿಕ ಸಭೆ ಸೇರಿದಂತೆ ಆಸಿಯಾನ್ ವಿದೇಶಾಂಗ ಸಚಿವರ ಮಟ್ಟದ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಆಸಿಯಾನ್ ಸಂಬಂಧಿತ ಸಭೆಗಳ ಹೊರತಾಗಿ ವಿದೇಶಾಂಗ ಸಚಿವರು ಆಸ್ಟ್ರೇಲಿಯಾ, ಜಪಾನ್ ಮತ್ತು ಅಮೆರಿಕದ ವಿದೇಶಾಂಗ ಸಚಿವರೊಂದಿಗೆ ಕ್ವಾಡ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಈ ವೇಳೆ ಅವರು ದ್ವಿಪಕ್ಷೀಯ ಸಭೆಗಳನ್ನು ನಡೆಸುವ ನಿರೀಕ್ಷೆ ಇದೆ. ಈ ಭೇಟಿಯು ಆಕ್ಟ್ ಈಸ್ಟ್ ನೀತಿಯ ಅಡಿಯಲ್ಲಿ ಆಸಿಯಾನ್ನೊಂದಿಗೆ ಭಾರತದ ಆಳವಾದ ಸಂಬಂಧವನ್ನು ಒತ್ತಿ ಹೇಳುತ್ತದೆ ಮತ್ತು ಆಸಿಯಾನ್ ಭಾರತ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ತನ್ನ ಬಲವಾದ ಬದ್ದತೆಯನ್ನು ಪುನರುಚ್ಚರಿಸುತ್ತದೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ ಇಂದು ಜೆಮ್ಸ್ ಆಫ್ ಇಂಡಿಯಾ ಚಾಲೆಂಜ್ನ ಪ್ರಾಯೋಗಿಕ ಹಂತವನ್ನು ಪ್ರಾರಂಭಿಸಿದೆ. ಇದು ತಳಮಟ್ಟದ ಡಿಜಿಟಲ್ ಸೃಜನಕಾರರನ್ನು ಗುರುತಿಸಲು, ಪೋಷಿಸಲು ಮತ್ತು ಉತ್ತೇಜಿಸಲು ರಾಷ್ಟವ್ಯಾಪಿ ಉಪಕ್ರಮವಾಗಿದೆ. ವೇವ್ಸ್ ಒಟಿಟಿ ಅಡಿಯಲ್ಲಿ ಮೈ ವೇವ್ಸ್ ವೇದಿಕೆಯಲ್ಲಿ ಆರಂಭಿಸಲಾದ ಈ ಸ್ಪರ್ಧೆಯು ನಾಗರಿಕರು ತಮ್ಮ ಜಿಲ್ಲೆಗಳ ವಿಶಿಷ್ಟ ಕಥೆಗಳು ಮತ್ತು ಸಾಂಸ್ಕೃತಿಕ ಪರಂಪರೆಯ ಪ್ರದರ್ಶಿಸುವ ಕಿರು ವಿಡಿಯೋಗಳನ್ನು ರಚಿಸಲು ಆಹ್ವಾನಿಸುತ್ತದೆ. ಭಾಗಿಯಾಗುವವರು ಆಗಸ್ಟ್ 1-31ರವರೆಗೆ ಮೈ ವೇವ್ಸ್ ವೇದಿಕೆಯಲ್ಲಿ ಮೈ ವೇವ್ಸ್ ವಿಭಾಗದ ಮೂಲಕ 1-3 ನಿಮಿಷಗಳ ವಿಡಿಯೋಗಳನ್ನು ಸಲ್ಲಿಸಬಹುದು. ಪ್ರಾಯೋಗಿಕ ಹಂತವು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು, ಅರುಣಾಚಲ ಪ್ರದೇಶ, ಚಂಡೀಗಢ, ದಾದ್ರಾ ಮತ್ತು ನಗರ ಹವೇಲಿ, ದಮನ್ ಮತ್ತು ಡಿಯು, ಗೋವಾ ಮತ್ತು ಲಡಾಖ್ ಅನ್ನು ಒಳಗೊಂಡಿದೆ. ಈ ಉಪಕ್ರಮವು ಪ್ರತಿ ಜಿಲ್ಲೆಗೆ 20 ಸೃಜನಕಾರರಿಗೆ ತಲಾ 50,000 ರೂಪಾಯಿಗಳ ಜಿಲ್ಲಾ ಮಟ್ಟದ ಪ್ರಶಸ್ತಿ, 2,00,000 ರೂಪಾಯಿಗಳ ರಾಜ್ಯ ಮಟ್ಟದ ಪ್ರಶಸ್ತಿ ಮತ್ತು ರಾಷ್ಟವ್ಯಾಪಿ ಬಿಡುಗಡೆಯ ಸಮಯದಲ್ಲಿ 5,00,000 ರೂಪಾಯಿಗಳ ರಾಷ್ಟೀಯ ಪ್ರಶಸ್ತಿಗಳನ್ನು ನೀಡಲಾಗುತ್ತದೆ. ಇದರ ಯಶಸ್ಸಿನ ಆಧಾರದ ಮೇಲೆ ಕಾರ್ಯಕ್ರಮಗಳನ್ನು ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ವಿಸ್ತರಣೆ ಮಾಡಲಾಗುವುದು ಎಂದು ಸಚಿವಾಲಯ ತಿಳಿಸಿದೆ. ಚೀನಾ ಓಪನ್ ಬ್ಯಾಡ್ಮಿಂಟನ್ನಲ್ಲಿ ಭಾರತದ ಎಚ್ಎಸ್ ಪ್ರಣಾಯ್ ಚಾಂಗ್ಝೌನಲ್ಲಿ ಇಂದು ಮಲೇಷ್ಯಾದ ಲಿಯಾಂಗ್ ಜುನ್ ಹಾವೋ ವಿರುದ್ದ 21-10, 21-14 ಅಂತರದಲ್ಲಿ ಸೋತ ನಂತರ ಪಂದ್ಯಾವಳಿಯಿಂದ ಹೊರಬಿದ್ದರು. ಭಾರತದ ಶಟ್ಲರ್ ಪಿವಿ ಸಿಂಧು ನಾಳೆ ನಡೆಯುವ ಮಹಿಳಾ ಸಿಂಗಲ್ಸ್ ವಿಭಾಗದ 32ನೇ ಸುತ್ತಿನ ಪಂದ್ಯದಲ್ಲಿ ಭಾರತದವರೇ ಆದ ಉನ್ನತಿ ಹುಡಾ ಅವರನ್ನು ಎದುರಿಸಲಿದ್ದಾರೆ. ದೇವಿಕಾ ಸಿಹಾ ಕೂಡ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಸ್ಪರ್ಧಿಸಲಿದ್ದಾರೆ. ಪುರುಷರ ಡಬಲ್ಸ್ ವಿಭಾಗದಲ್ಲಿ ಎಂಆರ್ ಅರ್ಜುನ್ ಮತ್ತು ಹರಿಹರನ್ ಅಂಸಾ ಕರುಣನ್ ಸ್ಪರ್ಧೆಗೆ ಇಳಿಯಲಿದ್ದಾರೆ. ತನಿಷಾ ಕ್ರಾಸ್ಟ್ ಮತ್ತು ಧ್ರುವ್ ಕಪಿಲ, ರೋಹನ್ ಕಪೂರ್ ಮತ್ತು ಋತ್ವಿಕಾ ಶಿವಾನಿ ಘಟೆ ಮೆಷರ್ ಡಬಲ್ಸ್ನಲ್ಲಿ ಭಾರತವನ್ನು ಪ್ರತಿನಿಧಿಸಲಿದ್ದಾರೆ. ಹಾರ್ಮೋನ್ ಜಲಸಂಧಿಯ ಮೇಲೆ ನಿಯಂತ್ರಣ ಸಾಧಿಸುವ ನಿಟ್ಟನಲ್ಲಿ ಇರಾನ್ ಮತ್ತು ಅಮೆರಿಕ ಸತತ 10ನೇ ದಿನವೂ ಪರಸ್ಪರ ವಾಯುದಾಳಿಗಳನ್ನು ನಡೆಸಿವೆ. ಹಾರ್ಮೋನ್ ಜಲಸಂಧಿಯಲ್ಲಿ ಚಲಿಸುತ್ತಿದ್ದ ತೈಲ ನೌಕೆಯೊಂದರ ಮೇಲೆ ಇರಾನ್ ದಾಳಿ ನಡೆಸಿದೆ. ಇನ್ನೊಂದೆಡೆ ಈ ಪ್ರಮುಖ ಸಮುದ್ರ ಮಾರ್ಗದ ಮೇಲಿನ ನಿಯಂತ್ರಣಕ್ಕಾಗಿ ಎರಡೂ ದೇಶಗಳ ನಡುವಿನ ಹೋರಾಟ ತೀವ್ರಗೊಂಡಂತೆ ಇರಾನ್ನ ಒಳಗಿನ ಗುರಿಗಳ ಮೇಲೆ ಅಮೆರಿಕ ಮತ್ತೊಂದು ಸುತ್ತಿನ ವಾಯುದಾಳಿ ನಡೆಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದ ಜವಳಿ ರಫ್ತು ಶೇಕಡಾ 1.8% ಹೆಚ್ಚಳ, ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್. ದೇಶದ ನವೀಕರಿಸಬಹುದಾದಂತಹ ಇಂಧನ ಸಾಮರ್ಥ್ಯ 288 ಗಿಗಾವ್ಯಾಟ್ಗಳಿಗೆ ಏರಿಕೆ, ಕೇಂದ್ರ ಸಚಿವ ಶ್ರೀಪಾದ್ ಯೆಸ್ಸೋ ನಾಯಕ್. ಫಿಲಿಪೈನ್ಸ್ಗೆ ನಾಳೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಭೇಟಿ, ಆಸಿಯಾನ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಭಾಗಿ. ಚೀನಾ ಓಪನ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ನಾಳೆ ಪಿವಿ ಸಿಂಧು, ಉನ್ನತಿ ಹುಡಾ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ಧಾರವಾಡ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಧಾರವಾಡ ಕನ್ನಡ ಭಾಷಣ. ಮಹಿಳೆ ಅಂದು ಇಂದು ಮಾತನಾಡುತ್ತಾರೆ ಜಯಶ್ರೀ ಕುಲಕರ್ಣಿ.

ಭಾರತ ಸಂಪ್ರದಾಯಸ್ಥ ದೇಶ, ಒಳ್ಳೆಯ ಆಚಾರ ವಿಚಾರವನ್ನು ಹೊಂದಿದೆ, ಸ್ತ್ರೀಯರನ್ನ ಗೌರವದಿಂದ ನೋಡ್ತಾರೆ. ಇದು ಈಗಷ್ಟೇ ಅಲ್ಲದ ಹಿಂದಿನ ಕಾಲದಾಗೂ ಹಿಂಗ ಇತ್ತು. ದೇವಾದಿ ದೇವತೆಗಳು ಸಹಿತ ಸ್ತ್ರೀಯರಿಗೆ ಗೌರವ ನೀಡುತ್ತಿದ್ರು. ದೇವರ ಹೆಸರು ಹೇಳುವಾಗ ಮೊದಲು ಸ್ತ್ರೀಯರನ್ನ ಹೆಸರನ್ನ ತೆಗೆದುಕೊಂಡು ನಂತರ ಪುರುಷರ ಹೆಸರನ್ನ ತೆಗೆದುಕೋತಾರೆ. ಉದಾಹರಣೆಗೆ ಲಕ್ಷ್ಮೀನಾರಾಯಣ, ಪಾರ್ವತಿ ಪರಮೇಶ್ವರ, ರಾಧಾಕೃಷ್ಣ ಇತ್ಯಾದಿ. ವೇದ ಕಾಲದೊಳಗ ಸ್ತ್ರೀಯರಿಗೆ ಬಹಳ ಪ್ರಾಶಸ್ತ್ಯ ಕೊಡ್ತಿದ್ರು.

ಯತ್ರ ನಾರ್ಯಾಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ. ಅಂದ್ರೆ ಎಲ್ಲಿ ಸ್ತ್ರೀಯರನ್ನ ಪೂಜಿಸ್ತಾರೋ ಗೌರವಿಸ್ತಾರೋ ಅಲ್ಲಿ ದೇವತೆಗಳು ನೆಲೆಸ್ತಾರೆ ಅಂತ. ಅದಕ್ಕೆ ವೇದ ಕಾಲದೊಳಗೆ ಸ್ತ್ರೀಯರಿಗೆ ಎಲ್ಲ ಸ್ವಾತಂತ್ರ್ಯ ಪ್ರಾಮುಖ್ಯತೆ ಕೊಟ್ಟರು. ಮಹಿಳೆಯರು ತಮ್ಮ ಜೀವನ ಸುಖವಾಗಿ ಕಳೆದ್ರು. ಆದ್ರೆ ಕಾಲ ಕಳೆದಂಗ ಸ್ತ್ರೀಯರ ಸ್ವಾತಂತ್ರ್ಯನೂ ಕಡಿಮೆ ಆಕೋತ ಹೋತು. ಸ್ತ್ರೀ ಜಾಣೆ, ಪುರುಷರಿಗೆ ಭಯ ಆತು. ಎಲ್ಲಿ ಸ್ತ್ರೀಯರಿಗೆ ಸ್ವಾತಂತ್ರ್ಯ ವಿದ್ಯೆ ಕೊಟ್ರೆ ಅವಳು ಪುರುಷನ ಹತ್ತಿಕ್ತಾಳು ಅಂತ. ಅದಕ್ಕೆ ಮಧ್ಯಮ ಯುಗದಾಗ ಅವಳಿಗೆ ಕೊಡಬಾರದ ಕಷ್ಟ ಕೊಟ್ರು. ಬಾಲ್ಯ ವಿವಾಹ ಜಾರಿಗೆ ತಂದ್ರು. ಅಪ್ರಾಪ್ತ ವಯಸ್ಸಿನ ಹುಡುಗಿಗೆ ಮದುವೆ ಮಾಡಿದ್ರು. ಪಾಪ, ಆಟ ಆಡೋ ವಯಸ್ಸಿನಾಗ ಸಂಸಾರ ಜವಾಬ್ದಾರಿ ಹೊರಿಸಿದ್ರು. ಏನೋ ಆಗಿ ಅವಳು ಪತಿ ತೀರ್ಕೊಂಡ್ರ ಅಕ್ಕಿಗೆ ಚಿಕ್ಕ ವಯಸ್ಸಿನಾಗ ವಿಧವಾ ಪಟ್ಟ ಕಟ್ತಿದ್ರು. ಅಕ್ಕಿ ಹೂ ಹಾಕೋಂಗಿಲ್ಲ, ಬಳಿ ಹಾಕೋಂಗಿಲ್ಲ, ಕುಂಕುಮ ಹಚ್ಕೊಳ್ಳೋಂಗಿಲ್ಲ, ಯಾವುದೇ ಮಂಗಳ ಕಾರ್ಯಕ್ಕೆ ಹೋಗೋ ಆಗಿರಲಿಲ್ಲ. ಕೆಲವು ಕಡೆ ಸತಿ ಸಾಗಮನ ಪದ್ಧತಿ ಜಾರಿಯೊಳಗಿತ್ತು. ಅಂದ್ರೆ ಪತಿ ತೀರ್ಕೊಂಡ್ರೆ ಅವನ ಚಿತೆಯೊಳಗೆ ಅವನ ಪತ್ನಿಯನ್ನು ಸುಡ್ತಿದ್ರು. ರಾಜಾರಾಮ್ ಮೋಹನ್ ರಾಯ್ ಅವರು ತಮ್ಮ ಸತತ ಪ್ರಯತ್ನದಿಂದ ಈ ಅನಿಷ್ಟ ಪದ್ಧತಿಯನ್ನ ಹೋಗ್ಲಾಡಿಸಿದ್ರು. ಮಹಿಳೆ ಅಂದ್ರೆ ತುಚ್ಛವಾಗಿ ಕಾಣ್ತಿದ್ರು. ಸ್ತ್ರೀಗೆ ಸ್ತ್ರೀ ವಿದ್ಯೆಗೆ ಅನರ್ಹಳು ಎಂದ್ರು. ಅಕ್ಕಿನ ನಾಲ್ಕು ಗೋಡಿ ಮಧ್ಯೆ ಕೂಡಿ ಹಾಕಿದ್ರು. ಮಾಣಿಕ್ಯ ಎಲ್ಲಿದ್ರು ಮಾಣಿಕ್ಯನರೆ, ಅದನ್ನ ತಿಪ್ಪಿಯಾಗಿ ಬೀಸಾಕಿದ್ರೆ ಅದ್ರ ಹೊಳಪೇನು ಕಡಿಮೆ ಆಗ್ತದೇನು? ಹಂಗ ನಾವು ಸ್ತ್ರೀಯರು ಯಾರು ಎಷ್ಟೇ ತುಳಿಲಿಕ್ಕೆ ನೋಡಿದ್ರು ಮಹಿಳೆ ತನ್ನ ಸ್ವಪ್ರಯತ್ನದಿಂದ ಮೇಲ್ ಬಂದ ಬರ್ತಾಳೆ. ಇವತ್ತ ಒಂದು ಮನೆಯಾಗ ಖುಷಿ ಅದ ಅಂದ್ರೆ ಅದು ಕೇವಲ ಆ ಮನೆಯೊಳಗಿನ ಮಹಿಳೆಯನ್ನು ಮಾತ್ರ ಸಾಧ್ಯ. ಅಷ್ಟ ಯಾಕ ಇವತ್ತು ಒಬ್ಬ ಪುರುಷ ಉನ್ನತ ಸ್ಥಾನಕ್ಕೆ ಹೋಗ್ಯಾನಂದ್ರೆ ಅದಕ್ಕೆ ಅವ್ರ ಮನೆಯಾಗಿನ ಸ್ತ್ರೀನ ಕಾರಣ. ಪ್ರತಿ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇದ್ದೇ ಇರ್ತಾಳೆ. ಆದ್ರೆ ಈ ಪುರುಷ ಪ್ರಧಾನ ಸಮಾಜ ಅದನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ. ಸ್ತ್ರೀಯರ ಬುದ್ಧಿ ಮೊಣಕಾಲು ಕೆಳಗ ಅಂತ ಹಾಸ್ಯ ಮಾಡ್ತಾರೆ. ಆದ್ರೆ ಒಬ್ಬ ಸ್ತ್ರೀ ಸಿಡಿದು ನಿಂತ್ರೆ ಏನೆಲ್ಲ ಅನಾಹುತ ಆಗ್ತಾವಂಬುದು ಕಲ್ಪನೆ ಮಾಡ್ಲಿಕ್ಕೂ ಅಸಾಧ್ಯ. ನಾರಿ ಮುನಿದರೆ ಮಾರಿ, ನಾರಿ ಒಲಿದರೆ ಸ್ವರ್ಗಕ್ಕೆ ದಾರಿ. ಈ ಸಮಾಜ ಅವಳ ತಾಳ್ಮೆಯನ್ನ ಪರೀಕ್ಷೆ ಮಾಡದೇ ಇದ್ರೆ ಒಳ್ಳೆಯದು. ಮಹಿಳೆ ಮನೆಯೊಳಗೆ ಒಬ್ಬ ಹೆಂಡತಿಯಾಗಿ, ತಾಯಿಯಾಗಿ, ಸೊಸೆಯಾಗಿ ತನ್ನ ಕರ್ತವ್ಯನ ಚಾಚೂ ತಪ್ಪದೆ ಮಾಡ್ತಾಳೆ. ಅಕ್ಕಿ ಮನೆಗೆ ಬಂದವ್ರಿಗೆ ಅನ್ನಪೂರ್ಣೆ ಆಗ್ತಾಳೆ, ಮಕ್ಕಳಿಗೆ ಗುರುಗಳಾಗ್ತಾಳೆ, ಗಂಡನಿಗೆ ಅರ್ಧಾಂಗೆ ಆಗ್ತಾಳೆ. ಅವಳು ಮಾಡೋ ಕರ್ತವ್ಯ ಒಂದ ಎರಡ ಅದನ್ನ ಹೇಳಲಿಕ್ಕೆ ಅಸಾಧ್ಯ. ಈಗ ಕಲಿಯುಗದಾಗ ಸ್ತ್ರೀಯರೊಳಗೆ ಭಾರಿ ಬದಲಾವಣೆ ಕಾಣಬಹುದು. ಅಕ್ಕಿ ಮೊದಲಿನಂಗ ನಾಲ್ಕು ಗೋಡಿ ಮಧ್ಯೆ ಕುಳಿತಿಲ್ಲ, ಹೊರಗಿನ ಪ್ರಪಂಚ ನೋಡ್ಲಿಕ್ಕತ್ತಾಳ. ಶಾಲೆಯೊಳಗೆ ಗಂಡು ಹುಡುಗರು ಹೆಣ್ಣು ಹುಡುಗರು ಸೇರಿ ಕಲಿಯೋದ್ರಿಂದ ಹುಡುಗಿಯರಿಗೆ ಸಂಕೋಚ ಭಾವನೆ ಕಡಿಮೆ ಆಗ್ಯದ. ಒಬ್ಬ ವಿದ್ಯಾರ್ಥಿನಿ ವಿದ್ಯಾರ್ಥಿಗೆ ಹೆಗಲಿಗೆ ಹೆಗಲು ಕೊಟ್ಟು ನಿಲ್ತಾಳೆ, ಗಂಡಿನ ಸಮಾನ ಸ್ಪರ್ಧೆಗೆ ಇಳಿತಾಳೆ. ಎಷ್ಟೋ ಸಲ ಪುರುಷನ್ನ ಸೋಲಿಸಿದ್ದು ಉಂಟು. ಇವತ್ತಿನ ಮಹಿಳೆ ಎಲ್ಲ ರಂಗದೊಳಗೂ ಪ್ರವೇಶ ಮಾಡಾಳೆ. ಶಿಕ್ಷಣ, ಕ್ರೀಡೆ, ಕಲಾ ಮತ್ತು ಸಂಸ್ಕೃತಿ, ರಾಜಕೀಯ, ಮಾಧ್ಯಮ, ಸಾಕ ಇನ್ನೂ ಬೇಕಾ? ಒಬ್ಬ ಸ್ತ್ರೀ ವಿಮಾನ ಚಾಲಕಿಯಾಗ್ಯಾಳ, ಅಂತರಿಕ್ಷಯಾನ ಮಾಡ್ಯಾಳ, ಡ್ರೈವರ್ ಆಗ್ಯಾಳ, ಒಬ್ಬ ಪುರುಷನಿಗೂ ಅಸಾಧ್ಯ ಆದ ಮೌಂಟ್ ಎವರೆಸ್ಟ್ ಶಿಖರ ಎರೆಯಾಳ. ಅವಳು ಮಾಡದ ಸಾಹಸನೇ ಇಲ್ಲ. ಶ್ರೀಮತಿ ಸುಚೇತಾ ಕೃಪ್ಲಾನಿ ಅವರು ಭಾರತದ ಮೊದಲ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ್ರೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಭಾರತದ ಮೊದಲ ಪ್ರಧಾನಮಂತ್ರಿಯಾಗಿ ಮಿಂಚಿದ್ರು. ಶ್ರೀಮತಿ ಬಚೇಂದ್ರಿ ಪಾಲರು ಮೊದಲು ಮೌಂಟ್ ಎವರೆಸ್ಟ್ ಶಿಖರವನ್ನೇರಿ ತಮ್ಮ ಸಾಹಸ ತೋರಿ ಎಲ್ಲರ ಹೆಗ್ಗಳಿಕೆಗೆ ಪಾತ್ರರಾದರು. 1972 ಕಿರಣ್ ಬೇಡಿ ಅವರು ಮೊದಲ ಮಹಿಳಾ ಪೊಲೀಸ್ ಆಫೀಸರ್ ಆದ್ರ ದುರ್ಗಾ ಬ್ಯಾನರ್ಜಿ ಅವರು ಭಾರತದ ಮೊದಲ ಮಹಿಳಾ ವಿಮಾನ ಚಾಲಕಿಯಾದರು. ಇವರನ್ನೆಲ್ಲ ನೋಡಿದ್ರ ಮಹಿಳೆ ಅಬಲೆಯಲ್ಲ ಸಬಲೆ ಅಂತ ಸಾಬೀತಾಗ್ತದ. ಇವತ್ತ ನಮ್ಮ ಸರ್ಕಾರ ಸಹಿತ ಸ್ತ್ರೀಯರಿಗೆ ಅನೇಕ ಸೌಲಭ್ಯಗಳನ್ನ ಕಲ್ಪಿಸಿಕೊಟ್ಟಿದ. ಬಸ್ನೊಳಗ ರೈಲ್ನೊಳಗ ಸ್ಥಳಗಳನ್ನು ಕಾಯ್ದಿರಿಸಿದ. ನೌಕರಿಯೊಳ್ಳೆ ಮಹಿಳೆಯರಿಗೆ ಮೀಸಲಾತಿ ಅದ. ಪುನರ್ವಿವಾಹಕ್ಕೆ ಕಾಯ್ದೆ ಜಾರಿ ಮಾಡಿದ. ವಿಧವಾ ಪಿಂಚಣಿ ನೀಡಲಾಗ್ತದೆ. ನಮ್ಮ ಸಂವಿಧಾನ ಮಹಿಳೆಯರಿಗೂ ಪುರುಷರ ಸಮಾನ ಹಕ್ಕು ನೀಡಿದ. 2001 ನಮ್ಮ ಸರ್ಕಾರ ಮಹಿಳೆಯರ ಸಬಲೀಕರಣ ವರ್ಷ ಅಂತ ಪ್ರಕಟ

ಪ್ರಕಟಿಸಿದ. ಭಾರತ ಮಹಿಳೆಯರನ್ನ ಕೀಳರಿಮೆಯಿಂದ ನೋಡಿದ್ರಾಗ ಜಗತ್ನಾಗ 4ನೇ ಸ್ಥಾನದಾಗ ಅದ ಅಂತ ಥಾಮಸ್ ರಿಚರ್ಡ್ ಅಭಿಪ್ರಾಯಪಟ್ಟಾರ. March 9, 2010 ಮಹಿಳಾ ಮೀಸಲಾತಿ ಜಾರಿ ಮಾಡಲಾಗಿದೆ. 33% ಭಾರತದ ಸಂವಿಧಾನದೊಳಗ ಮತ್ತು ಸ್ಟೇಟ್ ಲೆಜಿಸ್ಲೇಟಿವ್ ಒಳಗೆ ಮಹಿಳೆಯರಿಗಾಗಿಯೇ ಕಾಯ್ದಿರಿಸಲಾಗಿದೆ. ಇಷ್ಟೆಲ್ಲ ಕಾಯ್ದೆ ಕಾನೂನು ಬಂದರೂ ಮಹಿಳೆಗೆ ಸುರಕ್ಷತೆ ಇಲ್ಲ. ಹೊರಗೆ ಹೋದ ಮಹಿಳೆ ಮನೆಗೆ ಸುರಕ್ಷಿತ ಮನೆಗೆ ಬರ್ತಾಳೆಂಬ ಭರವಸೆನೇ ಇರುವುದಿಲ್ಲ. ಬಸ್ನಲ್ಲಿ ಬಲಾತ್ಕಾರ, ರೈಲ್ನಲ್ಲಿ ಬಲಾತ್ಕಾರ, ನಿರ್ಜನ ಪ್ರದೇಶದೊಳಗೆ ಬಲಾತ್ಕಾರ, ಮಹಿಳೆಯರು ಹೊರಗಡೆ ಓಡಾಡೋದೇ ತಪ್ಪೇನು? ಅಷ್ಟೇ ಯಾಕೆ? ಸ್ವಂತ ತಂದೆನ ಮಗಳ ಬಲಾತ್ಕಾರ ಮಾಡಿದ್ದು ಎಷ್ಟೋ ಸಲ ಪೇಪರ್ನಾಗ ಓದೇವಿ. ಬೇಲಿನ ಎದ್ದು ಹೊಲ ಮೇಯ್ದ್ರೆ ರಕ್ಷಣಾ ಎಲ್ಲಿಂದ ಸಿಗ್ತದ? ಮಗಳ ಜವಾಬ್ದಾರಿ ಹೊತ್ತ ತಂದೆನ ಹಿಂಗೆ ಮಾಡಿದ್ರೆ ಆ ಮಗಳು ಎಲ್ಲಿ ಹೋಗ್ಬೇಕು? ಈಗ ಸುಸೂತ್ರ ಮಕ್ಕಳನ್ನ ಸಾಲಿಗೂ ಕಳಿಸೋಂಗಿಲ್ಲ. ಶಾಲೆಯಲ್ಲಿ

ಎಷ್ಟೋ ಸಲ ಪೇಪರ್ನಾಗ ಓದೇವಿ. ಬೇಲಿನ ಎದ್ದು ಹೊಲ ಮೈದ್ರ ರಕ್ಷಣಾ ಎಲ್ಲಿಂದ ಸಿಗ್ತದ? ಮಗಳ ಜವಾಬ್ದಾರಿ ಹೊತ್ತ ತಂದೆನ ಹಿಂಗ್ ಮಾಡಿದ್ರೆ ಆ ಮಗಳು ಎಲ್ಲಿ ಹೋಗ್ಬೇಕು? ಈಗ ಸುಸೂತ್ರ ಮಕ್ಕಳನ್ನ ಸಾಲಿಗೂ ಕಳಿಸೋಂಗಿಲ್ಲ. ಶಾಲೆಯಲ್ಲಿ ಗುರುಗಳ ಸಹಿತ 10-11 ವರ್ಷದ ಮಕ್ಕಳಿಗೆ ಲೈಂಗಿಕ ಕಿರುಕುಳ ನೀಡ್ತಾರೆ. ಅಷ್ಟೇ ಯಾಕ, ಸಣ್ಣ ಸಣ್ಣ ಕೂಸಿನ ಸಹಿತ ಬಿಡುದಿಲ್ಲ. ತಾಯಿ ಹೆಣ್ಣು ಕೂಸಿನ ಮಲಗಿಸಿ ಎಲ್ಲರ ಕೆಲಸಕ್ಕೆ ಹೋದ್ರೆ ಸಾಕು, ಆ ಕೂಸಿನ ಮೇಲೆ ಅತ್ಯಾಚಾರ ಮಾಡ್ತಾರೆ. ಎಂಥ ಕಾಲ ಬಂತಪ್ಪ, ಇವ್ರಿಗೇನು ಮನುಷ್ಯತ್ವ ಇರುವುದಿಲ್ಲೋ, ಏನು ಒಳ್ಳೆ ಸಂಸ್ಕಾರ ಇರುವುದಿಲ್ಲೋ, ಒಂದು ಅರ್ಥ ಆಗುವುದಿಲ್ಲ. ಒಟ್ಟು ಹೆಣ್ಣಾದರೆ ಸಾಕು, ಅದು ಕೂಸರ ಆಗಿರಲಿ, ಯುವತಿರೇ ಆಗಿರಲಿ, ಮುದುಕಿಯರೇ ಆಗಿರಲಿ, ಅಂಥ ಜನನ ಈಗ ಹೆಚ್ಚಾಗ್ಯಾರ. ಮಹಿಳೆಗೆ ಹೊಚ್ಚಿಲಾಚೆ ಸುರಕ್ಷತೆ ಇಲ್ಲ, ಮನೆಯೊಳಗೆ ಭದ್ರತೆ ಇಲ್ಲ, ಅವಳಿಗೊಂದು ಖಾಸಗಿ ಬದುಕಿಲ್ಲ. ತನ್ನಷ್ಟಕ್ಕೆ ತಾನು ಜಾಲತಾಣದೊಳಗೆ ಖುಷಿಯಿಂದ ಇರೋ ಹಂಗೂ ಇಲ್ಲ. ತಂತ್ರಜ್ಞಾನ ಉಪಯೋಗಿಸಿ ಕಿಡಿಗೇಡುಗಳು ತೊಂದರೆ ಕೊಡ್ತಾರೆ. ಮಹಿಳೆಗೆ ಮನೆ ಹೊರಗೆ ಒಂಥರ ಆದ್ರೆ ಮನೆ ಒಳಗೆ ಇನ್ನೊಂದು ಥರ ತ್ರಾಸು. ಅಕ್ಕಿನ ಗಾಣದ ಎತ್ತ ದುಡಿಸ್ದಂಗೆ ದುಡಿಸ್ತಾರೆ. ಒಬ್ಬ ಪುರುಷ ಆಫೀಸ್ನಿಂದ ಮನೆಗೆ ಬಂದ್ರೆ ಅವಂಗೆ ಭಾಳ ಆದ್ರಾತಿಥ್ಯ ಸಿಗ್ತದೆ. ಅವನ ಕೂತಲ್ಲೇ ಚಹಾ ತಿಂಡಿ ವ್ಯವಸ್ಥೆ ಆಗ್ತದೆ. ಅವ ಬರೇ ಆಫೀಸ್ಗೊಂದ ಹೋಗಿ ಬರ್ತಾನೆ, ಅವ ಏನೋ ಒಂದು ದೊಡ್ಡ ಗುಡ್ಡ ಕಡ್ದು ಬಂದಂಗೆ ಆಗ್ತದೆ. ಆಮೇಲೆ ಮನೆಗೆ ಬಂದ ಮೇಲೆ ಯಾವ ಕೆಲಸನೂ ಮಾಡೋದಿಲ್ಲ, ಟಿ ವಿ ನೋಡ್ಕೋತ ಪೇಪರ್ ಓದ್ಕೋತ ಕೂತ್ಬಿಡ್ತಾನೆ. ಅದ ಒಬ್ಬ ಮಹಿಳೆ ಆಫೀಸ್ನಿಂದ ಬಂದ್ರೆ ಆಕಿನ ಯಾರೂ ಲೆಕ್ಕಿಸೋದಿಲ್ಲ. ನೀ ತಿಂದೇನು, ಉಂಡೇನು, ನಿನಗೂ ದಣು ಆಗ್ಯದೇನು ಅಂತ ಯಾರೂ ಕೇಳೋದಿಲ್ಲ. ಪತಿಯಿಂದ ಹಿಡಿದು ಎಲ್ಲರೂ ಆಕಿ ಮೇಲೆ ದಬ್ಬಾಳ್ಕೆ ಮಾಡೋರು. ಆಫೀಸ್ನಿಂದ ಮನೆಗೆ ಬಂದ ಮಹಿಳೆ ರಾತ್ರಿಗೆ ಏನು ಅಡುಗೆ ಮಾಡಬೇಕು, ಮಕ್ಕಳ ಹೋಮ್ವರ್ಕು, ನಾಳಿನ ತರಕಾರಿ ಹೆಚ್ಚಿಟ್ಕೋಬೇಕು ಅಂಬೋದು ಆಕಿ ಚಿಂತೆ ಮಾಡ್ತಾಳೆ ಹೊರತು ಒಂದು ಕ್ಷಣ ಆಕಿಗೆ ಕೂಡ್ಲಿಕ್ಕಾಗೋದಿಲ್ಲ. ಇನ್ನು ಕೆಲವು ಮಹಿಳೆಯರಿಗೆ ವರದಕ್ಷಿಣೆ ಕಿರುಕುಳ, ಆ ಸಾಮಾನು ತರಲಿಲ್ಲ, ಈ ಸಾಮಾನು ತರಲಿಲ್ಲ ಅಂತ ಮಾನಸಿಕ ಮತ್ತು ದೈಹಿಕ ಕಿರುಕುಳ ನೀಡ್ತಾರೆ. ಎಷ್ಟೋ ಸಲ ಬೆಂಕಿ ಹಚ್ಚಿ ಸೊಸಿನ ಸುಟ್ಟಿದ್ದು ಉಂಟು. ಗುಜರಾತ್ ರಾಜಸ್ಥಾನದೊಳಗೆ ವರದಕ್ಷಿಣೆ ಭಾಳ ಕೇಳ್ತಾರೆ. ಸಾಮಾನ್ಯ ಜನರಿಗೆ ಅಷ್ಟು ವರದಕ್ಷಿಣೆ ಕೊಡಲಿಕ್ಕೆ ಆಗುವುದಿಲ್ಲ. ಸಾಲ ಸೋಲ ಮಾಡಿ ಮಗಳ ಲಗ್ನ ಮಾಡಬೇಕು, ಇಲ್ಲ ಮಗಳ ಮದುವೆ ಇಲ್ಲದ ಹಂಗೆ ಮನ್ಯಾಗ ಕೂಡಿಸ್ಕೊಂಡು ಕೂಡಬೇಕು. ಅದಕ್ಕೆ ಎಷ್ಟೋ ಜನ ಹೊಟ್ಟೆಯೊಳಗಿನ ಮಗು ಹೆಣ್ಣು ಅಂತ ತಿಳಿದ ಕೂಡಲೇ ಅದನ್ನು ತೆಗಿಸಿಬಿಡ್ತಾರೆ. ಬಂಗಾಲದೊಳಗೆ ಹೆಣ್ಣು ಕೂಸಿಗೆ ಭತ್ತ ತಿನ್ನಿಸಿ ಸಾಯಿಸ್ತಾರಂತೆ. ಈ ಜನರಿಗೆ ವರದಕ್ಷಿಣೆ ಒಂದ ಅಲ್ಲದ ಇನ್ನೂ ಅನೇಕ ಕಾರಣಗಳವ. ಎಲ್ಲ ಜನರು ತಿಳಿದಾರ ಅವ್ರ ಸತ್ತ ಮೇಲೆ ಅವ್ರ ಕರ್ಮ ಮಾಡಲಿಕ್ಕೆ ಮಗನ ಬೇಕು, ಮಗಳಿಗೆ ಕರ್ಮ ಮಾಡಲಿಕ್ಕೆ ಆಗುದಿಲ್ಲ ಅಂತ. ಮತ್ತು ಅವ್ರ ವಂಶ ಬೆಳಿಬೇಕಂದ್ರೆ ಗಂಡು ಮಗನ ಬೇಕು. ಇವೆಲ್ಲ ಕಾರಣದಿಂದ ಜನರು ಹೆಣ್ಣು ಕೂಸಿನ ಅಷ್ಟು ಇಷ್ಟಪಡುವುದಿಲ್ಲ. ಆದ್ರೆ ಮಗಳಿಗಿದ್ದಷ್ಟು ಅಂತಃಕರಣ, ತಂದೆ ತಾಯಿಗಳ ಮೇಲೆ ಕಾಳಜಿ ಗಂಡಸ ಮಕ್ಕಳಿಗೆ ಇರುವುದಿಲ್ಲ. ಇದು ಭಾಳ ಜನರಿಗೆ ಅರ್ಥನೇ ಆಗುದಿಲ್ಲ. ಸೊಸೆ ಬಂದು ಒಂದು ವರ್ಷದೊಳಗೆ ಮಗ ಬೇರೆಯಾದ ಅಂಬೋ ಹಾಡ ಅದ ಅಲ್ಲ, ಅದರಂಗ ಪ್ರಪಂಚನೂ ತಾವಾತು ತಮ್ಮ ಹೆಂಡತಿ ಮಕ್ಕಳಾತು ಇದ್ದು ಬಿಡ್ತಾರೆ. ಹೆಣ್ಣು ಭೂಮಿಗೆ ಬಾರದಂಗೆ ಮಾಡೋದ್ರಿಂದ ದೇಶದೊಳಗೆ ಹೆಣ್ಣಿನ ಸಂಖ್ಯೆ ಕಡಿಮೆ ಆಗ್ಲಿಕ್ಕತ್ತದೆ. 1000 ಜನ ಪುರುಷರಿದ್ರೆ 800 ಜನ ಮಹಿಳೆಯರಿದ್ದಾರೆ. ಎಷ್ಟೋ ಪುರುಷರು ಕನ್ಯಾ ಸಿಗದ ಲಗ್ನ ಆಗದ ಕೂತಾರೆ. ಅದಕ್ಕೆ ತಂದೆ ತಾಯಿಗಳು ಕೇವಲ ಗಂಡಸ ಮಕ್ಕಳಿಗೆ ಪ್ರಾಶಸ್ತ್ಯ ಕೊಡದ ಹೆಣ್ಣನ್ನು ಸಮಾನಾಗಿ ನೋಡಬೇಕು. ತಾಯಿನೂ ಒಂದು ಹೆಣ್ಣ, ಆದ್ರೆ ಅಕ್ಕಿ ತನ್ನ ಹೊಟ್ಟೆಯೊಳಗಿನ ಮಗು ಹೆಣ್ಣು ಅಂದ ಕೂಡಲೇ ಅದರ ಬಗ್ಗೆ ತಾತ್ಸರ ಯಾಕೆ ಮಾಡಬೇಕು? ಒಂದು ಹೆಣ್ಣು ಇನ್ನೊಂದು ಹೆಣ್ಣಿಗೆ ಬೆಂಬಲ ನೀಡದಿದ್ರೆ ಹೆಂಗೆ? ಈಗ ಕಾಲ ಬದಲಾಗ್ಯದ. ಹುಡುಗಿಯರು ವಿದ್ಯಾವಂತರಾಗ್ಯಾರ, ನೌಕರಿ ಮಾಡ್ಲಿಕ್ಕತ್ತಾರ, ಅವರು ಆರ್ಥಿಕವಾಗಿ ಸ್ವತಂತ್ರರಾಗ್ಯಾರ, ಯಾರಿಗೂ ಹಣಕ್ಕಾಗಿ ಕೈ ಚಾಚೋ ಹಂಗಿಲ್ಲ. ಅವಳು ತನ್ನ ಸ್ವಂತ ಹಣದಿಂದ ತಮ್ಮ ತಂದೆ ತಾಯಿಗಳನ್ನು ಸಾಕಬಹುದು. ಹೆಚ್ಚು ಪ್ರೀತಿಯಿಂದ ಕಾಳಜಿಯಿಂದ ವಯಸ್ಸಾದ ತಂದೆ ತಾಯಿಗಳನ್ನು ನೋಡ್ಕೋತಾಳ. ಪಟ್ಟಣದೊಳಗೆ ಮಹಿಳೆಯರ ಸ್ಥಿತಿ ಈ ರೀತಿ ಆದರೆ ಗ್ರಾಮೀಣ ಪ್ರದೇಶದಾಗ ಇನ್ನೊಂದು ರೀತಿ ಅದ. ಅಲ್ಲಿ ಹೆಣ್ಣು ಹುಡುಗರಿಗೆ ಸಾಲಿನ ಕಲಿಸೋದಿಲ್ಲ. ಅವ್ರ ಸಾಲಿ ಕಲ್ತು ಏನು ಮಾಡ್ಬೇಕ್ರಿ, ಇವತ್ತಿಲ್ಲ ನಾಳೆ ಲಗ್ನ ಆಗೋ ಹುಡುಗರು, ಅದ್ರ ಬದ್ಲಿ ನಮ್ಮ ಜೋಡಿ ಹೊಲ್ದಾಗ ದುಡಿದ್ರೆ ನಮಗೂ ಸಹಾಯ ಆಗ್ತದ ಅಂತಾರೆ. ಹಳ್ಳಿ ಜನರು ಶಾಲಿ ಕಲೀಲಿ ಅಂತ ನಮ್ಮ ಸರ್ಕಾರ ಸಹಿತ ಎಷ್ಟೋ ಅನುಕೂಲ ಮಾಡಿಕೊಟ್ಟದ. ಶಾಲ್ಯಾಗ ಬಿಸಿ ಊಟ, ಹಾಲಿನ ವ್ಯವಸ್ಥೆ ಮಾಡ್ಯದ, ಎಲ್ಲರಿಗೂ ಉಚಿತ ಪುಸ್ತಕ, ಕೆಲವು ಕಡೆ ಸೈಕಲ್ ಸಹಿತ ಕೊಟ್ಟದ. ಆದ್ರೆ ಅಶಾಕಾದ್ರೂ ಸಾಲಿಗೆ ಬರ್ತಾರೇನು ಅಂತ. 14 ವರ್ಷದೊಳಗಿನ ಬಾಲಕಿಯರಿಗೆ ಶಿಕ್ಷಣ ಕಡ್ಡಾಯ ಅಂತ ನಮ್ಮ ಸರ್ಕಾರ ಕಾಯ್ದೆ ಹೊರಡಿಸ್ಯದ. ಒಟ್ಟಿನ ಮ್ಯಾಲ ಹೇಳ್ಬೇಕಂದ್ರೆ ಮಹಿಳೆ ತ್ಯಾಗ ಮತ್ತು ತಾಳ್ಮೆಯ ಮೂರ್ತಿ. ತನ್ನ ತೊಂದರೆ ಹೇಳಲಾರದಷ್ಟಿದ್ರೂ
ಮತ್ತೊಬ್ಬರ ತೊಂದರೆಗೆ

0: ಸ್ಪಂದಿಸ್ತಾಳ. ಸಂಸಾರ ಅನ್ನೋದು ಒಂದು ರಥ ಇದ್ದಂಗ, ಅದ್ರ ಎರಡೂ ಗಾಲಿನೂ ಎಷ್ಟು ಮುಖ್ಯನೋ ಹಂಗ ಸಂಸಾರದಾಗ ಗಂಡ ಹೆಂಡತಿ ಇಬ್ರು ಅಷ್ಟ ಮುಖ್ಯ. ಅದಕ್ಕ ಸ್ತ್ರೀಯರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು, ಅವಳಿಗೂ ವಿಶ್ರಾಂತಿ ನೀಡಬೇಕು, ಅವಳ ಆಶೆ ಆಕಾಂಕ್ಷೆಗೆ ಪುರುಷರು ಸ್ಪಂದಿಸಬೇಕು. ಅಂದ್ರೆ ಮಾತ್ರ ಆರೋಗ್ಯವಂತ ಸುಸಂಸ್ಕೃತ ಸಮಾಜ ಕಟ್ಟಲಿಕ್ಕೆ ಸಾಧ್ಯ.
1: ಮಹಿಳೆ ಅಂದು ಇಂದು ಇದುವರೆಗೆ ಮಾತನಾಡಿದವರು ಜಯಶ್ರೀ ಕುಲಕರ್ಣಿ, ನೆರವು ಶೈಲಜಾ ರಾಜ್ಕುಮಾರ್.

0: ಆಕಾಶವಾಣಿ ಧಾರವಾಡ ಶ್ರೋತೃಗಳೇ, ಸಮಯ ಹೊಂದಿಸಿಕೊಳ್ಳಿ. ಸಮಯ ಸರಿಯಾಗಿ 8:06. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: 10 ಲಕ್ಷ ಲಾಟ್ರಿ ನನ್ಗೆ
3: ಸಿಕ್ಕಿಬಿದ್ರು.
4: ನಕಲಿ ಆಫರ್ಗಳ ಬಗ್ಗೆ ಎಚ್ಚರ.
5: RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
6: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
7: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
6: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಯುವ ಮಿತ್ರರಿಗಾಗಿ ಕಾರ್ಯಕ್ರಮ ಯುವವಾಣಿ.

0: ಪ್ರಚಲಿತ ಸಮಾಜದಲ್ಲಿ ಸಮೂಹ ಮಾಧ್ಯಮಗಳ ಪಾತ್ರ, ಯುವಜನರ ಅಭಿಪ್ರಾಯಗಳನ್ನಾಧರಿಸಿದ ಕಾರ್ಯಕ್ರಮ.
1: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕಿರಣ್ ಕುಮಾರ್ ಕಲೆಕ್ನವರ್. ನಾನು ಕರ್ನಾಟಕ ಕಲಾ ಮಹಾವಿದ್ಯಾಲಯ ಧಾರವಾಡದಲ್ಲಿ ಪತ್ರಿಕೋದ್ಯಮ ವಿದ್ಯಾರ್ಥಿಯಾಗಿದ್ದೇನೆ. ನಾನು

0: ನನ್ನ ಸಂಗಡಿಗರು ಇವತ್ತು ಆಕಾಶವಾಣಿ ಕೇಂದ್ರದಲ್ಲಿ ಒಂದು ಉತ್ತಮ ವಿಷಯದ ಆಧಾರದ ಮೇಲೆ ಚರ್ಚಾಕೂಟದಲ್ಲಿ ಭಾಗವಹಿಸುತ್ತಿದ್ದೇವೆ. ನಾವು ಚರ್ಚಿಸುತ್ತಿರುವ ವಿಷಯ ಪ್ರಸ್ತುತ ಸಮಾಜದಲ್ಲಿ ಸಮೂಹ ಮಾಧ್ಯಮಗಳ ಪಾತ್ರ. ನನ್ನೊಡನೆ ಈ ಚರ್ಚಾಕೂಟದಲ್ಲಿ ಭಾಗವಹಿಸುತ್ತಿರುವವರು ಅವರ ಪರಿಚಯಗಳನ್ನು ಮಾಡಿಕೊಡುತ್ತಾರೆ.
1: ನಾನು ಭೀಮಪ್ಪ ಮಟ್ಯಾಳ್, ಕರ್ನಾಟಕ ಕಲಾ ಮಹಾವಿದ್ಯಾಲಯ ಧಾರವಾಡದಲ್ಲಿ ಪತ್ರಿಕೋದ್ಯಮ ವಿಷಯವನ್ನು ವ್ಯಾಸಂಗ ಮಾಡುತ್ತಿದ್ದೇನೆ.
2: ನಾನು ಪೂಜಾ ಲಟ್ಟಿ, ಕರ್ನಾಟಕ ಕಲಾ ಮಹಾವಿದ್ಯಾಲಯ ಧಾರವಾಡದಲ್ಲಿ ಪತ್ರಿಕೋದ್ಯಮ ವಿಷಯವನ್ನು ವ್ಯಾಸಂಗ ಮಾಡುತ್ತಿದ್ದೇನೆ.
3: ನಾನು ಪ್ರಿಯಾ ನರೇಗಲ್, ಧಾರವಾಡದ ಕರ್ನಾಟಕ ಮಹಾವಿದ್ಯಾಲಯದಲ್ಲಿ ಓದುತ್ತಿದ್ದೇನೆ.
0: ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ನಿಮಗೆ ನಾವು ಚರ್ಚಿಸುತ್ತಿರುವ ವಿಷಯವನ್ನು ಪ್ರಸ್ತಾಪಿಸಿದ್ದೇವೆ. ಈಗ ಈ ಚರ್ಚಾಕೂಟವನ್ನು ಪ್ರಾರಂಭಿಸುತ್ತೇವೆ.
1: ಕಿರಣ್ ಅವರೇ, ನಾವು ಚರ್ಚಿಸುತ್ತಿರುವ ವಿಷಯ ಪ್ರಸ್ತುತ ಸಮಾಜದಲ್ಲಿ ಸಮೂಹ ಮಾಧ್ಯಮಗಳ ಪಾತ್ರ. ಹಾಗಾದರೆ ಮೊದಲನೆಯದಾಗಿ ಸಮೂಹ ಮಾಧ್ಯಮ ಎಂದರೇನು?
0: ತಿಳಿಸುತ್ತೇನೆ. ಸುದ್ದಿ ಮತ್ತು ಮಾಹಿತಿಯನ್ನು ಸಂವಹನ ಮಾಡುವ ಸಾಧನವನ್ನು ಸಮೂಹ ಮಾಧ್ಯಮವೆಂದು ಕರೆಯುತ್ತಾರೆ. ಸಮೂಹ ಮಾಧ್ಯಮವು ಮಾಹಿತಿಯನ್ನು ಹರಡುವ ಅಥವಾ ಹಂಚಿಕೊಳ್ಳುವ ಶಕ್ತಿಶಾಲಿ ಮತ್ತು ಅತ್ಯಂತ ಪರಿಣಾಮಕಾರಿ ಸಾಧನವಾಗಿದೆ. ಡಿಜಿಟಲ್ ತಂತ್ರಜ್ಞಾನದ ಪ್ರಗತಿಯೊಂದಿಗೆ ಸಂವಹನ ಮಾಧ್ಯಮವು ಪ್ರಬಲವಾಗಿದೆ ಮತ್ತು ಇದು ವಿವಿಧ ಸುದ್ದಿಗಳು, ವಿಷಯಗಳು, ಆಲೋಚನೆಗಳು ಮತ್ತು ಅಭಿಪ್ರಾಯಗಳ ಅತ್ಯಂತ ಪ್ರಭಾವಶಾಲಿ ಮೂಲವಾಗಿದೆ. ಸಮೂಹ ಮಾಧ್ಯಮವು ಪ್ರಪಂಚದಾದ್ಯಂತ ಮಾಹಿತಿ ಲಭ್ಯವಾಗಲು ಸಹಕಾರಿಯಾಗಿದೆ.
2: ಕಿರಣ್ ಅವರೇ, ಸಮೂಹ ಮಾಧ್ಯಮಗಳು ಎಂದರೇನು ಎಂಬುದನ್ನ ತಿಳಿಸಿದ್ದೀರಿ. ಹಾಗಾದ್ರೆ ಈ ಸಮೂಹ ಮಾಧ್ಯಮಗಳನ್ನ ಎಷ್ಟು ಭಾಗಗಳಾಗಿ ವಿಂಗಡಿಸಲಾಗಿದೆ ಮತ್ತು ಅವು ಯಾವುವು ಎಂದು ತಿಳಿಸಬಹುದೇ?
0: ಸಮೂಹ ಮಾಧ್ಯಮಗಳನ್ನು ಎರಡು ವರ್ಗಗಳಾಗಿ ವಿಂಗಡಿಸಲಾಗಿದೆ. ಅದರಲ್ಲಿ ಒಂದನೇದು ಮುದ್ರಣ ಮಾಧ್ಯಮ, ಎರಡನೇದು ವಿದ್ಯುನ್ಮಾನ ಮಾಧ್ಯಮ. ಮುದ್ರಣ ಮಾಧ್ಯಮ ಪತ್ರಿಕೆಗಳು, ನಿಯತಕಾಲಿಕೆಗಳು ಮತ್ತು ಇತರ ಮುದ್ರಿತ ಸಾಮಗ್ರಿಗಳನ್ನು ಒಳಗೊಂಡಿರುತ್ತದೆ. ವಿದ್ಯುನ್ಮಾನ ಮಾಧ್ಯಮ ರೇಡಿಯೋ, ದೂರದರ್ಶನ, ಉಪಗ್ರಹ ಚಾನೆಲ್ಗಳು, ಅಂತರ್ಜಾಲ, ಚಲನಚಿತ್ರ ಮುಂತಾದವುಗಳನ್ನು ಒಳಗೊಂಡಿರುತ್ತದೆ.
3: ಹಾಗಾದರೆ ಈ ಮಾಧ್ಯಮಗಳನ್ನು ಕುರಿತು ಸಂಕ್ಷಿಪ್ತವಾಗಿ ವಿವರಿಸಬಹುದೇ?
0: ಮುದ್ರಣ ಮಾಧ್ಯಮ, ಮುದ್ರಣ ಮಾಧ್ಯಮದಲ್ಲಿ ದಿನಪತ್ರಿಕೆಗಳು, ನಿಯತಕಾಲಿಕೆಗಳು ಮತ್ತು ಇತರ ಮುದ್ರಿತ ಸಾಮಗ್ರಿಗಳನ್ನು ಒಳಗೊಂಡಿರುತ್ತವೆ. ಇದು ಜನರಿಗೆ ಪ್ರಚಲಿತ ಮಾಹಿತಿಗಳು, ರಾಜಕೀಯ, ಶೈಕ್ಷಣಿಕ, ಕ್ರೀಡೆ, ಆರ್ಥಿಕ ಇನ್ನೂ ಮುಂತಾದ ಮಾಹಿತಿಯನ್ನು ಜನರಿಗೆ ತಿಳಿಸುತ್ತದೆ. ಇನ್ನೊಂದು ರೇಡಿಯೋ. ರೇಡಿಯೋ ದೃಷ್ಟಿಮಟ್ಟದ ಬೆಳಕಿಗಿಂತ ಹೆಚ್ಚಿನ ತರಂಗಾಂತರದ ವಿದ್ಯುತ್ ಕಾಂತೀಯ ತರಂಗಗಳಲ್ಲಿ ಸಂದೇಶಗಳನ್ನು ಪ್ರಸರಿಸುವ ತಂತ್ರಜ್ಞಾನ. ಮಂಗಳೂರಿನ ವಿದ್ವಾನ್ ಹೊಸಬೆಟ್ಟು ರಾಮರಾವ್ ಅವರು 1932ರಲ್ಲಿ ಬರೆದ ಆಕಾಶವಾಣಿ ಎಂಬ ಹೆಸರಿನಿಂದ ಬಂದ ಪುಸ್ತಕದಿಂದ ಪ್ರೇರಿತವಾದ ಹೆಸರು. ದೇಶದ ಮೊದಲ ಬಾನುಲಿ ರೇಡಿಯೋ ಕೇಂದ್ರ ಸ್ಥಾಪನೆಯಾಗಿದ್ದು ಮೈಸೂರಿನಲ್ಲಿ. ಡಾಕ್ಟರ್ ಎಂಇ ಗೋಪಾಲಸ್ವಾಮಿ ಅವರು ಇದನ್ನು ಪ್ರಾರಂಭಿಸಿದರು. ರೇಡಿಯೋದ ಧ್ಯೇಯವಾಕ್ಯ ಸರ್ವಜನ ಸುಖಿನೋ ಭವತು. ಇನ್ನು ದೂರದರ್ಶನ. ದೂರದರ್ಶನವು ದೃಶ್ಯಗಳನ್ನು, ಧ್ವನಿಗಳನ್ನು ಜಂಟಿಯಾಗಿ ಪ್ರಸಾರ ಮಾಡುವ ಮಾಯಾ ಪೆಟ್ಟಿಗೆಯಾಗಿದೆ. ನವದೆಹಲಿಯಲ್ಲಿ 1959ರಲ್ಲಿ ದೇಶದ ಪ್ರಥಮ ಟೆಲಿವಿಷನ್ ಕೇಂದ್ರದ ಸ್ಥಾಪನೆಯಾಯಿತು. ಇನ್ನು ಅಂತರ್ಜಾಲ. ಅಂತರ್ಜಾಲದ ಕುರಿತು ತಿಳಿಸಬೇಕೆಂದರೆ ಅಂತರ್ಜಾಲ ಎನ್ನುವುದು ಕಂಪ್ಯೂಟರ್ ನೆಟ್ವರ್ಕ್ಗಳ ಒಂದು ಜಾಲವಾಗಿದೆ. ಇದು ವಿಶ್ವವ್ಯಾಪ್ತಿಯಾಗಿದ್ದು ಮಿಲಿಯನ್ ಗಂಟಲೆ ಸಂಖ್ಯೆಯ ಸ್ಥಳೀಯ ಹಾಗೂ ಅಂತಾರಾಷ್ಟ್ರೀಯ ಕಂಪ್ಯೂಟರ್ ನೆಟ್ವರ್ಕ್ಗಳ ನಡುವೆ ಸಂಪರ್ಕ ಕಲ್ಪಿಸುತ್ತದೆ. ಇಂಟರ್ನೆಟ್ ಅಥವಾ ಅಂತರ್ಜಾಲ ಕ್ರಿಸ್ತಶಕ 1970ರಲ್ಲಿ USAಯಲ್ಲಿ ರಚನೆಯಾಯಿತು. ಆದರೆ ಅದು ಜನಸಾಮಾನ್ಯರಿಗೆ ಗೋಚರವಾಗಿದ್ದು 1990ರಲ್ಲಿ ಕಾರ್ಯಕ್ರಮದ ಭಾಗವಾದ ಸಾಮಾಜಿಕ ಅಂತರ್ಜಾಲ ಎಂಬ ವಿಷಯವನ್ನು ನನ್ನ ಸಂಗಡಿಗರಲ್ಲಿ ಒಬ್ಬರಾದ ಪ್ರಿಯಾ ಅವರು ತಿಳಿಸಿಕೊಡುತ್ತಾರೆ.
3: ಮೊದಲನೆಯದಾಗಿ ಸಾಮಾಜಿಕ ಜಾಲತಾಣ ಎಂದರೆ ಜನರು ತಮ್ಮ ಪ್ರೀತಿಪಾತ್ರರನ್ನು ಸಂಪರ್ಕಿಸಲು ಸಾಮಾಜಿಕ ಜಾಲತಾಣಗಳು ಉತ್ತಮ ವೇದಿಕೆಯಾಗಿದೆ. ಇದು ಸಂವಹನವನ್ನು ಹೆಚ್ಚಿಸಲು ಮತ್ತು ಪ್ರಪಂಚದಾದ್ಯಂತ ಜನರೊಂದಿಗೆ ಸಂಪರ್ಕವನ್ನು ಮಾಡಲು ಸಹಾಯ ಮಾಡುತ್ತದೆ. ಸಾಮಾಜಿಕ ಜಾಲತಾಣಗಳು ಹಾನಿಕಾರಿ ಎಂದು ಜನರು ನಂಬಿದ್ದರು, ಆದರೆ ಅವು ತುಂಬಾ ಪ್ರಯೋಜನಕಾರಿಯಾಗಿವೆ. ಸಾಮಾಜಿಕ ಜಾಲತಾಣಗಳು ಪ್ರಪಂಚದಾದ್ಯಂತ ಜನರು ಹೆಚ್ಚು ತೊಂದರೆ ಇಲ್ಲದೆ ಕ್ಷಣಾರ್ಧದಲ್ಲಿ ಪರಸ್ಪರ ಸಂಪರ್ಕಿಸಲು ಅನುವು ಮಾಡಿಕೊಡುತ್ತದೆ.
0: ಮುಂದೆ ಸಮೂಹ ಮಾಧ್ಯಮಗಳ ಪ್ರಭಾವವನ್ನು ಕುರಿತು ನಮ್ಮ ಸಂಗಡಿಯಲ್ಲಿ ಒಬ್ಬರಾದ ಪೂಜಾ ಅವರು ತಿಳಿಸಿಕೊಡುತ್ತಾರೆ.
2: ಇಂದಿನ ಜಾಗತೀಕರಣ ಜಗತ್ತಿನಲ್ಲಿ ಸಮೂಹ ಮಾಧ್ಯಮಗಳ ಪ್ರಭಾವ ವ್ಯಾಪಕವಾಗಿದೆ. ಮಾಧ್ಯಮಗಳು ತಮ್ಮ ಜೀವನದ ಬಹುತೇಕ ಎಲ್ಲ ಅಂಶಗಳ ಮೇಲೆ ಪ್ರಭಾವ ಬೀರುತ್ತದೆ. ಜನರ ಆಲೋಚನೆ, ಭಾವನೆ, ಸಂವೇದನೆ ಮತ್ತು ಅವರ ಪ್ರತಿಕ್ರಿಯೆಯ ವಿಧಾನದ ಮೇಲೆ ಆಳವಾದ ಪ್ರಭಾವ ಬೀರುತ್ತದೆ. ಮಾಧ್ಯಮ ಶಕ್ತಿಯನ್ನು ಸಕಾರಾತ್ಮಕವಾಗಿ ಬಳಸಿಕೊಂಡರೆ ಸಮಾಜಕ್ಕೆ ಮತ್ತು ದೇಶಕ್ಕೆ ಒಳ್ಳೆಯದು. ದುರುಪಯೋಗ ಪಡಿಸಿಕೊಂಡರೆ ಅದು ಸಮಾಜದಲ್ಲಿ ಹಾನಿ, ಅರಾಜಕತೆ ಮತ್ತು ಗೊಂದಲವನ್ನ ಉಂಟು ಮಾಡಬಹುದು.
1: ಪೂಜಾ, ಹಾಗಾದರೆ ಸಮೂಹ ಮಾಧ್ಯಮ ಯಾವ ಯಾವ ಕ್ಷೇತ್ರಗಳ ಮೇಲೆ ಪ್ರಭಾವ ಬೀರಿದೆ?
2: ಸಮೂಹ ಮಾಧ್ಯಮಗಳು ಸಮಾಜದ ಮೇಲೆ, ಶೈಕ್ಷಣಿಕ ಕ್ಷೇತ್ರದ ಮೇಲೆ, ರಾಜಕೀಯ ಕ್ಷೇತ್ರದ ಮೇಲೆ, ಉದ್ಯೋಗ ಕ್ಷೇತ್ರದ ಮೇಲೆ, ಆರ್ಥಿಕತೆಯ ಮೇಲೆ, ಸಾಂಸ್ಕೃತಿಕ ಕ್ಷೇತ್ರದ ಮೇಲೆ ಪ್ರಭಾವ ಬೀರಿದೆ.
3: ಹಾಗಾದರೆ ಸಮೂಹ ಮಾಧ್ಯಮಗಳು ಸಾಂಸ್ಕೃತಿಕ ಕ್ಷೇತ್ರದ ಮೇಲೆ ಯಾವ ರೀತಿಯ ಪ್ರಭಾವ ಬೀರಿದೆ?
2: ಸಂಸ್ಕೃತಿಯು ಮಾನವ ಸಮಾಜದ ಅವಿಭಾಜ್ಯ ಅಂಗ. ಮಾಧ್ಯಮವು ಸಂಸ್ಕೃತಿಯ ವಿವಿಧ ಘಟಕಾಂಶಗಳನ್ನು ಪ್ರಭಾವಿಸುತ್ತದೆ. ಸಮೂಹ ಮಾಧ್ಯಮಗಳಿಂದ ಜನರು ಉಪಯೋಗಿಸುತ್ತಿದ್ದ ಭಾಷೆ ಮತ್ತು ಸಂಕೇತಗಳ ಬಳಕೆಯಲ್ಲಿ ಪರಿವರ್ತನೆಯಾಗಿದೆ. ಸಮೂಹ ಮಾಧ್ಯಮಗಳ ಕಾರಣದಿಂದ ಜನರು ಹೊಸ ಜೀವನ ಮಾದರಿ, ಶೋಭಾಚಾರ ಮತ್ತು ಶಿಷ್ಟಾಚಾರಗಳನ್ನು ಬೆಳೆಸಿಕೊಳ್ಳುತ್ತಿದ್ದಾರೆ. ಮಾಧ್ಯಮ ನೀಡುವ ಜಾಹೀರಾತುಗಳ ಪ್ರಭಾವದಿಂದ ಗ್ರಾಮಗಳಲ್ಲಿನ ಜನರು ಮುಂತಾದ ಆಹಾರ ವಸ್ತುಗಳ ಸೇವನೆಗೆ ಮನಸೋತಿದ್ದಾರೆ.
0: ಪೂಜಾ, ಸಮೂಹ

0: ಮಾಧ್ಯಮವು ಶಿಕ್ಷಣದ ಕ್ಷೇತ್ರದ ಮೇಲೆ ಯಾವ ರೀತಿಯ ಪ್ರಭಾವ ಬೀರಿದೆ ಎಂದು ತಿಳಿಸಿ.
1: ಸಮೂಹ ಮಾಧ್ಯಮಗಳು ಶಿಕ್ಷಣ ಮತ್ತು ಕಲಿಕೆಯ ಮೇಲೆ ಸಕಾರಾತ್ಮಕ ಮತ್ತು ನಕಾರಾತ್ಮಕ ಎರಡೂ ಪರಿಣಾಮಗಳನ್ನು ಉಂಟು ಮಾಡಿದೆ. ಮೊದಲನೆಯದಾಗಿ ಸಕಾರಾತ್ಮಕ ಪರಿಣಾಮಗಳನ್ನು ನೋಡ್ತಾ ಹೋದ್ರೆ, ಶಿಕ್ಷಣ ಮತ್ತು ಕಲಿಕೆಗೆ ಸಮೂಹ ಮಾಧ್ಯಮವು ನೆರವಾಗುತ್ತಲಿದೆ. ಆನ್ಲೈನ್ ಮತ್ತು ಕಲಿಕೆ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಗ್ರಾಮ ಮತ್ತು ನಗರಗಳ ನಡುವಿನ ಅಂತರ ಅಳಿಸಿ ಹಾಕುತ್ತಿರುವ ಸಮೂಹ ಮಾಧ್ಯಮಗಳು, ಉನ್ನತ ವ್ಯಾಸಂಗಕ್ಕೆ ನೆರವಾಗುವ ಸಮೂಹ ಮಾಧ್ಯಮಗಳು, ಬೋಧನಾ ಸಂಪನ್ಮೂಲ ಹಂಚಿಕೆಗೆ ಅವಕಾಶ ಕಲ್ಪಿಸಿದೆ. ಸಮೂಹ ಮಾಧ್ಯಮವು ಶಿಕ್ಷಣ ಮತ್ತು ಕಲಿಕೆಗೆ ಸಂಬಂಧಿಸಿದಂತೆ ಮಾಹಿತಿಯನ್ನು ಸಂಗ್ರಹಿಸುವುದಕ್ಕೆ ಅವಕಾಶವಿರುತ್ತದೆ. ಸಮೂಹ ಮಾಧ್ಯಮಗಳ ಅನಾನುಕೂಲತೆಯನ್ನು ನೋಡ್ತಾ ಹೋದ್ರೆ, ಸಮೂಹ ಮಾಧ್ಯಮಗಳ ಮೂಲಕ ನಡೆಯುವ ಶಿಕ್ಷಣ ಮತ್ತು ಕಲಿಕೆಯು ಮಕ್ಕಳಲ್ಲಿನ ಸೃಜನಶೀಲತೆಯನ್ನ ಕುಗ್ಗಿಸುತ್ತಲಿದೆ, ಅವರಲ್ಲಿನ ಸಂಶೋಧನಾ ಕೌಶಲ್ಯ ಕಡಿಮೆಯಾಗುತ್ತಲಿದೆ. ಸಮೂಹ ಮಾಧ್ಯಮದ ಮಿತಿಮೀರಿದ ಬಳಕೆಯು ಅಸಂಖ್ಯಾತ ಮನೋದೈಹಿಕ ಪರಿಣಾಮಗಳನ್ನು ಉಂಟು ಮಾಡುತ್ತಿದೆ.
2: ಪೂಜಾ, ಹಾಗಾದರೆ ಸಮೂಹ ಮಾಧ್ಯಮ ಗ್ರಾಹಕರ ವರ್ತನೆಯ ಮೇಲೆ ಯಾವ ರೀತಿಯ ಪರಿಣಾಮ ಬೀರಿದೆ?
1: ಸಮೂಹ ಮಾಧ್ಯಮಗಳು ವಿವಿಧ ವಸ್ತು ಮತ್ತು ಸೇವೆಗಳ ಲಭ್ಯತೆ, ಆಕರ್ಷಕ ಜಾಹೀರಾತು ನೀಡುತ್ತಾರೆ. ಇದರಿಂದ ಗ್ರಾಹಕರು ತಮಗೆ ಬೇಕಾದ ವಸ್ತುಗಳನ್ನ ಶಾಪಿಂಗ್ ಮೂಲಗಳಿಗೆ ಭೇಟಿ ನೀಡಿ, ಇಲ್ಲವೇ ಜಾಲತಾಣಗಳನ್ನ ಸಂದರ್ಶಿಸಿ ತಮಗೆ ಬೇಕಾದ ವಸ್ತುಗಳನ್ನ ಖರೀದಿಸುವ ಬಗ್ಗೆ ತೀರ್ಮಾನಿಸುತ್ತಾರೆ. ಇಂದು ದಿನ ಕಳೆಯುವುದರಲ್ಲಿ ವಸ್ತುಗಳು ನಮ್ಮ ಮನೆಯ ಬಾಗಿಲಿಗೆ ಬಂದಿರುತ್ತವೆ.
3: ಹಾಗಾದರೆ ಪ್ರಜಾಪ್ರಭುತ್ವ ದೇಶಗಳಲ್ಲಿ ಸಮೂಹ ಮಾಧ್ಯಮಗಳು ಯಾವ ರೀತಿ ಪ್ರಭಾವ ಬೀರುತ್ತವೆ?
1: ಚುನಾವಣೆಗಳ ಆಗುಹೋಗುಗಳ ಮೂಲಕ ಸಮೂಹ ಮಾಧ್ಯಮಗಳು ಪಕ್ಷಗಳನ್ನ ಗದ್ದುಗಿಗೆ ಏರಿಸುತ್ತದೆ. ಕೆಲವು ರಾಜಕಾರಣಿಗಳು ಜನರಿಗೆ ಗೊತ್ತಿಲ್ಲದ ಹಾಗೆ, ಅಂದರೆ ಪರೋಕ್ಷವಾಗಿ, ಟಿವಿ ಚಾನೆಲ್ ಮತ್ತು ವರ್ತಮಾನ ಪತ್ರಿಕೆಗಳನ್ನ ನಡೆಸುತ್ತಾರೆ. ಇಂತಹ ಮಾಧ್ಯಮಗಳು ಜನರಿಗೆ ಎಂತಹದ್ದೇ ಸಂದರ್ಭದಲ್ಲಿ ವಸ್ತುನಿಷ್ಠ ಮಾಹಿತಿ ನೀಡುವುದೇ ಇಲ್ಲ. ಈಗ ಸಮೂಹ ಮಾಧ್ಯಮಗಳ ಪ್ರಯೋಜನಗಳನ್ನ ಕುರಿತು ನಮ್ಮ ಸಂಗಡಿಗರಲ್ಲಿ ಒಬ್ಬರಾದ ಕಿರಣ್ ಅವರು ತಿಳಿಸಿಕೊಡುತ್ತಾರೆ.
0: ಸಮೂಹ ಮಾಧ್ಯಮಗಳ ಪ್ರಯೋಜನಗಳೆಂದರೆ, ಮಾಧ್ಯಮವನ್ನು ಸಾರ್ವಜನಿಕ ವೇದಿಕೆ ಅಥವಾ ಜನರ ಸಂಸತ್ತು ಎಂದು ಕರೆಯಲಾಗುತ್ತದೆ. ವಿವಿಧ ರಾಷ್ಟ್ರೀಯ ಅಗತ್ಯಗಳ ಸಮಯದಲ್ಲಿ ಮಾಧ್ಯಮವು ಸರ್ಕಾರ ಮತ್ತು ಸಾಮಾನ್ಯ ಜನರ ನಡುವೆ ಮಧ್ಯಸ್ಥಿಕೆ ವಹಿಸುತ್ತದೆ. ಅವರು ವಿವಿಧ ಸಮಸ್ಯೆಗಳು ಮತ್ತು ಸಮಸ್ಯೆಗಳಲ್ಲಿ ಪ್ರಜ್ಞೆ ಮತ್ತು ಸಾರ್ವಜನಿಕ ಅಭಿಪ್ರಾಯಗಳನ್ನು ರೂಪಿಸುತ್ತಾರೆ. ಜನರು ತಮ್ಮ ಅಭಿಪ್ರಾಯಗಳನ್ನು ಮಾಧ್ಯಮಗಳ ಮೂಲಕ ವ್ಯಕ್ತಪಡಿಸುತ್ತಾರೆ. ಪ್ರಪಂಚದಾದ್ಯಂತ ಏನು ನಡೆಯುತ್ತಿದೆ ಎಂಬುದರ ಕುರಿತು ಮಾಧ್ಯಮಗಳು ಪ್ರತಿಕ್ಷಣದ ವರದಿಗಳನ್ನು ನೀಡುತ್ತವೆ. ಮಾಧ್ಯಮಗಳು ಜನರಿಗೆ ಮಾಹಿತಿ, ಸುದ್ದಿ ಮತ್ತು ವಿಚಾರಗಳನ್ನು ಸರಳವಾಗಿ ನೀಡುತ್ತವೆ. ಸಂಪಾದಿಕೆಗಳಂತಹ ಕಾರ್ಯಕ್ರಮಗಳ ವಿವಿಧ ಸ್ವರೂಪಗಳನ್ನು ಪ್ರಸಾರ ಮಾಡಲಾಗುತ್ತದೆ ಮತ್ತು ಪ್ರಕಟಿಸಲಾಗುತ್ತದೆ. ಇನ್ನು ಸಮೂಹ ಮಾಧ್ಯಮಗಳು ಎಷ್ಟು ಅನುಕೂಲಗಳಾಗಿವೆಯೋ ಅಷ್ಟೇ ಅನಾನುಕೂಲತೆಗಳನ್ನು ಹೊಂದಿವೆ. ಇವುಗಳನ್ನು ಕುರಿತು ಪೂಜಾ ಅವರು ತಿಳಿಸುತ್ತಾರೆ.
1: ಸಮೂಹ ಮಾಧ್ಯಮಗಳು ಸಮಾಜದಲ್ಲಿ ಎಷ್ಟು ಅನುಕೂಲಗಳಾಗಿವೆಯೋ ಅಷ್ಟೇ ಅನಾನುಕೂಲತೆಗಳನ್ನು ಹೊಂದಿದೆ. ಅವುಗಳನ್ನ ಕುರಿತು ನೋಡುತ್ತಾ ಹೋದರೆ, ಸಾಮಾಜಿಕ ನಿಯಮಗಳ ಉಲ್ಲಂಘನೆ, ಸಂಸ್ಕೃತಿಯ ನಾಶ, ಸ್ತ್ರೀಯರ ಮೇಲೆ ದೌರ್ಜನ್ಯ, ಭ್ರಷ್ಟಾಚಾರ ಪ್ರಮಾಣದ ಹೆಚ್ಚಳ, ಸಮಾಜದ್ರೋಹಿ ಚಟುವಟಿಕೆಗಳಿಗೆ ಆಸ್ಪದ, ಕಾನೂನಿನ ಉಲ್ಲಂಘನೆ, ಯುವಕರ ಮೇಲೆ ಗಂಭೀರ ಪ್ರಭಾವ, ಅನಾಥ ಗ್ರಾಮಗಳು ಮತ್ತು ವೃದ್ಧಾಶ್ರಮಗಳ ಬೆಳವಣಿಗೆ, ರಾಜಕೀಯ ಅಸ್ಥಿರತೆ, ತಪ್ಪು ಮಾಹಿತಿಯ ಹರಡುವಿಕೆ.
0: ಇನ್ನು ಪತ್ರಿಕಾ ಸ್ವಾತಂತ್ರ್ಯವನ್ನು ಕುರಿತು ಭೀಮಪ್ಪ ಅವರು ತಿಳಿಸಿಕೊಡುತ್ತಾರೆ.
2: ಪತ್ರಿಕಾ ಸ್ವಾತಂತ್ರ್ಯದ ಬಗ್ಗೆ ಹೇಳಬೇಕಾದರೆ, ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ಸ್ವತಂತ್ರವಾಗಿ ಪರಿಣಾಮಕಾರಿಯಾಗಿ ಪತ್ರಿಕೆಗಳು ಕಾರ್ಯನಿರ್ವಹಿಸಬೇಕಾದರೆ ಅವು ಸರ್ವ ಸ್ವತಂತ್ರವಾಗಿರಬೇಕು. ಪತ್ರಿಕೆಗಳಿಲ್ಲದ ಸಮಾಜವೊಂದನ್ನು ಊಹಿಸಲು ಅಸಾಧ್ಯ ಎಂಬುದು ಎಲ್ಲರಿಗೂ ತಿಳಿದಿರುವ ವಿಷಯವಾಗಿದೆ. ಪತ್ರಿಕೆಯು ಜನತಂತ್ರದ ಒಂದು ಪ್ರಮುಖ ಅಂಗ. ಪ್ರಜಾಪ್ರಭುತ್ವದ ಉಳಿವು ಮತ್ತು ಬೆಳವಣಿಗೆ ಮುಕ್ತ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲೆ ಅವಲಂಬಿಸಿದೆ. ಭಾರತ ಪತ್ರಿಕಾ ಸ್ವಾತಂತ್ರ್ಯದಲ್ಲಿ 150ನೇ ಸ್ಥಾನದಲ್ಲಿದೆ.
3: ಹಾಗಾದರೆ ಪತ್ರಿಕಾ ಸ್ವಾತಂತ್ರ್ಯ ಎದುರಿಸುತ್ತಿರುವ ಆಂತರಿಕ ಸಮಸ್ಯೆಗಳು ಯಾವುವು?
2: ಇಂದು ಮಾಧ್ಯಮಗಳು ಎದುರಿಸುವ ಆಂತರಿಕ ಸಮಸ್ಯೆಗಳೆಂದರೆ, ಮಾಲೀಕರಿಂದ, ಜಾಹೀರಾತುದಾರರಿಂದ ಮತ್ತು ಪಾಲುದಾರರಿಂದ ಬಹುತೇಕ ಮಾಧ್ಯಮಗಳು ವೇತನ ಮಂಡಳಿಯ ಶಿಫಾರಸುಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುತ್ತಿಲ್ಲ. ಪತ್ರಕರ್ತರಿಗೆ ನಿರ್ದಿಷ್ಟ ನೇಮಕಾತಿ ನಿಯಮಗಳಿದ್ದರೂ ಅದನ್ನು ಯಾವ ಸಂಸ್ಥೆಗಳು ಸರಿಯಾಗಿ ಪಾಲಿಸುತ್ತಿಲ್ಲ. ಅವರಿಗೆ ನೌಕರಿ ಭದ್ರತೆ ಇಲ್ಲ, ಮೂಲ ಸೌಕರ್ಯಗಳಿಂದಲೂ ವಂಚಿತರಾಗಿದ್ದಾರೆ. ತಾತ್ಕಾಲಿಕ ಸೇವೆ, ಅರೆಕಾಲಿಕ ಸೇವೆ, ಒಪ್ಪಂದ ಸೇವೆಗಳ ಪ್ರಕ್ಷುಬ್ಧತೆ ಮತ್ತು ಆತಂಕದ ನಡುವೆ ಕ್ಷಣಗಣನೆ ಮಾಡುತ್ತಿರುವ ಎಷ್ಟೋ ಪತ್ರಕರ್ತರಿದ್ದಾರೆ. ರಾಜಕೀಯ, ಸೈದ್ಧಾಂತಿಕ, ವರ್ಗ, ಜಾತಿ, ಮತ ಜನಾಂಗೀಯ, ಸಾಮಾಜಿಕ ಮತ್ತು ವೈಯಕ್ತಿಕ ಕಾರಣಗಳ ಜೊತೆಗೆ ಮಾಲೀಕನಿಂದ ಪರೋಕ್ಷ ಪ್ರಭಾವ, ಸುದ್ದಿ ಖರೀದಿಸುವಿಕೆ, ಸಂಪಾದಕನ ವೈಯಕ್ತಿಕ ಆಸಕ್ತಿ, ಆತನ ಆಪ್ತ ಪತ್ರಕರ್ತರ ನೇಮಕದಲ್ಲಿ ಶಿಫಾರಸು, ಧ್ಯೇಯ ಧೋರಣೆಗಳು, ವರದಿಗಾರರಲ್ಲಿ ಕಂಡುಬರುವ ಭ್ರಷ್ಟ ಆಯೋಜನೆಗಳು, ಪತ್ರಿಕೆಗಳು ನಿಷ್ಪಕ್ಷಪಾತವಾಗಿ ಕೆಲಸ ಮಾಡದಿರಲು ತಡೆ ಒಡ್ಡುತ್ತಿರುತ್ತವೆ. ಇತರೆ ಬಾಹ್ಯ ಒತ್ತಡಗಳು, ರಾಜಕೀಯ, ಸಾಮಾಜಿಕ, ಆರ್ಥಿಕ, ಜನಾಂಗೀಯ, ಧಾರ್ಮಿಕ, ಅಧಿಕಾರಶಾಹಿ, ಭೂಗತ ಜಗತ್ತು ಅಥವಾ ಪ್ರಾದೇಶಿಕ ಭಾಷಾ ಸಾಂಸ್ಕೃತಿಕ ಪ್ರಭಾವಿ ಗುಂಪುಗಳು ಇಲ್ಲವೇ ಭಯೋತ್ಪಾದಕ ಸಂಘಟನೆಗಳಿಂದ ಉಂಟಾಗಬಹುದು.
1: ಹಾಗಾದರೆ ಈ ಪತ್ರಿಕಾ ಸ್ವಾತಂತ್ರ್ಯ ಸದೃಢಗೊಳ್ಳಬೇಕಾದರೆ ಯಾವ ಕ್ರಮಗಳನ್ನು ಕೈಗೊಳ್ಳಬೇಕು?
2: ಪತ್ರಿಕೆಗಳು ಆರ್ಥಿಕವಾಗಿ ಸದೃಢಗೊಂಡಾಗ ಹಾಗೂ ಜನರ ವಿಶ್ವಾಸವನ್ನು ಗಳಿಸಿದಾಗ ಯಾವುದೇ

0: ರೀತಿಯ ಒತ್ತಡಗಳನ್ನು ಅದು ಎದುರಿಸಲು ಶಕ್ತವಾಗಿರುತ್ತದೆ. ನಿಖರತೆ, ವಸ್ತುನಿಷ್ಠತೆ, ನಿಷ್ಪಕ್ಷಪಾತ ಮತ್ತು ವಿಶ್ವಾಸ ಗಂಭೀರ ಪತ್ರಿಕೋದ್ಯಮದ ದೃಢತತ್ವಗಳು. ನಂಬಲಾರತೆಯೇ ಒಂದು ಪತ್ರಿಕೆಯ ವರ್ಚಸ್ಸು ಮತ್ತು ಭೂಷಣ. ಪತ್ರಿಕೆಯೊಂದಕ್ಕೆ ಬಾಹ್ಯ ಮತ್ತು ಆಂತರಿಕ ಸ್ವಾತಂತ್ರ್ಯ ಬೇಕಾಗಿರುತ್ತದೆ. ಪತ್ರಿಕೆಯನ್ನು ಕೇವಲ ಹಣಗಳಿಕೆ ಉದ್ಯಮ ಎಂದು ಯಾರೂ ಅದರ ಸಾಮರ್ಥ್ಯವನ್ನು ದುರುಪಯೋಗಪಡಿಸಿಕೊಳ್ಳಬಾರದು. ಇದಕ್ಕೆ ಸರ್ಕಾರದಿಂದಾಗಲಿ, ಪ್ರಭಾವಿ ಮೂಲಗಳಿಂದಾಗಲಿ, ಆಂತರಿಕ ಹಾಗೂ ಬಹಿರಂಗ ಪ್ರಭಾವಗಳು ಇಲ್ಲವೇ ಒತ್ತಡಗಳು ಇರಬಾರದು. ಸರ್ಕಾರದಿಂದ ಹಾಕಲ್ಪಟ್ಟ ನಿರ್ಬಂಧಗಳಿಲ್ಲದೆ ಪರೋಕ್ಷವಾಗಿ ಇತರೆ ಆಡಳಿತ ಸಂಸ್ಥೆಗಳು, ಅಧಿಕಾರಿಗಳು, ಮಾಧ್ಯಮಗಳಿಗೆ ನಾಗರಿಕ ಸವಲತ್ತುಗಳಾದ ಜಾಗ, ನೀರು, ವಿದ್ಯುಚ್ಛಕ್ತಿ, ಪರವಾನಗಿ, ಜಾಹೀರಾತು ಇತ್ಯಾದಿ ಅಗತ್ಯ ವಸ್ತುಗಳನ್ನು ನೀಡದೆ ಅಥವಾ ತಡೆ ಮಾಡುವ ಒತ್ತಡಗಳನ್ನು ಹೇರಬಾರದು.
1: ಇಲ್ಲಿಯವರೆಗೆ ನಮ್ಮ ಚರ್ಚಾಕೂಟದ ವಿಷಯವಾದ ಪ್ರಸ್ತುತ ಸಮಾಜದಲ್ಲಿ ಸಮೂಹ ಮಾಧ್ಯಮಗಳ ಪಾತ್ರ ಎಂಬ ವಿಷಯದ ಕುರಿತು ಚರ್ಚಿಸಿ ತಮಗೆ ಸಮೂಹ ಮಾಧ್ಯಮಗಳ ಕುರಿತು ಉತ್ತಮ ಮಾಹಿತಿಯನ್ನು ನೀಡಿದ್ದೇವೆ ಎಂದು ಭಾವಿಸುತ್ತೇವೆ. ಸಮೂಹ ಮಾಧ್ಯಮಗಳನ್ನು ತಮ್ಮ ಜೀವನದಲ್ಲಿ ಸಕಾರಾತ್ಮಕವಾಗಿ ಬಳಸಿಕೊಂಡು ಉತ್ತಮ ಜೀವನವನ್ನು ರೂಪಿಸಿಕೊಳ್ಳಿ ಎಂದು ಹೇಳುತ್ತಾ ಇವತ್ತಿನ ಈ ಚರ್ಚಾಕೂಟವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ.
2: ಎಲ್ಲರಿಗೂ ಧನ್ಯವಾದಗಳು.
3: ಪ್ರಚಲಿತ ಸಮಾಜದಲ್ಲಿ ಸಮೂಹ ಮಾಧ್ಯಮಗಳ ಪಾತ್ರ, ಯುವಜನರ ಅಭಿಪ್ರಾಯಗಳನ್ನಾಧರಿಸಿದ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಕಿರಣ್ ಕುಮಾರ್ ಕೆ, ಭೀಮಪ್ಪ ಮಟ್ಯಾಳ್, ಪೂಜಾ ಲಟ್ಟಿ ಮತ್ತು ಪ್ರಿಯಾ ನರೇಗಲ್. ಪ್ರಸ್ತುತಿ ನೆರವು ನವೀನ್ ಮಹಾಲೇ.

ಆಕಾಶವಾಣಿ ಧಾರವಾಡ ಸಮಯ 8:15 ಆಗುತ್ತಲಿದೆ. ಇನ್ನು ಮುಂದೆ ಸಂಸತ್ತಿನ ಸಮೀಕ್ಷೆ ಕೇಳುತ್ತೀರಿ ದಿಲ್ಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
2: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
1: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
2: ಕೊಡುಗೆಗಳು ಜುಲೈ 9 ರಿಂದ ಆಗಸ್ಟ್ 9 ರವರೆಗೆ ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
3: ಇದೀಗ ಹಿಂದಿ ಚಿತ್ರಗಳ ಕಾರ್ಯಕ್ರಮ ಪುಷ್ಪಹಾರ ಆರಂಭದಲ್ಲಿ ಕೋಣ. ಆರಂಭದಲ್ಲಿ ಕೇಳೋಣ ಗೀತ್ ಚಿತ್ರದ ಗೀತೆಯನ್ನು ಧ್ವನಿ ನೀಡಿದ್ದಾರೆ ಲತಾ ಮಂಗೇಶ್ಕರ್ ಹಾಗೂ ಮೊಹಮ್ಮದ್ ರಫಿ. ಆನಂದ್ ಬಕ್ಷಿಯವರ ಸಾಹಿತ್ಯಕ್ಕೆ ಕಲ್ಯಾಣಿ ಆನಂದಿಯವರ ಸಂಗೀತ.

ಇನ್ನು ಮುಂದೆ ಕೇಳೋಣ ಪ್ರತಿಜ್ಞಾ ಚಿತ್ರದ ಗೀತೆಯನ್ನು ಧ್ವನಿ ನೀಡಿದ್ದಾರೆ ಲತಾ ಮಂಗೇಶ್ಕರ್. ಆನಂದ್ ಬಕ್ಷಿಯವರ ಸಾಹಿತ್ಯಕ್ಕೆ ಲಕ್ಷ್ಮೀಕಾಂತ್ ಪ್ಯಾರಲಾಲ್ ಅವರ ಸಂಗೀತ.

ಪುಷ್ಪಹಾರ ಕೊನೆಯಲ್ಲಿ ಕೇಳೋಣ ದಿಲ್ ಹಿ ತೋ ಹೈ ಚಿತ್ರದ ಗೀತೆಯನ್ನು. ಗೀತೆಗೆ ಧ್ವನಿ ನೀಡಿದ್ದಾರೆ ಮುಖೇಶ್ ಹಾಗೂ ಸುಮನ್ ಕಲ್ಯಾಣ್ಪುರ್. ಸಾಹಿರ್ ಲುಧಿಯಾನ್ವಿ ಅವರ ಸಾಹಿತ್ಯಕ್ಕೆ ರೋಷನ್ ಅವರ ಸಂಗೀತ.

ಇದುವರೆಗೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ ಕೇಳಿದಿರಿ. ಆಕಾಶವಾಣಿ ಧಾರವಾಡ ಸಮಯ 8:45 ಆಗುತ್ತಲಿದೆ. ಇನ್ನು ಮುಂದೆ ವಾರ್ತಾ ಸಂಚಿಕೆ ದಿಲ್ಲಿ ಕೇಂದ್ರದಿಂದ.

0: ಶ್ರೋತೃ ಬಾಂಧವರೇ, ಪ್ರಖ್ಯಾತ ಮರಾಠಿ ಕವಿ ಗ ದಿ ಮಾಡ್ಗುಳ್ಕರ್ ವಿರಚಿತ, ಹೆಸರಾಂತ ಗಾಯಕ ಸುಧೀರ್ ಫಡ್ಕೆ ಅವರು ಹಾಡಿದ ಬಹು ಜನಪ್ರಿಯ ಗೀತ ರಾಮಾಯಣ ಕೇಳೋದು ಅಂದ್ರ ಎಲ್ಲಾ ಸಂಗೀತ ಪ್ರಿಯರ ಕಿವಿಗಳು ನಿಮಿರಿ ನಿಲ್ತವ. ಅಂತಹ ಬಹು ಪ್ರಸಿದ್ಧ ಮರಾಠಿ ಗೀತ ರಾಮಾಯಣದ ಕನ್ನಡಾನುವಾದ ಕೆಲ ವರ್ಷಗಳ ಹಿಂದೆ ನಮ್ಮ ಧಾರವಾಡ ಆಕಾಶವಾಣಿಯಿಂದ ಪ್ರಸಾರ ಆಗಿ ಶ್ರೋತೃಗಳೆಲ್ಲರ ಮನ ಗೆದ್ದಿತ್ತು. ಪ್ರಿಯ ಶ್ರೋತೃಗಳ ಆಗ್ರಹದ ಮೇರೆಗೆ ಕನ್ನಡ ಗೀತ ರಾಮಾಯಣವನ್ನ ಈಗ ಮರುಪ್ರಸಾರ ಮಾಡ್ಲಿಕ್ಕತ್ತೀವಿ. ಪ್ರತಿ ಬುಧವಾರ ಮುಂಜಾನೆ 9:15 ತಪ್ಪದ ಕೇಳ್ರಿ ಕನ್ನಡ ಗೀತ ರಾಮಾಯಣ. ಪ್ರತಿ ಬುಧವಾರ ಮುಂಜಾನೆ 9:15 ಕನ್ನಡ ಗೀತ ರಾಮಾಯಣ.
1: ಇನ್ನು ಮುಂದೆ ಕೇಳೋಣ ಬಾಳಪ್ಪ ಹೊಕ್ಕೇರಿ ಅವರು ಹಾಡಿರುವ ಆನಂದ ಕಂದರ ರಚನೆಯನ್ನು.

0: ಇದುವರೆಗೆ ಸ್ವರ ಸೌರಭ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ. ಸಮಯ 9:30:08. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಧಾರವಾಡ. ರಂಗಭೂಮಿಯ ಹಿರಿಯ ನಾಟಕಕಾರರಾದ ಸಂಗಮೇಶ್ ಗುರವ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣೇಕ್.
2: ಕೇಳುಗ್ರೆ, ಮನುಷ್ಯ ಮನೋರಂಜನೆಗೆ ಅಂತ ಸಂಗೀತ ಕೇಳ್ತಾನೆ, ನಾಟಕ ನೋಡ್ತಾನೆ, ಸಿನಿಮಾ ನೋಡ್ತಾನೆ, ಇದೆಲ್ಲ ಸರ್ವೇ ಸಾಮಾನ್ಯವಾದದ್ದು. ಒಂದು ಕಾಲದಲ್ಲಿ ನಾಟಕಗಳು ಅಂದ್ರ ಬಹಳ ಜನಪ್ರಿಯತೆಯನ್ನ ಪಡ್ಕೊಂಡಿದ್ವು. ನಾಟಕಗಳಲ್ಲಿ ಸಾಮಾಜಿಕ ನಾಟಕ, ಐತಿಹಾಸಿಕ ನಾಟಕ, ಪೌರಾಣಿಕ ನಾಟಕ, ಹಿಂಗೆ 10 ಬಗೆಯ ನಾಟಕಗಳು ಜನರ ಮನಸ್ಸನ್ನ ಮುದಗೊಳಿಸ್ತಿದ್ವು. ಅದರಲ್ಲಿ ಇರುವಂತ ವಿಶೇಷವಾದ ಗುಣಗಳು ಜನರಲ್ಲಿ ಒಂದು ಸಂಸ್ಕಾರ, ಆಸಕ್ತಿ, ಅಭಿರುಚಿಯನ್ನ ಉಳಿಸಿ ಬೆಳೆಸುವಲ್ಲಿ ಸಹಕಾರಿಯಾಗ್ತಿದ್ವು. ಆದ್ರೆ ದಿನಗಳು ಕಳೆದಂತೆ ನಾಟಕಗಳು ತನ್ನ ಗುಣಮಟ್ಟವನ್ನು ಕೂಡ ಕಳ್ಕೊಳ್ತಾ ಬಂದವು. ಬಹಳಷ್ಟು ಕಳಪೆ ಮಟ್ಟದ ನಾಟಕಗಳು ಅಲ್ಲಲ್ಲಿ ಮೂಡಿ ಬರ್ತಾ ಇದ್ವು. ಜನರ ಅಭಿರುಚಿ ಕೂಡ ಭಿನ್ನವಾಗ್ತಾ ಬಂತು. ಇದಕ್ಕೆ ಕಾರಣ ಯಾರು ಅಂತ ನಾವು ಪ್ರಶ್ನಿಸಿದ್ರೆ ಕಲಾವಿದರೇ ಕಾರಣರು. ಮತ್ತೆ ಈ ವೃತ್ತಿಯ ಬಗ್ಗೆ ಒಂದು ಗೌರವದ ಭಾವನೆ ಇಲ್ಲದಂತವರು ವೃತ್ತಿ ರಂಗಭೂಮಿಗೆ ಬಂದಾಗ ಈ ತರಹದ ಒಂದು ಪ್ರಮಾದಗಳು ನಡೆದವು. ಆದ್ರೆ ಮನುಷ್ಯನ ಜೀವನ ಚಕ್ರ ಸುತ್ತತನ ಇರ್ತದ. ಒಂದು ಕಾಲದಲ್ಲಿ ನಾಟಕಗಳನ್ನ ನೋಡಿ ಮನಸೂರೆಗೊಂಡಂತ ಮನುಷ್ಯ ಸ್ವಲ್ಪ ದಿನದಲ್ಲೇ ಮತ್ತೆ ನಾಟಕ ನೋಡ್ಬೇಕು ಅಂತನ ಶುರು ಮಾಡಿಕೊಂಡ. ಕೇಳುಗರೆ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಕನ್ನಡಕ್ಕಾಗಿ, ಕನ್ನಡದ ಉಳಿವಿಗಾಗಿ ನಿರಂತರವಾಗಿ ಚಳುವಳಿಯನ್ನ ನಡೆಸಿಕೊಂಡು ಬರುವುದರ ಜೊತೆಗೆ ಹಲವಾರು ನಾಟಕಗಳನ್ನ, ರಂಗ ನಾಟಕಗಳನ್ನ, ಐತಿಹಾಸಿಕ ನಾಟಕಗಳನ್ನ, ಪೌರಾಣಿಕ ನಾಟಕಗಳನ್ನ ಬರೆದು ರಂಗಭೂಮಿಯನ್ನ ಶ್ರೀಮಂತಗೊಳಿಸಿದಂತ ಹಿರಿಯ ನಾಟಕಕಾರರಾದ ಸಂಗಮೇಶ್ ಆರ್ ಗುರವ್ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಸಂಗಮೇಶ್ ಆರ್ ಗುರವ್ ಅವರೇ.
3: ನಮಸ್ತೆ.
2: ಸಂಗಮೇಶ್ ಗುರವ್ ಅವರ, ತಾವು ಒಬ್ಬ ಸುಪ್ರಸಿದ್ಧ ನಾಟಕಕಾರರು. ತಮ್ಮ ಲೇಖನಿಯಿಂದ ಸುಮಾರು ನಾಟಕಗಳು ಪ್ರಕಟಗೊಂಡಾವ. ಸಾಕಷ್ಟು ಕಂಪನಿಗಳು ಈ ನಾಟಕಗಳನ್ನ ಆಡ್ಯಾವ. ಈ ನಾಟಕಗಳು ಇವತ್ತಿಗೂ ಜನರ ಮನಸ್ಸಿನಲ್ಲಿ ಉಳಿದಾವ. ತಮ್ಮ ಮೂಲ ಊರು ಎಲ್ಲಿಯವರು ತಾವು? ಈ ನಾಟಕ ರಚನೆ ಮಾಡಬೇಕು ಅಂತ ನಿಮಗೆ ಯಾವಾಗ ಅನಿಸ್ತು? ನಮ್ಮ ಕೇಳುಗರಿಗೆ ಪರಿಚಯ ಮಾಡಿಕೊಡ್ತೀರಿ?
3: ಜಮ್ಮಕಂಡಿ ತಾಲೂಕಿನ ಕೌಟಿಗವ. ನಾನು ನಾಟಕ ನೋಡುವ ಆಸಕ್ತಿ ನನಗೆ ಎಚ್ ಟಿ ಮಾಂತೇಶ್ ಶಾಸ್ತ್ರಗಳ ಪ್ರಭಾವ ಆಯಿತು. ಕೆ ಎನ್ ಸಾಳುಂಕೆ ಅವ್ರದ್ದು, ಎಚ್ ಎನ್ ಹೂಗಾರ ಅವ್ರದ್ದು, ಅವ್ರು ನೋಡಿ ನಾನು ಯಾಕೆ ನಾಟಕ ಬರೀಬಾರ್ದು

0: ನಾಟಕ ಬರೆಯಕ್ಕೆ ಹತ್ತಿದೆ. ಬಿ ಎ ಪದವಿದವರು, ನೌಕರಿ ಕಡೆ ಆಶೆ ಮಾಡಲಿಲ್ಲ. ನಾಟಕ ಕಂಪನಿ ಸೇರಿದೆ, ನಾಟಕಗಳು ಬರೆದೆ. ಆದಂತ ನಾಟಕ ಯಶಸ್ವಿ ಅದು. ಸಂಗೊಳ್ಳ ರಾಯಣ್ಣದ ಕಲಾಕೇಸರಿ ಉದಯ ಕುಮಾರ್ ಅವರು ಪಾಠ ಮಾಡಿ ನನ್ನ ಹೆಸರು ತಂದ್ರು. ಬೈಲೋಂಗದ ಲಾಠಿ ಚಾರ್ಜ್ ಆತು ಟಿಕೆಟ್ ಸಿಗಲಾರ್ದಕ್ಕೆ ದೊಡ್ಡ ಪ್ರಮಾಣದಾಗ. ಸಿಂಧೂರು ಲಕ್ಷ್ಮಣ, ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ ಎಲ್ಲ 75,000 ಪ್ರಯೋಗ ಆತು. ಆ ನಂತರ 32ನೇ ಮುದ್ರಣ ಆಯ್ತು. ಈಗ ದೊಡ್ಡ ಹೆಸರು ತಂತು ಅಂತ ಉತ್ತಮರ ಓಣಿ ಅಂತ ನಾಟಕನ ಪಂಚಾಕ್ಷರಿ ಗವಾಯಿಗಳ ಪ್ರಯೋಗ ಮಾಡಿದರು. ಆ ನಾಟಕ ಬಹಳ ಯಶಸ್ವಿ ಆಯ್ತು. ಅಂದ್ರೆ ಇತರ ಕಂಪನಿ ಸಾಕಷ್ಟು ಕಂಪನಿಗಳು ನಾಟಕಗಳನ್ನ ಪ್ರಯೋಗ ಮಾಡಿದ್ರು, ಅವರು ಯಶಸ್ವಿ ಆದ್ರು.
1: ಅಂದ್ರೆ ಮೂಲತಃ ನಿಮ್ಮ ಊರು
0: ಕೌಟಿಗಿ?
1: ಕೌಟಿಗಿ,
0: ಕೌಟಿಗಿ ತುಂಗಳ.
1: ಅಲ್ಲಿ ಅವ್ರು ನೀವು ನಾಟಕವನ್ನ ನೋಡ್ತಾ ನೋಡ್ತಾನೆ ಬೆಳೆದ್ರಿ, ಆಮೇಲೆ ನಾಟಕ ನಾಯಕ ಬರೀಬಾರದು ಅಂತ ಬರೀಲಿಕ್ಕೆ ಶುರು ಮಾಡಿ. ಈಗ ಸಂಗಮೇಶ್ ಗುರುವರ ಸುಮಾರು ಎಷ್ಟು ನಾಟಕಗಳನ್ನ ನೀವು ಬರೆದಿರಿ ಇಲ್ಲಿ ತನಕ?
0: 35 ನಾಟಕಗಳು ಬರೆದಿದೆ.
1: ಅಂದ್ರೆ ಅದರಲ್ಲಿ ಎಂತೆಂತ ನಾಟಕಗಳು ಅವ?
0: ಸಾಮಾಜಿಕ, ಐತಿಹಾಸಿಕ.
1: ಸಾಮಾಜಿಕ, ಐತಿಹಾಸಿಕ,
0: ರಾಜಕೀಯ.
1: ಒಂದೆರಡು ನಾಟಕಗಳನ್ನ ಹೆಸರಿಸಬಹುದೇನು?
0: ಸಂಗೊಳ್ಳಿ ರಾಯಣ್ಣ, ಸಿಂಧೂರು ಲಕ್ಷ್ಮಣ, ಉತ್ತಮರ ಓಣಿ, ಔರಾದಿ ಫಲಹಾರೇಶ್ವರ ಮಹಾತ್ಮೆ, ಗದುಗಿನ ಶಿವಾನಂದ ಲೀಲೆ, ತಿಪ್ಪಾಯಿ ಕೊಪ್ಪದ ಮುಖೇಶ್ವರ ಮಹಾತ್ಮೆ, ಇಂಥವೆಲ್ಲ ನಾಟಕ ಬರೆದಿದ್ದೀನಿ ನಾನು.
1: ಈಗ ಸುಮಾರು ವರ್ಷಗಳ ಹಿಂದೆ ಮನುಷ್ಯ ಮನೋರಂಜನೆಗೆ ಅಂತೇಳಿ ನಾಟಕನ ಅವಲಂಬಿಸಿರ್ತಿದ್ದ. ಊರೊಳಗೆಲ್ಲ ನಾಟಕ ಬಂದು ಕಂಪನಿ ನಾಟಕಗಳು ಅಂದ್ರ ಜನ ಮುಗಿಬೀಳ್ತಿದ್ರು ನೋಡ್ಲಿಕ್ಕೆ. ತಾವು ರಚನೆ ಮಾಡಿದ ನಾಟಕಗಳು ಎಷ್ಟೆಷ್ಟು ದಿನಗಳ ಕಾಲ ನಡೆದಾವ?
0: ಸಿಂಧೂರು ಲಕ್ಷ್ಮಣ 75,000 ಪ್ರಯೋಗ. ಇಡೀ ಕರ್ನಾಟಕ ತುಂಬಾ ಪ್ರಯೋಗ ಆತಾದ್ರೆ.
1: ಎಷ್ಟು?
0: 75,000 ದಾಖಲೆ. ವೃತ್ತಿರಂಗ ಭೂಮಿಯಲ್ಲಿ ದಾಖಲೆ ಪ್ರಯೋಗ ಗಂಡನ ದಂಡ ಸಿಂಧೂರು ಲಕ್ಷ್ಮಣ. ಪ್ರಕಟಣೆಯಲ್ಲಿಯೂ ದಾಖಲೆ. 32ನೇ ಮುದ್ರಣ ಈ DTP ಆಗೈತಿ. 32ನೇ ಮುದ್ರಣ.
1: ಯಾವ್ಯಾವ ಕಂಪನಿಯವರು ಈ ನಾಟಕ ಆಡ್ಯಾರ?
0: ಸುಧೀರ್ ಕಂಪನಿ ಆಡಿದ್ರಿ. ಕರ್ನಾಟಕದ ಬಹುತೇಕ ಕಂಪನಿಗಳ್ರಿ, ಬಹಳಷ್ಟು ಕಂಪನಿಗಳು ಆಡಿದ್ರು. ಮೈಸೂರು, ಬೆಂಗಳೂರು, ಇಡೀ ಅದಕ್ಕೆ ನಮ್ಮ ಗಡಿ ಭೇದ ಇಲ್ಲ, ಎಲ್ಲಾ ಕಡೆ ಆಡಿದ್ರು.
1: ಸಿಂಧೂರು ಲಕ್ಷ್ಮಣ ಒಂದು ರೆಕಾರ್ಡ್ ನಿಮ್ಮ.
0: ನಂಜನಗೂಡಿನಲ್ಲಿ SR ಪುಟ್ಟನ್ ಕನಗಾಲರು, ಹುಣಸೂರು ಕೃಷ್ಣಮೂರ್ತಿ ಅವರು, BV ಕಾರಂತರು, ಬಹಳಷ್ಟು BJM ಆ ನಾಟಕ ನೋಡಿದ್ರು, ಸನ್ಮಾನ ಮಾಡಿದ್ರು. ನನಗೆ ಒಂಥರ ಮುಜುಗರ ಬಂತು. ಅಂತ ದೊಡ್ಡವರಿಂದ ಸನ್ಮಾನ ತಗೊಂತಿಲ್ಲ ನಾನು. ಅವ್ರ ಮಗಲ್ ಕುಂತ್ಕೊಳ್ಳಿ ಯೋಗ್ಯತೆ ಇಲ್ಲ. ಹುಣಸೂರು ಕೃಷ್ಣಮೂರ್ತಿ ಅವರು ಸಣ್ಣ ಹುಡುಗ ನಾನು, ಅವರು ಮೇವ್ರ ಪರ್ವತ, ನನಗೆ ನಾಚಿಕೆನೂ ಆತು. ಪುಟ್ಟನ್ ಕನಗಾಲು ಬರೀ ನಾಟಕ ರಾತ್ರಿ ಹೆಗಲ ಮೇಲೆ ಕೈ ಇಟ್ಟರು, ಸನ್ಮಾನ ಮಾಡಿದ್ರು, ಶಾಲೆ ಹಾಕಿದ್ರು, ಹಣ್ಣಂಪಲ ಕೊಟ್ರು. SR ಪುಟ್ಟನ್ ಕನಗಾಲ್ ಅವರು ದೊಡ್ಡ ನಿರ್ದೇಶಕರು ಸಿನಿಮಾ ರಂಗದ.
1: ಹೌದು ಹೌದು. ಈಗ ಗುರು ಅವರ, ಇವತ್ತೇನು ನಾವು ಸಿನಿಮಾ ಮಂದಿ ಅಂತ ಅಂತೀವಲ್ಲ, ಸಿನಿಮಾ ನಟರು, ರಾಜ್ಕುಮಾರ್ ಆಗಿರ್ಬಹುದು, ಉದಯ್ ಕುಮಾರ್, ಕಲ್ಯಾಣ್ ಕುಮಾರ್, ಇಂತಹ ಜನ, ಅವರೆಲ್ಲ ಮೂಲತಃ ರಂಗಭೂಮಿಯವರೇ, ರಂಗಭೂಮಿ ಕಲಾವಿದರೇ,
0: ರಂಗಭೂಮಿ ಕಲಾವಿದರು.
1: ಇವ್ರ ಜೊತೆಗೆಲ್ಲ ನೀವು ಕೆಲಸ ಮಾಡುದು ನೋಡುದು ಅವಕಾಶ ಬಂದಿತ್ತೇನು?
0: ಹೌದ್ರಿ. ಅವ್ರನ್ನ ನಾಟಕ ಹೆಚ್ಚು ಪ್ರಯೋಗ ಮಾಡಿಸ ನಾನ್ರಿ. ಉದಯ್ ಕುಮಾರ್ ಅವರು 100 ಪ್ರಯೋಗ ಮಾಡಿದ್ದಾರೆ ಸಂಗೊಳ್ಳರಾಯಣ್ಣ ನಾಟಕದಲ್ಲಿ. ಸಿಂಧೂರು ಲಕ್ಷ್ಮಣ ನಾಟಕದಲ್ಲಿ ಗೌಡನ ಪಾಠ ತುಗುದೀಪ್ ಶ್ರೀನಿವಾಸ ಅಂತ ಹೇಳ್ರಿ, ಅವರು ಪಾಠ ಬಹಳಷ್ಟು ಜನ ಪಾಠ ಮಾಡಿದ್ದಾರೆ. ಅದರಾಗ ಬಹುತೇಕ ಎಲ್ಲಾ ಸಿನಿಮಾ ನಟರು ಆ ನಾಟಕದ ಪಾಠ ಮಾಡ್ಯಾರ ಮೈಸೂರು ಕಡೆ ಪ್ರಯೋಗ ಆದಾಗ.
1: ಈಗ ವರನಟ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆಗೂ ಕೂಡ ತಮ್ಮ ಒಂದು ಒಡನಾಟ ಇತ್ತು ಅಂತ ಕೇಳಿದ್ವಿ.
0: ಒಡನಾಟ
1: ಅದ್ರದೊಂದು ಸ್ವಲ್ಪ ನೆನಪು ಹಂಚ್ಕೋತೀರಿ?
0: ಗೋಕಾಕ್ ಚಳವಳಿ ಕಾರಣ ಅದಕ್ಕೆ. ಪಾಟ್ಲ ಪುಟ್ಟಪ್ಪನವರು ನನ್ಗೆ ಬಲಗೈ ಅಂತ ಕರಿತಿದ್ರು. ನಾನು ನಾಟಕ ಕಂಪನಿಯಲ್ಲಿ ಇದ್ನೆಲ್ಲ ನಾನ್ರಿ. ನಮ್ ಸಿಂಧೂರು ಲಕ್ಷ್ಮಣ ನಾಟಕ ಬಂದ್ರು ಇಲ್ಲೇ ಧಾರವಾಡದಾಗ್ರಿ. ರಾತ್ರಿ 10:20 ಆಗೈತ್ರಿ. ಗಿರೀಶ್ ಕಾರ್ನಾಡ್ರು, ಆ ನಂತರ ಕೀರ್ತಿನಾಥ್ ಕುರ್ತಕೋಟಿ ಅವರು, GB ಜೋಶಿ ಅವರು, ಚನ್ವೀರ್ ಕನಿಯು ಅವರು, ಇವರೆಲ್ಲರೂ ಬಂದ್ಬಿಟ್ರು. ಪಾಟ್ಲ ಪುಟ್ಟಪ್ಪನವರು, ಕೀರ್ತಿನಾಥ್ ಕುರ್ತಕೋಟಿ ಅವರು, ಇವರೆಲ್ಲರೂ ಬಂದ್ಬಿಟ್ರು 10:20. ನಾ ಓಡೋಗ ನಮಸ್ಕಾರ ಸರ್, ನಮಸ್ಕಾರ ಸರ್ ಅಂತೇನೆ. ಅವರು ಬುಕಿಂಗ್ ಆಫೀಸ್ ಹತ್ರ ಬಂದ್ರು, ಟಿಕೆಟ್ ಕೊಡ್ರಿ ಅಂತೇಳಿ. ನಿಮ್ಗೆ ನಾವು ಟಿಕೆಟ್ ಕೊಡೋದಲ್ಲ, ಬರೀ ಒಳಗೆ ಅಂತಂದಿನ ಅವ್ರು. ಆಗ MM ಕಲಬುರ್ಗಿ ಅವ್ರು ಏನಾದ್ರು ಗೊತ್ತೇನ್ರಿ, ನೀವು ಟಿಕೆಟ್ ಕೊಡದೆ ಇದ್ರೆ ನಾವು ವಾಪಸ್ ಹೋಗಿ, ನಾವು ಟಿಕೆಟ್ ತೆಗಿಸಿ ನಾಟಕ ನೋಡ್ತೇವೆ, ನಮ್ಗೆ ಅಂಥದ್ದೇನು ಬಂದಿಲ್ಲ. ಯಾಕ್ರಿ ಗುರು ಅವರ ತಂದ್ರೆ ಅವ್ರು, ನಾವು ಅಷ್ಟು ಅಸಮರ್ಥ, ನಮ್ಗೆ ದುಡ್ಡು 5 ರೂಪಾಯಿ ಕೊಡಲಾರ್ದು ಅಸಮರ್ಥರದೇವ್ ನಾವು, ಯಾಕ್ರಿ ಅಂತಂದ್ರೆ ನೀವು ಬದುಕಬೇಕಲ್ಲ, ಟಿಕೆಟ್ ತೆಗೆ ನಾಟಕ ನೋಡಿದ್ರು. ನನಗೆ ಬಹಳಷ್ಟು ಹೆಮ್ಮೆ ಆದ್ರಿ. ಆ ನಂತರ ರೀ ನನಗೆ ರಾಜ್ಕುಮಾರ ಪರಿಚಯ 1978 ಬಹಳಷ್ಟು ಆಯ್ತು ರೀ. ಇಲ್ಲ ಪಾಟ್ಲ ಪುಟ್ಟಪ್ಪನ ಹತ್ರ ನಾ ಬಂದಿಲ್ರಿ. ಇಲ್ಲಿ ಕರ್ನಾಟಕ ವಿದ್ಯಾವರ್ಧ ಸಂಘದ ಅಧ್ಯಕ್ಷರವರು,
1: ಹೌದು,
0: ಗೋಕಾಕ ಚಳುವಳಿ ಪ್ರಾರಂಭ ಹೀಕೂರ್ ಗೋಕಾಕ ಅವರು ವರದಿ ತಯಾರಿಸಿದರು. ಆ ವರದಿ ತಯಾರಿಸಿದ್ರಿ ಬಹಳಷ್ಟು ಜನ ಅದನ್ನ ವಿರೋಧ ಮಾಡಿದ್ರು. ಪಾಟ್ಲ ಪುಟ್ಟಪ್ಪನ ಹೇಳಿದ್ರು, ನೀವು ಬರ್ರಿ, ನೀವು ಇಲ್ಲ ಅಂತಂದ್ರು, ನೀವು ಆ ವರದಿ ಓದ್ರಿ, ಓದ್ಲಾರ್ದ ನೀವು ಯಾಕೆ ನೀವು ಗೋಕಾಕ ನೀವು ಗೋಬ್ಯಾಕ್ ಅಂತೀರಿ. ನೀವು ವರದಿ ಓದ್ರಿ, ಒಮ್ಮೆ ಓದ್ರಿ, 2 ಸಲ ಓದ್ರಿ, 3 ಸಲ ಓದ್ರಿ, ನೀವು ಓದೇ ಇಲ್ಲ, ನೀವು ಪ್ರತಿಭಟನೆ ಮಾಡಕತ್ತೀರ ಅಂತಂದ್ಬಿಟ್ರು. ಮೀಟಿಂಗ್ ಕರೆದಿದ್ರಿ. ಆ ಟೈಮ್ದಾಗ ಬರೀ ನಾವು 30 ಜನ ಇದ್ವಿ ವಿದ್ಯಾವರ ಸಂಘದ. ಏನ್ ಮಾಡೋದಪ್ಪ, ಜನನ ಇಲ್ಲ, ಜನನ ಬರವಲ್ರ, ಇವ್ರು ನೋಡಿದ್ರೆ ಗೋಕಾಕ್ ಗೋ ಬ್ಯಾಕ್ ಅಂತ ಅಂತಾರೆ, ಯಾರು ನಮ್ಗೆ ಸ್ಪಂದನೆ ಮಾಡವಲ್ರಲ್ಲ, ಏನ್ ಮಾಡ್ಬೇಕು? ಇಲ್ಲ, ರಾಜ್ಕುಮಾರ್ ಅವ್ರನ್ನ ಸುತ್ತ ಹೊಡಿಸ್ಬೇಕು, ರಾಜ್ಕುಮಾರ್ ಸುತ್ತ ಹೊಡಿಸ್ಬೇಕು, ಜನರನ್ನು ಜಾಗ್ರತೆ ಮಾಡಬೇಕು, ದೊಡ್ಡ ಪ್ರಮಾಣ ಪ್ರತಿಭಾ ಹಾಗೆ ಇವ್ರೆಲ್ಲರೂ ನಮ್ ಬೆನ್ನ ಹತ್ತಾರ ಅಂತ ಹೇಳಿದೆ ನಾನು. ಹೌದೇನು ಅಂತಂದ್ರು. ಗುರು ಅವರ ವಿಚಾರ ಮಾಡ್ತೇನೆ ಇದ್ರ ಬಗ್ಗೆ ಅಂತಂದ್ರು. ನಾನು ಒಂದು ಕಂಪನಿಗೆ ಹೋದನ್ರಿ, ಅವರು ರಾಜ್ಕುಮಾರ್ ಅವ್ರಿಗೆ ಪತ್ರ ಬರೆದ್ರು, ಅವರು ಪಾಟ್ಲ ಪುಟ್ಟಪ್ಪನವರು, ಅವ್ರು ಒಪ್ಕೊಂಡ್ರ ಅದಕ್ಕೆ ಅವರು ಒಪ್ಕೊಂಡು ಅವರು ಪತ್ರ ಬರೆದ್ರು, ಬಹಳ ಯೋಗ್ಯತೆ, ನೀವು ಎಲ್ಲೆಲ್ಲಿ ಕರಿತೀರ ನಾನೆಲ್ಲ ಬರ್ತೀನಿ, ನಮಗೂ ಕನ್ನಡ ಬೇಕು, ನಾವು ಅದರಿಂದ ನಾವು ಬದುಕ್ತೀವಿ, ಆ ಚಳವಳಿ ಆಗಲಿ, ಇದು ಆಗಬೇಕಂದ್ರೆ ಇದು ಕನ್ನಡ ಚಳವಳಿ, ಜಲ ಭಾಷೆ ಇದು,

0: ಇದು ಇರಲಿ ಮಾಡೋಣ ಅಂತಂದ್ರು.
1: ಆಗ ಪಟ್ಲ ಪೊಟ್ಟಪ್ಪನವ್ರನ್ನ ಅಂತಂದ್ರು ರಾಜಕುಮಾರ್ ಅವ್ರನ್ನ ಧಾರವಾಡಕ್ಕೆ ಮತ್ತೆ ಹುಬ್ಳಿಗೆ ನಾವು ಕರೆಸ್ತೀವಿ. ರಾಜಕುಮಾರರಿಗೆ ನಾವು ಗೊತ್ತಿಲ್ಲ, ನಮ್ಗೆ ಅವರೆಲ್ಲ ಗೊತ್ತು, ರಾಜಕುಮಾರ್ ಗೊತ್ತಿದ್ದವ್ರು ನಮ್ಗೆ ಬೇಕು, ಅದಕ್ಕೆ ನೀವು ನಮ್ಮ ಕೂಡ ಇರಬೇಕು ಅಂತಂದ್ರು. ಆಗ್ಲಿ ಸರ್ ಅಂತಂದ್ವಿ. ಮುಂದೆ 3 ದಿವಸಕ್ಕೆ ಮತ್ತೆ ಬೆಂಗಳೂರಿಗೆ ಹೋದ್ರಿ, ರಾಜಕುಮಾರ್ ಕೂಡ ಎಲ್ಲ ಮಾತಾಡಿದ್ವಿ, ಪಟ್ಟಿ ಮಾಡಿದ್ವಿ, ಬನ್ನಟರೇಬ್ ಕವಿ, ಆಮೇಲೆ ಜಮ್ಮುಕಂಡಿ, ಆಮೇಲೆ ಮಾಲಿಂಗಪುರ, ಈ ರೀತಿ ರೀ ಧಾರವಾಡ ಇವ್ರಿ ಹುಬ್ಬಳ್ಳಿ ಅಂತೇಳಿ ಆ ಪಟ್ಟಿ ಮಾಡಿದ್ವಿ. ಅದೇನು ಪಟ್ಟಿ ಏನೋ ಇದಾಗಲಿಲ್ಲ, ಪಟ್ಟಿ ಒಳಗೆ ನೋಡು ಬಹಳಷ್ಟು ಜನ ಸೇರಿಸಿದ್ರು ಅದನ್ನಲ್ಲಿ. ಸಾರ ಗೋವಿಂದ ಅಂತ ಬೆಂಗಳೂರಾಗಿದ್ರು ಅಲ್ಲಿ ಅವರು, ಅವರೆಲ್ಲ ಬಹಳಷ್ಟು ಜನ ರೀ. 4 ಪಟ್ಟಣ ತೋರಿಸಿದ್ರು, ಅವ್ರ 8 ಪಟ್ಟಣಗಳು ಅದ್ರಾಗ ನೋಡು ಹಾಕೊಂತ ಬಂದ್ಬಿಟ್ರು. ನಾವು ಬಿಟ್ಟಿದ್ದಲ್ಲ ಅವನ್ನೆಲ್ಲ ರೀ, ಹಾಕೊಂತ ಇದು ಮಾಡಿದ್ರು. ರಾಜಕುಮಾರ್ ಅವರಲ್ಲಿ ಧಾರವಾಡಕ್ಕೆ ಬಂದರು, ಅದು ಸ್ಟೇಜ್ ವ್ಯವಸ್ಥೆ ನಂದ ಇತ್ತದ್ರಿ. ಆ ನಂತರ ಇಲ್ಲಿ ಕಲಾಕಸ್ತು ಬಂದು ಪ್ರಶಸ್ತಿ ಕೊಟ್ಟರು ಚಂದೂರ್ ಲೀಲಮ್ಮ ಬೆಳಗಾವಿಗೆ. ಅಗುಣ ರಾಜಕುಮಾರ್ ಅವ್ರು ಕೂಡ ಇದ್ನಿ ಕಡೆ. ರಾಜಕುಮಾರ್ ಬಂದ್ರು ಅವ್ರು ಕೂಡ ಇರ್ತಿದ್ನ. ದಾವಣಗೆರೆಗೆ ಬಂದ್ರು ಅಗುಣ ರಾಜಕುಮಾರ್ ಅವ್ರು ಕೂಡ ಇದ್ದೆ. ಬರೀ ಗುರು ಬರೀ ಬನ್ನಿಗುರು ಬನ್ನಿಗುರು ಬನ್ನಿಗುರು ಅಂತ ಅವರು ನನಗೆ ಮೊದಲು ಕೈ ಮುಗಿತಿದ್ರು. ನನಗೆ ಬ್ಯಾಸರ ಸುದ್ದಿ ಅಂದ್ರೆ ಏನ್ರಿ, ಇನ್ನ ಸ್ವಲ್ಪ ಸಮೀಪಲ್ಲೇ ನಾ ಕೈ ಮುಗಿಬೇಕು.
2: ಹಂಗ
1: ಅವ್ರು ದೂರಗಿಂತ ಕೈ ಮುಗಿದ್ ಬಿಡವ್ರ, ಬನ್ನಿಗುರು ಬನ್ನಿಗುರು ನನಗೊಂಥರ ಮುಜುಗರ ಆಗುದು. ಏನಪ್ಪ ಅವ್ರ ಕಡೆ ನಾವು ಕೈ ಮುಗಿಸ್ಕೊಳಕತ್ತಿದ್ದೇವಲ್ಲ, ಇದೇನಿದು ಮೊದಲ ನಾವು ಇರ್ಬೇಕಲ್ಲ ಸಣ್ಣವರು, ಅವ್ರು ದೊಡ್ಡವರು, ಅವ್ರ ಮೊದಲು ಕೈ ಮುಗಿ. ಮನೆಗೆ ಹೋಗಿದ್ವಲ್ರಿ, ನಮ್ಮನ್ನು ನೋಡಿದ ಕೂಡಲು ಸಾಕು ಎದ್ ನಿಂತು ಕೈ ಮುಗಿ. ಅವರು ಎದ್ ನಿಂತು ಕೈ ಮುಗಿದು ನಾನು ಏಳುದು ಕುಂತ್ಕೊಳ್ದು ಯಾಕೆ ಮಾಡ್ತೀರ ಅನ್ನಾರ ನೀವು ಅಂತಾನೆ. ನಿಮ್ ಕಾಲು ನೋಯ್ದಲ್ಲ್ರಿ ಅಂತಾನೆ. ನಗಾಕತ್ತಿದ್ ಅಲ್ಲ ನೀವು ಬರ್ತೀರಿ, ನೀವು ಬರ್ತೀರಿ, ನೀವು ದೊಡ್ಡವರು, ನೀವು ಸಣ್ಣವ್ರ ಅಂತ ಹೆಂಗ ಅಂತೀರಿ ನೀವು? ನೀವು ನಾಟಕಾರರು, ಸಾಹಿತಿಗಳು, ನೀವು ಕಲಾವಿದರು, ಅವ್ರು ನೀವು ಸಣ್ಣವರಲ್ಲ. ನೀವು
2: ಗುರು ಅವ್ರ ತಾವು ಹೇಳಿದ್ರಿ 35 ನಾಟಕಗಳನ್ನ ಬರೆದಿದ್ದೆ, ಅದ್ರಾಗ ಹೆಚ್ಚು ಹೆಸರು ಮಾಡಿದ್ದು
1: ಸಿಂಧೂರ್
2: ಲಕ್ಷ್ಮಣ,
1: ಸಂಗೊಳ್ಳಿ ರಾಯಣ್ಣ
2: ಎರಡು ಹೆಸರು ಮಾಡಿ
1: ಅಂತೇಳಿ.
2: ಅಂದ್ರೆ ಬೇರೆ ಬೇರೆ ಕಂಪನಿಯವರು ನಿಮ್ಮ ಹತ್ರ ಬಂದು ನಿಮ್ಮ ನಾಟಕ ನಾವು ಆಡ್ತೀವಿ ಅಂತ ನಿಮ್ಮ ಹತ್ರ ಪರವಾನಗಿ ತಗೊಂಡು ನಾಟಕ ತಗೊಂಡು ಹೋಗ್ತಿದ್ರು.
1: ಪರವಾನಗಿ ಎಲ್ಲಕ್ಕೇನು ಪರವಾನಗಿ ಏನ್ ಯಾರು ತಗೊಂತಿದ್ದ ಮೊದಲಿತ್ತಾದ್ರಿ, ಬಾಂಡ್ ಅಗ್ರಿಮೆಂಟ್ ಬಾಂಡ್ ಹಾಕಿದ್ರು. ಅವ್ ಇತ್ತೀಚೆಗೆ ಹಾದು ಅವ್ರಿ, ಅವ್ರ ಕೊಟ್ಟ ದುಡ್ಡು ತಗೋತಿದ್ದು ಅಷ್ಟೇ ರೀ.
2: ಈಗ ತಾವು ವೃತ್ತಿಯಿಂದ ಏನ್ ಮಾಡ್ಕೊಂಡಿದ್ರಿ?
1: ಏನು ಮಾಡ್ಕೊಂಡಿಲ್ರಿ. ಇವ ಅವ್ರ ಕಷ್ಟ ದುಡ್ಡ್ರಿ, ಏ ಬದುಕಿದ್ವು ಅಷ್ಟೇ ರೀ, ಒಂದ್ ಪೈಸೆ ಮಾಡ್ಕೊಂಡಿಲ್ಲ ಆದಾಯ ರೀ.
2: ಅಂದ್ರೆ ನಾಟಕನ ಬರೆಯುವುದೇ ಒಂದು ಹವ್ಯಾಸ?
1: ಹವ್ಯಾಸ ರೀ,
2: ಅದೇ ವೃತ್ತಿ.
1: ಅದೇ ವೃತ್ತಿ ರೀ. ಅಂತ ಪತ್ರಿಕೆಗಳಷ್ಟು ಬಾಳಷ್ಟು ನಾ ಲೇಖನ ಬರೆದೆ. ಸಂಯುಕ್ತ ಕರ್ನಾಟಕ ಒಂದು 5 ದಿನಕ್ಕಿಂತ ಹೆಚ್ಚು ರಂಗಭೂಮಿ ಬಗ್ಗೆ ಲೇಖನ ಬರೆದೇನೆ ಅಲ್ರಿ, ಪ್ರಜಾವಾಣಿಗೂ ಬರೆದೆ. ಆ ನಂತರ ಈ ಸ್ಮರಣ ಸಂಚಿಕೆ ಕರ್ನಾಟಕದಾಗ ಯಾರ ರಂಗಭೂಮಿ ತೆಗೆದ್ರೆ ಅದ್ರಾಗ ನಾನು ಲೇಖನ ಇರಲೇಬೇಕ್ರಿ. ಮೈಸೂರಾಗ ಆಗಲಿ, ದಾವಣಗೆರೆಗ ಆಗಲಿ, ಬೆಂಗಳೂರು ಆಗಲಿ, ನನಗೊಂದು ಅವ್ರು ಫೋನ್ ಹಚ್ಚಿ ಬಿಡ್ತಾರೆ ಅಥವಾ ಪತ್ರ ಹಾಕ್ತಾರೆ. 8 ದಿವಸದಾಗ ನಮಗೆ ಲೇಖನ ಬರಬೇಕು ನಿಮ್ಮದು, ಯಾವುದಕ್ಕೂ ತಡ ಮಾಡಂಗಿಲ್ಲ ಅಂತೇಳಿ. ನಾ 15 ದಿವಸನೂ ಮಾಡಿದೀನಿ, ಒಂದು ತಿಂಗಳು ಸಹಿತ ಮಾಡಿದ ಉದಾಹರಣೆ ಹೇಳಿದವ್ರಿ ಅವೆಲ್ಲ ಮುದ್ರಣ.
2: ಈಗ ಆಗಿನ ಕಾಲದ ನಾಟಕಗಳಿಗೂ ಇವತ್ತಿನ ನಾಟಕಗಳಿಗೂ ಅಜಗಜಾಂತರ
1: ವ್ಯತ್ಯಾಸ.
2: ಅವಾಗ ಏನಿದ್ರು ಸಂಗೀತ ಆಗ್ಲಿ ಒಂದು ಕಾಲ್ ಪೆಟ್ಟಿಗೆ ಅಂತ ಇರ್ತಿತ್ತು, ಸಂಗೀತ ಪರಿಕರಗಳನ್ನ ಅಲ್ಲೇ ಬಾರಿಸ್ತಿದ್ರು. ಇವತ್ ಏನಿದ್ರು ಒಂದು ಮ್ಯೂಸಿಕ್, ಡಿಜೆ, ಕ್ಯಾಸಿಯೋ, ಕೀಬೋರ್ಡ್ ಅಂತ ಇವತ್ತು ಶುರು ಆಗ್ಯಾವ. ಹಾಡುಗಳು ಕೂಡ ಸಿನಿಮಾ ಹಾಡುಗಳ ಬಳಕೆ ಮಾಡ್ತಾರೆ
1: ಎಲ್ಲರೂ.
2: ಅವಾಗೆಲ್ಲ ರಂಗ ಗೀತೆಗಳಂತಾನೆ ಇದ್ವು,
1: ರಂಗ ಗೀತೆಗಳಿದ್ವು.
2: ಎರಡಕ್ಕೂ ನಿಮಗೆ ಏನ್ ವ್ಯತ್ಯಾಸ ಅನಿಸ್ತದೆ?
1: ಬಹಳ ವ್ಯತ್ಯಾಸ ರೀ. ಅವು ಸಾಹಿತ್ಯ ಕೃತಿಗಳ್ರಿ, ರಂಗ ಗೀತೆಗಳ ಸುಸ್ರಾವಾಗಿ ಹಾಡ್ತಿದ್ರು ಸುಭದ್ರ ಮನ್ಸೂರ್ ಅಂತವ್ರು, ಅವ್ರಿವ್ರ ಬಿ ಜಯಶ್ರೀ ಅಂತವ್ರು. ಈಗ ರಂಗ ಗೀತೆಗಳೆಲ್ಲ ಪೂರ್ತಿ ಮಾಯ ಆಗಿಬಿಟ್ಟವ್ರಿ, ಸಿನಿಮಾ ಹಾಡುಗಳನ್ನ ಹಾಕೊಂತಾರ. ಆ ನಂತರ ಅವ್ರಿಗೆ ವೃತ್ತಿ ನಿಷ್ಠೆನೇ ಇಲ್ರಿ, ಬರೀ ಕುಣಿತಾರ ಹೋಗ್ತಾರ, ಬರೀ ಅಶ್ಲೀಲ ಸಂಭಾಷಣೆಗಳು. ಈಗ ವೃತ್ತಿ ರಂಗ ಭೂಮಿಗೆ ಅಂತವ್ರು ಬರ್ತಾ ಬಹುತೇಕ ಅಂತ ಹೇಳ್ತಾನೆ ನಾನು ನಿಮ್ಗೆ. ಅವರಿಗೆ ಕಲೆ ಸಾಹಿತ್ಯದ ಗಂಧನೇ ಇರುದಿಲ್ಲ, ಅಂತವ್ರು ವೃತ್ತಿ ರಂಗ ಭೂಮಿಗೆ ಈಗ ಹಾಲಿ ಅದಾರಿ.
2: ಅಂದ್ರೆ ಕಲಾರಾಧಕರು ಕಡಿಮೆ,
1: ಬಹಳಷ್ಟು ಕಡಿಮೆ ರೀ.
2: ಈಗ ಗುರು ಅವರ ಒಂದು ಕಲಾವಿದರನ್ನ, ರಂಗಭೂಮಿ ಕಲಾವಿದರ ಬದುಕನ್ನ ನಾವು ನೋಡಿದಾಗ, ಈಗ ಅವ್ರಿಗೆ ಒಂದು ವಯಸ್ಸಿರುವ ತನಕ ಅವ್ರದ್ದು ನಾಟಕಗಳು
1: ನಡೀತಾವ.
2: ಒಂದು ವಯಸ್ಸಾತು ಅಂದ್ರ ಅವ್ರನ್ನ ಬಿಟ್ಬಿಡ್ತಾರೆ. ಅವಾಗ ಅವ್ರ ಬದುಕು ಎಷ್ಟು ಕಷ್ಟ ಆಗ್ತದೆ,
1: ಬಹಳ ಕಷ್ಟ, ಹಿಂಬಡ್ತಿ ಆಗ್ಬಿಡ್ತಾರೆ.
2: ನಾಯಕರು ಕಲಾವಿದರನ್ನು ನೋಡಿರಿ ನೀವು,
1: ಎಲ್ಲರೂ ನೋಡಿರಿ. ನಾಯಕ ನಾಯಕರಿದ್ದಾಗ ಹೆಚ್ಚು ಸಂಬಳ ಇರ್ತಾವ್ರಿ, ಅವರು ಬರದ ಬರದ ಪೋಷಕ ಪಾತ್ರಕ್ಕೆ ಏನು ಬರ್ತಾರಲ್ಲ ಹಿಂಬಡ್ತಿ ಆಗುತ್ತಾರೆ. ಹಿಂಬಡ್ತಿ ಎಲ್ಲೂ ಇಲ್ಲ ರಂಗಭೂಮಿಯಾಗ, ಹಿಂಬಡ್ತಿ ಐತೆ. ಆದ್ರೆ 1000 ತಗೊಳ ಅವ್ರು 200 ರೂಪಾಯಿ ನಿಂತು ಬಿಡ್ತಾರೆ, ಆಮೇಲೆ ಅದನ್ನು ಕಟ್ ಮಾಡ್ತಾರೆ, ಊಟ ಮಾಡ್ಕೊಂಡು ಪಾತ್ರ ಮಾಡಿಲ್ಲ ಬೆಳೆದ್ರೆ ಬಿಟ್ಬಿಡಿ ಅಂತ ಹೇಳ್ತಾರೆ ಈ ಪೋಷಕ ಪಾತ್ರದವ್ರಿ.
2: ಹಂಗಿದ್ದಾಗ ಅವ್ರ ಬದುಕು ಜೀವನ ನಡೆಸೋದು ಬಹಳ ಕಷ್ಟ,
1: ಬಹಳ ಕಷ್ಟ ರೀ. ಎಷ್ಟೋ ಜನ ರೀ ಭಿಕ್ಷೆ ಬಿಡಿದಾರ್ರಿ, ಅವ್ರು ಸತ್ತರ ಅವ್ರಿಗೆ ಪಟ್ಟಿ ಹಾಕಿ ಅವ್ರನ್ನ ಮಣ್ಣು ಮಾಡಿದಾರ್ರಿ. ನಾವು ಕಣ್ಣಾರ ಕಂಡು, ಒಬ್ಬ ಅಭಿಜಾತ ಕಲಾವಿದರು, ದೊಡ್ಡ ಕಲಾವಿದರು, ನಟ ಸಾಮ್ರಾಟರು, ಅವರೆಲ್ಲರೂ ಭಿಕ್ಷೆ ಬಿಡಿದಾರ ಕೊನೆ
2: ನೋಡ್ರಿ. ನಾವು ಕಣ್ಣಾರೆ ಕಂಡು,
1: ಕಣ್ಣಾರೆ ಕಂಡು, ನಾವು ಅಭಿಜಾತ ಕಲಾವಿದರು ಅವರೆಲ್ಲರೂ ಅತಿ ಹೀನಾಯ ಸ್ಥಿತಿ ಒಳಗೆ ಅವ್ರು ತೀರ್ಕೊಂಡಿದ್ದಾರೆ.
2: ಓಹೋ ಹೋ ಹೋ ಹೋ.
1: ಹೂವಿನಡಗಲಿ ವೀರಭದ್ರಪ್ಪನವರಿದ್ರು, ಅವರಂತ ಬ್ರಿಟಿಷ್ ಪಾತ್ರ ಮಾಡೋದು ಯಾರಿಗೂ ಸಾಧ್ಯಿಲ್ಲ. ಒಮ್ಮೆ ಹೊಸಪೇಟೆಗೆ ಅವರ ನಾಟಕ ನೋಡಿದ್ರು ರಾಜ್ಕುಮಾರ್ ಅವರು, ಆ ನಾಲ್ಕು ಹಬ್ಬ ಅಂತ ಇಂಥವ್ರ ವೃತ್ತಿರಂಗ ಭೂಮಿ ಒಳಗ ಏ ಈ ಪಾತ್ರ ನಮ್ಮಿದ್ ಮಾಡಕ್

0: ಸಾಧ್ಯ ಇಲ್ಲ ಅಂತ ನಟ. ಆ ಸಮಯದಾಗ ತಿಂಗಳಿಗೆ 200 ರೂಪಾಯಿ ಸಂಬಳ ತಗೊಂತಿದ್ರು ಅವರು.
1: ಈಗ
0: ಹಡಗಲಿ ವೀರಭದ್ರಪ್ಪನವರು.
1: ಈಗ ತಾವು ಗಿರೀಶ್ ಕಾರ್ನಾಡ್ ಅವ್ರ ಜೊತೆಗೆ ಒಡನಾಟ ಇತ್ತು, ಆಮೇಲೆ ಗಿರೀಶ್ ಕಾಸರವಳ್ಳಿ, ಟಿ ಎಸ್ ನಾಗಾಭರಣ,
0: ನಾಗಾಭರಣ
1: ಇಂತ ಹಲವಾರು ದಿಗ್ಗಜರ ಜೊತೆಗೆ ತಮ್ಮ ಒಂದು ಒಡನಾಟ, ಇದು ಹೆಂಗ್ ಮೂಡಿ ಬಂತು?
0: ಅದು ಸಹಜವಾಗ್ರಿ, ಅವ್ರ ನಾಟಕ ಬರ್ತಿದ್ರು, ನಮ್ಮ ಕಾರ್ಯಕ್ರಮಗಳು ಅವ್ರು ಬರ್ತಿದ್ರು, ಅವ್ರ ಕಾರ್ಯಕ್ರಮಕ್ಕೆ ನಾವು ಹೋಗ್ತಿದ್ವಿ, ಸಹಜವಾಗಿ ಅವ್ರು ನಾವೆಲ್ಲ ಒಂದಾಗಿ ಬಿಟ್ಟಿವ್ರಿ.
1: ಈಗ ತಾವು ಬೇರೆಯವರ ಯಾವ ನಾಟಕದಿಂದ ಹೆಚ್ಚು ಪ್ರಭಾವಿತರಾಗಿರಿ?
0: ನಾನ್ರಿ ಕೇನು ಸಾವಳಂಕಿ ಅವ್ರ ವರನೋಡಿ ಹೆಣ್ಣು ಕೊಡುವ ನಾಟಕ ರೀ. ಇಲ್ಲಿ ಹುಬ್ಬಳ್ಳಿಗೆ 426 ರೂಪಾಯಿ ಹೋಗತ್ತದ್ರಿ, ಹುಬ್ಬಳ್ಳಿ ಆ ಟೈಮ್ದಾಗ 74ನೇ ವರ್ಷ ಒಳಗೆ ರೀ. ಆ ನಾಟಕ ರೀ ಎಚ್ ಟಿ ಮಾಂತೇಶ್ ಯಾತ್ರ ಅವ್ರು, ಇದಂತ ಸರ್ಕಾರ ಪ್ರಜಾ ಸರ್ಕಾರ ರೀ, ಹೆಣ್ಣಿನ ಜೀವನ ಕಲ್ಪನಾ ಅವ್ರು ಪಾಠ ಮಾಡ್ತಿದ್ರು, ಮನೆ ಮಗಳು ಅಂತ ಹೇಳ್ರಿ ಆ ನಾಟಕನ. ಕಲ್ಪನಾ ಅವ್ರು ನನಗೆ ಬಹಳಷ್ಟು ಪ್ರೀತಿ ಮಾಡ್ತೀವ್ರಿ.
1: ಅಂದ್ರೆ ಅವರು ಅಭಿನಯಿಸಿದ ಸಾಕಷ್ಟು ನಾಟಕ ನೋಡೀರಿ?
0: ಬಹಳಷ್ಟು ನಾಟಕ ನೋಡಿದ್ದೀನಿ. ಕಲ್ಪನಾ ದೊಡ್ಡ ನಟಿವ್ರಿ, ಅಂತ ನಟಿ
1: ಸಿಗುವುದನ್ನೇ ಇಲ್ಲ,
0: ಬಹಳ ಕಷ್ಟ ರೀ.
1: ಅಂದ್ರೆ ಕಲೆಗಾಗಿಯೇ ಅವರು ಜೀವನ
0: ಅದರಾಗ ಅವ್ರು ಲೀನ್ ಆಗಿ ಬಿಟ್ಟು ಬಿಡ್ತಿದ್ರಿ, ಅವರಿಗೆ ಇತರ ಅವ್ರು ಮರ್ತಾಗಿ ಬಿಟ್ಟು ಬಿಡ್ತಿದ್ರು, ಅದೇ ಪಾತ್ರನವರಾಗಿ ಬಿಟ್ಟು ಬಿಡ್ತಿದ್ರಿ, ಅವ್ರ ಕಲ್ಪನಾ ಅಂತ ಅನ್ನೋದ ಮರೆದು ಬಿಟ್ಟು ಬಿಡ್ತಿದ್ರು ಅವರು.
1: ಇದ ಅಲ್ಲದೆ ನಾವು ನಿಮ್ಮ ಫೋಟೋಗಳನ್ನ ನೋಡ್ಕೊಂಡು ಹೋದ್ರೆ ನಿಮ್ಮ ಫೋಟೋನಲ್ಲಿ ಕಲ್ಯಾಣ್ ಕುಮಾರ್ ಅವರಿದ್ದಾರೆ, ಸುಂದರ್ ಕೃಷ್ಣ ಅರಸ್ ಇದ್ದಾರೆ, ಉದಯ್ ಶಂಕರ್ ಇದ್ದಾರೆ, ಅಶ್ವಥ್ ಅವ್ರ ಇದ್ದಾರೆ. ಅಂದ್ರೆ ಈ ಎಲ್ಲ ಮಹಾನ್ ನಟರ ಜೊತೆಗೆ ನೀವು ಒಂದು ಫ್ರೆಂಡ್ಶಿಪ್ ಗೆಳೆತನ ಇಟ್ಕೊಂಡು ಅವರು ಕೂಡ ನಿಮ್ಮ ನಾಟಕದಲ್ಲಿ ಅಭಿನಯಿಸ್ತಿದ್ರ?
0: ಇವರೆಲ್ಲ ಅಭಿನಯಿಸಿದ್ರು, ಕಲ್ಯಾಣ್ ಕುಮಾರ್ ಅವ್ರು ಅಭಿನಯಿಸಿದಾರೆ, ಆನಂದ್ ಸುಂದರ್ ಕೃಷ್ಣ ಅಭಿನಯಿಸಿದಾರೆ, ಇವರೆಲ್ಲ ಅಭಿನಯಿಸಿದ್ದಾರೆ, ಪ್ರಮಳಾ ಜೋಶಿ ರೀ, ಉದಯ್ ಕುಮಾರ್ ಅಂತೂ 100 ಪ್ರಯೋಗ ಮಾಡಿದ್ದಾರೆ.
1: ಈಗ ಆವಾಗಿನ ನಿಮ್ಮ ತಲೆಮಾರಿನಲ್ಲಿ ನಾವು ನೋಡ್ಕೊಂಡು ಬಂದ್ರೆ ಏಣಿಗೆ ಬಾಳಪ್ಪನವರು ದೊಡ್ಡ ಹೆಸರು, ಒಳ್ಳೆ ನಟರು ಕೂಡ,
0: ಒಳ್ಳೆ ನಟರು,
1: ಮತ್ತ ನಾಟಕಗಳನ್ನ ರಚನೆ ಕೂಡ ಮಾಡ್ಯಾರ ಅವರು.
0: ನಾಟಕಗಳ ರಚನೆ ಏನ ಮಾಡಿಲ್ಲರಿ, ಅದು ಬಸವಣ್ಣವರ ನಾಟಕ, ಅನ್ನಕೃಷ್ಣ ಬರೆದಂತ ನಾಟಕ, ಅನ್ನಕೃಷ್ಣ ಬರೆದಂತ ನಾಟಕ, ಸ್ವಲ್ಪ ಅದೇ ಸ್ವಲ್ಪ ಹಿಂದೂ ಮಾಡಿದ್ರಷ್ಟೇ ರೀ.
1: ಓಹೋ, ಅದರ ಒಳ್ಳೆ ನಟರು,
0: ಒಳ್ಳೆ ನಟರು.
1: ಈಗ ಸಿಂಧೂರ ಲಕ್ಷ್ಮಣ ನಾಟಕದಾಗಲಿ, ಸಂಗೊಳ್ಳಿ ರಾಯಣ್ಣ ನಾಟಕದಾಗಲಿ ಯಾರೆಲ್ಲ ಅಭಿನಯಿಸಿದ್ರು?
0: ಸಿನಿಮಾ ಸುಧೀರ ಅಂತ ಒಬ್ಬರಿದ್ರು, ಒಳ್ಳೆ ನಟ, ಒಳ್ಳೆ ನಟ.
1: ಸುಧೀರ್ ಸಿಂಧೂರ್ ಲಕ್ಷ್ಮಣ ಪಾತ್ರ ಮಾಡ್ತಿದ್ರ?
0: ಸಿಂಧೂರ್ ಲಕ್ಷ್ಮಣ ಪಾತ್ರ ಮಾಡ್ತಿದ್ರಿ, ಅವ್ರ ಅಗದಿರಿ. ಆ ನಂತರ ಇಲ್ಲಿ ಬಹಳಷ್ಟು ಜನ ರೀ, ಬಹುತೇಕ ಎಲ್ಲಾ ಕಲಾವಿದರು ಸಿಂಧೂರ್ ಲಕ್ಷ್ಮಣ ಪಾಠ ಮಾಡಿದ್ದಾರೆ.
1: ಇವತ್ತಿನ ನಾಟಕದೊಳಗ ಸ್ಥಿತಿಗತಿ ಬಗ್ಗೆ ತಾವು ಮಾತಾಡ್ತಾ ಹೇಳಿದ್ರಿ. ಈಗ ಇವತ್ತ ಹವ್ಯಾಸಿ ನಾಟಕಗಳು ಬೇರೆ ಅವ, ವೃತ್ತಿ ರಂಗಭೂಮಿ ನಾಟಕಗಳು ಬೇರೆ ಅವ, ಹಿಂಗಾಗಿ ಇವತ್ತು ಬೇರೆ ಬೇರೆ ರೀತಿಯ ನಾಟಕಗಳು ಮೂಡಿ ಬರ್ಲಿಕ್ಕೆ ಹತ್ತಾವ. ಜನರು ಇವತ್ತು ಮತ್ತೆ ನಾಟಕ ಜಗತ್ತಿಗೆ ಮರಳಲಿಕ್ಕೆ ಹತ್ತಾರ,
0: ಬರಕತ್ತಾರ.
1: ಇದನ್ನ ನೋಡಿದಾಗ ಏನ್ ಅನಿಸ್ತದ ತಮಗ?
0: ಸಂತೋಷ ಅಂತ ಅನಿಸ್ತೈತ್ರಿ, ಒಳ್ಳೇದಂತ ಅನಿಸ್ತೈತ್ರಿ. ಆದ್ರೆ ನಮ್ ವೃತ್ತಿಯವ್ರು ಮಾತ್ರ ಇನ್ನೂ ಈ 4ನೇ ದರ್ಜೆ ಸಂಭಾಷಣೆ ಬಿಟ್ಲ. ಒಳ್ಳೆ ನಾಟಕ ಇರ್ತಾವ್ರಿ, ಒಳ್ಳೆ ಸಂಭಾಷಣೆ ಇರ್ತಾವ್ರಿ, ಅವನು ಕೆಡಿಸಿ ಮಾತಾಡ್ಬಿಟ್ಟು ಬಿಡ್ತಾರ್ರಿ, ಪೂರ್ತಿ ಕೆಡಿಸಿ ಬಿಡ್ತಾರೆ. ಅವನು ಕೆಡಿಸಿ ಏನಪ್ಪ ಆ ನಾಟಕ ಬರ್ದಂಗಿದ್ರೆ ನನ್ನ ನಾಟಕ ಹೌದಲ್ಲ ಅಂತ ಅನ್ನುವಂಗ ಆಗ್ಬಿಟ್ಟು ಬಿಡ್ತೈತ್ರಿ. ಆ ಭಾಷೆ ಇಳಿಸ್ತಾರೆ, ಯಾರೋ ಒಂದು 10 ಮಂದಿ ಚಪ್ಪಾಳೆ ಹಾಕ್ತಾರ ಅಂತೇಳಿ ನೋಡ ನಮ್ಗೆ ಚಪ್ಪಾಳೆ ಹಾಕಿದ್ರು ಅಂತಾರೆ.
1: ಹಂಗಾಗಿ ಇವತ್ತು ನಾಟಕದ ಗುಣಮಟ್ಟ ಕಡಿಮೆ ಆಗ್ಲಿಕ್ಕೆ,
0: ಗುಣಮಟ್ಟ ಕಡಿಮೆ ಆಗೈತ್ರಿ. ನಾಟಕ ಬರು ಜನನು ಸ್ವಲ್ಪ ಕಡಿಮೆ ಆಗಿದ್ದಾರೆ, ಹೆಣ್ಮಕ್ಳಂತೂ ನಾಟಕ ಬರುವುದಿಲ್ಲ, ಬಹಳಷ್ಟು ಕಡಿಮೆ.
1: ಬಹಳಷ್ಟು ಡಬಲ್ ಮೀನಿಂಗ್ ಡೈಲಾಗ್,
0: ಪೂರ್ತಿ ಡಬಲ್ ಮೀನಿಂಗ್ ರೀ,
1: ಪೂರ್ತಿ ಡಬಲ್ ಡೈಲಾಗ್ ಇರ್ತಾವ,
0: ಪೂರ್ತಿ ಅಸಲಿ ಡೈಲಾಗ್.
1: ಇವತ್ತು ಜನ ಕಡಿಮೆ ಅಂತ ತಾವ್ ಹೇಳ್ತಾರೆ.
0: ಹೌದು ಹೌದು ಹೌದು, ಈಗ ಜಾತ್ರೆ ಒಳಗ್ ಪ್ರಯೋಗ ಆಗತ್ತಾವ ನಾಟಕ ರೀ.
1: ಹೌದು, ಬಹಳಷ್ಟು ನಡೀತಾವ,
0: ದೊಡ್ಡ ಕಲೆಕ್ಷನ್ ಆಗದ ಜಾತ್ರೆ ಒಳಗ್ ರೀ. ಈಗ ಪಟ್ಟಣಗಳೆಲ್ಲ ಆ ನಾಟಕ ನಡೀದಿಲ್ಲ ರೀ, ನಡೀದಿಲ್ಲ.
1: ಈಗ ಮುಂದಿನ ಯೋಜನೆ ಏನ್ ಹಾಕೊಂಡಿರಿ?
0: ಮುಂದಿನ ಯೋಜನೆ ಈಗ ನಮ್ದಂತೂ ಮುಗಿದು ಹೋದ್ರೆ ಮುಂದಿನ ಯೋಜನೆ ಗೊತ್ತೇನ್ರಿ, ಇವ್ರು ಒಳ್ಳೆ ನಾಟಕಗಳು ಆಡ್ಬೇಕ್ರಿ. ಒಳ್ಳೆ ನಾಟಕ ಆಡಿದ್ರೆ ರೀ ರಂಗಭೂಮಿಗೆ ಭವಿಷ್ಯ ಐತ್ರಿ.
1: ಅಲ್ಲ, ನೀವು ಮತ್ತೆ ಬರವಣಿಗೆ ಏನಾದ್ರೂ ಮಾಡಿ?
0: ಬರವಣಿಗೆ ಈಗ 75 ವಯಸ್ಸು ಆಗ್ಯಾವ್ರೆ, ಏನೋ ಆಗೋಂದಿಗೆ ಒಂದು ಬರಿತೀವಿ ಅಷ್ಟೇ ಈಗ ರೀ. 75 ವಯಸ್ಸು ಆಗ್ಯಾವ್ರಿ, ಆದ ಈಗಿನ ವೃತ್ತಿರಂಗ ಭೂಮಿ ನೋಡಿದ್ರೆ ನಾಟಕ ಬರಿಬಾರ್ದು ಅಂತ ಅನಿಸ್ಬಿಡ್ತೈತ್ರಿ. ನಾವ್ ಏನ್ ಬರ್ದ್ರು ನಮ್ ಸಂಭಾಷಣೆ ಹೇಳಂಗಿಲ್ಲ, ಅವರು ಆಧಾರ ಇಟ್ಟುಕೊಂಡಿರ್ತಾರ ಅಷ್ಟೇ ರೀ, ಅವ್ರ ತಮ್ಮ ಇದೆಲ್ಲ ರೀ.
1: ಈಗ ಗುರು ಅವ್ರ ನಿವೃತ್ತರಾಗಿ ಅಂದ್ರ, ಈಗ ಸಾಮಾನ್ಯವಾಗಿ ಮನುಷ್ಯ 60 ವರ್ಷಕ್ಕೆ ನಿವೃತ್ತ ಆಗ್ತಾನೆ,
0: ಆಗ್ತಾನ್ರಿ
1: ನೌಕರಿ ಮಾಡೋರು.
0: ಹ್ಞೂ,
1: ಈಗ ನೀವು ನಾಟಕವನ್ನ ಬರೆಯುವುದೇ ವೃತ್ತಿ ಮಾಡ್ಕೊಂಡಿರೋದಕ್ಕೆ ನಿಮಗೆ ನಿವೃತ್ತಿ ಅನ್ನೋ ಪ್ರಶ್ನೆನೇ ಬಂದೇ
0: ಇಲ್ರಿ.
1: ಆದಾಗ್ಯೂ ಕೂಡ 60ರ ನಂತರ ಮನುಷ್ಯ ಒಂದ್ ಸ್ವಲ್ಪ ವೃದ್ಧಾಪ್ಯಕ್ಕೆ ಹತ್ರ ಬರ್ತಾನೆ, ವಾನಪ್ರಸ್ಥ ಆಶ್ರಮಕ್ಕೆ ಬರ್ತಾನೆ. ಈಗ ನೀವು ಈ ಒಂದು 60ರ ನಂತರದ ಜೀವನ ಹೆಂಗ್ ಕಳೀತಾ ಇದ್ದೀರಿ?
0: ಪತ್ರಿಕೆಗಳು ಓದ್ತೀನಿ, ಪುಸ್ತಕಗಳು ಓದ್ತೀನಿ, ಆ ನಂತರ ನಾಟಕಗಳು ಕೇಳ್ತೀನಿ ರೇಡಿಯೋದಾಗ್ರಿ, ಅವ್ರಿವ್ರು ಕೂಡ ಇರ್ತೀನಿ ರೀ. ಆದ್ರ ಸಿನಿಮಾ ಅಂತೂ ನೋಡಂಗ ಇಲ್ಲ ರೀ, ಸಿನಿಮಾ ನೋಡೋದ ಹೋಗ್ತಾರೆ. ರಾಜ್ಕುಮಾರ್ ಅಂತ ಲಾಸ್ಟ್ ನಮ್ಗ್ರಿ, ಸಿನಿಮಾಗಳಿಗೆ ಥಿಯೇಟರ್ ಕಡೆ ಮುಖಾನ ಮಾಡಂಗಿಲ್ಲ ಅಂತ ನೀನಾಸಾಮ್ಕ್ ಹೋಗಿರ್ತೀನಿ ಹೆಗ್ಗೋಡಿಗ್ರಿ. ಹಾ, ಅಲ್ಲೆಲ್ಲ ದೊಡ್ಡ ದೊಡ್ಡವ್ರು ಬಂದಿರ್ತಾರ್ರಿ. ಮೊದಲು ಯಕ್ಷಂಬಕ್ ಹೋಗಿದ್ದೀನಿ, ಅನಿಲ್ ಕಮಿತಿ ಅಂತ ಒಬ್ರು ಇದ್ರು, ದೊಡ್ಡ ಕನ್ನಡ ಸಂಘಟನೆ, ನನ್ನ ಅತೀ ಆತ್ಮೀಯ ಸ್ನೇಹಿತರು. ಅವ್ರು ನನ್ನ ಕರೆಸ್ಕೊಂತಿದ್ರು, ನಾವು ಓಡಿ ಹೋಗಿದ್ಮೇಲೆ ಅಲ್ಲಿ ಎಲ್ಲ ಕನ್ನಡ ಚಟುವಟಿಕೆ ನೋಡಿ ಬಹಳಷ್ಟು ಆನಂದ ಆಗ್ತೈತ್ರಿ.

0: ಅದ ಅಲ್ಲಿ ಹೋಗ್ತಿದ್ದೇನೆ ರೀ. ಈ ರೀತಿ ನಾನು ಸಮಯ ಕಳಿತೇನೆ ರೀ. ಒಳ್ಳೆ ಜನರು ಕೂಡ ನನ್ನ ಸಮಯ ರೀ. ಬಿ ಆರ್ ಪೊಲೀಸ್ ಪಾಟಲ್ ಕೂಡ ಬಹಳ ಸಿನಿಮಾ ಏನಂದ್ರಿ ಬನ್ನಟ್ಟಿ ರೀ.
1: ಆರೋಗ್ಯ ಹೆಂಗದ ತಮ್ದು?
0: ಆರೋಗ್ಯ ಬಹಳ ಒಳ್ಳೇದ್ರಿ. ಏನ್ ಶುಗರ್ ಇಲ್ರಿ, ಬಿ ಪಿ ಇಲ್ರಿ. ನನಗೆ ಯಾವ ಚಾ ಕುಡಿದ್ ಬಿಟ್ರೆ ನನಗೆ ಯಾವುದೂ ಗೊತ್ತಿಲ್ಲ. ಪೂರ್ಣ ಸಸ್ಯಾಹಾರಿ ನಾನು ರೀ. ನನಗೆ ಇತರ ನನಗೆ ಏನೂ ಗೊತ್ತಿಲ್ಲ. ಹೆಂಗ್ ಹುಟ್ಟಿದ್ದೇನೆ ಆ ರೀತಿ ಇದೇ ನಾನು ರೀ.
1: ದಿನನಿತ್ಯ ಏನ್ ಊಟ ಸೇವಿಸ್ತೀರಿ?
0: ಊಟದ ರೀ ಬಹಳ ಅಸ್ತವ್ಯಸ್ತಾರೆ. ಊಟದ ಬಹಳ ಅಸ್ತವ್ಯಸ್ತ. ಹಣ್ಣಂಪಲ ತಿಂತಿದ್ದೇನೆ ಹೆಚ್ಚಿಸ್ತೇರಿ.
1: ಊಟ ಮಾಡುದೇ ಇಲ್ಲ?
0: ಬಹಳಷ್ಟು ಕಡಿಮೆ ರೀ, ಬಹಳಷ್ಟು ಕಡಿಮೆ ರೀ.
1: ಬರೀ ಹಣ್ಣು ಹಂಪಲ
0: ಹಣ್ಣಂಪಲ ತಿಂತೇನೆ ರೀ. ಒಮ್ಮೆ ಸೊಪ್ಪು ರೊಟ್ಟಿ ತಿಂತೇನೆ ಅಷ್ಟೇ ರೀ. ಅವನ ಹಣ್ಣಂಪಲ ತಿಂತೇನೆ ನಾನು ರೀ. ನಾನು ನನ್ನಷ್ಟು ನಡೆದು ಈಗೂ ಯಾರಿಗೂ ಆಗಕ್ ಸಾಧ್ಯ ಇಲ್ಲ. ಅಷ್ಟು ಸ್ಪೀಡ್ ನಡೀತೇನೆ ನಾನು ರೀ. ಬಹಳ ಗಾಳಿಯಾಗ ಹೋಗ್ತೀನಿ ರೀ. ನನಗೆ ಆಯಾಸ.
1: ದಿನಾನು ವಾಕಿಂಗ್ ಮಾಡ್ಕೋತ ಇರ್ತೀನಿ?
0: ವಾಕಿಂಗ್ ಮಾಡಿ ಸೈಕಲ್ ಹೊಡಿತೀನಿ ರೀ. ಜಮಖಂಡಿಗೂ ಸೈಕಲ್ ಹೋಗ್ತೀನಿ. ಜಮಖಂಡಿಗೆ ನಮಗೆ 22 ಕಿಲೋಮೀಟರ್ ದೂರ ಐತ್ರಿ. ಸ್ನೇಹಿತರು ಬೈತಾರೆ ನಾನು ಜಮಖಂಡಿಯಾಗ ರೀ, ನೀವು ಏನ್ರಿ ನೀವು ಬಸ್ಸಿಗೆ ಬರ್ರಿ ಮರಾರ ವಯಸ್ಸಾತ್ ನಿಮಗೆ ಅಂತ ಅಂತಾರೆ. ನನಗೆ ಇಲ್ಲಿ ವಯಸ್ಸಾಗೈತೆ ಅಂತ ನಾ ಅಂತೀನಿ ರೀ. ಸೈಕಲ್ ಮೇಲೆ ಹೋಗ್ತೀನಿ ರೀ, ಸೈಕಲ್ ಮೇಲೆ ಬರ್ತೀನಿ.
1: ಸೈಕಲ್ ತುಳಿಯೋದು ಒಂದು ದೇಹಕ್ಕೆ ವ್ಯಾಯಾಮ ಇದ್ದಂಗೆ, ಒಳ್ಳೆ ವ್ಯಾಯಾಮ.
0: ಎಷ್ಟೋ ಜನ 22-20 ವಯಸ್ಸಿನವ್ರು ನನ್ನ ಹಿಂದೆ ಬಹಳಷ್ಟು ಪ್ರಯತ್ನ ಪಟ್ರು. ಸೈಕಲ್ ಬಹಳ ಕಡಿಮೆ ಆಗ್ಯಾವ್ರಿ. ಅವ್ರು ಯಾರನ್ನೂ ನಮ್ಮ ಮುಂದೆ ಬಿಡ್ಲಿಲ್ಲ. ಇವ್ರಿ ಅವ್ರ ಹಿಂದಾಕೆ ನಮ್ಮ ಮುಂದೆ ಹೋಗ್ತೀನಿ
1: ನೋಡ್ರಿ. ಅಂದ್ರೆ ಅದೊಂದು ಉತ್ಸಾಹ ಅದ ನಿಮಗೆ ಇವತ್ತಿಗೂ ಕೂಡ.
0: ಜಮಖಂಡ ಸ್ನೇಹಿತರು ಬೈತಾರೆ ಯಾಕ್ರಿ ಬಿಟ್ಟು ಬಿಡ್ರಿ ಅದನ್ನ, ಕಂಡಪ್ಟಿ ವಾಹನಗಳಾಗ್ಯಾವ ದಟ್ಟ ಆಗಿಬಿಟ್ಟಾವ ಏನ್ ಕೇಂದ್ರ ಆದಿತ್ತು ಮರಾರ ಬಸ್ಸಿಗೆ ನೀವು ಬರ್ರಿ ಅಂತಾರೆ. ಅವ್ರಿಗೆ ಅದ್ರೊಮ್ಮೆ ಬಸ್ಸಿಗೆ ಹೋಗ್ತೀನಿ ಜಮಖಂಡಿಗೆ. ಜಮಖಂಡಿಯಾಗ ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮ ಆದ್ರೂ ನನ್ ಬಿಟ್ಟು ಮಾಡೋದಿಲ್ಲ. ಮೊದಲು ಇಲ್ಲಿ ರಾಮದುರ್ಗ ಇದ್ ನಾನು, ನಮ್ಮ ಗುದೂನರ್ ಸರ್ ಕೂಡ ಇದ್ದೆ ನಾನು. ಈಗ ಜಮಖಂಡಿ ಹೋಗಿದ್ದು ಯಾವುದೇ ಕಾರ್ಯಕ್ರಮ ಸಾಂಸ್ಕೃತಿಕ ನಾನು ಬೇಕಲ್ಲಿ, ಸಾಹಿತ್ಯ ಸಮ್ಮೇಳನಗಳಾಗಲಿ ಯಾವ ಆಗಲಿ ನಾನು ಬೇಕ್ರಿ.
1: ನಿಮ್ಮ ಕುಟುಂಬ?
0: ನಾನು ಮದುವೆನ ಆಗಿಲ್ಲ.
1: ಓ, ಬ್ರಹ್ಮಚಾರಿ.
0: ಬ್ರಹ್ಮಚಾರಿ ರೀ. ಶರೀರ ದಾನ ಮಾಡಿಬಿಟ್ಟಿದ್ದೀನಿ ನಾನು ರೀ.
1: ಓ, ದೇಹ ದಾನನು?
0: ಮಣ್ಣಾಗಬಾರದು, ಮಣ್ಣಾಗಬಾರದು ಅಂತೇಳಿ. ಮಣ್ಣಾಗಬಾರದು, 4 ಜನಕ್ಕೆ ಉಪಯೋಗ ಆಗಲಿ ಅದು ಅಂತೇಳಿ.
1: ಇಂಥ ಒಂದು ಉದಾತ್ತ ವಿಚಾರ ಹೆಂಗ್ ಬಂತು ನಿಮಗೆ?
0: ಅದು ಸಹಜ ಬಂತ್ರಿ. ಸಂಗತಿ ಫಲ ಅಂತ ಅನ್ಬೇಕ್ರಿ. ಸಂಗತಿ ದೊಡ್ಡ ದೊಡ್ಡವ್ರು ಕೂಡ ನಂದು ಇದು ಅಡ್ಡಾಡ್ತಿದ್ನಲ್ಲ, ಅವ್ರು ಅಂತಿದ್ರು ದೇಹದಾನ ಮಾಡಬೇಕು ಮಾಡಬೇಕು. ಅವ್ರು ಮಾಡಿದ್ರು ಏನೋ ನಾನಷ್ಟು ಗೊತ್ತಿಲ್ಲ, ನಾನು ಮಾಡಿಬಿಟ್ಟೆ. ಈಗ ಅಲ್ಲಿ ನಮ್ಮ ತಮ್ಮನ ಮಕ್ಕಳಿಗೆ ಅದನ್ನು ಲೆಟರ್ ಕೊಟ್ಬಿಟ್ಟಿದ್ದೀನಿ. ಹೆಸರು ಕಡಿಮೆ ಆದ್ರೆ ತಕ್ಷಣ ಫೋನ್ ಹಚ್ಚಿ ಅವ್ರನ್ನ ಬಾಗಿಲು ಕೊಟ್ಟಿಂದ ಕಳಿಸ್ಕೋಬೇಕು ಅಂತ.
1: ಅಂದ್ರೆ ಒಂದು ತರ ಸಿದ್ಧತೆಯನ್ನ ಮಾಡ್ಕೊಂಡ್ಬಿಟ್ಟು.
0: ಹೌದು, ಪೂರ್ಣ ಸಿದ್ಧತೆ ಮಾಡ್ಕೊಂಡ್ಬಿಟ್ಟಿದ್ದೀನಿ.
1: ಈಗ ಗುರುವರ ತಾವು ಮಾತಾಡ್ತಾ ಹೇಳಿದ್ರಿ ಏನಂದ್ರೆ ಹೆಚ್ಚು ಫಲ ಆಹಾರವನ್ನ ಸೇವಿಸ್ತೇನೆ, ಅಪರೂಪಕ್ಕೆ ಊಟ ಮಾಡ್ತೀನಿ, ಸೈಕಲ್ ಹೊಡಿತೇನೆ, ಅದರಿಂದ ದೈಹಿಕ ಶ್ರಮ ಆಗ್ತದೆ, ತಮ್ಮ ಹತ್ರ ಬಿಪಿ ಶುಗರ್
0: ಯಾವುದೂ ಇಲ್ರಿ
1: ಅಂತ ಹೇಳಿದ್ರಿ. ಆದಾಗ್ಯೂ ಕೂಡ ಮನುಷ್ಯ ಒಂದ್ ವಯಸ್ಸಾಗ್ತಿದ್ದಂಗೆ ಜೀವನ ಪ್ರೀತಿಯನ್ನ ಕಳ್ಕೊಂಡ್ಬಿಡ್ತಾನೆ, ಜೀವನ ಉತ್ಸಾಹ ಕಳ್ಕೊತಾನೆ. ಆದ್ರೆ ನಿಮ್ಮನ್ನ ನೋಡಿದ್ರ ಇನ್ನೂ ಉತ್ಸಾಹ ಪುಟ್ಟಿತ್ತದ, ಇನ್ನೂ ಏನಾದ್ರೂ ಮಾಡ್ಬೇಕು
0: ನೋಡ್ಬೇಕಂತ ನನ್ಗನ್ಸತ್ರಿ. ಯಾವ್ದೇ ಜಮಖಂಡಿಯಾಗ ನಾಟಕಗಳಾದ್ರೂ ನನ್ ಬಿಟ್ಟು ನಾಟಕಗಳಾಗೋದಿಲ್ಲ, ನನ್ ಕರ್ಸ್ಕೊಂಡ್ಬಿಡ್ತಾರ ಅವರು, ನಾಟಕ ನೋಡ್ತೀನಿ.
1: ಹಂಗಾಗಿ ಜೀವನ ಪ್ರೀತಿ ಒಂದು ಗೆಳೆಯರನ್ನ ಸಂಪಾದಿಸಿಕೊಂಡಿರೋದ್ರಿಂದ ನಿಮ್ಗೆ ವೃದ್ಧಾಪ್ಯ ಒಂದು ಕಿರಿಕಿರಿ ಅಂತ ಅನ್ಸೇ ಇಲ್ಲ?
0: ಅದೇನು ಗೊತ್ತೇನ್ರಿ, ನನಗೆ ಅದು ಕಿರಿಕಿರಿ ಅಂತ ಅನಿಸೇ ಇಲ್ಲ, ನಿಜವಾಗಿ ಅನಿಸಿಲ್ಲ. ನಾನು ಭಾಳ ಸ್ಪೀಡ್ ಹೋಗ್ತೀನಿ ರೀ. ನಾನು ಹಿಂದೆ ಹಾಕೋದು ಎಂಥವ್ರಿಗಾದ್ರೂ ಅಸಾಧ್ಯ. 22-23 ವರ್ಷದವ್ರಿಗೂ ಸಹಿತ ಅಸಾಧ್ಯ. ನನ್ನ ಹಿಂದೆ ಹಾಕಿ ಅವ್ರ ಮುಂದೆ ಹೋಗೋದು ನಡೀತಾ ಹೇಳ್ತೇನೆ ನಾನು ನಿಮಗೆ. ಅಷ್ಟು ಸ್ಪೀಡ್ ನಡೀತೀನಿ ನಾನು.
1: ಈಗ ಇಷ್ಟು ನಾಟಕಗಳನ್ನು ನೀವು ಬರೆದವರು, ಚಲನಚಿತ್ರಗಳಿಗೆ ಏನಾದರೂ ಸಂಭಾಷಣೆಯನ್ನು ಬರೆದಿರಿ?
0: ಸಂಭಾಷಣೆ ಏನು ಬರೆದಿಲ್ಲರಿ. ನಾನು ಕೆ ಎನ್ ಸಾವಳಂಕಿಯವರು ಕೂಡ ಹಸಿರು ಕ್ರಾಂತಿ ಅಂತ ನಾಟಕ ಬರೆದ್ರಿ. ಅದು ಗುಣ ನೋಡಿ ಹೆಣ್ಣು ಕೊಡುವಂತ ಮುದ್ರಣ ಆತ್ರಿ. ಅದಕ್ಕೆ ಹೆಡ್ಡಿಂಗ್ ಕೊಟ್ಟವನ ನಾನು. ಸಂಭಾಷಣೆ ನನ್ನವ್ರಿ. ಅವ್ರು ಅದನ್ನು ತಿದ್ದಿದ್ರು. ಅವರು ದೊಡ್ಡ ನಾಟಕಕಾರರು. ಅದೊಂದು ಸಿನಿಮಾ ಆತ್ರಿ. ನಾವು ಇಬ್ಬರು ಕೂಡಿ ಬರೆದಂತ ನಾಟಕಗಳು.
1: ಆಮೇಲೆ ಈ ನೀವು ಬರೆದಂತ ನಾಟಕಗಳಿಗೆ ನೀವೇ ನಿರ್ದೇಶನ ಮಾಡ್ತಿದ್ರಿ?
0: ಇಲ್ರಿ, ನಾನು ನಿರ್ದೇಶನ ಮಾಡಂಗಿಲ್ಲ. ಉಗ್ತೀನಲ್ಲ, ನಿರ್ದೇಶನ ಮಾಡೋದಿಲ್ಲ. ಅಲ್ಲಿ ಒಬ್ರು ಇರ್ತಿದ್ರು ನಿರ್ದೇಶನ ಮಾಡೋರು. ಡಂಬಲ್ ಸಂಕಣ್ಣ ಅಂತಿದ್ರು, ದೊಡ್ಡ ನಟರು ಅವರು, ವರನಟರು, ವೃತ್ತಿ ರಂಗಭೂಮಿಯ ವರನಟರು. ಅವ್ರು ನನ್ನ ನಾಟಕ ನಿರ್ದೇಶನ ಮಾಡ್ತಿದ್ರು. ನನ್ನ ನಾಟಕ ಎಲ್ಲೇ ಆದರೂ ಅವರು
1: ಬರೀ ಬರವಣಿಗೆ ಮಾತ್ರ,
0: ಬರವಣಿಗೆ ಮಾತ್ರ. ನಾ ಯಾವ ನಟರಿಗೆ ಈ ರೀತಿ ಮಾಡ್ರಿ ಅಂತ ಹೇಳ್ದಂವಲ್ಲ.
1: ಅಕಸ್ಮಾತ್ ಹಿಂಗ್ ನೋಡಬೇಕಾದಾಗ ಇದ್ ಹಿಂಗ್ ಇರಬಾರ್ದಾಗಿತ್ತು, ಇದ್ ಹಿಂಗ್
0: ಅಂತಿದ್ನ, ಅದನ್ನ ಮಾಡ್ತಿದ್ದೆ. ಈ ರೀತಿ ನೀ ಸಂಭಾಷಣೆ ಹೇಳ್ಬೇಕಂತ ನಾನು ಅವ್ರು ಹೇಳಿ ತೋರಿಸ್ತಿದ್ದಿಲ್ಲ. ಆಮೇಲೆ ಹೇಳ್ತಿದ್ದೆ, ನೋಡಪ್ಪ ಇಲ್ಲಿ ಹೆಚ್ಚಾಯ್ತು, ಇಲ್ಲ ಇಲ್ಲಿ ಇಲ್ಲಿ ಕಡಿಮೆ ಆಯ್ತು.
1: ಅಷ್ಟೇ ಸೂಕ್ಷ್ಮವಾಗಿ ಹೇಳ್ತಿದ್ರಿ?
0: ಸೂಕ್ಷ್ಮವಾಗಿ ಹೇಳ್ತಿದ್ನ ಅಷ್ಟೇ ರೀ.
1: ಅಂದ್ರೆ ತಿದ್ಲಿಕ್ಕೆ ಏನ್ ಹೋಗ್ತಿರ್ಲಿಲ್ಲ?
0: ನಾ ಹೋಗ್ತಿದ್ನಲ್ಲ, ನಾ ಸುಮ್ಮನೆ ಬಿಟ್ಟು ಬಿಡ್ತಿದ್ದೆ. ಆ ಡಂಬಲ್ ಸಂಕನ್ನಾರ ಏನಿದ್ರಲ್ಲ ಡೈರೆಕ್ಷನ್ ಕೊಡ್ತ.
1: ಈಗ ತಮ್ಮ ಒಂದು ಈ ಸಾಧನೆಗೆ ಸಾಕಷ್ಟು ಪ್ರಶಸ್ತಿ ಪುರಸ್ಕಾರಗಳು ಬಂದಾವ.
0: ನಾಟಕ ಅಕಾಡೆಮಿ ಪ್ರಶಸ್ತಿ ಬಂದೈತ್ರಿ. ಆ ನಂತರ ರೀ ಇವು ಸಂಘ ಸಂಸ್ಥೆಗಳು ಬಹಳ ದುತ್ತರಿಗೆ ಗೌರವ ಬಂದೈತ್ರಿ. ಬಿ ಆರ್ ಅರಶಿನಗುಡಿ ಪ್ರಶಸ್ತಿ ಬಂದೈತ್ರಿ. ಗಡಿನಾಡು ಉತ್ಸವದಾಗ ಜಯಂತಿಯವ್ರು ಸನ್ಮಾನ ಇದು ಶಾಲಿನಿ ರಜನೀಶ್ ಅಪಟು ತೋರಿಸಿದ್ನಲ್ಲ, ಅವರು ಮಾಡಿದ್ದಾರೆ. ಆನಂತರ ವಿಶ್ವ ಕನ್ನಡ ಸಮ್ಮೇಳನದಾಗೂ ಮಾಡಿದ್ದಾರೆ ಸನ್ಮಾನ ರೀ. ಮೈಸೂರಾಗ 1985 ರಾಮಕೃಷ್ಣ ಹೆಗಡೆ ಅವರು ಸನ್ಮಾನ ಮಾಡಿದರು. ಜೀವರಾಜ್ ಆಳ್ವ ಅಂತೇಳಿ ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರಿದ್ರು, ಅವರು ಸನ್ಮಾನ ಮಾಡಿದ್ರು. ರಾಮಕೃಷ್ಣ ಹೆಗಡೆ ಅವರು ಹೇಳಿದರು, ಏನ ನಾಟಕಕಾರರಿಗೆ ಏನು ಬರೀ ಹಣ್ಣು ಶಾಲ ಅಷ್ಟು ಕೊಡ್ತಿವ್ರು, ಅದರಾಗ ಏನು ಐತೆ ಅಂತ.

0: ಅಂತೇಳಿ ತೊಂಟಾಳಿಗೆ ಅದ್ರಾಗೇನು ಇಲ್ಲ ಇಲ್ಲ, ಅವ್ರು ದುಡ್ಡಿಲ್ಲ, ಹಣ್ಣು ಇದ್ದು ಬರೀ ರೀ ಜೇಬ್ನ್ಯಾಗ ಕೈ ಹಾಕಿ ತೆಗೆದ್ರು. ಆಗ ನನ್ನ ಹತ್ರ ಬರೀ 100 ರೂಪಾಯಿ ಇದ್ದು, 100 ರೂಪಾಯಿ ಇದ್ದು ಜೇಬ್ನ್ಯಾಗ ಕೈ ಹಾಕಿ ತೆಗೆದ್ರು. ಅವು ಮುಂಜಾನೆ ಎಣಿಸಿದ್ 1800 ರೂಪಾಯಿ ಇದ್ದು ಅವ್ರಿ
1: ನೋಡ್ರಿ, ದುಡ್ಡು ಹಾಕಿದ್ರ ಅವ್ರು ನಿಮಗ. ಈಗ ಗುರು ಅವರ, ನಮ್ಮ ರಾಜ್ಯ ಸರ್ಕಾರ ಆಗ್ಲಿ ಕೇಂದ್ರ ಸರ್ಕಾರ ಆಗ್ಲಿ ಈ ನಾಟಕ ಕಲಾವಿದರಿಗೆ ಮಾಸಾಸನವನ್ನ ಕೊಡ್ತದ, ಆ ನಿಟ್ಟಿನ ತಾವೇನ್ರ ಪ್ರಯತ್ನ ಪಟ್ಟಿರಿ?
0: ರಾಜ್ಯದ ಬರ್ತೈತ್ರಿ, 2500 ರೂಪಾಯಿ ಆಗೈತ್ರಿ. ಕೇಂದ್ರಕ್ಕೂ ಅರ್ಜಿ ಹಾಕೇನಿ, ಕೇಂದ್ರದ ಶಾಂಕ್ಷನ್ ಆಗೈತೆ, ಆದ್ರೆ ಆಗೈತೆ
1: ಇನ್ನು ಬಂದಿಲ್ಲ,
0: ಇನ್ನು ಬಂದಿಲ್ಲ, ಬರ್ತೈತಿ.
1: ಈಗ ಜೀವನೋಪಾಯಕ್ಕೆ ಏನ್ ಮಾಡ್ತೀರಿ ನೀವು?
0: ಜೀವನೋಪಾಯಕ್ರಿ, ಈಗ ನಾನು ಅಲ್ಲಿ ಪೂಜಾರಿ ರೀ, ಹಾಲಿ ರೀ ಪೂಜಾರಿ, ಅವ್ರು ಇವ್ರು ಸ್ವಲ್ಪ ನೈವೇದ್ಯ ಕೊಡ್ತಿರ್ತಾರ. ಅದ್ರಾಗ ನಾನು ಊಟದವನು ಅಲ್ಲ, ನಾ ಎಲ್ಲೇ ಸಾಯಿ ಸಮ್ಮೇಳನಕ್ಕೆ ಹೋದ್ರಿ ರೀ ಮೊದಲನೇ ಲೈನ್ ನಾನು ಕುಂತಿರ್ತೀನಿ ರೀ, ಊಟದ ಸಹಿ ತೊಗೋದಿಲ್ಲ, ಮುಂಜಾನೆ ಹೊಟ್ಟೆ ತುಂಬ ನಾಷ್ಟ ಮಾಡ್ತೀನಿ ರೀ. ಅವರೆಲ್ಲ ಬೈತಿರ್ತಾರೆ ರೀ, ಅವರು ಕಾರ್ಯದರ್ಶಿಗಳು, ಅವರು ಸಮ್ಮೇಳನ ಅಧ್ಯಕ್ಷರು, ಅವರು ಇವರೆಲ್ಲ ಏನ್ರಿ ಮತ್ತೆ ಅಡಿಗೆ ಯಾಕೆ ಮಾಡಿಸ್ಬೇಕಲ್ಲೇ, ಎದ್ದು ಹೋಗ್ರಿ ಅಲ್ಲೇ ಅಂತ ಅಂತಾರೆ. ಊಟ ಮಾಡಿ ಬರ್ರಿ, ಅದನ್ನ ಇಲ್ಲಿ ಮಗ್ಗಲ ಐತಿ ಅಷ್ಟು ಅಲ್ಲ, ಮತ್ತೆ ಅವರು ಉಪನ್ಯಾಸ ತಪ್ಪತೈತಿ.

0: ಅಲ್ಲ ಮುಂಜಾನೆ ಫಸ್ಟ್ ತುಂಬ ನಾಷ್ಟ ಮಾಡ್ತೀನಿ ರೀ. ಅವರೆಲ್ಲ ಬೈತಿರ್ತಾರೆ ರೀ, ಅವರು ಕಾರ್ಯದರ್ಶಿಗಳು, ಅವರು ಸಮ್ಮೇಳನ ಅಧ್ಯಕ್ಷರು, ಅವರು ಇವರೆಲ್ಲ ಏನ್ರಿ ಮತ್ತೆ ಅಡಿಗೆ ಯಾಕೆ ಮಾಡಿಸ್ಬೇಕಲ್ಲೇ, ಎದ್ದು ಹೋಗ್ರಿ ಅಲ್ಲೇ ಅಂತಾರೆ. ಊಟ ಮಾಡಿ ಬರ್ರಿ, ಅದನ್ನು ಇಲ್ಲಿ ಮಗ್ಲ ಐತಿ ಅಷ್ಟು ಅಲ್ಲ. ಮತ್ತೆ ಅವರು ಉಪನ್ಯಾಸ ತಪ್ತೈತಿ, ನಾ ಎಲ್ಲಕ್ಕೂ ನೋಡ್ತೀನಿ ಅಂತ ಹೇಳ್ತೀನಿ ನಾನು. ನಾನು ಎಲ್ಲಾದರೂ ನಾ ಊಟಕ್ಕೆ ಮುಗಿಬಿದ್ದ ಮಾಡಲ್ಲ, ಎಲ್ಲಾದರೂ ನಾಷ್ಟ ಮಾತ್ರ ಅಡ್ತು ಮಾಡ್ತಿದ್ದೆ ನಾನು. ಯಾವುದೇ ಕಾರ್ಯಕ್ರಮ ಇದ್ದರೂ ನಾ ಕಾರ್ಯಕ್ರಮ ನೋಡವ ನಾನು ರೀ, ನಾ ಕಾರ್ಯಕ್ರಮ ನೋಡಕ್ಕೆ ಬಂದಿದ್ದೀನಿ, ಊಟ ನಮ್ಮೂರಾಗೂ ಸಿಗ್ತೈತಿ ಊಟ ಅಂತ ಹೇಳ್ತಿದ್ದೆ ನಾನು ರೀ.
1: ಅಂದ್ರೆ ಒಟ್ಟು ಜೀವನದಲ್ಲಿ ಒಂದು ಸಂತೃಪ್ತ ಭಾವನೆ,
0: ಸಂತೃಪ್ತ ಭಾವನೆ ಐತ್ರಿ ನನಗೇನಾದ ನಿರಾಶೆ ಏನಿಲ್ಲರಿ. ಅದ ನನ್ನ ಜೋಡಿ ಇದ್ದವ್ರು ಎಲ್ಲರೂ ದೊಡ್ಡ ದೊಡ್ಡ ಅಧಿಕಾರಿಗಳಾದರು, ಶಾಸಕರಾದರು. ಸಿದ್ದು ನ್ಯಾಮಗೌಡ ನನ್ನ ಕ್ಲಾಸ್ಮೇಟ್ ರೀ, ಶ್ರೀಕಾಂತ್ ಕುಲಕರ್ಣಿ ನನ್ನ ಕ್ಲಾಸ್ಮೇಟ್ ರೀ, ಜಿ ಎಸ್ ನ್ಯಾಮಗೌಡ ನನ್ನ ಕ್ಲಾಸ್ಮೇಟು, ಅವರೆಲ್ಲ ರಾಜಕೀಯ ಸೇರಿದ್ರು. 72 ನನ್ನ ಬಿ ಆತ್ರಿ, ಅವರು ರಾಜಕಾರಣದ ಬಹಳಷ್ಟು ಮುಂದೆ ಬಂದರು.
1: ಹಂಗಾಗಿ ಈ 75 ವಯಸ್ಸಿನಲ್ಲೂ ಕೂಡ ನೀವು ಜೀವನ ಪ್ರೀತಿಯನ್ನು ಇಟ್ಕೊಂಡಿರಿ, ಜೀವನದಲ್ಲಿ ಸಂತೃಪ್ತಿ ಸಮಾಧಾನ.
0: ಮುಂಜಾನೆ ಪತ್ರಿಕೆ ಓದ್ರೆ ಸಮಾಧಾನ ರೀ, ಮುಂಜಾನೆ ರೀ ಪತ್ರಿಕೆ ಓದಿದಾಗ ಸಮಾಧಾನ. 3-4 ಪತ್ರಿಕೆಗಳು ಓದ್ತೀನಿ ನಾನು ರೀ, ಸುದ್ದಿಗಳು ಓದಿದ್ರೆ ನನಗೆ ಅವತ್ತಿನ ದಿನಾನ ಕಳೆದಂಗೆ ಆಗೋದಿಲ್ಲ ರೀ, ಪತ್ರಿಕೆಗಳು ಓದ್ತೀನಿ.
1: ಈಗ ನಿಮ್ಮ ನಾಟಕದೊಳಗ ರಂಗಗೀತೆಗಳನ್ನ ನೀವ ಏನಾದ್ರೂ ಬರೀತಿದ್ರಿ?
0: ರಂಗಗೀತೆಗಳು ಬರ್ದಿದ್ದೇನೆ ರೀ, ಆದ್ರೆ ನಾನು ಹಾಡಿಲ್ಲ, ಹಾಡಕ್ ಬರ್ದಿಲ್ಲ ನನಗೆ ರೀ.
1: ನೀವು ಬರೀತಿದ್ರಿ?
0: ಬರ್ದಿದ್ದೇನೆ ರೀ, ಬಹಳಷ್ಟು ರಂಗಗೀತೆಗಳು ಬರ್ದಿದ್ದೇನೆ ರೀ. ಆದ್ರೆ ನನಗೆ ರಂಗಗೀತೆ ಹೇಳಕ್ಕೆ,
1: ಆ ರಂಗಗೀತೆ ಯಾರು ಹಾಡ್ತಿದ್ರು?
0: ಬಹಳಷ್ಟು ಜನ ಹಾಡ್ತಿದ್ರು ರೀ, ಅವರು ಅಲ್ಲಿ ಕಂಪನಿ ಒಳಗೆ ಇರ್ತಿದ್ರಲ್ಲ, ಅವ್ರು ಹಾಡ್ತಿದ್ರು.
1: ಅದಕ್ಕೆ ಧ್ವನಿ ಸಂಯೋಜನೆ ಅಲ್ಲಿ ಅವರ
0: ಎಲ್ಲ ಅವರ ಮಾಡ್ತಿದ್ರು ರೀ. ಜಂಬುಲ್ದಿನ್ನಿ ಸಿದ್ದರಾಮಣ್ಣವರು ಹಾನಗಲ್ ಕುಮಾರ ಸ್ವಾಮಿ ನಾಟಕ ಸಂಗೀತ ಕೊಟ್ರು, ಅದನ್ನ ಓಂಕಾರೇಶ್ವರ ನಾಟಕ ಸಂಘ ರಾಣೇಬೆನ್ನೂರು ಅಂತೇಳಿ, ಹಾಸ್ಯ ಚಕ್ರವರ್ತಿ ಓಬಳೇಶ್ವರ ಅದನ್ನ ರಾಣೇಬೆನ್ನೂರ ಪ್ರಯೋಗ ಮಾಡಿದ್ರು ರೀ. ಸಿದ್ದರಾಮಣ್ಣರ ಹೆಸರು ಕೇಳಿರ್ ದೊಡ್ಡ ಸಂಗೀತಗಾರರು, ಅವರು ನಾವೆಲ್ಲ ಒಂದೇ ರೀ, ಅವರ ಸಂಗೀತ ಕೊಡ್ತಿದ್ರು. ಇದು ಹಾನಗಲ್ ಕುಮಾರ ಇದಕ್ಕೆ ಬಾಚಾನ್ ಸಂಗೀತ ಕೊಟ್ರು.
1: ರೈತರ ಆತ್ಮಹತ್ಯೆ, ಕಣ್ಣರಿಯದಿದ್ದರೂ ಕರುಳರಿಯಿತು, ಬದುಕು ಜಟ್ಕಾ ಬಂಡಿ, ಮತ್ತ ಕೂಡಿ ಬಾಳಿದರೆ ಸ್ವರ್ಗ ಸುಖ, ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡು, ವಿದ್ಯೆ ಇದ್ದರೂ ದುಡಿಮೆ ಬೇಕು, ಇವೆಲ್ಲ ನಿಮ್ಮ ಸಾಮಾಜಿಕ ನಾಟಕ.
0: ಸಾಮಾಜಿಕ ನಾಟಕ
1: ಹೌದಿಲ್ಲ. ಅದ್ರ ಜೊತೆಗೆ ಶಿವಯೋಗಿ, ಅವರಾದಿ ಶ್ರೀ ಫಕೀರೇಶ್ವರ ಮಹಾತ್ಮೆ,
0: ಪಲಹಾರೇಶ್ವರ,
1: ಗದುಗಿನ ಶ್ರೀ ಶಿವಾನಂದ,
0: ಬಾಳ ಯಶಸ್ವಿ ಶಿವಾನಂದ ಲೀಲೆ, ಬಾಳ ಯಶಸ್ವಿ ಅದನ್ನ
1: ಅದು. ಆಮೇಲೆ ಮಹಾಶಿವ ಶರಣಿ, ಐದಕ್ಕಿ ಲಕ್ಕಮ್ಮ
0: ಅದು ಯಶಸ್ವಿ ಆತ್ರಿ. ಅದು ಸುತ್ತೂರು ಮಠದ ಜಾತ್ರೆಗಳ ಪ್ರಯೋಗ ಆತ್ರಿ. ಐದಕ್ಕಿ ಲಕ್ಕಮ್ಮ,
1: ಚನ್ನಬಸವಣ್ಣ,
0: ಅದು ಇದು ಉಳಿವ್ಯಾಗ ಪ್ರಯೋಗ ಆತ್ರಿ.
1: ಎಲ್ಲೆಲ್ಲ ಆಗಿರ್ತಾವ ಅಲ್ಲೆಲ್ಲ ನೋಡ್ಲಿಕ್ಕೆ ಹೋಗಿರ್ತೀರಿ?
0: ಇಲ್ರಿ, ಆಗೋದಿಲ್ರಿ,
1: ಆಗೋದಿಲ್ಲ,
0: ಆಗೋದಿಲ್ರಿ. ನಮ್ ಸಿಂಧೂರು ಲಕ್ಷ್ಮಣ ಜೈಲ್ ಕೈದಿಗಳೇ ಮಾಡಿದ್ರಿ ಹಿಂಡಲಗಾ ಜೈಲ್ನಾಗ, ಅವ್ರು ನಮ್ಗೆ ತಿಳಿಸಿದ್ರು, ಆದ್ರೂ ನಾನು ಹೋಗ್ಲಿಲ್ಲ. ಇಲ್ಲಿ ಹಾವೇರಿ ಜೈಲ್ನಾಗೂ ಕೈದಿಗಳು ಮಾಡಿದ್ರು, ಅವ್ರು ತಿಳಿಸಿದ್ರು ನಾಟಕ ಬರ್ತೀರೇನ್ರಿ ಅಂತೇಳಿ, ನಾನೇನು ಹೋಗ್ಲಿಲ್ಲ. ಅದು ಅಮೌಂಟ್ ಮಾತ್ರ ಬಂತ್ರಿ,
1: ದುಡ್ಡು ಕಳಿಸಿರ್ತಾರೆ ನಿಮಗೆ?
0: ಹಾ, ದುಡ್ಡು ಕಳಿಸಿರ್ತಾರೆ.
1: ಒಟ್ಟು ಇವತ್ತಿನ ರಂಗ ಕಲಾವಿದರಿಗೆ ತಾವೇನು ಹೇಳಲಿಕ್ಕೆ ಬಯಸ್ತೀರಿ?
0: ಅವ್ರಿ ಚಟಾದೀಶ ಅದಲ್ಲ, ಅದನ್ನ ಬಿಡ್ಬೇಕು ಅವ್ರಿ. ಶ್ರದ್ಧೆ ಇರ್ಬೇಕ್ರಿ, ವೃತ್ತಿ ಪರತೆ ಇರ್ಬೇಕು, ನಿಷ್ಠೆ ಇರ್ಬೇಕು, ಅಷ್ಟು ಮಾಡ್ಕೊಂಡು ಹೋಗ್ಬೇಕು ಅವರು. ನಿಷ್ಠೆ ಇರಬೇಕು, ಸಮಾಜದ ಒಳ್ಳೆಯವರು ಅಂತ ಅನಿಸ್ಬೇಕು ಅಂತ ಇವರೇ ಮಾಡ್ತಾರ್ರಿ.
1: ಹಂಗೆ ಚಟಕ ದಾಸರಾಗದೆ ಕಲೆಯನ್ನ ಒಂದು ಆರಾಧಿಸಬೇಕು,
0: ಆರಾಧಿಸಬೇಕು,
1: ಕಲೆಯನ್ನ ಪ್ರೀತಿಸಬೇಕು, ಅಂದಾಗ ನಾಟಕ ಉಳಿತಾವ ಅಂತೀರಿ?
0: ಹೌದೌದು.
1: ಧನ್ಯವಾದಗಳು ಸಂಗಮೇಶ್ ಗುರವ್ ಅವರೇ.
0: ಧನ್ಯವಾದಗಳು,
1: ಬಹಳಷ್ಟು ಮಾತಾಡಿದ್ರಿ, ಉತ್ತಮ ನಾಟಕಗಳನ್ನ ರಚನೆ ಮಾಡಿರಿ. ಇವತ್ತಿಗೂ ಕೂಡ ನಾಟಕ ಕಲಾವಿದರ ಹತ್ರ, ಕಂಪನಿಗಳ ಹತ್ರ, ನಿರ್ದೇಶಕರ ಹತ್ರ ಬಹಳ ಆತ್ಮೀಯ ಸಂಬಂಧವನ್ನ ಇಟ್ಕೊಂಡಿದ್ದೀರಿ. ನಾಡಿನ ಹೆಸರಾಂತ ಸಾಹಿತಿಗಳ ಬರಹಗಾರರ ಒಂದು ಆತ್ಮೀಯತೆಯನ್ನ ತಾವು ಉಳಿಸಿಕೊಂಡಿರಿ. ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿದ್ದಕ್ಕೆ ನಿಮಗೆ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು.
2: ಇದುವರೆಗೆ ರಂಗಭೂಮಿಯ ಹಿರಿಯ ನಾಟಕಕಾರರಾದ ಸಂಗಮೇಶ್ ಗುರವ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಮಂಜುಳಾ ಪುರಾಣೇಕ್, ಸಂಕಲನ ರಾಖಿ ಹಾನಗಲ್.

0: ಅಡ್ಗುಳ್ಕರ್ ವಿರಚಿತ, ಹೆಸರಾಂತ ಗಾಯಕ ಸುಧೀರ್ ಫಡ್ಕೆ ಅವರು ಹಾಡಿದ ಬಹು ಜನಪ್ರಿಯ ಗೀತ ರಾಮಾಯಣ ಕೇಳೋದು ಅಂದ್ರ ಎಲ್ಲಾ ಸಂಗೀತ ಪ್ರಿಯರ ಕಿವಿಗಳು ನಿಮಿರಿ ನಿಲ್ತವ. ಅಂತಹ ಬಹು ಪ್ರಸಿದ್ಧ ಮರಾಠಿ ಗೀತ ರಾಮಾಯಣದ ಕನ್ನಡಾನುವಾದ ಕೆಲ ವರ್ಷಗಳ ಹಿಂದೆ ನಮ್ಮ ಧಾರವಾಡ ಆಕಾಶವಾಣಿಯಿಂದ ಪ್ರಸಾರ ಆಗಿ ಶ್ರೋತೃಗಳೆಲ್ಲರ ಮನ ಗೆದ್ದಿತ್ತು. ಪ್ರಿಯ ಶ್ರೋತೃಗಳ ಆಗ್ರಹದ ಮೇರೆಗೆ ಕನ್ನಡ ಗೀತ ರಾಮಾಯಣವನ್ನ ಈಗ ಮರುಪ್ರಸಾರ ಮಾಡ್ಲಿಕ್ಕತ್ತೀವಿ. ಪ್ರತಿ ಬುಧವಾರ ಮುಂಜಾನೆ 9:15 ತಪ್ಪದ ಕೇಳ್ರಿ ಕನ್ನಡ ಗೀತ ರಾಮಾಯಣ. ಪ್ರತಿ ಬುಧವಾರ ಮುಂಜಾನೆ 9:15 ಕನ್ನಡ ಗೀತ ರಾಮಾಯಣ. ಬೆಳಕು ಹರಿಯುತ್ತಿದ್ದಂತೆಯೇ ಹರಿಸಿದ್ದೇವೆ ನಾದ ನದಿ, ಜೀಕುತ್ತಲೇ ಇದ್ದೇವೆ ಜಾನಪದದ ಜೋಕಾಲಿ, ತಂದಿದ್ದೇವೆ ಹೊತ್ತು ಹೊತ್ತಿಗೆ ಸುದ್ದಿ ಸಮಾಚಾರ, ರೈತರಿಗೆ ಮಾಹಿತಿ ಸಾರ, ಹಚ್ಚಿ ಕಳಿಸಿದ್ದೇವೆ ನಿಮ್ಮ ಕೋರಿಕೆಯ ಹಾಡಿಗೆ ರೆಕ್ಕೆ,
1: ನಿಲ್ಲುಸಿರಿ ಸವಿಗಾನ ಎದೆ ಜಲ್ಲೆನೆ ಹೂವಿನ ಬಾಣ,
0: ಗಟ್ಟಿಗೊಳಿಸಿದ್ದೇವೆ ನಟ ಸಾರ್ವಭೌಮನ ನೆನಪು.
2: ಚಿತ್ರರಂಗಕ್ಕೆ ಬಂದವರಾದ್ರಿಂದ ನಮಗೆ ತಾಯಿ ಮನೆ ಅದು.
0: ಎಷ್ಟೊಂದು ವಿಷಯ, ಏನೆಲ್ಲಾ ಕಾರ್ಯಕ್ರಮ. ಜನ ಮೆಚ್ಚಿದ ವಾಣಿ ಆಕಾಶವಾಣಿ, ದೇಶ ಮೆಚ್ಚಿದ ವಾಣಿ ಆಕಾಶವಾಣಿ.
3: ಆಕಾಶವಾಣಿ ಧಾರವಾಡ. ಈಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಸ್ ಶೇಷಗಿರಿ ರಾವ್ ಅವರ ವಯಲಿನ್ ವಾದನ, ರಾಗ್ ತೋಡಿ, ಶ್ರೀಕೃಷ್ಣಂ ಭಜ ಮಾನಸ ಮುತ್ತುಸ್ವಾಮಿ ದೀಕ್ಷಿತರ ಕೃತಿ, ಪಕ್ಕವಾದ್ಯದಲ್ಲಿ ಮೃದಂಗಂ ಪಿ ಪದ್ಮನಾಭನ್. ಕೇಳಿ ಎಸ್ ಶೇಷಗಿರಿ ರಾವ್ ಅವರ ವಯಲಿನ್ ವಾದನದಲ್ಲಿ ರಾಗ್ ತೋಡಿ, ಶ್ರೀಕೃಷ್ಣಂ ಭಜ ಮಾನಸ.

ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಸ್ ಶೇಷಗಿರಿ ರಾವ್ ಅವರ ವಯಲಿನ್ ವಾದನ ಕೇಳಿದ್ರಿ. ಪಕ್ಕವಾದ್ಯದಲ್ಲಿ ಮೃದಂಗಂ ಪಿ ಪದ್ಮನಾಭನ್. ಆಕಾಶವಾಣಿ ಧಾರವಾಡ. ಈಗ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಬೈಲಹೊಂಗಲದ ಸದಾಶಿವಪ್ಪ ಶಿವಬಸಪ್ಪ ತೋಟಗಿ ಮತ್ತು ಸಂಗಡಿಗರಿಂದ ಸಣ್ಣಾಟ, ನಿಜಗುಣ ಶಿವಯೋಗಿ ಶಂಭುಲಿಂಗ ಸನ್ನಿವೇಶ.

0: ಓಹೋ, ಈ ಕಾಣುವ ಬೆಟ್ಟವೇ ಲೋಕ ಪಾವನ ಶಂಭೋಲಿಂಗ ಸದ್ಗುರುಗಳು ಇರ್ತಕ್ಕ ಬೆಟ್ಟ. ಓ ಕೈಲಾಶಂಬಂತೆ ಕಂಗೊಳಿಸುವ ಈ ಆಶ್ರಮವೇ ಗುರುಗಳ ಆಶ್ರಮ ಇದ್ದಂತೆ ತೋರುವ. ಬೆಂಕಿ ಹತ್ತುವುದಕ್ಕಿಂತ ಮೊದಲೇ ಭಾವಿಯನ್ನು ತೋಡಿ ಸಜ್ಜಾಗಿ ನಿಲ್ಲುವಂತೆ, ಈ ಶರೀರಕ್ಕೆ ಮರಣವೆಂಬ ಬೆಂಕಿ ಹತ್ತುವುದರೊಳಗಾಗಿ ಗುರು ಕರುಣ ಎಂಬ ಗುದ್ದಲೆಯಿಂದ ಎಣ್ಣ ಭಾವ ಎಂಬ ಭಾವಿಯನ್ನು ತೋಡಿ ನಿಜ ಜ್ಞಾನ ಎಂಬ ನೀರನ್ನು ಸಂಗ್ರಹಿಸಿ ಮುಂದೆ ಮಟ್ಟಿಯಾಗಿ ಬರತಕ್ಕ ಜನನ ಎಂಬ ಜಲವನ್ನು ಆರಿಸಬೇಕಾಗಿದೆ. ಈಗಲೇ ಹೋಗಿ ಆ ಸದ್ಗುಣ ಪಾದವನ್ನು ಕಂಡು ಧನ್ಯನಾಗುತ್ತೇನೆ. ಹೋ ಭವಾಂತಕ, ಭವಾಂತರದಲ್ಲಿ ಮಾಡಿದ ಪಾಪವನ್ನು ಹರಣಗೈಯುವ ಮರಣ ರೈತ ಮೃತ್ಯುಂಜಯ ಶಂಭೋ ಶಂಕರ ಅನುಗ್ರಹಿಸು.
1: ಗೋಗರದಾಸವು ಕರವನ್ನು ಹುಡುಕುವಂತೆ ನನ್ನ ಶಿಷ್ಯನಾದ ನಿಜಗುಣಿಯು ನನ್ನನ್ನು ಹುಡುಕುವುದಕ್ಕಾಗಿ ಇತ್ತ ಕಡೆ ಬರುವಂತೆ ಕಾಣುತ್ತದೆ. ನಾನು ಇಲ್ಲೇ ಮಗ್ನ ಆಗುತ್ತೇನೆ.

ನಿರಂಜನ ಪರಮಮೂರ್ತಿ ಸದ್ಗುರುಗಳು ನಿಜ ಆನಂದದಲ್ಲಿ ಮಗ್ನರಾಗಿರುವರಲ್ಲ. ದೇವ, ನಿನ್ನನ್ನು ಯೋಗ ಸಮಾಧಿಯಿಂದ ಎತ್ತರಿಸುವುದು ಯಾರಿಂದಲೂ ಆಗದ ಮಾತು. ಹಿಂದೆ ತಾರ್ಕಾಸುರನ ದಬ್ಬಾಳಿಕೆಗೆ ದೇವಾಣು ದೇವತೆಗಳು ನಿನ್ನ ಪಾದಡಿಯಲ್ಲಿ ಬಿದ್ದು ಅಂಗಲಾಚಿ ಬೇಡಿಕೊಂಡವು. ನೀನು ಯೋಗ ಸಮಾಧಿಯಿಂದ ಎಚ್ಚರನಾಗಲಿಲ್ಲ.

0: ಹರ್ಷಲು ನಿನ್ನ ಉರಿನ ಏತ್ತರದಿಂದ ಆತನನ್ನು ಸುಟ್ಟು ಭಸ್ಮ ಮಾಡಿದಿ ಅಂದಾಗ ಮಿಕ್ಕಿಳಿದ ನನ್ನಂತ ಬಡ ಪಾಮರನಗತೇನು? ಸದ್ಗುರುವೇ, ಇಲ್ಲಿ ನಿನ್ನ ಪಾದಡಿಯಲ್ಲಿ ಬಿದ್ದಿರುತ್ತೇನೆ. ನೀನು ಯೋಗ ಸಮಾಧಿಯಿಂದ ಎಚ್ಚರನಾಗಿ ಅಡ್ಡಾಡುವಾಗ ಅಕಸ್ಮಾತ್ ನಿನ್ನ ಕಾಲಿಗೆ ತಾಕಿದ ಹುಳ ಯಾವುದೆಂದು ಕಣ್ಣು ತೆರೆದು ನೋಡಿದೀವ?
1: ಎಲೋ, ನೀನು ಯಾರು? ಯಾವ ಉದ್ದೇಶವಾಗಿ ಕುರಿತು ಇಲ್ಲಿಗೆ ಬಂದಿರುವಿ?
0: ಸದ್ಗುರುವೇ, ನಾನೊಬ್ಬ ಜಾತಿಗಾರನು.
1: ಏನು, ನೀನು ಜಾತಿಗಾರನೇ?
0: ಹೌದು ಸದ್ಗುರುವೇ, ತರ ತರದ ವೇಷವನ್ನು ಹಾಕಿಕೊಂಡು ಭೂಮಿ ಆಕಾಶ ತುಂಬ ಎಲ್ಲ ದೇಶ ಗೇಳಿಯಾಗಿ ತಿರುಗುವ ನಾನೊಬ್ಬ ಜಾತಿಗಾರ.
1: ಈ ವೇಷವನ್ನು ನೀನು ಏಕೆ ಹಾಕುತ್ತಿರುವಿ ಮತ್ತು ನೀನು ಯಾರು?
0: ಸದ್ಗುರುವೇ, ನಾನು ಯಾರೆಂಬುವುದು ನನಗೆ ಯಾವ ಕಾಲಕ್ಕೂ ಗೊತ್ತಿಲ್ಲ. ಯಾವ ಕಾಲಕ್ಕೆ ಯಾವ ವೇಷ ಬರುವುದು ಆ ವೇಷವೇ ನಾ ಎಂದು ಹೇಳುತ್ತಾ ತಿರುಗುತ್ತಿರುವ ದೇವ.
1: ಈ ಜಾತಿಗಾರಿಕೆಯನ್ನು ನೀನು ಮಾಡಹತ್ತಿ ಎಷ್ಟು ದಿವಸವಾಯಿತು ಮತ್ತು ನೀನು ನಿಜವಾಗಲು ಯಾರು?
0: ಸದ್ಗುರುವೇ, ನಾನು ಯಾರೆಂಬುದು ನನಗೆ ಯಾವ ಕಾಲಕ್ಕೂ ಗೊತ್ತಿಲ್ಲ. ಯಾವ ಕಾಲಕ್ಕೆ ವೇಷ ಬರುವುದು ಆ ವೇಷವೇ ನಾ ಎಂದು ಹೇಳುತ್ತಾ ತಿರುತ್ತಿರುವನು. ತರ ತರದ ಹುಳಗಳ ವೇಷವನ್ನು ಹಾಕಿಕೊಂಡು ಬಂದು ಈ ಭೂಮಂಡಲ ತುಂಬೆಲ್ಲ ಹರಿದಾಡಿದನು. ತರ ತರದ ಪಕ್ಷಿಗಳ ವೇಷವನ್ನು ಹಾಕಿಕೊಂಡು ಬಂದು ಆಕಾಶ ತುಂಬೆಲ್ಲ ಹಾರಾಡಿದನು. ತರ ತರದ ಮೃಗಗಳ ವೇಷವನ್ನು ಹಾಕಿಕೊಂಡು ಬಂದು ಅರ್ಭಟಿಸಿದನು. ಹಂದಿಯಾಗಿ ಬಂದೆನು, ಮಂದಿ ಆಗಿ ಬಂದೆನು. ಹೀಗೆ ಯಾವ ತರದ ವೇಷವನ್ನು ಹಾಕಿಕೊಂಡು ಬಂದರು ಅವು ಕ್ಷಣ ಕಾಲ ಹೊರತು ಹೆಚ್ಚಿಗೆ ನಿಲ್ಲುವಂತಿಲ್ಲ. ಹೀಗೆ ವೇಷದ ಮೋಕ್ಷಗಳು ಈಗ ವಿಖಾಂತರದಿಂದ ಗಂಟು ಬಿದ್ದ ಎಣ್ಣ ಮರುಳತನವು ಒಮ್ಮಿಲೆ ಹೊಳೆದು ಬಾತಿಗೆ ಬಾರದ ಈ ಜಾತಿಗಾರಿಕೆಯೂ ಸಾಕಾದಲ್ಲಿ ತಮ್ಮ ಪಾದ ಪದ್ಮವನ್ನು ಹಿಡಿಕೊಳ್ಳಿಕ್ಕೆ ಬಂದಿದ್ದೀನಿ. ದೇವ ಅನುಗ್ರಹಿಸಬೇಕು.
1: ಮಗುವೆ, ಈ ಸಂಸಾರವು ಸಾಕಾಯಿತೆ?
0: ಹೌದು ಸದ್ಗುರುವೇ, ಸಾಕು. ಸಾಕಾದಲ್ಲಿಯೇ ತಮ್ಮ ಚರಣ ಕಮಲವನ್ನು ಪಿಡಿದುಕೊಳ್ಳಿಕ್ಕೆ ಬಂದಿದ್ದೇನೆ. ದೇವ ಅನುಗ್ರಹಿಸಬೇಕು.
1: ಮಗುವೆ, ಭಯಗೊಳ್ಳಬೇಡ.
0: ಸದ್ಗುರುವೇ, ಎನಗೆ ಭಯ? ಬೆಂಕಿ ಅಂತೇಳಿ ಬಂದೆನೋ ಗುರುವೇ? ವಿಷಯ ಎಂಬ ತಂಡಿಯ ಬೆದರಿಕೆ ಎನಗಿಲ್ಲ ದೇವ, ಎನಗಿಲ್ಲ.
1: ಹಾಗಿದ್ದರೆ ಕೇಳು
0: ದೇವ.

0: ಮಗುವೆ ಭಯಗೊಳ್ಳಬೇಡ. ಈ ಸಂಸಾರವು ಬೇಕು ಎನ್ನುವವರಿಗೆ ಬೆನ್ನು ಹತ್ತುವುದು ಹೊರತ ಸಾಕು ಅನ್ನುವರ ಸಮೀಪಕ್ಕೆ ಸದಾ ಬರುವುದಿಲ್ಲ. ಸಾಕು ಅನ್ನುವುದು ಸಾಮಾನ್ಯರಿಂದ ಆಗುವ ಮಾತಲ್ಲ, ಸಾಕು ಅನ್ನುವುದೇ ವಿರಕ್ತಿ. ವಿರಕ್ತಿ ಅಂದರೆ ಸರ್ವ ಆಸೆಯನ್ನು ಹುರಿಯುವನು, ಹುರಿದ ಬೀಜವು ಹುಟ್ಟದಂತೆ ಸರ್ವ ಆಸೆಯನ್ನು ಹುರಿಯುವವನು. ಪುನಃ ಹುಟ್ಟುವುದಿಲ್ಲ, ಹುಟ್ಟುವುದಂತೂ ಬಂದಾದ ಮೇಲೆ ಪುನಃ ಸಾಯುವುದು ಇಲ್ಲವೇ ಇಲ್ಲ.
1: ಗುರುವೇ,
2: ನಾನು ಸಾಕ್ಷಿ ಅಂದಾಕ್ಷಣವೇ ಈ ಸಂಸಾರವು ಹೇಗೆ ಬೆನ್ನು ಬಿಡಬಹುದು?
1: ಸಮುದ್ರದಲ್ಲಿ ಬಿದ್ದವನು,
2: ಅಯ್ಯೋ ಈ ಸಮುದ್ರದಲ್ಲಿ ಮೂಳ ಮೂಳಾಗಿ ಎದ್ದು ಎದ್ದು ಸಾಕಾಯಿತು ಅಂದಾಕ್ಷಣವೇ
1: ಸಮುದ್ರವನ್ನು ದಾಟಿದ ಹಾಗಾಯಿತು.
2: ಯಾವುದಾದರೂ ಒಂದು ದಂಡೆ ದಂಡೆಗೆ ಹತ್ತತಕ್ಕ ಒಂದು ಹಡಗವು,
1: ಅದನ್ನು ನಡೆಸಲಿಕ್ಕೆ ಒಬ್ಬ ನಾವಿಕನೂ ಬೇಡವೇ? ಅದರಂತೆ ಸದ್ಗುರುವೇ,
2: ನಾನು ಬರೇ ಸಾಕು ಅಂದ ಆಕ್ಷಣವೇ ಈ ಸಂಸಾರವು ಹೇಗೆ ಬೆನ್ಬಿಡುವ ದೇವ?
0: ಮಗುವೇ, ಬರೀ ಸಾಕಾದ ಮಾತ್ರಕ್ಕೆ ಈ ಸಂಸಾರವು ಬೆನ್ನು ಬಿಡುವುದಿಲ್ಲ. ಯಾವನಿಗೆ ಈ ಸಂಸಾರದಲ್ಲಿ ವೈರಾಗ್ಯ ಹುಟ್ಟುವುದು ಅಂದರೆ ಸಾಕಾಗಿರುವುದು ಅವನಿಗೆ ಸದ್ಗುರು ಎಂಬ ನಾವಿಕನು, ಆತನ ಜ್ಞಾನೋಪದೇಶವೆಂಬ ಗಟ್ಟಿ ಮುಟ್ಟಿಯಾದ ಹಡಗವು ದೊರೆತಾಗ ಅವನಿಗೆ ಮೋಕ್ಷವೆಂಬ ದಂಡೆಯು ಸುಲಭವಾಗಿ ದೊರಕುವುದು.
1: ಸದ್ಗುರುವೇ,
2: ಇದೇ ಕಾರಣದಿಂದಲೇ ತಮ್ಮ ಪಾದ ಪದ್ಮಗಳನ್ನು ಹಿಡಿದುಕೊಳ್ಳಲಿಕ್ಕೆ ಬಂದಿದ್ದೇನೆ.
1: ದೇವ, ಅಂತಃಕರಣ ಎಂಬ ಹಡಗದಲ್ಲಿ ಕೂಡಿಸಿಕೊಂಡು ಜ್ಞಾನೋಪದೇಶ ಎಂಬ ಮಾರ್ಗದಲ್ಲಿ ನಡೆಸುತ್ತಾ ಈ ಭವಸಾಗರವನ್ನು ದಾಟಿಸಿ ಮೋಕ್ಷ ಎಂಬ ದಂಡೆಗೆ ಹಚ್ಚತಕ್ಕ ನಾವಿಕರಾದ ತಮ್ಮ ಚರಣ ಕಮಲವನ್ನು ಪಿಡಿದುಕೊಳ್ಳಲಿಕ್ಕೆ ಬಂದಿದ್ದೇನೆ. ದೇವ, ನೀವು ತಮ್ಮ ಅಂತಃಕರಣ ಎಂಬ ಹಡದಲ್ಲಿ ಕೂಡಿಸಿಕೊಂಡು ಜ್ಞಾನೋಪದೇಶ ಎಂಬ ಮಾರ್ಗದಲ್ಲಿ ನಡೆಸುತ್ತಾ ಮೋಕ್ಷ ಎಂಬ ದಂಡೆಗೆ ಹಚ್ಚಬೇಕೆಂದು ತಮ್ಮ ಪಾದಕ್ಕೆ ಪಣೆಯನ್ನೂರಿ ಬೇಡಿಕೊಳ್ಳುತ್ತೇನೆ.
0: ಶಿಷ್ಯವರನೇ, ಈ ಭವಸಾಗರವನ್ನು ದಾಟಿಸುವ ಆ ಜ್ಞಾನ ಮಾರ್ಗವನ್ನು ನಿನಗೆ ತೋರಿಸಬೇಕೆ?
2: ಹೌದು ಸದ್ಗುರುವೇ, ಎನ್ನ ಹೃದಯ ಕ್ಷೇತ್ರದಲ್ಲಿ ಜ್ಞಾನೋಪದೇಶವೆಂಬ ಬೀಜವನ್ನು ಬಿತ್ತಬೇಕು.
1: ನೀವು ಬಿತ್ತಿದ ಬೀಜವು
2: ಎಣ್ಣ ಹೃದಯ ಮಂಡಲದಲ್ಲಿಯೇ ಮಳೆತು ಮರವಾಗಿ
1: ಅದಕ್ಕೆ ಗೊಂಚಲ ಗೊಂಚಲವಾಗಿ ತೂಗು ಬೀಳುವ ಫಲ ಅಂದರೆ
2: ತಮ್ಮ ಚರಣ ಕಮಲ ಸೇ ನೆನೆಯುತ್ತಾ ಸ್ವೀಕರಿಸುವೆನು ದೇವ.
0: ಮಗುವೆ, ನಿಜಗುಣ, ನಿನ್ನ ಹೃದಯ ಕ್ಷೇತ್ರದಲ್ಲಿ ಜ್ಞಾನೋಪದೇಶವೆಂಬ ಬೀಜವನ್ನು ಬಿತ್ತಬೇಕೆ?
2: ಹೌದು ಸದ್ಗುರುವೇ, ಎನ್ನ ಹೃದಯ ಕ್ಷೇತ್ರದಲ್ಲಿ ಜ್ಞಾನೋಪದೇಶ ಎಂಬ ಬೀಜವನ್ನು ಬಿತ್ತಲೇಬೇಕು.
0: ಹಾಗಿದ್ದರೆ ಕೇಳು
1: ದೇವಾ, ಅನುಗ್ರಹ.

0: ಮಗುವೆ ನಿಜಗುಣ, ನಿನ್ನ ಹೃದಯ ಕ್ಷೇತ್ರದಲ್ಲಿ ಜ್ಞಾನೋಪದೇಶವೆಂಬ ಬೀಜವನ್ನು ಬಿತ್ತಬೇಕೆ?
1: ಹೌದು ಸದ್ಗುರುವೇ, ಎನ್ನ ಹೃದಯ ಕ್ಷೇತ್ರದಲ್ಲಿ ಜ್ಞಾನೋಪದೇಶ ಎಂಬ ಬೀಜವನ್ನು ಬಿತ್ತಲೇಬೇಕು.
0: ಖಂಡ ಖಂಡ ಕಸಗಳಿಂದ ತುಂಬಿದ ಪಡಭೂಮಿಯಲ್ಲಿ ಬಿತ್ತಿದ ಬೀಜವು ಹೇಗೆ ಫಲಿಸಲಾರದು? ಅದರಂತೆ ಕಸಗುಣಗಳಿಂದ ತುಂಬಿದ ದುರಾತ್ಮರ ಹೃದಯದಲ್ಲಿ ಬಿತ್ತಿದ ಬೀಜವು ಫಲಿಸಲಾರದು. ನಿನ್ನ ಮನವೆಂಬ ಹೊಲದಲ್ಲಿ ಮನೆ ಮಾಡಿಕೊಂಡಿರುವ ಕಸಗುಣಗಳನ್ನೆಲ್ಲ ಕಳೆದು ಹೋಗಿ ತೀರಾ ತಿಳಿಯಾದ ನಿನಗೆ ಉಪದೇಶವು ಸುಲಭವಾಗಿ ದೊರಕುವುದು.
2: ಸತ್ಗುರುವೇ,
1: ಕುಂಬಾರನ ಹುಳವು ಸದಾ ಕೆಸರಿನಲ್ಲೇ ಇದ್ದರು ಒಂದು ಕೂದಲಟ್ಟು ಸಹ ಮಣ್ಣನ್ನು ಮೈಗೆ ಹಚ್ಚಿಕೊಳ್ಳದೆ ಹೇಗೆ ಸ್ವಚ್ಛವಾಗಿರುವುದು? ಅದರಂತೆ ನನ್ನ ಮನಸ್ಸಿನ ಕಸಗುಣೆಯೆಲ್ಲ ಕಳೆದು ಹೋಗಿ ತೀರಾ ತಿಳಿಯಾಗಿದ್ದೇನೆಂದು ನನ್ನ ಭಾವನೆ ಇರು. ಬಿತ್ತಲಿಕ್ಕೆ ನಿಂತಿರುವ ನಿಮ್ಮ ಉಪದೇಶ ಎಂಬ ಬೀಜಕ್ಕೆ ಆತಂಕ ತರುವ ಯಾವುದಾದರೂ ಒಂದು ಕಸಗುಣ ಎನ್ನ ಹೃದಯ ಮಂಡಲದಲ್ಲಿ ಉಳಿದಿದ್ದಾದರೆ ಅದು ನನಗೆ ತೋರಿಸಬೇಕು. ಪತ್ತಾರನ ಕೈಯಲ್ಲಿ ಬಂಗಾರವನ್ನು ಕೊಟ್ಟ ಆ ಕ್ಷಣವೇ ಇದ ನಿಜವಾದ ಬಂಗಾರವೇ ಎಂದು ತಿಳಿದಿದ್ದರು. ಅದನ್ನು ಹೊರಗಲ್ಲಿಗೆ ಹಚ್ಚಿ ತಿಕ್ಕಿ ತಿಕ್ಕಿ ನೋಡುವಂತೆ ಸದ್ಗುರುವೇ, ನೀವಾದರೂ ನನ್ನನ್ನು ತಮ್ಮ ಜ್ಞಾನೋಪದೇಶ ಎಂಬ ಹೊರಗಲ್ಲಿಗೆ ಹಚ್ಚಿ ತಿಕ್ಕಿ ತಿಕ್ಕಿ ತೀರಾ ತಿಳಿಯಾಗಿದ್ದೇನೆಂದಾಗ ಉಪದೇಶವನ್ನು ಅನುಗ್ರಹಿಸಬೇಕು ದೇವ.
0: ಹಾಗಾದರೆ ಆಶ್ರಮದಲ್ಲಿ ಇರನಡೆ.
1: ಗುರು ಅಪ್ಪನೇ,
0: ಈ ನಿಜಗುಣಿಯು ತಿಳಿದು ಅಳಿದು ಬಂದಿದ್ದಾನೆ. ಈತನ ಚಿತ್ತ ವೃತ್ತಿಯನ್ನು ನಿಚ್ಚಲವಾಗಿ ನಿಂತದ್ದನ್ನು ಪರೀಕ್ಷಿಸುವಗೋಸ್ಕರ ಜನ ಜನಿತ ಕೀರ್ತಿ ಹೊಂದಿದ ಪ್ರೇಮಳ ಎಂಬ ಪಾತ್ರದ ಒಳಬಳಿಯಲ್ಲಿ ಈತನನ್ನು ಕೆಲವು ದಿವಸ ಇಟ್ಟು ಈತನ ಚಿತ್ತ ವೃತ್ತಿಯನ್ನು ಪರೀಕ್ಷೆ ಮಾಡಿದ ನಂತರ ಇವನಿಗೆ ಸ್ವರೂಪ ಜ್ಞಾನ ಬೋಧೆಯನ್ನು ಅನುಗ್ರಹಿಸುವೆನು. ಹಲೋ ನಿಜಗುಣ.
2: ಸದ್ಗುರುವೇ,
0: ನಾನು ಕೆಲವು ದಿವಸ ಭೂ ಸಂಚಾರ ಮಾಡುವುದಿದ್ದ ಮೂಲಕ ನಾನು ಮರಳಿ ಬರುವ ತನಕ ನಿನ್ನನ್ನು ಯಾವುದಾದರೂ ಒಂದಡೆಯಲ್ಲಿ ಇಟ್ಟು ಹೋಗಬೇಕಾಗುತ್ತದೆ. ಇದಕ್ಕೆ ನಿನ್ನ ಅನುಮತಿಯೇನು?
1: ದೇವ, ಹಣ್ಣು ತಿಂದ ಮರವನ್ನಾರು ಕಡಿದರೇನು, ಕಾಗಿ ನೀರು ಕುಡಿದರೇನು, ಬಿಸಿಲಿಗೆ ಒಣಗದ ಗಾಳಿಗೆ ಸುಡದ ಇದನ್ನು ವೈದಿಟ್ಟರೇನು, ಎಲ್ಲಿ ಸುಟ್ಟರೇನು? ಪುನಃ ಇದರ ಭಕ್ತಿ ಆಗಬಾರದೆಂಬುದನ್ನು ವೈರಾಗ್ಯದ ಮೂಲ ಗುಟ್ಟವಿದ್ದು ಇದನ್ನು ತಮ್ಮ ಪಾದದ ಧೂಳ ದುಮ್ರವಾಗುವವರೆಗೂ ರಕ್ಷಿಸಬೇಕು ದೇವ, ರಕ್ಷಿಸಬೇಕು.
0: ಹಾಗಾದರೆ ನಡೆ, ಈಗಲೇ ಹೋಗುವ.
1: ಗುರು ಅಪ್ಪಣೆ.

0: ಪಾಕದಲ್ಲಿ ಜಗನ್ಮೋಹಕ ಕುಲವೆಂದರೆ ಈ ನಮ್ಮ ಪಾತ್ರದವರ ಕುಲವೇ ಕುಲ. ಆಹಾ, ಪಾತ್ರವಿಲ್ಲದ ಲೋಕ, ಪಾತ್ರವಿಲ್ಲದ ನಾಡು, ಪಾತ್ರದವರಿಲ್ಲದ ಊರು, ದೀಪವಿಲ್ಲದ ಮನೆ ಹಾಳು ಸುರಿಯುವಂತೆ ಹಾಳು ಸುರಿಯು. ಸ್ವರ್ಗ ಲೋಕದ ಅಧಿಪತಿಯಾದ ಇಂದ್ರ ಐಶ್ವರ್ಯವು ಆನಂದವು ರಂಭಾ ಓರ್ವಶಿರೆಂಬ ಪಾತ್ರದವರಿಂದ ಮತ್ತು ಪುರಾಣ ಐತಿಹಾಸಿಕ ಕಥೆಗಳು ಪ್ರಸಿದ್ಧವಾದದ್ದು ನಮ್ಮಂಥ ಪಾತ್ರದವರಿಂದ. ಅವರೇ ಆ ಇಂದ್ರನ ಸಭೆ ದೀಪಗಳು. ಆ ಪಾತ್ರದವರಿಲ್ಲದಿದ್ದರೆ, ಆ ಪಾತ್ರದವರು ಇಲ್ಲದಿದ್ದರೆ ಆ ಇಂದ್ರನ ಸಭೆಯಾದರೂ ತೇಜಹೀನವಾಗಿ ಕಾಣುತ್ತಿತ್ತು. ಈ ಭೂಲೋಕದಲ್ಲಿ ಯಾವ ರಾಜನ ಸಭೆಯಾದರೂ ಮತ್ತು ಮಾನ್ ಮಾನ್ ಶ್ರೀಮಂತರ ಲಗ್ನ ಸಮಾರಂಭಗಳಾದರೂ ಆನಂದೋತ್ಸವಗಳಿಂದ ತುಂಬಿ ತಿಳುಕೋದೆಂದರೆ ಈ ನಮ್ಮಂಥ ಪಾತ್ರವರ ಪವಾರದಿಂದಲೇ. ಆಹಾ, ನಮ್ಮ ನರ್ತನ, ನಮ್ಮ ಗಾಯನ, ನಮ್ಮ ಒಣಪು, ನಮ್ಮ ವೈಯಾರಗಳ ಮೇಲೆ ಈ ಲೋಕದಲ್ಲಿ ಇರುವ ಯುವಕರ ಮೋಹವು ಎಷ್ಟು ಬಲವತ್ತರವಾಗಿರುವುದು. ನಮ್ಮಂತೆ ಒಣಪು ವೈಯಾರಗಳಿಂದ ಪುಷ್ಪಗಳ ಮೇಲೆ ಕುಳಿತಿರುವ ಒಂದು ಸೊಬಗಿನ ಹೊಳಕ್ಕೆ ಪಾತರಗಿತ್ತಿ ಎಂದು ನಮ್ಮ ಪ್ರೇಮ ಸೂಚಕದ ಹೆಸರನ್ನಿಟ್ಟುಕೊಂಡು ಆ ನಮ್ಮ ಮನಸ್ಸಿನ ಮೇಲಿನ ಪ್ರೀತಿಯನ್ನು ಪ್ರಕಟಣೆ ಮಾಡುತ್ತಿರುವ ಆ ಪಾತರಗಿತ್ತಿಗಳು ಆದರೂ ಆ ಎಲ್ಲ ಪುಷ್ಪಗಳ ಮೇಲೆ ಕುಣಿಯುತ್ತಾ ಕುಣಿಯುತ್ತಾ ಅದರಲ್ಲಿರುವ ಮಕರಂದವನ್ನು ಮನದಣಿಯಾಗಿ ಹೀರುವಂತೆ ನಾನಾದರೂ ಈ ಪುರುಷ ಜಾತಿ ಮನಶ್ಯಂಬ ಪುಷ್ಪಗಳ ಮೇಲೆ ಕುಣಿಯುತ್ತಾ ಕುಣಿಯುತ್ತಾ ಅದರಲ್ಲಿರುವ ತನು ಮನ ದಣ ಎಂಬ ಮಕರಂದವನ್ನು ಮನದಣಿಯಾಗಿ ಹೀರುತ್ತೇನೆ. ಇರಲಿ, ಈಗಂತೂ ಸಂಜೆ 5 ಗಂಟೆ ಹೊಡೆದು ಹೋಯಿತು. ಅನೇಕ ಜನ ಶಕ್ತಿ ಸೌಕಾರರು ವ್ಯಾಯಾಮ ಹೊಂದುವುದಕ್ಕಾಗಿ ತಿರುಗಾಡಲಿಕ್ಕೆ ಈ ಕಡೆಯಿಂದ ಈ ಕಡೆಗೆ ಬರುವ ಸಮಯವಾದರೂ ಆಯಿತು. ನಾನಾದರೂ ಸರ್ವ ಅಲಂಕೃತಳಾಗಿ ಈ ನಮ್ಮ ಮೇಲುಪ್ಪರಿಗೆ ಮುಂಭಾಗದ ಆರಾಮ ಕುರ್ಚಿ ಮೇಲೆ ಕುಳಿತುಕೊಂಡು ಆ ಬರ ಹೋಗಿ ಯುವಕರಿಗೆ ನನ್ನ ಕಡೆಗಣ್ಣಿನ ನೋಟ ಎಂಬ ಬಿಲ್ಲಿಗೆ ಕಿರುಣಗೆ ಎಂಬ ಬಾಣವನ್ನು ಹೂಡಿ ಹೊಡೆಯುವ ನನ್ನ ನಿತ್ಯ ಕ್ರಮವನ್ನು ಸಾಗಿಸುವೆನು. ಆದರೆ ನಮ್ಮ ಬೀಸು ಎತ್ತು ಹೋದನೋ ಏನು? ಏ ಬೀಸು, ಏ ಬೀಸು, ಒಳಗೆ ಏನು ಮಾಡುತ್ತೀವಿ?
1: ಕನ್ನಡ ಸೈಡ್ ಅಣಗಿತ್ತು ಅಂತ ಪೋನ್ಸ್ ಹೋಗ್ತೇನೆ.
0: ಬೇಗ ಬಾ.
1: ಅರೆ, ಜಲ್ದಿ ಬಂದೇನೆ.

ಇದುವರೆಗೆ ಬಯಲುಭಂಗಲದ ಸದಾಶಿವಪ್ಪ ಶಿವಬಸಪ್ಪ ತೋಟಗಿ ಹಾಗೂ ಸಂಗಡಿಗರಿಂದ ಸಣ್ಣಾಟ ನಿಜಗುಣ ಶಿವಯೋಗಿ ಶಂಭುಲಿಂಗ ಸನ್ನಿವೇಶ ಕೇಳಿದಿರಿ. ಆಕಾಶವಾಣಿ ಧಾರವಾಡ. ಸಮಯ 11 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಹಿಂದಿಯಲ್ಲಿ ವಾರ್ತಾ ಪ್ರಸಾರ ದಿಲ್ಲಿ ಕೇಂದ್ರದಿಂದ.

0: गया है। ईरान ने हॉर्मुज जलडमरू मध्य से गुजर रहे एक टैंकर पर हमला किया, तो वहीं अमरीका ने ईरान के भीतर तक हवाई हमले किए। इस बीच ईरान के एक अधिकारी ने आज पाकिस्तान में मध्यस्थों के साथ बैठकें शुरू की। ईरान और अमरीका के बीच अंतरिम समझौते को बचाने के राजनयिक प्रयास भी लगातार जारी है। हॉकी इंडिया ने बेल्जियम और नीदरलैंड्स में 15 से 30 अगस्त तक होने वाले हॉकी विश्व कप के लिए 20 सदस्यीय पुरुष टीम की घोषणा कर दी है। टीम की कमान हरमनप्रीत सिंह संभालेंगे। इसके साथ ही ये समाचार बुलेटिन समाप्त हुआ।
1: आकाशवाणी धारवाड़। ಇಂದಿನ ನಮ್ಮ ನಿಲಯದ ಪ್ರಸಾರ ಕಾರ್ಯ ಮುಗಿಸುವ ಮುನ್ನ ನಾಳೆ ಬೆಳಗ್ಗೆ ನಮ್ಮ ನಿಲಯದಿಂದ ಬಿತ್ತರವಾಗುವ ಪ್ರಮುಖ ಕಾರ್ಯಕ್ರಮಗಳು ಹೀಗಿವೆ. 6:05 ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನ, 6:25 ಬಸವ ದೇವರು ಬಸವ ಕಲ್ಯಾಣ ಅವರಿಂದ ಚಿಂತನ, 6:30 ರೈತರಿಗೆ ಸಲಹೆಗಳು, 6:35 ಸುಬೋಧ ಸಮಾಲೋಚನೆ. ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಪಾಟೀಲ್, ಪ್ರಸ್ತುತಿ ಮಂಜುಳಾ ಪುರಾಣಿಕ್. 7:15 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. 7:45 ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. 8:30 ಡಿ ಕುಮಾರದಾಸ್ ಅವರ ಗಾಯನವನ್ನು ಕೇಳುತ್ತೀರಿ. 9:05 ಸೀಮಾ ಅಂಗಡಿ ಅವರಿಂದ ಸುಗಮ ಸಂಗೀತ. 9:15 ಕನ್ನಡ ಗೀತ ರಾಮಾಯಣದ ಮರು ಪ್ರಸಾರ. ಮೂಲ ರಚನೆ ಗದಿ ಮಾಡುಗುಳ್ಕರ್, ಕನ್ನಡ ರೂಪಾಂತರ ಡಾಕ್ಟರ್ ಶ್ರೀನಿವಾಸ್ ತೋಫ್ಖಾನೆ, ಸಂಗೀತ ಸಂಯೋಜನೆ ಸುಧೀರ್ ಫಡ್ಕೆ, ಪ್ರಸಾರ ಸಂಯೋಜನೆ ವೆಂಕಟೇಶ್ ಗುಡ್ಕಿಂಡಿ. 9:30 ನಂದನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 10:30 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಜಮಖಂಡಿ ತಾಲೂಕು ಸಂಗಳದ ವೀರನಗೌಡ, ಚಂದ್ರಗೌಡ, ಕಲ್ಲನಗೌಡರ ಹಾಗೂ ಸಂಗಡಿಗರಿಂದ ಕೃಷ್ಣ ಪಾರಿಜಾತ, ಕೃಷ್ಣ ಸತ್ಯಭಾಮ ನಾರದ ಸನ್ನಿವೇಶ ಕೇಳುತ್ತೀರಿ. 11:00 ದಿವ್ಯಾಂಗ ತರಂಗ ನೇರ ಫೋನಿನ ಕಾರ್ಯಕ್ರಮ. 11:30 ಕಲ್ಪನಾ ಜೋಕರ್ಕರ್ ಅವರಿಂದ ಗಾಯನ. ಇವಿಷ್ಟು ನಾಳೆ ಬೆಳಗ್ಗೆ ನಮ್ಮ ನಿಲಯದಿಂದ ಬಿತ್ತರವಾಗುವ ಪ್ರಮುಖ ಕಾರ್ಯಕ್ರಮಗಳು. ಆಕಾಶವಾಣಿ ಧಾರವಾಡ, ಸಮಯ 11:06:47, 392.16 ಮೀಟರ್ಗಳು ಅಥವಾ 765 kHz ತರಂಗಾಂತರ ಮೇಲೆ ಹಾಗೂ FM 103 MHz ಕಂಪನಾಂಕಗಳಲ್ಲಿ ಇದುವರೆಗೆ ನಮ್ಮ ನಿಲಯದಿಂದ ಬಿತ್ತರವಾಗುವ ಕಾರ್ಯಕ್ರಮಗಳನ್ನು ಆಲಿಸಿದಿರಿ. ನಾಳೆ ಬೆಳಗಿನ ಪ್ರಸಾರ ಕಾರ್ಯ 5:55 ಆರಂಭವಾಗುವುದು. ಇನ್ನು ಮುಂದೆ FM 103 MHz ಕಂಪನಾಂಕಗಳಲ್ಲಿ FM ಗೋಲ್ಡ್ ಕಾರ್ಯಕ್ರಮಗಳನ್ನು ದಿಲ್ಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಳುವಿರಿ. ಇನ್ನು ಡಾಕ್ಟರ್ ನವೀನ್ ಶಾಸ್ತ್ರಿ ಪುರಾಣಿಕನಿಗೆ ಅನುಮತಿಯನ್ನು ನೀಡಿ ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಶುಭರಾತ್ರಿ. ಜೈ ಹಿಂದ್.